0: ಸುಮಾತ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ದಾಸಿ ತಿಂಗಳ ಜಕ್ಣಿ, ಸ್ವಾಣಿ ತಿಂಗಳ ಅಜ್ಜಿ, ಕೊಚ್ಚಕ್ಕಿ ಕೂಳಿಗೆ ಚಟ್ಲಿ ಹಾಕದ್ ಬಜ್ಜಿ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
3: ಮಗ, ನಿನ್ನೆ ನಾನು ನನ್ನ ಸಹೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ, ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸಹೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in.
4: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಇವತ್ತಿನ ಕುಂದಾಪುರ ಮಾತುಕತೆಯಲ್ಲಿ. ಹೌದು, ಇವತ್ತಿನ ಕುಂದಾಪುರ ಮಾತುಕತೆಯಲ್ಲಿ ಎಂತ ಹರಟೆ! ಇದು ಸಾಮಾನ್ಯ ಹರಟೆ ಅಲ್ಲ, ನಮ್ಮ ಪ್ರತಿಯೊಬ್ಬ ಕುಂದಾಪುರ ಕನ್ನಡಿಗರು ಕೇಳಲೇಬೇಕಾದಂತ ಹರಟೆ. ಯಾಕಂತ ಕೇಂದ್ರೆ, ಮಳೆ ಬತ್ತಿಲ್ಲ ಅಬ್ಬ್ಯೋ ಇನ್ನೊಂದು ವರ್ಷ, ಅಂದ್ರೆ ಈ ವರ್ಷ ಅಕೇರಿಗೆ ಅಕೇರಿಗೆಲ್ಲ ಬೇಡ, ಮೋಸ್ಟ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿಯೇ ನೀರಿರುತ್ತೋ ಇಲ್ಲೋ ಹಿಂಗೆ ಮಳೆ ನಿಂತ್ರೆ, ಮಳೆ ಬರ್ದೆ ಇದ್ರೆ ಬ್ಯಾಸಾಯ ಅಂತೂ ಕೇಳ್ಬೇಡಿ. ಸಾಗೋಳಿ ಮಾಡುದೇ ಕಷ್ಟದಾಗೆ, ಗದ್ದೆಗ್ ನೀರಿಲ್ಲ. ಏ ದೇವ್ರ, ಈ ಸಲ ಬೆಳಿ ಅಂತ ಆತೋ, ಅಕ್ಕಿ ತಕಂಕಾತ್ತೋ ಇಲ್ಲಿಯೋ, ತರಕಾರಿ ತಕಂಕಾತ್ತೋ ಇಲ್ಲೋ, ನೀರಿನ ಕಾತಿ ಅಂತ ಆತೋ. ನಿಜವಾಗ್ಲೂ ಇದ್ರ ಬಗ್ಗೆ ಕನ್ಸರ್ನ್ ಇರೋರಿಗೆ ಟೆನ್ಷನ್ ಅಂತೂ ಆಯೇ ಆತ್. ನಂಗೆ ಇವತ್ತೊಂದು ಇದ್ರೆ ಸಾಕು, ನಾಳೆ ಕಾಂಬಂಬರಿಗಲ್ಲ. ಇದ ನನ್ನ ನಾಳೆಯ ಬಗ್ಗೆ ಯೋಚನೆ ಇರೋರಿಗೆ ಈ ಮಳೆ ಬರ್ತಾ ಇಲ್ಲ ಅನ್ನುವಂಥದ್ದು ಬಹಳಷ್ಟು ಟೆನ್ಷನ್ ಮಾಡ್ತಿದ್ದೆ, ನನಗಂತೂ ನಿಜವಾಗ್ಲೂ ಮಾಡ್ತಿತ್ತೆ. ಹಾಂಗಾಗಿ ಇವತ್ತು ನಮ್ಮ ರೇಡಿಯೋ ಕುಂದಾಪುರದ ಕುಂದಾಪುರ ಮಾತುಕತೆಯಲ್ಲಿ ನಮ್ಮ ಕುಂದಾಪುರದವರೇ ಆಗಿರೋರೊಬ್ರು, ಇವರು ಆಕ್ಚುಲಿ ದೊಡ್ಡ ಜಿಯಾಲಜಿಸ್ಟ್, ಸೀನಿಯರ್ ಜಿಯಾಲಜಿಸ್ಟ್, ಜಿಯಾಲಜಿಸ್ಟ್ಗೆ ಹಿರಿಯ ಜಿಯಾಲಜಿಸ್ಟ್ಗೆ ಭೂವಿಜ್ಞಾನಿ ಅಂತರ. ಇವರು ಹಿರಿಯ ಭೂವಿಜ್ಞಾನಿ, ಅಂತರ್ಜಲ ನಿರ್ದೇಶನಾಲಯ ಉಡುಪಿ ರಜತಾದ್ರಿಯಲ್ಲಿ, ಅಂದ್ರೆ ಡಿಸ್ಟ್ರಿಕ್ಟ್ ಗ್ರೌಂಡ್ ವಾಟರ್ ಡೈರೆಕ್ಟರೇಟ್ ಅಲ್ಲಿ ಉಡುಪಿನಲ್ಲಿ ಇವರು ಸೀನಿಯರ್ ಜಿಯಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇರೋರು. ನಂಬದಿಯರೇ ಅಂದ್ರೆ ನಮ್ಮೂರವರೇ ಡಾಕ್ಟರ್ ಎಂ ದಿನಕರ್ ಶೆಟ್ಟಿ ಅವರಿದ್ದಾರೆ. ಇವರೊಟ್ಟಿಗೆ ಇವತ್ತು ನಾವು ಮಳೆ, ನೀರು, ಅಂತರ್ಜಲ ಇದ್ರ ಬಗ್ಗೆ ಮಾತಾಡಿಕೆ, ಈ ವಿಷಯ ಒಂದು ತಿಳ್ಕೊಳಕೆ, ಯಾಕನ್ಕೇಂದ್ರೆ ಇರುವ ನೀರನ್ನಾದ್ರೂ ನಾವು ಸಂರಕ್ಷಿಸಿ ಇಟ್ಕೊಳ್ಳೋದು ಹೆಂಗೆ? ಈಗ ಮಳೆಯೇ ಬರ್ಲಪ್ಪ, ಮಳೆ ನಮ್ಗೇನ್ ತೋರ್ಸುಕತ್ತ, ಮೋಡ ಬಿತ್ತನೆ ಅಂತೆಲ್ಲ ಹೇಳ್ತಾರೆ, ಇದೆಲ್ಲ ನಮ್ ಕೂಕಣಿಲ್ ಮಾಡೋಕತ್ತ? ಖಂಡಿತವಾಗ್ಲೂ ಇಲ್ಲ. ಪ್ರಕೃತಿ ಕೊಟ್ರೆ ಕೊಡ್ತು, ಕೊಟ್ಟಿಲ್ಲ ಅಂದ್ರೆ ಪ್ರಕೃತಿಯೊಟ್ಟಿಗೆ ಬದುಕುದು ಹೆಂಗಂಬುದನ್ನ ನಾವೀಗ ಕಲಿಯಬೇಕಾಗಿರೋ ಅನಿವಾರ್ಯತೆ. ಅದಕ್ಕಾಗಿ ನಮ್ಮೊಟ್ಟಿಗೆ ಡಾಕ್ಟರ್ ಎಂ ದಿನಕರ್ ಶೆಟ್ಟಿ ಅವರು, ಸೀನಿಯರ್ ಜಿಯೋಲಜಿಸ್ಟ್ ಜೊತೆ ಮಾತಾಡುವ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ತೆ ಮೇಡಮ್.
4: ಹೆಂಗಿದ್ರಿ ಸರ್, ಹುಷಾರಿದ್ರಿಯಾ?
5: ನಂಗೆ
4: ಖುಷಿ ಅದೇ ಅಂತ ಅನ್ಕೇಂದ್ರೆ, ಮೊನ್ನೆ ನಿಮ್ಮೊಟ್ಟಿಗೆ ಮಾತಾಡೋತಿಗೆ ನೀವು ಬರೀ ಜಿಯಾಲಜಿಸ್ಟ್ ಮಾತ್ರ ಅಲ್ಲ, ಈವನ್ ಅಗ್ರಿಕಲ್ಚರಿಸ್ಟ್ ಅಂತ. ಕೃಷಿ ಮಾಡ್ತೀರಿ, ಆ ಮಣ್ಣಿನ ಬಗ್ಗೆ ಪ್ರೀತಿ ನಿಮ್ಗೆ ಎಷ್ಟಿದೆ ಅಂತ, ಅದಕ್ಕೆ ನೀವು ಜಿಯಾಲಜಿಸ್ಟ್ ಆದ ಸರ್?
5: ಇಲ್ಲ ಮೇಡಮ್, ಆಕ್ಚುಲಿ ನಮ್ಮ ಸ್ಟ್ರೆಸ್ ಮೇನ್ ರಿಲೀಸ್ ಮಾಡ್ಲಿಕ್ಕೆ ಕೃಷಿ ಅನ್ನೋದು ಬಹಳ ಉತ್ತಮ ಅಂತ ಕೊಂಡಿದ್ದೆ.
4: ಒತ್ತಡ ರಿಲೀಸ್ ಮಾಡೋಕೆ, ಈ ಕೆಲಸದ ಒತ್ತಡ ಏ ದೇವ್ರ ಸಾಕಾಯಿ ಹೋಗಿರುತ್ತೆ ಅಲ್ಲ. ಜಿಯಾಲಜಿ ಅಂಡ್ ಅಗ್ರಿಕಲ್ಚರ್ ಎರಡು ತುಂಬಾ ಹತ್ರ ಅಲ್ಲದ
5: ಸರ್? ಡೆಫಿನೆಟ್ಲಿ ಹತ್ರ ಮೇಡಮ್.
4: ನೀವು ಭೂ ವಿಜ್ಞಾನಿಗಳು, ಭೂಮಿಯೊಟ್ಟಿಗೆ ಇರೋರು, ಜೊತೆಗೆ ಕೃಷಿನ ಸೇರ್ಕೊಂಡ್ರೆ ನಿಮ್ಮ ವಿಜ್ಞಾನ ಅಲ್ಲೂ ಕೂಡ ಅಪ್ಲೈ ಆಗ್ತ ಅನ್ಸುತ್ತೆ.
5: ಖಂಡಿತ ಅಪ್ಲೈ ಆಗುತ್ತೆ. ಹೇಗೆ ಕೇಳಿದ್ರೆ, ನಾವು ಅಂತರ್ಜಲದ ಬಗ್ಗೆ ನೀರನ್ನ ಹೇಗೆ ಬಳಕೆ ಮಾಡಬೇಕು, ಕೃಷಿಯಲ್ಲಿ ಹೇಗೆ ಬಳಕೆ ಮಾಡಬೇಕು, ಅದನ್ನ ಸಂರಕ್ಷಿಸುವುದು ಹೇಗೆ ಅನ್ನೋದು ನಾವು ಕೃಷಿ ಮಾಡಿದ್ರೆ ಮಾತ್ರ, ಪ್ರಾಕ್ಟಿಕಲಿ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ನಮಗೆ.
4: ನಾವು ಗೆದ್ದಿಗಿಳಿದು ಮೈ ಕೈ ಕೆಸರು ಮಾಡ್ಕೊಂಡು ಮಣ್ಣು ಮಾಡ್ಕೊಂಡು ಗೊಬ್ಬರ ಮಾಡ್ಕೊಂಡು ಮಾಡಿದಾಗ ನೀರನ್ನ ಹೆಂಗೆ ಬಳಕೆ ಮಾಡಬಹುದು, ಆ ನೀರನ್ನ ಹೆಂಗೆ ಸಂರಕ್ಷಿಸಬಹುದು ಅನ್ನೋದು ಗೊತ್ತಾಗುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಈಗ ಫುಲ್ ತಲೆಬಿಸಿ ಆಯ್ತು, ಎಂತಕ್ಕೆಂದ್ರೆ ಮಳೆ ಸಮ ಬತ್ತಿಲ್ಲ. ಎಂತಕ್ಕೆ ಮಳೆ ಬತ್ತಿಲ್ಲ ಅದನ್ನೆಲ್ಲ ಈಗ ಡಿಸ್ಕಸ್ ಮಾಡುವಂತದ್ದು ವಿಷಯ ಅಲ್ಲ ಇವತ್ತು, ಆ ಟಾಪಿಕ್ ಅಲ್ಲ. ಈ ಮಳೆ ಬತ್ತಿಲ್ಲ ಆದ್ರೆ ಮಳೆ ಬರ್ದೆ ನೀರಿಲ್ಲ,
2: ನೀರ ಇಲ್ದಿದ್ದಂಗ ಆದ್ರೆ ನಾವ್ ಹೆಂಗ್ ಬದುಕೋದು, ಈಗ ಇರುವ ನೀರನ್ನ ನಾವ್ ಹೆಂಗೆ ಸಂರಕ್ಷಿಸೋದು? ಫಸ್ಟ್ ಆಫ್ ಆಲ್ ನಂಗೊಂದು ಹೇಳಿ ಸರ್, ನಮ್ಮ ಕರಾವಳಿಯಲ್ಲಿ, ನಮ್ಮ ಕುಂದಾಪುರದಲ್ಲಿ, ಇನ್ ಸ್ಪೆಷಲ್ ನಮ್ಮ ಕುಂದಾಪುರದಲ್ಲಿ ಈ ಮಳೆ ಎಷ್ಟು ಮಟ್ಟದಲ್ಲಿ ಬತ್ತತ್ತು, ನಮ್ಮ ಅಂತರ್ಜಲ ಮಟ್ಟ ಹೆಂಗಿತ್ತು ರೈಟ್ ನಾವ್ ಫಾರ್ 2025 ಅಥವಾ 2026 ಹೆಂಗಿತ್ತು ಅದೊಂಚೂರು ಹೇಳಿ ಬಿಡಿ ಕಾಂಬ.
5: ಇದಕ್ಕಿಂತ ಮೊದಲು ನೀರ್ ಹೇಗಾಯ್ತು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಹಿನ್ನೆಲೆ.
2: ಯಸ್ ಸರ್, ಹೇಳಿ ಸರ್.
5: ಆಕ್ಚುಲಿ ಭೂವಿಜ್ಞಾನಿಗಳ ಅಂದಾಜಿನಂತೆ ಸಾಧಾರಣ 460 ಕೋಟಿ ವರ್ಷಗಳ ಹಿಂದೆ ನಮ್ಮ ಭೂಮಿಯ ಉಗಮವಾಯಿತು. ಭೂಮಿ ಹುಟ್ಟುವಾಗ ಅದು ಕೆಂಪು ಗಂಟದಂತಿತ್ತು, ಅದರಿಂದ ಉತ್ಪತ್ತಿಯಾದಂತ ಅದು ತಣ್ಣಗಾಗ್ತಾ ತಣ್ಣಗಾಗ್ತಾ ಹೋಗಿ ಅದರಿಂದ ವಾಯುಗಳು ಹೊರ ಬಂದವು. ಅದರಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ತಮಗರಿಯದ ರೀತಿಯಲ್ಲಿ ಸಂಯೋಜನೆಯಾಗಿ ನಮಗೆ ನೀರು ಆಯಿತು ಅಂತ ಹೇಳುವ ಒಂದು 300 ಕೋಟಿ ವರ್ಷಗಳನ್ನೇ ನೀರು ನಮಗೆ ಜನನವಾಯಿತು.
2: H2O
5: H2+O2 ತಮಗರಿಯದ ರೀತಿಯಲ್ಲಿ ಜಾಯಿನ್ ಆಗಿ H2O ಆಗಿದೆ ಅಂತ. ಹಾಗಾಗಿ ನಾವು ನೀರು ನಮಗೆ ಪ್ರಕೃತಿ ನೀಡಿದ ವರ ಅಥವಾ ಕೊಡುಗೆ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ನಾನು ಭಾವಿಸಿದ್ದೇನೆ.
2: ಅದು ವರನೇ ಸರ್. ಒಂದು ಗಳಿಗೆ ನೀರಿಲ್ದಿರ ಬದುಕುಕ್ಕಾಗ್ತ ಸಾಧ್ಯವ? ಪ್ರಕೃತಿಯು ನಮ್ಗಷ್ಟು ಉಚಿತವಾಗಿ ಕೊಟ್ಟಿರುವಂತ ನೀರು ಅದು. ನಮ್ಮ ಕರಾವಳಿಯಲ್ಲಿ ನೀರಿಗೆ ಯಾವ ಕೊರತೆ ಇಲ್ಲಲ್ಲ ಸರ್. ಯಾವ ತೋಡ್, ಯಾವ ಕೆರೆ, ಯಾವ ಹೊಳಿ, ಯಾವ ಸಮುದ್ರ, ಅಷ್ಟು ದೊಡ್ಡ ಸಮುದ್ರ ತುಂಬಿಕೊಂಡಿಪ್ಪು ನೀರು, ಎಲ್ಲಿ ಕಂಡ್ರು ನೀರೇ ನಮ್ಗೆ. ಹೇಳಿ ಸರ್ ನೀವು.
5: ಮತ್ತೆ ನೀರಿನ ಹಂಚಿಕೆ ಭೂಮಿಯಲ್ಲಿ ಹೇಗಿದೆ ಅಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಇದು ಭೂಮಿಯ 75% ಭಾಗ ಆವರಿಸಲ್ಪಟ್ಟಿರುವುದು ನೀರಿಂದ. ಹಾಗಂತೇಳಿ ನಮ್ಗೆ ಎಲ್ಲ ನೀರನ್ನ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದರಲ್ಲಿ 97% ನೀರು ಉಪ್ಪು ನೀರಿಂದ ಆವರಿಸಲ್ಪಟ್ಟಿದೆ. ಕೇವಲ 3% ಸವಿ ನೀರು. ಈ 3% ಸಹ 2% ಮಂಜುಗಡ್ಡೆ ರೂಪದಲ್ಲಿ, ಅದು ನಮ್ಗೆ ಬಳಸಲಿಕ್ಕೆ ಆಗುದಿಲ್ಲ, ದೂರ ಪ್ರದೇಶದಲ್ಲಿದೆ. ಓನ್ಲಿ 1% ನೀರು ನದಿಗಳಲ್ಲಿ, ಕೆರೆಗಳಲ್ಲಿ, ಅಂತರ್ಜಲದಲ್ಲಿ ಹಂಚಿ ಹೋಗಿದೆ. ಇದು ಈಗ 1% ಅಂತ ಹೇಳ್ದಾವಾಗ ನಮ್ಗೆ ಗೊತ್ತಾಗುತ್ತೆ ಇದ ಅಮೂಲ್ಯತೆ ಎಷ್ಟಿದೆ ಅಂತ ಹೇಳುವಂತದ್ದು.
2: ಯಾವ ಅಡ್ಜಿಗೆ ಬಂದು ನಾವು ನಿಂತ್ಕೊಂಡಿತ್ತು
5: ಅಂತ ಹೇಳಿದ್ರೆ, ಹೊರಗ ಬಹಳ ಸರಳವಾಗಿ ಹೇಳ್ಬೇಕಂತೇಳಿ ಹೇಳಿದ್ರೆ, 1 ಲೀಟರ್ ಬಾಟ್ಲಿಯ 1 ಚಮಚದಷ್ಟು ನೀರನ್ನ ನಾವು ನಮ್ಮ ನಾನಾ ಉದ್ದೇಶಗಳಾದಂತ ಕೃಷಿಗೆ, ಕುಡಿಲಿಕ್ಕೆ, ಕೈಗಾರಿಕೆಗಳಿಗೆ, ಬುದ್ಧಿಜೀವಿಗಳಾದ ನಾವು ಮನ ಬಂದಂತೆ ಬಳಸ್ತಾ ಇರೋದ್ರಿಂದ, ಯಥೇಚ್ಛವಾಗಿ ಮಳೆಯಾಗುವಂತ ಈ ಪ್ರದೇಶದಲ್ಲೂ ಸಹ ಕುಡಿಯೋ ನೀರಿಗೆ ಹಾಹಾಕಾರ ಪಡುವಂತ ಪರಿಸ್ಥಿತಿ ಬಂದೋದಾಗಿದೆ.
2: ನಿಜವಾಗ್ಲು ಅದೊಂದು ವಿಪರ್ಯಾಸನೇ ಸರಿ ಸರ್. ವರ್ಷಕ್ಕೆ ನಮ್ಮಲ್ಲಿ, ನಮ್ಮ ಕರಾವಳಿಯಲ್ಲಿ ಅಥವಾ ನಮ್ಮ ಕುಂದಾಪುರದಲ್ಲಿ ಎಷ್ಟು ಮಳೆ ಆಗ್ತಾಳೆ? 4,500
5: ಮಿಲಿಮೀಟರ್ ವಾಡಿಕೆ ಮಳೆ ಆಗ್ತದೆ. 4,000 ಈಗ ಸಾಮಾನ್ಯ ಜನರಿಗೆ 4,500 mm ಅಂದ್ರೆ ಹೇಳಿದ್ರೆ ಗೊತ್ತಾಗುದಿಲ್ಲ. ಅದ್ ಹೇಗೆ ಕೇಳಿದ್ರೆ, ನಮ್ಮಲ್ಲಿ ಬಿದ್ದಂತ ಮಳೆ ನೀರನ್ನ ಒಂದು ಸ್ವಲ್ಪನೂ ಇಂಗ್ಲಿಕ್ ಬಿಡದೆ ಇದ್ರೆ, ಒಂದು ಸ್ವಲ್ಪನೂ ಆವಿಯಾಗ್ಲಿಕ್ ಬಿಡದೆ ಇದ್ರೆ, ಒಂದು ಸ್ವಲ್ಪನೂ ಹರಿದೋಗ್ಲಿಕ್ಕೆ ಬಿಡದೆ ಇದ್ರೆ, 4.5 meter ದಪ್ಪದ ಮಳೆ ಬೀಳ್ತದೆ ನಮ್ಮಲ್ಲಿ. 4.5 meter ದಪ್ಪ ಅಂದ್ರೆ ಆಲ್ಮೋಸ್ಟ್ ಸದನ ಎಷ್ಟು ಅಡಿ,
2: 1 meter
5: ಅಂದ್ರೆ 3.33
2: ಕರೆಕ್ಟ್
5: ಎಸ್ ಇಂಟು
2: 12-15 feet ತನಕ
5: 15 feet ಇಷ್ಟು ಮಳೆ ಬಿದ್ರು ಸಹ ನಮ್ಗೆ ಅದರಲ್ಲಿ ಆ ಬಿದ್ದಂತ ಮಳೆಯಲ್ಲಿ 8-10% ಮಾತ್ರ ಭೂಮಿಗೆ ಇಂಗುವಂತದ್ದು.
2: ಅಲ್ಲ ಸರ್, ನೀವು 15 feet ತನಕ ಮಳೆನ ನಾನು ಜಸ್ಟ್ ಕಲ್ಪಿಸಿಕೊಂಡೀಗ, ಅಷ್ಟಪ್ಪ ಮಳೆಯಲ್ಲ ನನ್ ಕಣಗಿದ್ರೆ 5 feet ಇನ್ನಾರ 3 ಮುಳುಗಿ ಹತ್ತ ಅಲ್ದಾ. ಸೊ ಅಂತ ಅಷ್ಟು ಹೈಟ್ ಅಲ್ಲಿ ಇರುತ್ತೋ ಅಷ್ಟು ನೀರನ್ನ ನಾವು ಇಂಗ್ಸು ಕಾಯಿರೆ. ನೀವ್ ಹೇಳ್ತಿದ್ರೆ 8% ಎಷ್ಟು,
5: 8-10% ನೀರು ನ್ಯಾಚುರಲಿ ಭೂಮಿಗೆ ಇಂಗುವಂತದ್ದು.
2: ನ್ಯಾಚುರಲ್
5: ಆಗಿ ಈಗ ಆಲ್ಮೋಸ್ಟ್ ನಾವು ತಕೊಂಡ್ರೆ ಮ್ಯಾಕ್ಸಿಮಮ್ ಜನ ನ್ಯಾಚುರಲ್ ಇಂಗುವ ನೀರನ್ನೇ ಬಳಸ್ತಾ ಇದ್ದಾರೆ, ಬಿಟ್ಟದಿದ್ರೆ ನೀರು ಇಂಗಿಸುವ ಸಂಖ್ಯೆ ಕಮ್ಮಿ ಆಗಿದೆ. ನಮ್ಮ ನೀರು ಜಲಕ್ಷಾಮಕ್ಕೆ ಮೇಜರ್ ಕಾರಣ ಏನ್ ಕೇಳಿದ್ರೆ, ನೀರಿನ ಬಳಕೆ ಮತ್ತು ಪೂರೈಕೆ ನಡುವಿನ ಅಗಾಧ ವ್ಯತ್ಯಾಸ.
2: ಬಳಕೆ ಮತ್ತು ಪೂರೈಕೆ
5: ಅಂತೇಳಿ ಹೇಳಿದ್ರೆ ನಾವು ಮರುಪೂರ್ಣ ಮಾಡದೇ ಇರುವಂತದ್ದು. ಬಳಕೆ ಅನ್ನುವಂಥದ್ದು ನಾವು ಇದಕ್ಕೆಲ್ಲ ಬಳಸ್ತಾ ಇರುವಂತದ್ದು
2: ನಮ್ಮಲ್ಲಿ ಬರೀ ಬಳಸೋದು ಮಾತ್ರ ಸರ್.
5: ಎಸ್ ಎಸ್,
2: ಮರುಪೂರಣ ರೀಚಾರ್ಜ್ ಅದನ್ನ ಇಂಗಿಸೋದು ಈ ಮಾತೇ ನಮ್ಗೆ ಗೊತ್ತಿಲ್ಲ.
5: ಅದೊಂದು ವಿಚಾರ. ಇನ್ನು ಇತರ ಕಾರಣಗಳು ಯಾವ್ದು ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ನಮ್ಗೆ ನೋಡಿ ನೀರು ಇಂಗಿಸುವ ಬಗ್ಗೆ ಅಸಡ್ಡೆ. ಯುವ ಜನಾಂಗಕ್ಕೆ ಕೃಷಿ ಬಗ್ಗೆ ಆಸಕ್ತಿ ಇಲ್ಲದೆ ಇರುವಂತದ್ದು. ಕೃಷಿ ಯಾಕೆ ಕೇಳಿದ್ರೆ, ಮೊದಲು ನಾವು ಕೃಷಿ ಮಾಡ್ತಾ ಇತ್ತು. ಕೃಷಿ ಮಾಡ್ತಾ ಇರುವಾಗ ನಮ್ಗೆ ಕುಡಿಯೋ ನೀರಿನ ಸಮಸ್ಯೆ ಗೊತ್ತೇ ಇಲ್ಲ. ಕೃಷಿ ಲಾಭದಾಯಕ ಅಲ್ಲ ಅಂತೇಳಿ ಹೇಳಿ ನಾವು ಯಾವಾಗ ಬಿಟ್ಟೆವು, ಕೃಷಿಯೂ ಹೋಯ್ತು, ಕುಡಿಯೋ ನೀರು ಇಲ್ಲ.
2: ಇದು ಯಾವ ತರ, ಯಾವ ಕನೆಕ್ಷನ್ ಇದು, ಎಲ್ಲಿಂದ ಕನೆಕ್ಷನ್ ಅದೊಂಚೂರು ಹೇಳಿ. ಕೃಷಿಗೂ ಮತ್ತೆ ಕುಡಿಯುವ ನೀರು ಅಥವಾ ನಾವು ಬಳಸಬಹುದಾದ ನೀರನ್ನ ಉಳಿಸ್ಕೊಂಬಕ್ಕೆ ಯಾವ ತರ ಕನೆಕ್ಷನ್?
5: ಎಸ್ ಎಸ್, ಕೃಷಿಗೆ ಮತ್ತೆ ನಮ್ಗೆ ಇದು ಬಳಸ್ಕೊಳ್ಳೋದು ಹೇಗೆ ಕೇಳಿದ್ರೆ, ಈಗ ನಾವು ಮೊದಲು ಕೃಷಿ ಮಾಡ್ತಾ ಇದ್ದೇವೆ ಮೇಡಮ್. ಆಕ್ಚುಲಿ ನಮ್ಮ ಈ ಭಾಗದಲ್ಲಿ ತುಂಬಾ ಕೃಷಿ ಆಗ್ತದೆ,
2: ಎಲ್ಲರೂ ಕೃಷಿಕರೇ ಇದ್ದಾರೆ.
5: ಎಲ್ಲ ಕೃಷಿಗೂ ಯಾರು, ಪ್ರತಿಯೊಬ್ಬನು ಒಂದಾರ್ಧ ಅದರ್ ವೇಲಿ ಅವನ ಬೇಸಿಕ್ ಬಂದಿರೋದು ಕೃಷಿ.
2: ನಾವೆಲ್ಲರೂ ಕೃಷಿಕರ ಮಕ್ಕಳೇ.
5: ಕೃಷಿಕರ ಮಕ್ಕಳೇ. ಒಂದು ಇವಾಗ ಒಂದ್ ಮನೆಯಲ್ಲಿ ಭೂಮಿ ಇಲ್ಲದೆ ಇದ್ರು ಬೇರೆ ದೊಡ್ಡಕ್ಕ ಅಥವಾ ಯಾವ್ದಾದ್ರು ರೀತಿಯಲ್ಲಿ ಕನೆಕ್ಷನ್ ಹೇಗೆ ಹೋಗ್ತಾ ಇತ್ತು.
2: ಹೌದು,
5: ನಾವು ಈಗಿನ ಯಾವ್ದು
2: ಟ್ರೆಂಡ್
5: ಟ್ರೆಂಡ್ ಈಗಿನ ಟ್ರೆಂಡಿಗೋಸ್ಕರ ಒಂದು ಕೃಷಿ ಲಾಭದಾಯಕ ಅಲ್ಲ ಅಂತ ಹೇಳ್ಕೊಂಡು ಬಿಟ್ಬಿಟ್ಟೆವು. ಇವನ್ನು ಫಸ್ಟಿಗೆ ಏನಾಯ್ತು, ಮಕ್ಕಿ ಗದ್ದೆಗಳನ್ನ ಬಿಟ್ಟೆವು, ಈಗ ಬಯಲುಗದ್ದೆನು ಬಿಡ್ತಾ ಇದ್ದೇವೆ. ಇವನ್ ಸುಗ್ಗಿ ಮಾಡುವಾಗ ನಾವು ನಾರ್ಮಲಿ ಇಲ್ಲಿ ಏನಾಗುತ್ತೆ, ನಮ್ಮ ತೋಡ್ಗಳಿರ್ತಿದ್ದವು, ತೋಡ್ಗಳಿಗೆ ತುಂಬಾ ಕಟ್ಟುಗಳನ್ನ ಹಾಕ್ತಾ ಇದ್ದಾವೆ. ಕಟ್ಟುಗಳನ್ನ ಹಾಕ್ತಾ ಇರೋದ್ರಿಂದ ಅದು ಗದ್ದೆಯಲ್ಲಿ ನೀರು ನಿಂತ್ಕೊಳ್ಳೋದ್ರಿಂದ ನ್ಯಾಚುರಲಿ ಕೃಷಿಯೂ ಆಗ್ತಾ ಇತ್ತು, ಪ್ಲಸ್ ನಮ್ಮ ಬಾವಿಗಳಿಗೆ ನೀರಿನ ಕೊರತೆ ಆಗ್ತಾ ಇಲ್ಲ.
2: ಎಕ್ಸಾಕ್ಟ್ಲಿ, ಅಲ್ಲಿ ನೀರಿಂಗ್ತಾ ಇತ್ತು.
5: ಈಗ ಏನಾಗಿದೆ, ಆ ಕಟ್ ಹಾಕೋದಕ್ಕೆ ಇದು ಮಾಡಿದೆ, ಈಗ ಸಾಗುವಳಿ ಮಾಡೋದೇ ಇಲ್ಲ, ಯಾಕೆ ನಾವು ಕಟ್ಟಾಕ್ಬೇಕು ಅಂತ ಮನೋಸ್ಥಿತಿ. ಅದು ಆ ಕಟ್ಟಾಗದೆ ಇರೋದ್ರಿಂದ ಕೃಷಿನೂ ಇಲ್ಲ, ಕುಡಿಯುವ ನೀರಿಗೂ ಪ್ರಾಬ್ಲಮ್ ಆಗಿದೆ. ಅದೊಂದು ಮತ್ತೊಂದು ಫಾರ್ ಎಕ್ಸಾಂಪಲ್, ಈಗ ನೀವು ನಮ್ದು ಬೆಟ್ಟ ಜಾಗದಲ್ಲಿ ಅಂತ ಹೇಳಿದ್ರೆ ಹೆಚ್ಚಿನ ಈ ಕಡೆಗಳಲ್ಲಿ ಮದಗಗಳಿದ್ದವು. ಈ ಮದಗಗಳು ಎಲ್ಲಿದ್ದಾವ್ ಅಂತೇಳಿ ಗೊತ್ತಿಲ್ಲ ಯಾರಿಗೂ.
2: ಹೌದು,
5: ಈ ಆಕ್ಚುಲಿ ನಾವು ಇಲ್ಲಿರುವಂತಹ ಬೀಳುವಂತಹ ಮಳೆ ನೀರನ್ನ ನಾವು ಸಮರ್ಪಕ ಒಂದು ಅಸಮರ್ಪಕವಾಗಿ ನೀರಿನ ನಿರ್ವಹಣೆಯನ್ನ ನಾವು ಸಮರ್ಪಕವಾಗಿ ಮಾಡ್ಕೊಳ್ತಾ ಇಲ್ಲ. ಅಸಮರ್ಪಕವಾಗಿ ಮಳೆ ನೀರನ್ನ ಇಂಗಿಸ್ಲಿಕ್ಕೆ ಅಥವಾ ಯಾವುದೇ ರೀತಿಯಲ್ಲಿ ನಾವು ಒತ್ತು ಕೊಡದೇ ಇರುವಂತದ್ದು. ಮತ್ತೊಂದು, ಉಚಿತ ವಿದ್ಯುತ್ತು ಸಹ ಮಾರಕವಾಗಿ ಬಿಟ್ಟಿದೆ. ಆಕ್ಚುಲಿ ಮನುಷ್ಯನಿಗೆ ಯಾವುದೇ ಇದರಲ್ಲಿ ಉಚಿತ ಅಂತ ಬಂದಾವಾಗ ಅದಕ್ಕೆ ನಾವು ಬೆಲೆ ಕೊಡುವುದಿಲ್ಲ.
2: ಇದು ಹೆಂಗ್ ಮಾರಕ,
5: ಹೇಗೆ ಕೇಳಿದ್ರೆ, ನಾವು ಫ್ರೀ ಕರೆಂಟ್ ಅಲ್ಲ, ಕರೆ ಆನ್ ಮಾಡೋದು ಬಿಟ್ಟು ಕೂತ್ಕೊಂಡು ಬಿಡುದು ಅನ್ನಸರಿ. ಹೊರವಾಯಿಲಿ ಒಂದು ಈ ಒಂದು ಕರೆಂಟು ವೇಸ್ಟು, ನೀರು ವೇಸ್ಟು, ಪ್ಲಸ್ ಬೆಳೆನು ಹಾಳಾಗ್ತದೆ. ಅದನ್ನ ತಿಳ್ಕೊಳ್ಳೋದಿಲ್ಲ.
2: ಅನವಶ್ಯಕ ನೀರು
5: ಇದೆಲ್ಲ ಆಕ್ಚುಲಿ ನಮ್ಗೆ ಇದು ಯಾವ್ದು ಇತರ ಕಾರಣಗಳು, ನಮ್ಮ ಜಲಕ್ಷಾಮಕ್ಕೆ ಇತರ ಕಾರಣಗಳು. ಆಕ್ಚುಲಿ
2: ನೀವ್ ಹೇಳ್ರಿ ಕಾಣಿ ಸರ್, ಮದ್ಗ ಅಂತ ಹೇಳಿದ್ರಿ, ಕೆರೆ ಅಂತ ಇತ್ತು ಮೊದ್ಲೆಲ್ಲ ಕಡೆ. ಕೆರಿ ಒಂದು ನಾಲ್ಕು ಮನೆಗೆ ಒಂದು ಕೆರೆ ಇರ್ತೇ ಇತ್ತು. ಆ ಕೊಡು ಒಬ್ರಿಗೆ, ಈ ಕೊಡು ಒಬ್ರಿಗೆ, ಈ ಕೊಡು ಒಬ್ರಿಗೆ, ಮತ್ತೊಂದು ಕೊಡು ಒಬ್ರಿಗೆ, ಇದು ಕೆರೆಯ ಇದು. ಈಗ ಕೆರಿನೆಲ್ಲ ಒತ್ತುವರಿ ಮಾಡ್ಕೊಂಡು ಅಲ್ಲೆಲ್ಲ ಮನೆಯೋ ಮತ್ತೆಂತ ತೋಟವೋ ಮಾಡ್ಕೊಂಡಿರಿ, ಅದು ಒಂದಾಯ್ತು. ಇನ್ನೊಂದು, ಕ್ಯಾರಿ ಇದ್ರು ಅದು ಹಾಳು ಬಿದ್ದಿತ್ತು, ಯಾರು ಅದ್ರ ಮೂಸಕ್ಕೂ ಹತ್ತಿಲ್ಲ. ಮೊದ್ಲೆಲ್ಲ ನಂಗೆ ಅಜ್ಜಿ ಮನೆಯಲ್ಲಿ ನಮ್ಗೆ ಬೇಸಿಗೆ ರಜೆಯಲ್ಲಿ ಕೆಲಸ ಅಂತ ಕೇಂದ್ರೆ ಕ್ಯಾರಿ ಇದಕ್ಕೆ ಕೆಸರು ಎತ್ತಿ ಮೇಲೆ ಹಾಕ್ಬೇಕು, ಇಲ್ಲ ಇದಕ್ಕೆ ಮರಣಕಟ್ಟಿಗೆಲ್ಲ ಹಾಕಕ್ಕ. ಕೆರೆ ಕ್ಲೀನ್ ಆತ್ತ, ಅದನ್ನ ಎಲ್ಲಾ ಮನೆಯವರು ಒಟ್ಟಾಗಿ ಮಾಡ್ಕ, ಅದೊಂಥರ ಸಾಮಾಜಿಕವಾಗಿ ಒಂದು ಜವಾಬ್ದಾರಿ ಇದ್ದಂಗೆ. ಈಗ ಅಂತ ಕೆರೆಗಳನ್ನ ಮೂಸೋರೇ ಇಲ್ಲ, ಅಂದ್ರೆ ಅದ್ರ ಹತ್ರ ವಾಪರೇ ಇಲ್ಲ. ಮೊನ್ನೆ ನನ್ ಮಗಳಿಗೆ ಹೇಳ್ತಾ ಇದ್ದೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಅದು ಎಕ್ಸ್ಪ್ಲೇನ್ ಮಾಡ್ಕ ಈಗ ಅರ್ಥ ಎಂತ ಅಂತ. ಈ ಮದಗ ಅಂದ್ರೆ ಎಂತ, ಮದಗ ಅಂದ್ರೆ ನಮ್ಮ ಮಗ್ಗೆ ಗೊತ್ತೇ ಇಲ್ಲ. ನಮ್ಗೆ ಈಗ ಮದಗ ಕಾಂಬಕ್ಕೆ ಎಲ್ಲಿತ್ತು, ನಾವು ಸಹ ಹುಡ್ತಾ ಬೆಳೀತಾ ಮದಗ ನಾನು ಎಲ್ಲಿ ಕಂಡಿದ್ ನಂಗೆ ಸಹ ನೆನಪಿಲ್ಲ. ನಂಗೊಂದು ಕಲ್ಪನೆ ಇದೆ, ಮದಗ ಅಂದ್ರೆ ಇಷ್ಟು ದೊಡ್ಡದಾಗಿರೋ ಕೆರೆ ಅಂತ. ಈ ಮದಗಗಳೆಲ್ಲ ಈಗ ಒತ್ತುವರಿ
5: ಒತ್ತುವರಿ ಅನ್ನೋದಕ್ಕಿಂತನೂ ಮೇಡಮ್ ಅಲ್ಲಿ ಏನಾಗಿದೆ, ಡೀಸಿಲ್ಟ್ ಆಗಿ ಮದಗವೇ ಅಂತ ಹೇಳುವ ನಾರ್ಮಲ್ ಲ್ಯಾಂಡ್ ಟೈಪ್ ಆಗಿಬಿಟ್ಟಿದೆ.
2: ಕರೆಕ್ಟ್, ಲ್ಯಾಂಡ್. ಹೌದು,
5: ಈಗ ನಮ್ಗೆ ಇಲ್ಲಿ ನಾವೇನ್ ದೊಡ್ಡ ವಿಶೇಷ ಮಾಡ್ಲಿಕ್ಕೆ ಏನು ಇಲ್ಲ. ಈಗ ಇಲ್ಲಿ ಜಿಯಾಲಜಿಸ್ಟಿನ ಅಗತ್ಯ ಇಲ್ಲ, ಯಾರು ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಫಿಷರ್ ಮ್ಯಾನ್ ಯಾವ್ದೇ ಆಕ್ಟಿವಿಟೀಸ್ಗೆ ಅವರು ಆಫೀಸರ್ ಬರೋದಕ್ಕಿಂತ ಲೋಕಲ್ ಫಿಷರ್ ಮ್ಯಾನ್ ಇರುವಷ್ಟು ನಾಲೆಜ್, ಪ್ರಾಕ್ಟಿಕಲ್ ನಾಲೆಜ್ ಇವರಿಗೆ ಇರೋದಿಲ್ಲ.
2: ಎಕ್ಸಾಕ್ಟ್ಲಿ,
5: ಅದೇ ತರ ಇಲ್ಲಿ ಕೃಷಿಕರಿಗೆ ನಮ್ ಬೇರೆ ಎಲ್ಲಿ ಕೇಳಲಿಕ್ಕೆ ಹೋಗೋದು ಬೇಡ. ಈಗ ಇರೋ ನಮ್ಮಲ್ಲಿ ಏನ್ ದೊಡ್ಡ ಸಮಸ್ಯೆ ಏನ್ ಕೇಳಿದ್ರೆ, ನಮ್ಮಲ್ಲಿ ಯೋಜನೆಗಳೆಲ್ಲ ಚೆನ್ನಾಗಿದ್ದಾವೆ, ನಿರ್ವಹಣೆ ವೀಕ್. ನಿರ್ವಹಣೆ ಇಲ್ಲ, ಒಂದು ಬಸ್ ಸ್ಟ್ಯಾಂಡ್ ಆಗ್ತದೆ, ಅದಕ್ಕೆ ನಿರ್ವಹಣೆ ಇರುವುದಿಲ್ಲ. ಅದಕ್ಕಿಂತ ಬಸ್ ಸ್ಟ್ಯಾಂಡ್ ಹೋಗ್ಲಿ, ಇದ ಮತ್ತೊಂದು ಕಟ್ಟಬಹುದು, ಬಟ್ ಜನ ತಿಳಿದುಕೊಂಡಿಲ್ಲ ನೀರಿಗೆ ನೀರೇ ಪರ್ಯಾಯ.
2: ಎಸ್, ದರ್ ಇಸ್ ನೋ ಸಬ್ಸ್ಟಿಟ್ಯೂಟ್.
5: ಈಗ ನಾನು ಇಲ್ಲಿಗೆ ಬರುವಾಗ ನಡ್ಕೊಂಡು ಬರಬಹುದು, ಕಾರಲ್ಲೂ ಬರಬಹುದು, ಹೇಗೆ ಬರಬಹುದು, ಬಟ್ ಈ ನೀರಿಗೆ ಏನಾದ್ರೂ ಸಬ್ಸ್ಟಿಟ್ಯೂಟ್ ಇದ್ದಿದ್ರೆ ಅದು ಮಳೆ.
2: ಕರೆಕ್ಟ್.
5: ಈ ಮಳೆಯನ್ನು ನಾವು ಸಮರ್ಪಕವಾಗಿ ಇದು ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಆಕ್ಚುಲಿ ನಮ್ಮಷ್ಟು ನನಗೆ ಒಂದೊಂದ್ಸಲ ಬಹಳ ಬೇಜಾರಾಗುವುದು. ನಾವು ಪ್ರಜ್ಞಾವಂತರು ಹೌದು, ಬುದ್ಧಿವಂತರು ಹೌದು, ಆದ್ರೆ ನಮ್ಗೆ ಅಂತರ್ಜಲದ ಬಗ್ಗೆ, ನೀರಿನ ವಿಷಯದಲ್ಲಿ ನಾವು ನಮ್ಮ ಬುದ್ಧಿ ಸಾಲವು ಅಥವಾ ಯಾಕೆ ಹಿಂಗ್ ಮಾಡ್ತಾ ಇದ್ದೇವೆ.
2: ಅಲ್ಲ ಸರ್, ಅದು ಅಸಡ್ಡೆ, ಇಟ್ ಈಸ್ ಕಾಲ್ಡ್ ಆಸ್ ನೆಗ್ಲಿಜೆನ್ಸಿ. ಯಾಕೆಂದ್ರೆ ಎಲ್ಲಿ ತನಕ ಬಿಸಿ ಮುಟ್ಟೋದಿಲ್ವೋ ಅಲ್ಲಿ ತನಕ ನಮ್ಗೆ ಅದ್ರದ್ದು ಇಂಪಾರ್ಟೆನ್ಸ್ ಗೊತ್ತಾಗೋದಿಲ್ಲ. ವೆರಿ ಸಿಂಪಲ್, ನಾನ್ ಇದೇ ಊರಂಗಿದ್ದವಳು ಕರಾವಳಿಯಲ್ಲಿ, ನಮ್ದದೇ 4,500 ಮಿಲಿಮೀಟರ್ ಮಳೆ ಕಂಡವ್ರು, ಎಲ್ಲಿ ಕಂಡ್ರು ನೀರು, ನಮ್ಗೆಲ್ಲ ನೀರಿನ ಕೊರತೆ ಇಲ್ಲ ಆಯ್ತಾ. ಆದ್ರೆ ಬಾಂಬೆಗೆ ಹೋದಾಗ ನಂಗೆ ಅರ್ಥ ಆಯ್ತು, 8 ಗಂಟೆಗಲ್ಲ ನೀರು ಬರ್ಲ ಅಂದ್ರೆ, ಒಂದಿನ ಅವ ನೀರು ಬಿಡ್ಲ ಅಂದ್ರೆ ಟಾಯ್ಲೆಟ್ಗೆ ಹೋಗಕ್ಕೂ ಯೋಚನೆ ಮಾಡ್ಬೇಕು, ಸ್ನಾನ ಮಾಡೋಕ್ಕೂ ಯೋಚನೆ ಮಾಡ್ಬೇಕು. ಟೆನ್ಷನ್ ಅಂತ ಕೇಳಿದ್ರೆ ನೀರು ಬರ್ತಿಲ್ಲ ಅಂಬ್ರು, ಅದೇ ಒಂದ್ ದೊಡ್ಡ ಟೆನ್ಷನ್. ನೀರಿಲ್ಲ ಅಂದ್ರೆ ಎಂತ ಅಂಬುದೊಂದು ಆ ಇಂಪಾರ್ಟೆನ್ಸ್ ಇತ್ತಲ್ಲ. ನೀರು ಬರ್ದೇ ಇದ್ದಾಗ, ನೀರು ಸಿಕ್ಕದೇ ಇದ್ದಾಗ ಗೊತ್ತಾಯ್ತು
5: ನಮ್ಮಲ್ಲಿ ಯಾವುದೇ ವಸ್ತುವಿನ ವ್ಯಾಲ್ಯೂ ನಮಗೆ ಅದು ಇಲ್ದಿದ್ದಾವಾಗ. ಆಕ್ಚುಲಿ ನೀರನ್ನ ನಮ್ದು ಒಟ್ಟು ಮರಣ ಹೊಂದುವ ಸಂಖ್ಯೆನೂ ತಕೊಂಡ್ರೆ ಮೇಡಮ್, ಆಕ್ಚುಲಿ ನೀರಿನ ಸಮಸ್ಯೆಯಿಂದಾಗಿ ಸಾಯುವ ಸಂಖ್ಯೆನೇ ಜಾಸ್ತಿ ಆಕ್ಚುಲಿ.
2: ಹೌದಾ?
5: ನೀರಿನ ಸಮಸ್ಯೆಯಿಂದಾಗಿ ಓವರ್ಆಲ್ ನಿಮ್ಗೆ ಮರಣ ಹೊಂದುವರ ಸ್ಟಾಟಿಸ್ಟಿಕ್ ತಗೊಂಡ್ರೆ ನಿಮ್ಗೆ ಪ್ರಪಂಚದಲ್ಲಿ ಒಂದೀಗ ನೀರಿನ ಸಮಸ್ಯೆಯಿಂದ ಸಾಯುವ ಸಂಖ್ಯೆ
2: ಆರೋಗ್ಯಕರ ನೀರಿಲ್ಲ.
5: ಹೌದು, ಆರೋಗ್ಯಕರ ನೀರಿಲ್ಲದೆ ಕೆಲವೊಂದ್ ಕಡೆ ಇಲ್ದೇ ಇರುವಂತಹದ್ದು, ಟೋಟಲ್ ಇದು ಆಕ್ಚುಲಿ ವಿಶ್ವಸಂಸ್ಥೆ ಒಂದು ಇದರಿಂದ ತಕೊಂಡ ಅಂಕಿಅಂಶದ ಇದ್ರ ಪ್ರಕಾರ ಆಕ್ಚುಲಿ ನಮ್ಗೆ ನೀರಿನ ಸಮಸ್ಯೆ. ಮತ್ತೊಂದು ನಮ್ಗೆ ಆಕ್ಚುಲಿ ನೀರ್ ಇಲ್ಲದೆ ಇದ್ದಾವಾಗ ಫಸ್ಟ್ ಬಾಧಿತರಾಗೋದು ಮಕ್ಕಳು ಮಹಿಳೆಯರು.
2: ನಿಜ, ಒಪ್ತೆ ನಾನು.
5: ಮತ್ತೆ ನೀರಿನ ಸಮಸ್ಯೆ ಏನನ್ನೋದು ನೀವು ಹೇಳಿದಾಗ ನಮ್ಗೆ ಯಾಕೆ ಗೊತ್ತಿಲ್ಲ ಅಂತ ಕೇಳಿದ್ರೆ, ನನ್ನ ಜಾಯ್ನ್ ಆದ ನಾನು ಇದರಲ್ಲಿ ನಾನು ಕೋಲಾರಕ್ಕೆ ಹೋಗಿದ್ದೆ. ಅಲ್ಲಿ 1900 ನಮ್ಮ ಕೋಸ್ಟಲ್ ಅಲ್ಲಿ ಹೇಗಿತ್ತು ಅದೇ ತರ ಬಾವಿಗಳಿದ್ದವಂತಲ್ಲಿ
2: 1900
5: ಅದೇ ತರ ಇತ್ತು. ಆಕ್ಚುಲಿ ಜಾಸ್ತಿ ಕೆರೆಗಳು ಇರುವುದು ಇದೆಲ್ಲ ಅಲ್ಲೇ ಇತ್ತು, ಕೋಲಾರದಲ್ಲೇ ಇತ್ತು. ಬಟ್ ಅಲ್ಲಿ ಏನಾಗಿದೆ ಈಗ 1700 ವರೆಗೆ ಹೋಗ್ತಿದೆ, ಫ್ಲೋರೈಡ್ ಕಂಟೆಂಟ್ ಇದೆ. ಅಲ್ಲಿಯ ಪರಿಸ್ಥಿತಿ ಹೇಗೆ ಅಂತ ಕೇಳಿದ್ರೆ, ಅಲ್ಲಿಯ ಗಂಡು ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ಬೇರೆಯವ್ರು ಮದುವೆ ಮಾಡ್ಕೊಂಡು ಹೋಗ್ಲಿಕ್ಕೆ ಒಪ್ಪುದಿಲ್ಲ.
2: ಇದು ನಾನು ತುಂಬಾ ಕಡೆ ಇಂತಹ ಕಥೆಗಳನ್ನ ಕೇಳಿದ್ದೀನಿ. ನೀರಿಲ್ಲ ಅಂದ್ರೆ ಹೆಣ್ಣು ಕೊಡುದಿಲ್ಲ.
5: ಅಲ್ಲ, ಆ ವಿಷಯ ಅಲ್ಲ, ಹೇಗೆ ಕೇಳಿದ್ರೆ ಫ್ಲೋರೈಡ್ ಕಂಟೆಂಟ್ ಇದೆ. ಆಕ್ಚುಲಿ ಫ್ಲೋರೈಡ್ ಕಂಟೆಂಟ್ ಇರೋದ್ರಿಂದ ಅದರಲ್ಲಿ ಫಸ್ಟ್ ಏನಾಗುತ್ತೆ, ಹಲ್ಲಿಗೆ ಅಟ್ಯಾಕ್ ಆಗುತ್ತೆ. ಎಲ್ಲೋ ವಯಸ್ಸಲ್ಲಿ ಹಲ್ಲು ಬರುತ್ತದೆ, ಫ್ಲೋರೋಸಿಸ್ ಅನ್ನೋ ಕಾಯಿಲೆ ಬರ್ತದೆ. ಆಕ್ಚುಲಿ ಕಡೆಗೆ ಕಾಲುವೆ ಬೆಂಡ್ ಆಗುತ್ತೆ, 15 ಏಜಾದವರಾಗೆ ಕಳ್ತಾರೆ.
2: ಓ,
5: ಇದು ದೊಡ್ಡ ಸಮಸ್ಯೆ. ಆಕ್ಚುಲಿ ನಾವು ಸ್ವರ್ಗದಲ್ಲಿದ್ದೇವೆ, ನಮ್ಗೆ ಏನಾಗಿದೆ, ನಮ್ಗೆ ನೀರಿನ ವ್ಯಾಲ್ಯೂ ಗೊತ್ತಿಲ್ಲ. ಇದು ಆಕ್ಚುಲಿ ನಮ್ಗೆ ಎಲ್ಲಿನೋ ಅನ್ನುವಂತದ್ದು ನಮ್ಗೆ ಪಾಠ ಕಲ್ಸಿಕ್ ಬಂದಿದ್ದಂತ ಹೇಳ್ತೇನೆ ನನಗೆ ಡೆಫಿನೆಟ್.
2: ಆದ್ರೆ ಅರ್ಥಾತ್ ನಂಗೆ ಅನ್ಸೋದು ಸರ್, ಎರಡು ವಿಷಯದಲ್ಲಿ ನಾವು ತುಂಬಾ ಎಡವಿದ್ದೇವೆ ಅಂತ, ಅಂಡ್ ಎಡವುತ್ತಾನೆ ಇದ್ದೇವೆ. ಒಂದು, ನಮ್ಗೆ ಮರ ಗಿಡಗಳನ್ನ ಉಳಿಸ್ಕೊಳ್ಳಕ್ ಆಗ್ಲಿಲ್ಲ. ಬೆಳೆಸೋದ್ ಬಿಡಿ, ಅದ್ ನಮ್ ಹಣಿ ಬರ್ದಂಗಿಲ್ಲೇನೋ, ಅಟ್ ಲೀಸ್ಟ್ ಇರೋ ಹಾಡಿಗಳನ್ನು ನಾವು ಉಳಿಸ್ಕೋತಿಲ್ಲ. ಎಲ್ಲ ಕಟ್ ಮಾಡಿ ಪ್ಲಾಟ್ ಮಾಡು ಸೇಲ್ ಮಾಡು, ಪ್ಲಾಟ್ ಮಾಡು ಸೇಲ್ ಮಾಡು, ದುಡ್ಡೇ ಮಾಡುದಂತ. ಆಯ್ತಾ, ಒಂದು ಅಲ್ಲಿ ಎಡವಿದ್ವಿ ನಾವು. ಓಕೆ, ಅದು ಆಯ್ತಪ್ಪ, ಅದು ಹಂಗೋಯ್ತು. ಈಗ ಜಾಗ ಇಲ್ಲ, ಎಲ್ಲಿ ಗಿಡ ನೆಡುದು, ಅದನ್ನ ಸಾಕುದು ಯಾರು, ಈ ಪ್ರಶ್ನೆಗಳು. ಹೋಗ್ಲಿ, ಇರೋ ನೀರನ್ನ ಬಳಸ್ಕೊಳ್ಳುವಂತಹ ಒಂದು ಅಂತ ಪ್ರಜ್ಞೆ ನಮ್ಗಿದ್ಯಾ?
5: ಇಲ್ಲೋ, ಇಲ್ಲ.
2: ಅದ್ರ ಬೆಲೆ ಗೊತ್ತಿದ್ಯಾ? ಬಳಸೋವಾಗ ಹಿಂಗ್ ಆನ್ ಮಾಡ್ರಾಯ್ತು ಸರ್, ಲೈಫ್ ಈಸಿ ಮಾಡ್ಬಿಟ್ಟಿದ್ದಾನೆ ದೇವ್ರು. ಸ್ವಿಚ್ ಆನ್ ಮಾಡಿದ ಕೂಡಲೇ ನಿಮ್ಗೆ ಸೀದಾ ಬಾಮಿಯಿಂದ ಟ್ಯಾಂಕ್ ನೀರು ಹೊತ್ತು ಇಲ್ಲ ನೊಳ್ಳಿ ತಿರ್ಸಿದ್ರು ಕೂಡ ನೊಳ್ಳಗ್ ಬತ್ತು ಮತ್ತೆ ಅಂತಕ್ಕೆ ತಲೆಬಿಸಿ.
5: ಮೇಡಮ್, ನಿಮ್ ಮಾತಿಗೆ ನಾನು ನಡ್ ಬಂದೆ. ನಮ್ಗೆ ಇವಾಗ್ಲೂ ಇಷ್ಟ ಹೇಳ್ತಾರಲ್ಲ, ಅಥವಾ ಎಲ್ಲೂ ನೀರಿಲ್ಲ ಅಂತ ಹೇಳ್ತಾರಲ್ಲ, ಇವಾಗ್ಲೂ ನಾವು ಬಾವಿಯಿಂದ ಸೇದಿ ತೆಗೆಯುವುದಾರೆ ನೀರು, ನಮ್ ನೀರಿನ ಸಮಸ್ಯೆ ಇಲ್ಲ.
2: ಎಕ್ಸಾಕ್ಟ್ಲಿ, ಕರೆಕ್ಟ್ ಆಗಿ ಹೇಳಿದ್ರಿ ನೀವು.
5: ನಮ್ಗೆ ಯಾವುದೇ ಒಂದು ಈಸಿಯಾಗಿ ಸಿಕ್ಕಿದಾವಾಗ ಅದ್ರ ವ್ಯಾಲ್ಯೂ ಗೊತ್ತಿರುವುದಿಲ್ಲ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೋಗ್ತೇವೆ ನಾವು, 5-6 ರೂಪಾಯಲ್ಲಿ ನಾನು ಪ್ರತಿ ವರ್ಷ ತಗೊಂಡ್ ಬಂದು ಇಷ್ಟು ಗಿಡ ನೆಡ್ತೇನೆ. ನಾನು ಯಾಕೆ ಕೇಳಿದ್ರೆ, ಎಷ್ಟೋ ಜನ ನಾನು ಕೆಲವೊಂದು ಇದರಲ್ಲಿ ಹೇಳಬೇಕೋ ಬೇಡೋ ನನಗೆ ಗೊತ್ತಿಲ್ಲ, ಅವರು ಮನಸ್ಪೂರ್ವಕವಾಗಿ, ಈಗ ನೀವು ಆಸಕ್ತಿಯಿಂದ ಮಾಡೋದು ಬೇರೆ, ಏನೋ ಒಂದು ಶೋಕಿಗೆ ಮಾಡೋದು ಬೇರೆ. ಆಕ್ಚುಲಿ ನಿಮ್ಗೆ ಆಸಕ್ತಿಯಿಂದ ಮಾಡಿದಾಗ ಅದರಲ್ಲಿ ಸಿಗುವಂತ ಖುಷಿ ಇತ್ತಲ್ಲ, ನಿಮ್ಗೆ ಅಲ್ಲಿ
2: ಸಿಗುದಿಲ್ಲ. ಹೌದು,
5: ಅದಕ್ಕೆ ನಾನು ಕೃಷಿನ ಯಾಕೆ ಕೇಳಿದ್ರೆ, ನಾಳೆ ನನಗೆ ಜಾಬ್ ಇಲ್ಲ ಅಂದ್ರೂ ನಾನು ಹೆದರ್ಕೊಳ್ಳೋದಿಲ್ಲ. ನಮ್ಗೆ ಕೃಷಿಯಲ್ಲಿ ಹೋಗಿ ಬಂದು ಬೇಕಾದ್ರೆ ಅರ್ಧ ಗಂಟೆ ಇವನ್ನು ನನಗೆ ಈಗ ಬರುವಾಗ ನಾನು ನಿಮ್ಗೆ ಇದನ್ನು ಸಹ ಮೊನ್ನೆ ಮಾತಾಡುವಾಗ ಹೇಳಿದೆ, ನನಗೆ ಈಗ ಲೇಬರ್ ಪ್ರಾಬ್ಲಮ್ ಮೇಡಮ್, ಲೇಬರ್ ಏನು ಕೆಲಸ ಮಾಡೋದಿಲ್ಲ. ನಾನು ಬರುವಾಗ ಒಬ್ಬ ಕೆಲಸ ಮಾಡ್ತಾ ಇದ್ದಾನೆ, ನಾನೇ ಸರ್ಕಲ್ ಅಲ್ಲಿ ನೋಡಿ ಬಂದೆ, ಎಷ್ಟೋ ಜನ ಮಲಗಿದ್ದಾರೆ. ನಾನು ಅವ್ರಿಗೆ ಇದೇ ಮಾತನ್ನ ಅಂತ ಹೇಳಿದ್ದೆ, ನೋಡಿ ನಮ್ ಈಗಿರುವಂತ ಯಂಗ್ಸ್ಟರ್ಸ್ ಎಲ್ಲಾದ್ರೂ ಈ ಕೆಲಸಗಳಿಗೆ ಅಥವಾ ಇದಕ್ಕೆಲ್ಲಾದ್ರೂ ಬಂದ್ರ ಅಂತ ಹೇಳಿದ್ರೆ ನೀವು ಬೀದಿ ಪಾಲಾಗಬೇಕಾಗತ್ತೆ. ನಾನು ಹೇಳುದು ಪ್ರತಿಯೊಬ್ಬನು ಮಾಡುದು, ನಾನು ಎಷ್ಟು ಸಂಬಳ ತಗೊಳ್ತಾ ಇದ್ದೇನೆ, ನನಗೆ ಖುಷಿಯಾಗುವ ಲೆಕ್ಕದಲ್ಲಾದ್ರೂ ಕೆಲಸ ಮಾಡ್ಬೇಕನ್ನೋದು ನನ್ನ ಇದು.
2: ನಿಮ್ ಕಣಗಿದ್ದರು ಒಂದ 80 100 20 ಜನ ಬಿಡಿ, ಆದಷ್ಟು ಈ ಕೃಷಿ ಒಂದು ಕೃಷಿ ಇವತ್ತಂತೂ ಆತಿತಿ, ಯಾರಿಗೂ ಅದ್ರ ಮೇಲೆ ಆಸಕ್ತಿ ಇಲ್ಲ, ನಾಳೆ ಉಂಬುದೆ ಅಂತ ಅಂಬ ಚಿಂತೆನೂ ಇಲ್ಲ. ಒಂದ್ ಅದಾತಿತ್ತು, ಇನ್ನೊಂದು ನೀರಿನ ಬಗ್ಗೆ ಕಾಳಜಿಯೇ ಇಲ್ಲ ಸರ್. ಈಗ ನಾವು ಈ ಹೊತ್ತಲ್ಲಿ ಈ ಮಳೆ ತುಂಬಾ ಕಡಿಮೆ, ನಿನ್ನೆ ಏನೋ ಒಂದ್ ಸ್ವಲ್ಪ ಜಾಸ್ತಿ ಮಳೆ ಬಂತು, ಅಡ್ಡಿಲ್ಲಮ್ಮಂಗ್ ಮಳೆ ಬಂತು, ಮಳೆಗಾಲ ಅಂಬ ಫೀಲ್ ಒಂದ್ ಚೂರ್ ಬಂತು, ಇವತ್ತು ಅಗೇನ್ ದರ್ ಇಸ್ ನೋ ಮಳೆ, ಮತ್ತೆ ಸೆಕೆ ಆಗ್ತಿದೆ, ಎಷ್ಟು ಮಳೆ ಬತ್ತಿ ಅಂತ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ನಾವೀಗ ಇರೋ ನೀರನ್ನ ಬಳಸ್ಕೊಳ್ಳೋದೆ ಉಳಿಸ್ಕೊಳ್ಳೋದೆ ಬಳಸ್ಕೊಳ್ತಾ ಇದ್ದೀವಿ, ಉಳಿಸೋದು ನಾಟ್ ಜಸ್ಟ್ ಫಾರ್ ಅಸ್, ಇಟ್ ಇಸ್ ಫಾರ್ ದ ನೆಕ್ಸ್ಟ್ ಕಮಿಂಗ್ ಜನರೇಷನ್ ಆಲ್ಸೋ. ಹೆಂಗೆ, ಎಂತ ಮಾಡ್ಲಕ್ಕ, ಹೆಂಗ್ ಮಾಡ್ಲಕ್ಕ?
5: ಈಗ ಅದ್ ಹೇಗೆ ಅಂತ ಕೇಳಿದ್ರೆ ಮೇಡಮ್, ನಮ್ಗೆ ಯಾವ್ದಕ್ಕೂ ಒಂದ್ ಲೆಕ್ಕ ಬೇಕು. ಈಗ ಸಮುದ್ರಕ್ಕೆ ಕಲ್ಲು ಹಾಕೋದಿಗೆ ಒಂದ್ ಲೆಕ್ಕ ಬೇಕು. ಈಗ 1 ಚದರ ಮೀಟರ್ ಅಲ್ಲಿ 1 ಮಿಲಿಮೀಟರ್ ಮಳೆ ಬಿದ್ರೆ 1 ಲೀಟರ್ ನೀರ್ ಸಂಗ್ರಹ ಆಗತ್ತೆ.
2: ಓಕೆ,
5: 1 ಚದರ ಮೀಟರ್ ಅಲ್ಲಿ 1 ಮಿಲಿಮೀಟರ್ ಮಳೆ ಬಿದ್ರೆ 1 ಲೀಟರ್ ನೀರ್ ಸಂಗ್ರಹ ಆಗತ್ತೆ.
2: ಬರೀ 1 ಲೀಟರ್?
5: ಒಂದು ಲೀಟರ್, 1 ಚದರ ಮೀಟರ್ ಹೇಳಿದ್ದೆ.
2: ಅದೇ ನಾನು ಹೇಳಿದ್ದು.
5: ಈಗ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕ ಸಂಸಾರ ಅಂತ ನೆನೆಸ್ಕೊಳ್ಳಿ, ಒಂದು ಚಿಕ್ಕ ಸಂಸಾರ ಅಂದ್ರೆ ಗಂಡ ಹೆಂಡತಿ 2 ಮಕ್ಕಳು. ಬೇಡ, ಒಬ್ಬರನ್ನ ಎಡಿಷನ್ ಆಗಿ ತಗೊಳ್ಳಿ, ಯಾರೋ ನಂಟರ್ ಬರ್ತಾರೆ, ಅಥವಾ ನಮ್ಗೆ ವರ್ಷಕ್ಕೆ ಇರುವಂತಹದ್ದು 365 ದಿವಸ. ನಮ್ಗೆ ಇಲ್ಲಿ ಬೀಳುವಂತ ಮಳೆ 4,500 ಮಿಲಿಮೀಟರ್ ಮಳೆ, ವಾಡಿಕೆ ಮಳೆ. ಬಟ್ ಲಾಸ್ಟ್ ಇಯರ್ ಜಾಸ್ತಿ ಬಿತ್ತು, 1 ವರ್ಷ ಕಮ್ಮಿ ಆಗತ್ತೆ. ನಾನು ಈ ಒಂದು ಚಿಕ್ಕ ಸಂಸಾರಕ್ಕೆ ಲೆಕ್ಕಾಚಾರದಲ್ಲಿ ಹೇಳುವಂತದ್ದಾದ್ರೆ, ನಿಮಗೆ ಒಬ್ರಿಗೆ 100 ಲೀಟರ್ ಅಂತೇಳಿ ಆಗಿದ್ರೆ, ಒಂದು ಮನೆಯಲ್ಲಿ 4 ಜನ ಅಲ್ಲ 5 ಜನ ಅಂತ ತಗೊಳ್ಳುವ, ವರ್ಷಕ್ಕೆ ಅವರಿಗೆ ಅವಶ್ಯಕತೆ ಇರುವುದು ನೀರಿಂದು 2 ಲಕ್ಷ ಲೀಟರ್ ನೀರು.
2: ಒಬ್ಬೊಬ್ಬರಿಗೆ
5: ಅಲ್ಲ, ಇಡೀ ಮನೆಗೆ ಸಾಕಾಗುವಂತದ್ದು 100 liter per person 100 liter per day ಅಂತೇಳಿ ತಗೊಂಡಿದ್ದಿದ್ರು. 2 lakh liter ನೀರ್ ಬೇಕಾಗತ್ತೆ ಆ ಮನೆಗೆ ಬೇಕಾಗುವಂತದ್ದು. ಈಗ ನಮ್ಮಲ್ಲಿ ಈಗ ಬೀಳುವಂತ ಮಳೆ 4,500 ಬೇಡ, 3,000 ಅಂತ ತಗೊಳ್ಳಿ. ಅದರಲ್ಲೂ 90% ಸ್ಟಾರ್ಟಿಂಗ್ ಬೀಳುದು ಎಂಡಿಂಗ್ ಬೀಳುದು ಇದು ಮಾಡಿ 3,000 millimeter ಮಳೆ. ಇದನ್ನ 100 square meter ಇರುವಂತ ಯಾವುದು ರೂಫ್ ಟಾಪ್ ಇರುವವರು ಸಂಗ್ರಹ ಮಾಡಿದ್ರೆ 2,70,000 liter ನೀರನ್ನ ಸಂಗ್ರಹ ಮಾಡಬಹುದು. 100 square meter ಅಂದ್ರೆ 1,000 square feet ಸಮಥಿಂಗ್ ಬರುತ್ತೆ ಆಕ್ಚುಲಿ. ಅಷ್ಟು ಸ್ಕ್ವೇರ್ ಫೀಟ್ ಇರುವಂತ ಮನೆಯವರು ಈ ಬರೇ ಒಂದು ಟ್ಯಾಂಕ್ ಅಲ್ಲಿ ಸ್ಟೋರ್ ಮಾಡಿದ್ರು. ಈಗ ಫಾರ್ ಎಕ್ಸಾಂಪಲ್ ಆ ಜಾಗದಲ್ಲಿ ಏನಾಗತ್ತೆ, ಒಂದು ಪ್ರದೇಶದ ನೀರಿನ ಲಭ್ಯತೆ ಮತ್ತೆ ಪ್ರಮಾಣ ಒಂದು ಪ್ರಮುಖವಾಗಿ 3 reason ಇಂದ ಹೊಂದ್ಕೊಂಡಿದೆ. ಒಂದು ಅಲ್ಲಿಯ ಮಳೆ, ಹವಾಗುಣ, ಒಂದೇ ಶಿಲಾರಚನೆ.
2: ಶಿಲಾರಚನೆ,
5: ಈ ಶಿಲಾರಚನೆ ಇರೋದ್ರಿಂದ ಈಗ ನಾನು ಇಲ್ಲಿದ್ದು ಶಿಲಾರಚನೆ ಹೇಳಲೇಬೇಕಾಗತ್ತೆ ಮೇಡಮ್.
2: ಹಿಂಗೆ
5: ಜಿಯಾಲಜಿಸ್ಟ್ ನಾನು ಹೇಳಲಿಲ್ಲ ಅಂದ್ರೆ ತಪ್ಪಾಗತ್ತೆ.
2: ನಾವು ಕೇಳಲೇಬೇಕಿದು.
5: ಈಗ ಏನ್ ಕೇಳಿದ್ರೆ, ಇಲ್ಲಿ ನಮ್ದು ಕೋಸ್ಟಲ್ ಬೆಟ್ ಅಲ್ಲಿ ಲ್ಯಾಟ್ರೈಟ್ ಇರೋದು. ಲ್ಯಾಟ್ರೈಟ್ ಅಂತ ಹೇಳಿದ ಇಂಗ್ಲಿಷ್ ಅಲ್ಲಿ ನಾವು ಮುರಕಲ್ ಇರುತ್ತೆ. ಈ ಮುರಕಲ್ಲಿನ ಒಂದು ವಿಶೇಷ ಗುಣ ಏನ್ ಕೇಳಿದ್ರೆ, ಇಟ್ಸ್ ಎ ಹೈ ಪೋರಸ್ ಅಂಡ್ ಹೈ ಪರ್ಮಿಯಬಲ್. ಎಷ್ಟು ಕ್ವಿಕ್ ನೀರನ್ನ ಹೀರ್ಕೊಳ್ತದೋ ಅಷ್ಟೇ ಕ್ವಿಕ್ ನೀರನ್ನ ಬಿಡ್ತದೆ. ಇದು ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಇದು ಏನಾಗುತ್ತೆ, ಮಳೆ ಬಂದಾಗ ಕ್ವಿಕ್ ಆಗಿ ಹೀರ್ಕೊಳ್ತದೆ. ಅದೇ 2 days ಮಳೆ ಇಲ್ಲ ಅಂದಾಗ ನಿಮ್ಗೆ ಗೊತ್ತಾಗುತ್ತೆ, ನಿಮ್ ಬಾವಿಯಲ್ಲ ಸಡನ್ ನ 1 meter 1 feet ಇಳಿದೋಗುತ್ತೆ. ಇದನ್ನ ನಮ್ಗೆ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಸೆಕೆಂಡ್ ಥಿಂಗ್, ಲಿಥೋಲಿಕ್ಲೆ ಅಂತ ಇದೆ. ಲಿಥೋಲಿಕ್ಲೆ ಅಂದ್ರೆ ನಮ್ಮ ಆಡು ಭಾಷೆಯಲ್ಲಿ ಹೇಳಿದ್ರೆ ಶೇಡಿ ಮಣ್ಣು. ಈ ಶೇಡಿ ಮಣ್ಣಲ್ಲಿ ಏನಾಗುತ್ತೆ, ಇದು ನೀರನ್ನ ಇನ್ಫಿಲ್ಟ್ರೇಟ್ ಮಾಡ್ಕೊಳ್ಳೋದು ಕಮ್ಮಿ, ಬಿಟ್ಕೊಡೋದು ಕಮ್ಮಿ. ಹೀಗಿರೋದ್ರಿಂದ ಭೂಮಿಗೆ ಆ ತರ ಪ್ರದೇಶ ಇದ್ದಲ್ಲಿ ನೀರು ಇಂಗುದು ಇಲ್ಲ. ಮತ್ತೆ ನಮ್ಮ ಹಾರ್ಡ್ ರಾಕ್ ಅಲ್ಲಿ ಫೆನಿಸ್ಯುಲಾರ್ ನೈಸ್ ಅಂತ ಹೇಳ್ತೇವೆ. ಫೆನಿಸ್ಯುಲಾರ್ ನೈಸ್ ನ ಕೆಲವೊಂದು ಮ್ಯಾಸ್ಯೂ ರಾಕ್ ಇರೋದ್ರಿಂದ ಅದರಲ್ಲಿ ಪೋರ್ ಸ್ಪೇಸ್ ಕಮ್ಮಿ ಇರ್ತದೆ. ಪೋರ್ ಸ್ಪೇಸ್ ಕಮ್ಮಿ ಇರುವಾಗ ಅದಕ್ಕೆ ಇನ್ಫಿಲ್ಟ್ರೇಟ್ ಆಗೋದಿಲ್ಲ. ಕೆಲವೊಂದು ಪ್ಲೇಸ್ ಅಲ್ಲಿ ನಿಮ್ಗೆ ಎಷ್ಟು ಡ್ರಿಲ್ ಮಾಡಿದ್ರು ಬೋರ್ವೆಲ್ ಫೇಲ್ ಆಗ್ತದೆ,
2: ನೀರು ಸಿಕ್ಕುದಿಲ್ಲ.
5: ಅದರಲ್ಲಿ ಫ್ರಾಕ್ಚರ್ಸ್ ಇರುವುದಿಲ್ಲ, ನೀರು ಸಿಕ್ಕುದಿಲ್ಲ. ಇನ್ನೊಂದು ನಮ್ದು ಇಲ್ಲಿಯ ಭೌಗೋಳಿಕ ಲಕ್ಷಣ ಆಗಿದೆ ಅಂದ್ರೆ ಹೈ ಗ್ರೇಡಿಯಂಟ್.
2: ಹಂಗಂದ್ರೆ
5: ಹೈ ಗ್ರೇಡಿಯಂಟ್ ಅಂದ್ರೆ ನಮ್ದು ಅಂಡ್ಯುಲೇಟರಿ ಟೆರೇನ್. ಹೀಗೆ ಹೀಗೆ ನಮ್ಗೆ ಹೀಗೆ ಭೂಮಿ ಇದ್ದತ್ತಿರ ನೀರಿಂಗತ್ತೆ. ನಮ್ಮ ನೀರಿನ ಸೂತ್ರನೇ ಏನ್ ಕೇಳಿದ್ರೆ ನಿಮ್ಗೆ, ಓಡುವ ನೀರನ್ನ ಚಲಿಸುವಂತೆ ಮಾಡುದು, ಚಲಿಸುವ ನೀರನ್ನ ತೆವಳುವಂತೆ, ತೆವಳುವ ನೀರನ್ನ ನಿಲ್ಲುವಂತೆ, ನಿಂತ ನೀರನ್ನ ಹಿಂಗ್ಸುವಂತ ಮಾಡುದು. ಇದಕ್ಕೇನಾಗತ್ತೆ, ನಮ್ಮ ಇಲ್ಲಿಯ ಈ ನಮ್ಮ ಜಿಯೋಗ್ರಫಿಗೆ ಇಲ್ಲಿಯೇ ಬೀಳುವ ಮಳೆ ಪೂರಕ ಅಲ್ಲ, ಸ್ವಲ್ಪ ಮಟ್ಟಿ ಮಾರಕನೂ ಹೌದು. ಹೇಗೆ ಮಾರಕ ಅಂತ ಕೇಳಬಹುದು. ನಮಗೆ 2 ಮಳೆ ಬರ್ತದೆ, ಮುಂಗಾರು ಮಳೆ ಮತ್ತೆ ಹಿಂಗಾರು ಮಳೆ ಅಂತ. ಮುಂಗಾರು ಮಳೆಯಲ್ಲಿ 75-80% ರೈನ್ಫಾಲ್ ಆಗ್ತದೆ, ಅದೇ ಹಿಂಗಾರು ಮಳೆಯಲ್ಲಿ ಮತ್ತುಳಿದ ಭಾಗ ಆಗ್ತದೆ.
2: ಸೊ ಹಿಂಗಾರು ಮಳೆ ಸೆಪ್ಟೆಂಬರ್ ಇಂದ.
5: ಹೌದು, ಸೆಪ್ಟೆಂಬರ್. ಏನು ಇದ್ರ ನಂತರ ನಾವು ತಗೊಂಡ್ರೆ 2 ಭಾಗ ಮಾಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಸೌತ್ ಈಸ್ಟ್ ಮಾನ್ಸೂನ್, ನಾರ್ತ್ ಈಸ್ಟ್ ಮಾನ್ಸೂನ್, ಅದನ್ನ ತಗೊಂಡಿದ್ರೆ ನಮ್ಮಲ್ಲಿ ಏನಾಗತ್ತೆ, ಇಲ್ಲಿ ಇಂಟೆನ್ಸಿಟಿ ಆಫ್ ರೈನ್ಫಾಲ್ ಜಾಸ್ತಿ ಇದ್ದಾವಾಗ, ನಾನು ಹೇಳಿದ್ನಲ್ಲ ನಿಮ್ಗೆ ಜಲಚಕ್ರದ ಅಂದ್ರೆ ನಮ್ಗೆ ಭೂಮಿಗೆ ಮಳೆ ಬಿದ್ದಾವಾಗ ನ್ಯಾಚುರಲಿ ರೀಚಾರ್ಜ್ ಆಗುವಂತದ್ದು 8-10%, ಮಿಕ್ಕುಳದೆಲ್ಲ ಸಮುದ್ರಕ್ಕೆ ಹೋಗ್ತದೆ. ನಮ್ಗೆ ಇಲ್ಲಿ ಏನು ಇಂಟೆನ್ಸಿಟಿ ಆಫ್ ರೈನ್ಫಾಲ್ ಇಂಪಾರ್ಟೆಂಟ್ ಅಲ್ಲ, ಫ್ರೀಕ್ವೆನ್ಸಿ ಆಫ್ ರೈನ್ಫಾಲ್ ಇಂಪಾರ್ಟೆಂಟ್. ನಮ್ಗೆ ಮಳೆಯ ದಿನಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು. ನೀವ್ ಹೇಳಿದ್ರಿ ಮೇಡಮ್ ಸರ್ ಮಳೆ ನಿನ್ನೆ ಬಂತು ಇವತ್ತಿಲ್ಲ, ಅದು ದೊಡ್ಡ ಸಮಸ್ಯೆ ಅಲ್ಲ. ನಮಗೆ ಹೀಗೆ ದಿವಸಕ್ಕೆ 1-2 ಮಳೆ ಬಂತು. ಮೊನ್ನೆ ಏನಾಯ್ತು, ಒಂದು 3-4 ದಿವಸ ಮಳೆ ಬರಲಿಲ್ಲ.
2: ಕರೆಕ್ಟ್.
5: ಆ ಪರಿಸ್ಥಿತಿ ಆಗ್ಬಾರ್ದು ನಮ್ಗೆ. ನಮಗೆ ಹೀಗೆ ಬರ್ತಾ ಇದ್ದಿದ್ರೆ ನಿಮ್ಗೆ ಇಲ್ಲೂ ನೀರಿನ ಸಮಸ್ಯೆ ಆಗ್ತಾ ಇಲ್ಲ. ನಮ್ಗೆ ಹಿಂಗಾರು ಚೆನ್ನಾಗಿ ಯಾವಾಗ ಆಗತ್ತೆ ನೋಡಿ, ನೀವು ಯಾವುದೇ ಸ್ಟಾಟಿಸ್ಟಿಕ್ ತಗೊಂಡು ನೋಡಿದ್ರೆ ನಮ್ಗೆ ಮುಂಗಾರು ಮಳೆ ಚೆನ್ನಾಗಾಗಿಲ್ಲ, ಹಿಂಗಾರು ಮಳೆ ಚೆನ್ನಾಗಾಯ್ತು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಜನವರಿ ಫೆಬ್ರವರಿ ಮಾರ್ಚ್ ಇತರೆಲ್ಲ ಮೇಲೆ ಮಳೆ ಬಂತ ಅಂತ ಹೇಳಿದ್ರೆ ನಮ್ಗೆ ನೀರಿನ ಸಮಸ್ಯೆ ಆಗುದಿಲ್ಲ. ಆಕ್ಚುಲಿ ಇದಕ್ಕೆ ಹೋಗಿದ್ದೇನೆ ಕೇಳಿ, ನಾವೀಗ ಫಸ್ಟಿಗೆ ಬಾವಿ ಮಾಡ್ತೇವೆ, ಬಾವಿಯಲ್ಲಿ ನೀರು ಸಿಕ್ಕಿಲ್ಲ ಅಂದ್ರೆ ಕೂಡ ಬೋರಿಗೆ ಹೋಗ್ತೇವೆ. ಬಾವಿಯಲ್ಲಿ ನೀರು ಸಿಕ್ಕಿದ್ರೆ ಯಾರು ಬೋರಿಗೆ ಹೋಗ್ತಾರಾ? ಆಕ್ಚುಲಿ ನಿಮ್ಗೆ ಬೋರ್ ನೀರ್ಕಿಂತನೂ ನೀರಲ್ಲಿ ಬಾವಿ ನೀರು ಬೆಟರ್. ಕುಡಿಲಿಕ್ಕೆ ನಿಮ್ಗೆ ಅದರಲ್ಲಿ ಆಗುವ ಮಜಾ ಬೋರ್ ನೀರಲ್ಲಿ ಇರುವುದಿಲ್ಲ.
2: ಕರೆಕ್ಟ್. ಆ ರುಚಿ,
5: ಈಗ ಫಾರ್ ಎಕ್ಸಾಂಪಲ್ ನೀವು ಇದೇನಾಗುತ್ತೆ, ನಾವು ಬೋರ್ ನೀರು ಅಂದ್ರೆ ಒಂಥರ ಅಂಗಲ್ಸ್ಗೆ ಕುಡ್ದಾಗ ಹೇಳ್ಬಹುದು, ಇದು ನಮ್ ಕುಂದಾಪುರ ಭಾಷೆ ಹೇಳಿದ ಕಚ್ಚಿಗೆ ಕುಡ್ದಾಗ.
2: ಕರೆಕ್ಟ್.
5: ಅದರಲ್ಲಿ ಇರುವಂತದ್ದು ಬಟ್ ಈ ಜಿಯಾಲಜಿ.
2: ಈಗ ನಂಗೆ ನೀವು ಬೋರ್ ಅಂದ್ಕೊಂಡು ನೆನಪಾಯ್ತು ಕಣೆ, ನಾನು ಮಳೆ ನೀರು ಕೊಯ್ಲ್ ಅಂತ ಹೇಳ್ಕೊಂಡು ಕೆಲವು ಕಡೆ ಸುಮಾರು ಮನೆಗೆಲ್ಲ ಹೋಯ್ದೆ, ಅವ್ರ ಮನೆಗೂ ಕಂಡಿದೆ. ಏನಂತ ಕೇಂದ್ರೆ ಇಲ್ಲೊಂದು ಬೋರ್ ತೆಗ್ದ್ರ ನೀರ್ ಬರಲ್ಲ, ಒಂದ್ ಬದೆ ಎಲ್ಲ ಒಂದು ಊರು, ಊರ ಹೆಸರು XYZ ಆಯ್ತಾ, ಒಂದ್ ಬದೆ ತೆಗ್ದ್ರ ಬೋರ್ವೆಲ್ ಅಲ್ಲಿ ನೀರ್ ಸಿಕ್ಲ. ಅದೇ ತೋಟ ಅವ್ರ ಮಂಡೆಗೆ ಇಲ್ಲಿ ಸಿಕ್ದಿರ ಆ ಮೂಲಕ್ಕೆ ಸಿಕ್ಕುವೇನೋ ಅಂತ ಅಲ್ಲು ತೆಗ್ದ್ರು, ಅಲ್ಲು ನೀರ್ ಸಿಕ್ಲ, ಅವ್ರ ಮಂಡೆಗೆ ಅಂತ ಇಲ್ಲಿ ಸಿಕ್ಲಲ್ಲ ಆ ಇನ್ನೊಂದ್ ಮೂಲ ಇತ್ತಲ್ಲ ಅಲ್ಲಿ ತೆಗಿತಿ ಅಂತ ಅಲ್ಲು ತೆಗ್ದ್ರು, ಅಲ್ಲು ನೀರ್ ಸಿಕ್ಲ. ಅಲ್ಲದೆ ನಮ್ ಊರ್ ಮೂರ್ ಬೋದೆ ತೆಗ್ದಿ ಮಾರ್ರೆ ಬೋರ್ ಎಲ್ಲೂ ನೀರ್ ಸಿಕ್ಲ ಅಂತ ಹೇಳ್ಕೊಂಡು. ಫಸ್ಟ್ ಥಿಂಗ್ ನನ್ಗೆ ಡೌಟ್ ಆಗೋದೆ ಅಂತ ಗೊತ್ತಾ ಸರ್, ನಮ್ಮ ಕರಾವಳಿ, ನಾನೀಗ ಕುಂದಾಪುರ ಮೇನ್ ಇಟ್ಕೊಂಡಿದ್ದೆ, ಇವನ್ ಬ್ರಹ್ಮಾವರ ಉಡುಪಿ ಕೂಡ, ಈ ಏರಿಯಾದಲ್ಲಿ ಬೋರ್ವೆಲ್ ಗಳು ಬೇಕಾ, ನಮ್ಮ ಏರಿಯಾಕ್ಕೆ ಬೋರ್ವೆಲ್ ಬೇಕಾ, ಇದು ನನ್ನ ಮೊದಲ ಪ್ರಶ್ನೆ. ಇನ್ನೊಂದು, ಸರ್ಕಾರದ ಬೋರ್ವೆಲ್ ತೆಗ್ಸೋಕೆ ಎಂತದೋ ಫ್ರೀ ಆಗಿ ಅಂತೆಲ್ಲ ಸಿಗೋದು ಸಬ್ಸಿಡಿ ತರ ಯೋಜನೆ ಬಂತು, ಅದು ಬಂದದ್ದೇ ಇಲ್ಲಿನರೆಲ್ಲ ಅಡ್ಡ ಬಿದ್ದು ಬೋರ್ವೆಲ್ ತೆಗದ್ದೇ ತೆಗದ್. ಇದು ನಮ್ಮಲ್ಲಿಗೆ ಬೇಕಿತ್ತ? ಯಾಕೆಂದ್ರೆ ಅಂತರ್ಜಲ ಮಟ್ಟ ನಾನು ನನ್ ಮಟ್ಟಿಗೆ ಚಿಕ್ಕದಾಗ ತಿಳ್ಕೊಂಡಿರೋ ಮಟ್ಟಿಗೆ ತುಂಬಾ ತುಂಬಾ ತುಂಬಾ ಎಳ್ಕಂದು ಬೋರ್ವೆಲ್ ಬಾವಿಗಿಂತ ಜಾಸ್ತಿ. ಇದು ಹೌದಾ ಸರ್?
5: ಇಲ್ಲ, ಆಗಿಲ್ಲ ಮೇಡಮ್. ಆಕ್ಚುಲಿ ಏನಾಗತ್ತೆ ಕೇಳಿದ್ರೆ ನಿಮ್ಗೆ, ನಾವ್ ಯಾವಾಗ ಬೋರಿಗೆ ಹೋಗ್ತೇವೆ ಅಂತ ಹೇಳುವಂತದ್ದು, ಫಾರ್ ಎಕ್ಸಾಂಪಲ್ ಒಂದು 50-60 ಫೀಟ್ ವರೆಗೆ ನಾವು ಬಾವಿನ ಮಾಡಬಹುದು, ಅದಕ್ಕಿಂತ ಜಾಸ್ತಿ ನಂತರ ಬಾವಿ ಮಾಡಲಿಕ್ಕಾಗೋದಿಲ್ಲ. ಅದು ಒಂದು ಈಗಿನ ಪರಿಸ್ಥಿತಿಯಲ್ಲಿ ನಾವ್ ಯಾಕೆ ಬೋರಿಗೆ ಹೋಗ್ತಾ ಇದ್ದೇವೆ ಅಂತ ಕೇಳಿದ್ರೆ, ಒಂದು ಎಕ್ಸ್ಪೆಂಡಿಚರ್ ವಯಸ್ಸು ಕಮ್ಮಿ ಆಗತ್ತೆ, ಇದರಲ್ಲಿ ಒಂದು 5-6 ಲಕ್ಷ ಖರ್ಚಾದ್ರೆ
2: ಬೋರ್ವೆಲ್ ಎಷ್ಟ್ರಲ್ಲಿ ಆಗ್ತದೆ ಸರ್?
5: ಅಂದ್ರೆ ಅರ್ಧ ಇದರಲ್ಲಿ ಆಗುತ್ತೆ
2: ಬೋರ್ವೆಲ್
5: ನಮಗೆ, 4-5 ಗಂಟೆ ಒಳಗೆ ನಿಮ್ ರಿಸಲ್ಟ್ ಬಂದ್ಬಿಡುತ್ತೆ.
2: ಓಕೆ ಓಕೆ.
5: ಇಲ್ಲಿ ಲೇಬರ್ಸ್ ಇಂದ ಇದರಿಂದ ಮಾಡ್ಲಿಕ್ಕೂ ಆಗೋದಿಲ್ಲ. ಯೂಶುವಲಿ ನಾವು ಬಾವಿ ಮಾಡುವಂತದ್ದು ಸಾಧಾರಣ ಒಂದು ಏಪ್ರಿಲ್ ಮೇ ಅಲ್ಲಿ, ಆವಾಗಲೂ ಮಾಡುದು ಜನ ಸಿಗುವುದಿಲ್ಲ, ಈ ತರ ಸಮಸ್ಯೆಗಳು. ಮತ್ತೆ ಒಂದ್ಸಲ ನಿಮ್ಗೆ ಚಿಕ್ಕ ಜಾಗ ಇರುವವರು ಬೋರ್ವೆಲ್ ಮಾಡಿದವಾಗ
2: ಸ್ಪೇಸ್
5: ಉಳಿಯುತ್ತದೆ, ಸ್ಪೇಸ್ ಉಳಿಯುತ್ತೆ. ಮತ್ತೆ ನಮ್ಗೆ ಇಲ್ಲಿ ಒಂದು ಸಾಮಾನ್ಯವಾಗಿ ನಮ್ಗೆ ಬರುವ ಕಂಪ್ಲೇಂಟ್ ಅಲ್ಲಿ ಮೇಡಮ್, ಆಕ್ಚುಲಿ ಅವ್ನು ಬೋರ್ ಮಾಡ್ತಾನೆ ನಮ್ ಬಾವಿ ನೀರು ಹೋಗ್ತದೆ.
2: ಹೌದು,
5: ಇದೊಂದು
2: ಅವ್ರ ಬೋರಿಂದ ನಮ್ಮ ಅಂತರ್ಜಲ ಮಟ್ಟ ಕಡಿಮೆ ಆಯ್ತು, ನಮ್ ಬಾವಿ ನೀರ್ ಕುಸಿತು. ಅದೌದಾ?
5: ಈಗ ಮೇಡಮ್ ಏನಾಗತ್ತೆ, ನಮ್ಮಲ್ಲಿ 2 ಅಕ್ವಿಫರ್ ಬರ್ತದೆ. 2 ಅಕ್ವಿಫರ್ ಈಗ ಹೇಗೆ ಕೇಳಿದ್ರೆ, ಈಗ ನಮ್ಗೆ ಜಲಚಕ್ರದ ಮೂಲಕ ಒಂದು 8-9% ಭೂಮಿಗೆ ನೀರ್ ಹಿಡಿತದೆ ಹೇಳಿದೆ ನಾನು. 8-9% ಭೂಮಿಗೆ ನೀರ್ ಹಿಡಿದಾವಾಗ ಮಣ್ಣಿನ ಕಣಗಳ ನಡುವೆ ಶೇಖರಣೆ ಆಗಿರುವಂತ ನೀರನ್ನು ತೆರೆದ ಜಲಚರ ಅಥವಾ ಅನ್ಕನ್ಫೈನ್ಡ್ ಅಕ್ವಿಫರ್ ಅಂತ ಹೇಳ್ತೇವೆ. ಅದೇ ಶಿಲಾಪದರುಗಳಲ್ಲಿ ಸಂಗ್ರಹವಾಗೋ ನೀರಿಗೆ ಕನ್ಫೈನ್ಡ್ ಅಕ್ವಿಫರ್ ಅಂತ ಹೇಳ್ತೇವೆ. ನಾವೇನೀಗ ಬೋರ್ವೆಲ್ ಏನ್ ಮಾಡ್ತಾ ಇರ್ತೇವೆ, ಅಪ್ ಟು ರಾಕ್ ಹೋಗಿ 1 ಫೀಟ್ ವರೆಗೆ ಆ ಕೇಸಿಂಗ್ ಪೈಪ್ ಅಂತ ಹಾಕ್ತೇವೆ. ತಾವು ನೋಡಿರ್ಬೋದು, ಕೇಸಿಂಗ್ ಪೈಪ್ಗೆ ಹೋಲ್ ಇರುವುದಿಲ್ಲ. ಹೋಲ್ ಇಲ್ಲದೆ ಇರೋದ್ರಿಂದ ಇವರು ತೆಗೆಯೋದಿಂತ ಸಾಧ್ಯತೆಗಳು ಬಹಳ ಕಡಿಮೆ ಇರ್ತದೆ. ಆಕ್ಚುಲಿ ಈಗ ಬಾವಿ ಅವ್ನು ಬೋರ್ ಮಾಡಿದ್ರಿಂದ ನನ್ನ ಬಾವಿ ನೀರು ಹೋಯ್ತು ಅಂತ ಹೇಳುದು, ಒಂದು ಜಾಗದಲ್ಲಿ ಬೋರಿಗೆ ನೀರು ಬರಬಹುದು, ಬಾವಿಗೆ ನೀರು ಬರುವುದಿಲ್ಲ. ಒಂದು ಜಾಗದಲ್ಲಿ ಬಾವಿಗೆ ನೀರು ಬರುದು, ಬೋರಿಗೆ ಬರುವುದಿಲ್ಲ. ಒಂದ್ ಜಾಗದಲ್ಲಿ ಎರಡಕ್ಕೂ ಬರ್ತದೆ. ಅವ ಎಷ್ಟು ಕ್ವಾಂಟಮ್ ಆಫ್ ವಾಟರ್ ತೆಗಿತಾನೆ ಅನ್ನೋದು ದೊಡ್ಡ ಇಂಪಾರ್ಟೆಂಟ್. ಆಕ್ಚುಲಿ ಇನ್ ಕೇಸ್ ಆ ಬೋರ್ವೆಲ್ ಮಾಡಿ ಅದರಲ್ಲಿ ನೀರ್ ಚೆನ್ನಾಗಿ ಬಂತಂದ್ರೆ, ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಪ್ರತಿಯೊಬ್ಬರು ರೀಚಾರ್ಜ್ ಮಾಡ್ಬೇಕು ಮೇಡಮ್. ನಮ್ಮಲ್ಲಿ ಏನ್ ಮಾಡ್ತಾರೆ ಕೇಳಿದ್ರೆ, ನಮ್ಗೆ ತಕಂ ಮಾತ್ರ ಗೊತ್ತು, ನೀವು ಹೇಳಿದ ಕೊಡುದು ಗೊತ್ತು.
2: ಇದು ಒಂದು ಬಿಲೀಫ್ ಏನು ಅಂದ್ರೆ, ನಿಮ್ಮ ಮನೆ ಪಕ್ಕದಲ್ಲಿ, ನಿಮ್ಮ ಮನೆಗೆ ಬಾವಿ ಪಕ್ಕದಲ್ಲಿ ಬೋರ್
5: ಮೇಡಮ್, ಮನೆಯಲ್ಲಿ ಬಾವಿನೂ ಇದೆ, ಬೋರು ಇದೆ. ನನ್ನ ಇದರಲ್ಲಿ ನಾನು ಎರಡು ನನ್ನ ಆಲ್ಮೋಸ್ಟ್ ನನ್ನ ಬೋರ್ಗಳು, ಈವನ್ ಫಾರ್ ಎಕ್ಸಾಂಪಲ್ ನನ್ನ ದೇಲ್ಕುಂದ ಇಲ್ಲಿದೆ, ಇದರಲ್ಲ ಬಾವಿ ಪಕ್ಕ ಅಷ್ಟೇ, ಇಲ್ಲಿ ಬಾವಿ ಪಕ್ಕಕ್ಕಿಲ್ಲ. ನಾನೊಂದು ಜಾಗ ತಗೊಂಡಿದ್ದೆ, ಇದರಲ್ಲಿ ಬಾವಿ ಪಕ್ಕಕ್ಕೆ ಬೋರ್ ಇದೆ. ಬಟ್ ನಾನು ಬಾವಿ ಪಕ್ಕ ಬೋರ್ ಪಕ್ಕಕ್ಕೆ ಬಾವಿ ಮಾಡಿದ್ದೇನೆ. ಯಾಕೆ ಕೇಳಿದ್ರೆ, ಅಲ್ಲಿ ಚೆನ್ನಾಗಿ ರೀಚಾರ್ಜ್ ಮಾಡ್ಲಿಕ್ಕೆ ಆಗದಿದ್ರು ಈ ನೀರಲ್ಲಿ ಹೋಗಿ ರೀಚಾರ್ಜ್ ಆಗಲಿ ಅಂತ. ಬಟ್ ಏನಾಗುತ್ತೆ, ನಮ್ಮಲ್ಲಿ ಪ್ರತಿಯೊಬ್ಬರು ಮಾಡಿದವರು ರೀಚಾರ್ಜ್ಗೆ ಒತ್ತು ಕೊಡ್ತಾ ಇಲ್ಲ. ಇದೇ ದೊಡ್ಡ ಸಮಸ್ಯೆ ನಮ್ಗೆ. ನಮಗೆ ನೋಡಿ, ಅದರಲ್ಲಿ ನೀರು ಬಂತ ಅಂತ ಹೇಳಿದ್ರೆ ಅದೊಂದು ಕಿಟಕಿ ಇದ್ದಾಗೆ ನಮ್ಗೆ. ಆಕ್ಚುಲಿ ಇಲ್ಲಿ ನೀರು ರೀಚಾರ್ಜ್ ಆಗ್ತದೆ ಅಂತ ಅರ್ಥ. ನಿಮ್ಗೆ ಡ್ರೈ ಬೋರ್ವೆಲ್ ಗೆ ರೀಚಾರ್ಜ್ ಮಾಡ್ಲಿಕ್ಕೆ ಬರುವುದಿಲ್ಲ,
2: ಆಗುದಿಲ್ಲ. ಬೋರ್ವೆಲ್ ಗೆ ರೀಚಾರ್ಜ್ ಮಾಡಿ ಉಪಯೋಗ ಇಲ್ಲ,
5: ಉಪಯೋಗ ಇಲ್ಲ. ಯಾವ್ದು ನೀರ್ ತಗೊಳ್ತದೆ ನಮ್ಗೆ ಟೆಸ್ಟ್ ಮಾಡ್ಲಿಕ್ಕೆ ಬಹಳ ಸುಲಭ. ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಡ್ರೈ ಜಾಯಿಂಟ್ಸ್ ಅಂತ ಹೇಳ್ತಾರೆ, ನಮಗೆ ಬೋರ್ವೆಲ್ ಅಲ್ಲಿ ಅದ ನೀರ್ ತಗೊಳ್ತದೆ ಅನ್ಸ್ಕೊಳ್ಳಿ, ಆ ತರ ಬೋರ್ವೆಲ್ ಮಾತ್ರ ರೀಚಾರ್ಜ್ ಮಾಡ್ಬೇಕು. ಇಲ್ಲೇ ಸುಮ್ಮನೆ ಫಾರ್ ಎಕ್ಸಾಂಪಲ್ ಹೈ ಎಲಿವೇಶನ್ ಅಲ್ಲಿ ಇದ್ದು ಅಲ್ಲಿ ಒಂದು ಚೂರು ನೀರ್ ಹೋಗದೆ ಕೆಲವರು ರೀಚಾರ್ಜ್ ಮಾಡ್ತಾರೆ. ಇದು ಅನ್ಸೈಂಟಿಫಿಕ್. ಆಕ್ಚುಲಿ ಆ ತರ ಮೂಮೆಂಟ್ ಅಲ್ಲಿ ಟೆಕ್ನಿಕಲ್ ಪರ್ಸನ್ ಕನ್ಸಲ್ಟ್ ಮಾಡಿ ಮಾಡುವಂತದ್ದು ಉತ್ತಮ.
2: ಈಗ ಇಲ್ಲಿ ನನ್ ಪ್ರಶ್ನೆ ಇದೆ ಏನಂದ್ರೆ, ಈಗ ಒಬ್ಬರದ ಬಾವಿ ಎತ್ತರದಾಗಿತ್ತು, ಅವ್ರ ಮನೆ ಜಾಗ ಎತ್ತರ, ಒಬ್ಬರದ್ದು ಅದ್ರ ಕೆಳಗಿಪ್ಪದ. ಓಕೆ, ಇವ್ರ ತಲೆಯಲ್ಲಿ ಎಂತ ಕೇಂದ್ರೆ, ಇವ್ರದ್ ಬಾವಿದ ನೀರೆಲ್ಲ ಹೊರ್ಕೊಂಡು ಆ ಕೆಳಗಿದ್ದ ಬಾವಿಗೆ ನೀರ್ ಹತ್ತ, ಅವ್ರಿಗೆ ನೀರ್ ಜಾಸ್ತಿ, ನಮ್ದು ಬೇಗ ಕುಸಿತ್ತ, ಬೇಸಿಗೆ ಬಂದಂಗೆ ಆ ಕೆರಿ ಬಂದಂಗೆ ನಮ್ಮದು ನೀರಿನ ಮಟ್ಟ ಕೆಳಗೆ ಹೊತ್ತ. ಇದು ಹೌದಾ?
5: ಆ ಸಾಧ್ಯತೆಗಳನ್ನು ಬಹಳ ಕಮ್ಮಿ ಮೇಡಮ್. ಆಕ್ಚುಲಿ ಇವ್ರದ್ದೊಂದು ಹೇಗೆ ಹೇಳ್ತಾರೆ, ಈಗ ನಾನು ಎಷ್ಟು ನಮಗೆ ಈ ತರದ ನಾರ್ಮಲ್ ಕಂಪ್ಲೇಂಟ್ ಗಳು ಬರ್ತವೆ. ಒಂದು ನೀವು ಹೇಳಿದಾಗೆ ಬಾವಿ ಪಕ್ಕದಲ್ಲಿ ಬೋರ್ವೆಲ್ ಮಾಡಿದಾಗ ನಮ್ ನೀರು ಪೂರ್ತಿ ಹೋಗುತ್ತೆ ಅಂತ. ಈಗ ಇವ್ರದ್ದು ನೀರ್ ಅಂತ ಹೇಳ್ಕೊಂಡು ಇವ್ರೆ ಹೆಂಗ್ ಹೇಳ್ತಾರೆ ಹೇಳಿ?
2: ಇದು ಜಸ್ಟ್ ಅಸಂಪ್ಷನ್. ಅಷ್ಟೇ.
5: ಈಗ ಆ ನೀರು ಇದ್ರದ್ ನೀರು ಅಂತ ಪ್ರತಿಯೊಬ್ಬರು ಏನ್ ಪ್ರಕೃತಿ ನಮ್ಮನ್ನ ಎಷ್ಟು ಚೆನ್ನಾಗಿ ಮಾಡಿ ಇಟ್ಕೊಂಡಿದೆ ಅಂತ ಕೇಳಿದ್ರು ಮೇಡಮ್. ಒಂದು ಈ ಊರಲ್ಲಿ ಎಷ್ಟು ನೀರಿನ ಇದು ಫಾರ್ ಎಕ್ಸಾಂಪಲ್ ಮದಕ್ಕೆ ಅಥವಾ ನೀರು ಸೋರ್ಸ್ ಇದೆ. ಈಗ ನಮ್ಗೆ ನದಿ ಆಗ್ಬೇಕಿದ್ರೆ ಏನೇಳಿ, ಅಲ್ಲಿ ಒಂದು ಗುಡ್ಡ ಇರಬೇಕು. ಗುಡ್ಡ ಇಲ್ದಿದ್ರೆ ನದಿ ಆಗ್ತದ? ನಾವೇನ್ ಮಾಡ್ತೇವೆ, ನಮ್ಮ ದುರಾಸೆಗೋಸ್ಕರ ಗುಡ್ಡ ತೆಗಿತೇವೆ, ಅಲ್ಲಿ ಇದನ್ನ ನಾವು ಡಿಸ್ಟರ್ಬ್ ಮಾಡ್ತೇವೆ. ಈಗ ನಾನು ಬೇಕಾದ ಲೇಔಟ್ ಮಾಡ್ಲಿ, ನಾನು ಅಭಿವೃದ್ಧಿ ಆಗಬಾರ್ದು ಅಂತ ನಾನು ಯಾವಾಗಲೂ ಇದಲ್ಲ, ಅಭಿವೃದ್ಧಿ ವಿರೋಧಿನೂ ಅಲ್ಲ ನಾನು, ಅಭಿವೃದ್ಧಿ ಅವನತಿಗೆ ಕಾರಣ ಆಗಬಾರ್ದು ಅನ್ನೋದೇ ನನ್ನ ಮೇನ್ ಇದೆ.
2: ಅಲ್ಲ
5: ಅದನ್ನ ಬಟ್ ನನ್ನಿಂದ ಆಗಬಾರ್ದು ಅಂತ ನಾನು,
2: ನಂಗೆ ಅರ್ಥ ಆಯ್ತು. ಬಟ್ ಆದ್ರೆ ನಾವು ಆ ಮೂಲಗಳನ್ನ ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋದು.
5: ಈಗ ಫಾರ್ ಎಕ್ಸಾಂಪಲ್ ಒಂದು ಲೇಔಟ್ ಮಾಡ್ತಾರೆ, ಅಲ್ಲಿ ಚೆನ್ನಾಗಿರೋ ಬಾವಿ ಇರ್ತದೆ, ಆ ಬಾವಿನ ಅವ್ರು ಉಳಿಸ್ಕೊಳ್ಬೇಕು. ಅದನ್ನ ಅಟ್ ಲೀಸ್ಟ್ ನೋಡಿ, ಅಷ್ಟು ದೊಡ್ಡ ಬಿಲ್ಡಿಂಗ್ ಆದವಾಗ ಅದಕ್ಕೆ ರೀಚಾರ್ಜು, ಅಲ್ಲಿ ಯಾರ ಪಕ್ಕಕ್ಕೆ ಬೇಕಾದ ಒಂದು ಬೋರ್ವೆಲ್ ಹಾಕೊಳ್ಳಿ, ಇದ್ ಮಾಡ್ಲಿ.
2: ಅಲ್ಲಿ ಇಷ್ಟೆಲ್ಲ ಅಂಬತ್ತಿ ಇನ್ನೊಂದ್ ನೆನ್ಪಾಯ್ತು ನಂಗೆ, ಈಗ ನಮ್ಮ ಉಡುಪಿ ಜಿಲ್ಲೆಯಿಂದ ಕೂಡ ಮಳೆ ನೀರು ಕೊಯ್ಲು ಮಾಡಿಸ್ಲೇಬೇಕು ಹೊಸ ಮನೆಗೆ ಹೊಸ ಬಿಲ್ಡಿಂಗ್ ಗೆ ಅಂತೆಲ್ಲ ಒಂದಿದೆ. ನಿಮ್ಗೆ ಇಲ್ಲ ಅಂದ್ರೆ ಡೋರ್ ನಂಬರ್ ಸಿಗಲ್ಲ, ಲೈಸೆನ್ಸ್ ಸಿಗಲ್ಲ ಅಂತೆಲ್ಲ ಹೇಳ್ಕೊಂಡು. ಬಟ್ ನಮ್ಗೆ ಗೊತ್ತಿರೋ ಹಾಗೆ ಎಷ್ಟು ಜನ ಅದನ್ನ ಮಾಡಿಸ್ತಿದ್ದಾರೆ?
5: ಯಾರು ಮಾಡ್ತಾ ಇಲ್ಲ, ಮೇನ್ ಬಹಳ ಕಮ್ಮಿ.
2: ಯಾಕೆ ಅದಷ್ಟು ಇಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆತಿಲ್ಲ?
5: ಅಲ್ಲ ಮೇಡಮ್, ನಾನು ಹೇಳುದು ಈಗ ಗಂಟೆ ಕಟ್ಟೋರು, ಈಗ ನೋಡಿ ಈಗ ಯಾವ್ದೀಗ ಇದು ಒಂದು ಸಮುದಾಯದ ಸಂಪತ್ತು, ನೀರು ಅನ್ನುವಂಥದ್ದು ಸಮುದಾಯದ ಸಂಪತ್ತು. ಇದಕ್ಕೆ ಫಾರ್ ಎಕ್ಸಾಂಪಲ್ ಯಾರೇ ಒಬ್ಬ ಅಧಿಕಾರಿ ಅಲ್ಲ, ಬರೇ ಸಾರ್ವಜನಿಕರಲ್ಲ, ಯಾರೋ ಒಬ್ಬ ರಾಜಕಾರಣಿ ಅಂತಲ್ಲ, ಇದಕ್ಕೆ ಅವರಿಗೆ ಅವ್ರದೇ ಆದ ಆಸಕ್ತಿ ಬೇಕು,
2: ವೈಯಕ್ತಿಕ ಆಸಕ್ತಿ,
5: ವೈಯಕ್ತಿಕ ಆಸಕ್ತಿ. ಈಗ ನಮ್ಗೆ ನಮ್ ಕುಂದಾ ಪ್ರಕರಣದಲ್ಲಿ ಇದು ಗಾದೆ ಇತ್ತು, ಹೊಡೋನಿಗೆ ಕೂತ್ಮಣಿ ಸಾಕಂತ. ಇಚ್ಛಾಶಕ್ತಿಯ ಕೊರತೆ ಇದೆ ನಮ್ಗೆ, ನಮ್ಗೆ ಇಚ್ಛೆ ಇದ್ದಿದ್ರೆ, ನಮ್ ಮಾಡ್ಬೇಕನ್ನೋ ಇದ್ದಿದ್ರೆ, ನೀವು ಅದ್ ಹೇಳಿದ್ನಲ್ಲಿ, ನೀವು ಖುಷಿಯಿಂದ ಮಾಡಿ, ಅದರಲ್ಲಿ ಸಿಗುವಂತ ರಿಸಲ್ಟ್ ಮತ್ತೆ ಆ ಖುಷಿ ಇತ್ತಲ್ಲ ನಿಮ್ಗೆ, ಅದು ಹಣದಿಂದ ತಗೊಂಡ್ ಬರ್ಲಿಕ್ಕಾಗಲ್ಲ. ನಮ್ಮಲ್ಲಿ ಒಂದು ಮತ್ತೊಂದಿದೆ, ಜನಕ್ಕೆ ಹಣ ಆಗ್ಬಿಟ್ಟಿದೆ, ನಾವು ಹಣದಿಂದ ಎಲ್ಲವನ್ನೂ ಪರ್ಚೇಸ್ ಮಾಡಿ ಬಿಡಬಹುದು ಅನ್ನುವಂಥದ್ದು ಒಂದು ಮನೋಸ್ಥಿತಿಗೆ ಬಂದ್ಬಿಟ್ಟಿದೆ. ಇದು ಆಕ್ಚುಲಿ ದೊಡ್ಡ ದುರಂತ ಅಂತ ಅನ್ಸ್ತದೆ.
2: ಹಣ ದುಡ್ಡು ಕೊಟ್ರೆ ನಂಗೆ ಎಲ್ಲಿ ಸಿಗುತ್ತೆ, ಇಲ್ಲಿ ಇರಲ್ಲ ಅಂತ
5: ಅವನು ಏನೋ ಹೇಳ್ತಾ ಇದ್ದಾನೆ. ಅವನು ಇದು ಮಾಡ್ಬೇಕಂದ್ರೆ ನಾನು ಬೇರೆ ಆಂಗಲ್ ಅಲ್ಲಿ ಅವನು ಇದು ಮಾಡ್ತೇನೆ ಅಂತ, ಆ ಕಳಕಳಿ ಆ ನೈತಿಕತೆ ಅದೆಲ್ಲ ಬಹಳ ದೂರಕ್ಕೆ ಹೋಗ್ಬೇಕು.
2: ಅಲ್ಲ ಮೊನ್ನೆ ಒಬ್ರು ನಂಗೆ ಅದೇ ಹೇಳ್ತಾ ಇದ್ರು ಸರ್, ಅವ್ರು ಕುಡಿಯೋ ನೀರು ಇಲ್ಲಿದಲ್ಲ ಅಂಬ್ರ, ಇಲ್ಲಿ ಬಾಮಿದಲ್ಲಿ ಅಲ್ಲಂಬ್ರ, ಡೆಲ್ಲಿಂದ ತಂದದ್ದು ನೀರು ಅಂಬ್ರಪ್ಪ ಕುಡುಕೆ, ಹತ್ತು ವರ್ಷ ದುಡ್ಡಿತ್ತು ಅಲ್ಲಿ ತೋರ್ಸ್ಕೊ ಕುಡುದಂಬ್ರು ಸರ್. ನಾನ್ ಅಂದ್ಕೊಂಡೆ ಇದರಷ್ಟು ಅಮೃತ ಇನ್ನೆಲ್ಲಿದೆ, ಇದನ್ ಲೈಕ್ ಮಾಡಿ ಇಟ್ಕೊಂಡ್ರೆ ಇದಕ್ಕಿಂತ ಇನ್ಯಾವ್ದು ಬೇಕು?
5: ನೂರಕ್ಕೆ ನೂರು ಮೇಡಮ್, ನೂರಕ್ಕೆ ನೂರು. ನಮಗೆ ನೋಡಿ, ನೀವೇ ಕುಡಿದ್ ನೋಡಿ, ಇಲ್ಲಿ ಅಥವಾ ನೀವು ಹಾಡಿ ಸೈಡಿನ ಅಥವಾ ಫಾರ್ ಎಕ್ಸಾಂಪಲ್ ಗುಡ್ಡ ಸೈಡಿನ ನೀರನ್ನು ಕುಡಿದ್ರೆ ಅದರಲ್ಲಿ ಸಿಗುವಂತದ ಇದು, ನಾವೆಲ್ಲಾ ಕಸ್ಕೊಳ್ತಾ ಇದ್ದೇವೆ. ನಮ್ಮ ಈಗಿನ ಇದಕ್ಕೆ ನಾನು ಸ್ವಲ್ಪ ಡೈವರ್ಟ್ ಆಗ್ತಾ ಇದ್ದೇನೆ, ನನಗೆ ಗೊತ್ತಿಲ್ಲ,
2: ಚೂರು ಡೈವರ್ಟ್ ಆಗ್ತಿದ್ದ. ಆದ್ರೆ ಇದು ಕೂಡ ನೀರಿಗೆ ಸಂಬಂಧಪಟ್ಟಿರೋದ್ರಿಂದ ನಾವು ಮಾತಾಡ್ತೀವಿ.
5: ಈಗ ಯಾಕೆ ಹೇಳ್ತಾ ಇದ್ದೇನೆ ನೋಡಿ, ಈಗ ನಾವು ಪೇರೆಂಟ್ಸ್ ಆದವರು ಸಹ, ನಾನು ಈಗ ಬರುವಾಗಲೂ ಒಂದು ನೋಡಿದೆ, ಮೊದಲು ನಾವೆಲ್ಲ ಸರ್ಕಾರಿ ಶಾಲೆಗೆ ಹೋದವರು, ಆ ಮಕ್ಕಳ ಕೈಯಲ್ಲೇ ಬ್ಯಾಗ್ ಕೊಡ್ತಿತ್ತು. ಈಗ ಯಾರು ಪೇರೆಂಟ್ಸ್ ಮಕ್ಕಳ ಕೈಯಲ್ಲಿ ಬ್ಯಾಗ್ ಕೊಡುದಿಲ್ಲ, ಇವ್ರು ಎತ್ಕೊಂಡ್ರೆ ಶಾಲೆಯವರಿಗೆ ಬಿಡುದು, ಇವ್ರು ಎತ್ಕೊಂಡ್ರೆ ರಿಕ್ಷಾವ್ರಿಗೆ. ಆ ಅಲ್ಲಿಯೂ ಸಹ ಸರ್ಕಾರಿ ಶಾಲೆ ಅನ್ನೋದು ಇದನ್ನ ಕಾನ್ಸೆಪ್ಟ್ ಅನ್ನೇ ಕೊಂದು ಬಿಡ್ತಾರಲ್ಲ ಇವ್ರು ಅಂತ ನನಗೆ ಗೊತ್ತು ಅಂತಾರೆ ಬೇಸರ. ಆಕ್ಚುಲಿ
2: ನಿಜ ಅದ್ರೊಟ್ಟಿ ನೀವು ಹಂಗ ಅಂದ್ಕೊಳ್ಳಿ ನೆನ್ಪಾಯ್ತು. ಇನ್ನೊಂದು ನೀರು, ಶುದ್ಧ ನೀರು ಯಾವ್ದು? ನಮ್ ಬಾಮಿದಲ್ದೆ ಇಲ್ಲಿ ಅಕ್ವಾ ಗಾರ್ಡ್ ಹಾಕಿ ಅದು 24 times ಫಿಲ್ಟರ್ ಆಗಿ ಪ್ಯೂರಿಫೈ ಆಗಿ ಬರುತ್ತಲ್ಲ, ಅದು ಪರಿಶುದ್ಧವಾದ ನೀರು. ನೀವು ಇಷ್ಟು ಬ್ಯೂಟಿಫುಲ್ ಆಗಿ ಕಾಣ್ಲಿಕ್ಕೆ ಈಗ ಹೇಮಾ ಮಾಲಿನಿ ಬಂದು ಹೇಳುದಲ್ಲ ಇತ್ತು ಕಣೆ, ಅಂತದೆಲ್ಲ ಬಂದಾಗ ಆ ನೀರು ಪರಿಶುದ್ಧ, ನಮ್ಮ ಬಾಮಿ ನೀರು ಪರಿಶುದ್ಧ ಅಲ್ಲ ಅಲ್ದಾ?
5: ಇಲ್ಲ ಇಲ್ಲ ಮೇಡಮ್, ಆಕ್ಚುಲಿ ಏನು, ಯಾಕಂದ್ರೆ ನಾನು ಈ ಮಾತನ್ನು ನಿಮ್ಗೆ ಹೇಳಲಿಕ್ಕೆ, ನಾನು ಲಾಭ ಮೊನ್ನೆನೂ ನಿಮ್ ಮಾತಾಡುವಾಗ ಹೇಳಿದ್ದೆ, ನಾನು ಆಕ್ಚುಲಿ ನಾನು ಒಂದು ತಿಂಗಳು ನೆದರ್ಲೆಂಡ್ ಅಲ್ಲಿದ್ದೇನೆ, ಅಲ್ಲ ಡೈರೆಕ್ಟ್ ನಳ್ಳಿ ನೀರನ್ನೇ ಕುಡುದು. ನನ್ನ ಅಣ್ಣ ಯು ಕೆ ಅಲ್ಲಿ ಪಕ್ಕಕ್ಕೆ ಇರೋದು, ಅವನಿಗೆ ಕೇಳಿದೆ, ನನ್ಗೆ ಗೊತ್ತಿಲ್ಲಲ್ಲ ಆಕ್ಚುಲಿ ಈ ನೀರು ಕುಡಿಲಕ್ಕ. ಹೌದು, ಇಲ್ಲ ಇಲ್ಲ, ನೀನು ಹೊರಗಡೆ ಬಾಟ್ಲಿ ತಗೊಂಡು ಬಂದದ್ದಿದ್ದ ನೀರ್ಗಿಂತ ಇದು ಒಳ್ಳೇದು ಅಲ್ಲ, ನಾನ್ನೂರ 500 ರೂಪಾಯಿ ಕೊಟ್ಟರು, ಒಂದು ಯೂರೋ ಪ್ರಕಾರ 400-500 ರೂಪಾಯಿ ಕೊಡಬೇಕು, ನಿನ್ನೆಲ್ಲ ನೀರು ಫ್ರೀಯಾಗಿ ಅಂತ. ನಮ್ಗೆ ಇಂಡಿಯಾ ಭಾರತ ಇದ್ರದ್ದ ಬಗ್ಗೆ ಏನಂತ ಗೊತ್ತಾಗಿದ್ದು ನಾನು ಹೊರಗೆ ಹೋದ ಮೇಲೆ ಅದೇ. ಬಟ್ ನಾನು ಇಲ್ಲೇ ಕೂತ್ಕೊಂಡು ಹೇಳ್ತಿದ್ರೆ ಜನ ನಂಬುದಿಲ್ಲ. ನಮ್ಗೆ ಏನಾಗಿದೆ, ನಮ್ಗೆ ವಿದೇಶಿ ವ್ಯಾಮೋಹ ಬಂದ್ಬಿಟ್ಟಿದೆ, ನಾವು ಬೇರೆಯವರಿಗೋಸ್ಕರ ಬದುಕ್ತಾ ಇದ್ದೇವೆ.
2: ಅಲ್ಲ ಸರ್, ಮತ್ ನಮ್ ನೀರಿನ ಬೆಲೆ ಗೊತ್ತಿಲ್ಲ, ಬೆಲೆ ಗೊತ್ತಾ ತೇಗಳಿಗೆ ಗೊತ್ತಿತ್ತಾ? ಈ ಸ್ಪೆಷಲಿ ಬೇಸಿಗೆಯಲ್ಲಿ ಹೊರಗೆ ಟೂರ್ ಹೋಯ್ಕ್ ಸರ್, ಟೂರ್ ಹೋದಾಗ ನನ್ನ ಅನುಭವ ಕೂಡ, ಆ ಟೂರಿಗೆ ಹೋದಾಗ ನೀರಿಲ್ಲ ನೀವು ಎಲ್ಲಿ ಹೊರ ಬದುಕುಕತ್ತ ಇಲ್ಲ, ಆ ಬಾಟ್ಲ್ ಬಾಟ್ಲ್ ಕ್ಯಾನ್ ಕ್ಯಾನ್ ನಾವು ದುಡ್ಡು ಹಾಕದ್ ಕಾಣೆ, ನೀವು ಕೂಕೊಂಡು ಲೆಕ್ಕ ಹಾಕ್ರೆ ನಿಮ್ಮ ಫ್ಲೈಟ್ ಚಾರ್ಜ್ ಅಷ್ಟು ಆಲ್ಮೋಸ್ಟ್ ನೀವು ನೀರಿಗೆ ಕೊಟ್ಟಿರ್ತ್ರಿ.
5: ಇದು ಇಲ್ಲೇ ಒಂದು ಮೇಡಮ್, ನನಗೊಂದು ವಾಟ್ಸಪ್ ಅಲ್ಲಿ ಒಂದು ಸಂದೇಶ ನೆನಪಾಗ್ತಾ ಇದೆ. ಏನ್ ಕೇಳಿದ್ರೆ, ಈ ನಾವು ನಮ್ಮ ಅಜ್ಜ ಇದೆಲ್ಲ ನೀರಿನ ಯಥೇಷ್ಟತೆಯನ್ನ ನದಿಗಳಲ್ಲಿ ನೋಡ್ತಾ ಇದ್ರು. ನಮ್ ತಂದೆ ಕಾಲಕ್ಕೆ ಬಂದಾವಾಗ ಅದು ಬಾವಿಗೆ ಬಂತು, ನಾವು ಬಂದಾವಾಗ ಏನು ಬಂತು, ನಳ್ಳಿಗಳಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ನಮ್ಮ ಮಕ್ಕಳ ಕಾಲದಲ್ಲಿ ಬಾಟ್ಲು, ಎ ಟಿ ಎಮ್ಮು. ನಾವು ಇದೇ ಥರ ನೀರಿನ ಬಗ್ಗೆ ಇದೇ ಥರ ತಾತ್ಸಾರ ಮಾಡ್ತಾ ಹೋದ್ರೆ ಕ್ಯಾಪ್ಸೂಲ್ಗಳಲ್ಲಿ ಜಸ್ಟ್ ಕಣ್ಣೀರಲ್ಲಿ ನೋಡುವಂತ ಪರಿಸ್ಥಿತಿ ಬರುತ್ತೆ. ಇದು ಆಕ್ಚುಲಿ ನಮಗೆ ನಿಜವಾಗ್ಲೂ ನಾವು ಸ್ವರ್ಗದಲ್ಲಿದ್ದೇವೆ. ಯಾಕೆ ಕೇಳಿದ್ರೆ ನೀರಿಗೆ ಮೂಲ ಅಂತೇಳಿ ಹೇಳುವಂತಹದ್ದು ಬೇರೆ ಯಾವುದಿಲ್ಲ, ನೀರನ್ನು ಸೃಷ್ಟಿಸಲಾಗದ ನೈಸರ್ಗಿಕ ಸಂಪತ್ತು. ನಮಗೆ ಇಲ್ಲಿ ಮಳೆ ಇಷ್ಟು ಚೆನ್ನಾಗಿ ಬಿಡ್ತದೆ, ನಾನು ನಿಮಗೆ ಒಂದು ಚಿಕ್ಕ ಲೆಕ್ಕ ಹೇಳಿದ್ದೆ, ಈ ಲೆಕ್ಕದಲ್ಲಿ ನಮಗೆ ಎಷ್ಟು ನೀರನ್ನ ನಮಗೆ ಯಾವ ಆ್ಯಂಗಲ್ ನೋಡಿ ಕೆಲವರು ಹೇಳ್ಬೋದು ನಂಗೆ ಜಾಗ ಇಲ್ಲ ಅಂತ, ಒಂದೆರಡು ಸಸಿ ನಡಲಿ ಅದು ನೀರಿನ ಫಿಲ್ಟ್ರೇಟಿಂಗ್ ಹೆಲ್ಪ್ ಮಾಡುತ್ತೆ. ಒನ್ ಆರ್ ದ ಅದರ್ ವೇ ನಾನು ಹೇಳೋದು, ಈಗ ನಾನು 4 ಲೋಟ ನೀರು ಕುಡಿದೆ ಅಂತೇಳಿ ಹೇಳಿದ್ರೆ ಅಟ್ಲೀಸ್ಟ್ 1-2 ಲೋಟ ನೀರನ್ನಾದ್ರೂ ನಾನು ಭೂಮಿ ಕೊಟ್ಟದ್ದಿದ್ರೆ, 1/4 ಅದರ್ ವೇ ಕೊಟ್ಟದ್ದಿದ್ರೆ ನಾವು ನಮಗೆ ಸಮಸ್ಯೆ
2: ಭೂಮಿಯಲ್ಲಿ ಬದುಕಲು ಯೋಗ್ಯ ನೀನು ಅಂತ.
5: ಹೌದು 100% ಮೇಡಮ್. ಈಗ ಏನಾಗುತ್ತೆ, ಮೊದಲು ಕೊಡೆನ ನಾವು ಹಿಂಗೆ ಇಟ್ಕೊಂಡೋಗಿ ಮೈ ಮೇಲೆ ನೀರು ಇಳಬಾರ್ದಂತ, ಈಗ ಕೆಲವೊಂದು ಘೋಷವಾಕ್ಯದಲ್ಲಿ ನಾವು ಕೊಡೆನ ಉಲ್ಟ ಇಡ್ತೇವೆ ನೋಡಿ. ಕ್ಯಾಚ್ ದ ರೈನ್ ವೇರ್ ಇಟ್ ಫಾಲ್ಸ್. ನಾವು ಏನ್ ಮಾಡಬೇಕು, ಥಿಂಕ್ ಗ್ಲೋಬಲಿ ಆಕ್ಟ್ ಲೋಕಲಿ.
2: ಸೊ ಈಗ ಎಂತಲ್ಲ ಮಾಡ್ಲಕ್ಕೆ, ಇದನ್ನ ಒಂದ್ಸಲ ಸ್ವಲ್ಪ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ರೆ ನಮ್ ಜನ ಈಗ ಕೇನ್ ತಿಪ್ಪಾರ ಆಯ್ತಪ್ಪ ನಾನು ಮಾಡ್ತೆ ಅಂಬತಾರ ಇದ್ರೆ ಮಾಡ್ಲಕ್ಕಂತ.
5: ಓಕೆ ಮೇಡಮ್, ನನಗೆ ಏನಾಗುತ್ತೆ ನೀರಿನ ಸಂರಕ್ಷಣೆ ಬಗ್ಗೆ ಒಂದು 6 ಸೂತ್ರಗಳನ್ನ ಹೇಳ್ತೇನೆ. ಈಗ ಫಾರ್ ಎಕ್ಸಾಂಪಲ್ ರೆಡ್ಯೂಸ್ ಯೂಸೇಜ್. ರೆಡ್ಯೂಸ್ ಅಂದ್ರೆ ಮಿತ ಬಳಕೆ ಮಾಡಬೇಕು. ನಮ್ಗೆ ನೀರನ್ನ ನಮ್ಗೆ ಕೋಸ್ಟಲ್ನವರಿಗಂತೂ ಎಸ್ಪೆಷಲ್ ನನಗೆ ಕೋಸ್ಟಲ್ ಬಗ್ಗೆ ಮಾತಾಡೋದಾದ್ರೆ, ನಮ್ಗೆ ಮಳೆಗಾಲದಲ್ಲಿ ಬೇರೆ ಟೈಮಲ್ಲಿ ಎಷ್ಟು ಬೇಕಾದ್ರೆ ನೀರು ಯೂಸ್ ಮಾಡಬಹುದು, ಯಾಕೆಂದ್ರೆ ತನ್ನಿಂದ ತಾನೇ ಹರಿದೋಗ್ತದೆ. ನೀರಿನ ಬಳಕೆಯಲ್ಲಿ ಸ್ವಾತಂತ್ರ್ಯ ಇರಲಿ, ಆದರೆ ಸ್ವೇಚ್ಛೆ ಬೇಡ ಅಂತೂ ತಂದಿದ್ದು. ಅವಶ್ಯಕತೆ ಇದ್ದಷ್ಟೇ ನೀರನ್ನು ಮಿತವಾಗಿ ಬಳಸೋದು. ಫಾರ್ ಎಕ್ಸಾಂಪಲ್ ಹೇಗೆ ಕೇಳಿದರೆ, ಈಗ ಒಂದು ಹೋಟ್ಲಿಗೆ ಹೋಗ್ತೀರಿ ನೀವು, ಒಂದು 4 ಲೋಟ ನೀರು, ನಾವು 4 ಜನ ಕೂತ್ಕೊಂಡು ಹೋಗಿ 4 ಲೋಟ ನೀರು ತಗೊಂಡು ಬಂದು ಕೊಡ್ತಾರೆ. ನಮ್ಗೆ ಬೇಡವಾ
2: ತಗೊಂಡು
5: ಪ್ಲೀಸ್ ತಗೊಂಡು ಹೋಗು ಅಂತೇಳಿ ಹೇಳಿದ್ರೆ ಅವ ಇನ್ನೊಬ್ಬನಿಗೆ ಕೊಡ್ತಾನೆ, ಆ ಆ್ಯಂಗಲಲ್ಲೂ ಸೇವ್ ಮಾಡ್ಬೋದು. ಈಗ ಕೃಷಿಯಲ್ಲೂ ನೋಡಿ, ಈಗ ಈ ಸಲ ಎಲ್ನಿನೋ ಇಯರ್ ಇದೆ, ಎಲ್ನೋ ಇಯರ್ ಇರೋದ್ರಿಂದ ಇರಲಿ ಬಿಡಲಿ, ನಾನು ನನ್ನ ಬೇರೆಯವ್ರು ಮಾಡ್ತಾರೋ ಬಿಡ್ತಾರೋ ನಾನು ನನ್ನ ಕೆಲಸವನ್ನು ಮಾಡ್ತೇನೆ. ತುಂತುರು ನೀರಾವರಿಗೆ ಅಥವಾ ಹನಿ ನೀರಾವರಿಗೆ ಈ ಥರದ್ದು, ಬೆಳಿಗ್ಗೆ ಮತ್ತು ಸಂಜೆ ಹೊತ್ತಲ್ಲಿ ನೀರನ್ನು ಬಿಡುವಂಥದ್ದು ಕೃಷಿಗೆ. ಮತ್ತು ನಾನು ಒಂದು ಬೋರ್ವೆಲ್ಲಿದ್ದು ಇಲ್ಲಿಯೂ ಹೇಳಬೇಕಂತೇಳಿ ಹೇಳಿದ್ರೆ, ಬೋರ್ವೆಲ್ ಚೆನ್ನಾಗಿ ನೀರು ಬಂತಂದ್ರೆ 24 ಗಂಟೆ ನೀರು ಹಾರಿಸೋದು, ನಾಳೆಗೆ ಆ ಬೋರ್ವೆಲ್ಲೇ ಫೇಲ್ ಆಗುತ್ತೆ. ಆ್ಯಕ್ಚುಲಿ ಅಲ್ಲಿ ಅಕ್ಕಿಫರ್ನ ನಾವು ಇದು ಮಾಡಿ ತೆಗೆದುಬಿಡ್ತೇವೆ. ನನಗೇನಾಗಿದೆ, ನಾವು ಇವಾಗ್ಲೂ ನಾನು ಹೇಳ್ತೇನಲ್ಲ ಎತ್ತಿ ತೆಗೆಯೋ ಕಾನ್ಸೆಪ್ಟ್, ಅಥವಾ ಇವನ್ನು ನಾನು ಹೇಳಬೇಕೋ ಬೇಡೋ ರೈತರು ನನ್ನ ಮೇಲೆ ಬೇಸರ ಮಾಡ್ಕೊಳ್ತಾರೋ ಏನೋ ನನಗೆ ಗೊತ್ತಿಲ್ಲ. ಆ ಉಚಿತ ವಿದ್ಯುತ್ ಅನ್ನುವಂತಹದ್ದು ಮರಕ್ಕೂ ಆಗಿದೆ. ಆಕ್ಚುಲಿ ಎಷ್ಟೋ
2: ಉಚಿತ ವಿದ್ಯುತ್, ಉಚಿತ ನೀರು, ಈ ಪಂಚಾಯತ್ ಉಚಿತ
5: ನೀರು ಮೇಡಮ್. ನಮ್ಗೆ ಉಚಿತ ಅಂತ ಬಂದವಾಗ ನಾವು ಫಾರ್ ಎಕ್ಸಾಂಪಲ್ ನಾನು ಸ್ವಲ್ಪ ಪ್ರತಿ ವರ್ಷ ಈ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಸಸಿ ತಗೊಂಡೋಗಿ ಒಂದ್ ಕಡೆ ಹಾಕುವಂತ, ನಾನು ತೋರಿಸ್ಕೊಳ್ತಾ ಇಲ್ಲ, ನನ್ನ ಇದರಲ್ಲಿ ಹಾಕ್ತೇನೆ ಎಲ್ಲಾ ಫ್ರೂಟ್ ಗಿಡಗಳನ್ನು, ಹೆಸಿನ ಇದ್ರದ್ದು ಅದ್ರದ್ದು. ಒಂದ್ ವರ್ಷ ಇನ್ನೂ 1-2 ರೂಪಾಯಿ ಜಾಸ್ತಿ ಮಾಡಿದ್ರು. ಆಕ್ಚುಲಿ ಅವರ ಕೊಟ್ಟೆ ಮಾಡಿ ಇದು ಮಾಡ್ಲಿಕ್ಕೆ ಕಳಿಸಿದ್ರೆ ಅವ್ರಿಗೆ ಏನೂ ಪೂರೈಸೋದಿಲ್ಲ, 10 ಜನ ತಗೊಂಡೋಗಿಲ್ಲ ಅಂತ, ಮತ್ತು ವಾಪಸ್ ಕಮ್ಮಿ ಮಾಡಿದ್ರು. ನಿಮ್ಗೆ ಪುಕ್ಕಟೆ ಅಂತ ಬರ್ಲಿ, ನಮ್ಗೆ ಅದ್ರದ್ದು ವ್ಯಾಲ್ಯೂನೇ ಗೊತ್ತಾಗೋದಿಲ್ಲ. ಆಕ್ಚುಲಿ ಅದೊಂದು ಇನ್ನ ಯಾವುದು ಕೃಷಿಗೆ ಬೆಳಿಗ್ಗೆ ಮತ್ತೆ ಸಂಜೆ ಹೋಟ್ಲಲ್ಲಿ ಸಂಜೆ ಇದ್ರ ಹೊತ್ತಲ್ಲಿ ನೀರು ಇದು ಮಾಡುವಂತದ್ದು. ರೀಯೂಸ್, ರೀಯೂಸ್ ಇದು ಹೇಗೆ ಕೇಳಿದ್ರೆ ಮೇಡಮ್, ನಮ್ಮ ನಂಗೆ ಹಿಂದಿನವ್ರದ್ದು ನಾನು ತುಂಬಾ ಲೈಕ್ ಮಾಡ್ತೇನೆ ಕೆಲವೊಂದು, ಅವ್ರ ಪರಿಕಲ್ಪನೆ ಎಷ್ಟು ಚೆನ್ನಾಗಿದೆ ಅಂತೇಳಿ ಹೇಳಿದ್ರೆ ನೋಡಿ, ಒಂದು ಪಾತ್ರೆ ತೊಳಿತಾರೆ, ಪಾತ್ರೆ ತೊಳೆಯುವಾಗ ಒಂದು ಗಿಡದ ಹತ್ರ ಹೋಗಿ ತೊಳಿತಾರೆ, ತಿಳ್ಕೊಂಡ ನಾವು ಮಾಡ್ತೇವೆ ಆ ಕೆಲಸ.
2: ಕರೆಕ್ಟ್.
5: ಹಳ್ಳಿ ಪಾಪ ಎಷ್ಟು ಬಂದ್ರು, ಎಷ್ಟು ಕಷ್ಟ. ನಮ್ಮ ತಾಯಿಯೆಲ್ಲ 6-8 ಮಕ್ಕಳಿದ್ರು, ಈಗ 1-2 ಮಕ್ಕಳಿದ್ದವ್ರು. ಈಗ ಯಾರು ಬಂದ್ರು ಅಂತ ಹೇಳಿದ್ರೆ ಒಂದು ಬಕೆಟ್ ನೀರನ್ನ ಯಾವ್ದಾದ್ರು ಗಿಡದ ಹತ್ರ ತಗೊಂಡೋಗಿ ಇಡ್ತಿದ್ರು. ಈ ಕಾನ್ಸೆಪ್ಟ್ ಅನ್ನ ನಾವು ಈಗಲೂ ಮಾಡಬಹುದಲ್ಲ.
2: ಮರಣಕಟ್ಟೆಗೆ ಕೈಕಾಲ್ ತೊಳೆದು,
5: ಮರಣಕಟ್ಟೆಗೆ ಕೈಕಾಲ್ ತೊಳೆದು, ಬೂದಿ ಹಾಕಿ ಪಾತ್ರ ತೊಳೆದು,
2: ಈವನ್ ಮೀಸುದು ಕೂಡ ಮಕ್ಕಳನ್ನ ಮರಿಗಳನ್ನ
5: ಒಂದೊಂದು ಸಪರೇಟ್ ಗಿಡಗಳನ್ನ ಇರ್ತಿದ್ದು, ಅದಕ್ಕೆ ಸಪರೇಟ್ ಆಗಿ ನೀರು ಇರುವಂತ ಅವಶ್ಯಕತೆ ಇಲ್ಲ. ಆಕ್ಚುಲಿ ಈಗ ನೋಡಿ ಡಿಟರ್ಜೆಂಟ್ ಅಂತೇಳಿ ಈ ಕಾನ್ಸೆಪ್ಟ್ ಎಲ್ಲ ಈಗೀಗ ಬಂತು. ಮೊದಲು ನಿಮಗೂ ಗೊತ್ತಿರಬಹುದು, ಬಟ್ಟೆ ಹೋಗಿ ಅಟ್ಲಕಾಯಿ ಅಂತ ಇತ್ತಿತ್ತು, ಬೂದಿ ಹಾಕಿ ಪಾತ್ರ ತೊಳಿತಿದ್ದು. ಈಗ ಇತ್ತ ಕಾನ್ಸೆಪ್ಟ್
2: ಬೂದಿ ಅಂಡ್ ಸಗಣಿ, ಅದೇನದ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಕೊಂಡು.
5: ಹೌದು, ಈವನ್ ಆ ಸಗಣಿ ಹೇಳಿದ ಪ್ರತಿಯೊಂದು ಪರಿಕಲ್ಪನೆ ಹಿಂದಿನವ್ರದ್ದು ಎಷ್ಟು ಚೆನ್ನಾಗಿತ್ತು.
2: ಮತ್ತೆ ಇನ್ನು ನಂಗೆ ನೆನಪಿದೆ ಸರ್, ನಮಶಾಣಿಕ 20ಗೆ ನಮ್ಗೆ ಪಾತ್ರ ತೊಳಕ್ಕೆ ಈ ಮಾಡಿ ಇರುತ್ತಲ್ಲ, ಮಾಡಲ್ಲಿ ನೀರ್ ಬೀಳುತ್ತಲ್ಲ, ಅಂದ್ರೆ ಅದು ನಮ್ದು ಓಲಿ ತೆಂಗಿನ ಗರಿಯಲ್ಲಿ ಮಾಡದಲ್ಲ, ಆ ಓಲಿಯಿಂದ ನೀರ್ ಬರುತ್ತಲ್ಲ, ಅದಕ್ಕೆ ಬಕೆಟ್ ಹಿಡಿದು ಅದು ಒಳ್ಳೆ ನೀರು, ಮಳೆ ಅಷ್ಟು ಬರ್ತಾ ಇರುತ್ತಲ್ಲ ಒಳ್ಳೆ ನೀರು, ಅದರಲ್ಲೇ ಪಾತ್ರ ತೊಳೆಯೋದು.
5: ಈ ಒಂದು ಮಳೆ ನೀರಷ್ಟು ಪ್ಯೂರ್ ವಾಟರ್ ಬೇರೆ ಯಾವ್ದು, ಮಳೆ ನೀರಷ್ಟು ಪ್ಯೂರ್ ವಾಟರ್ ಇತ್ತಲ್ಲ ನಿಮ್ಗೆ ಬೇರೆ ಯಾವ್ದು ಅಲ್ವೇ ಅಲ್ಲ. ಇನ್ನೊಂದು ರೀಸೈಕಲ್. ರೀಸೈಕಲ್ ಅಂತ ಹೇಳಿದ್ರೆ ಯೂಸ್ ಮಾಡಿದ್ರೆ ವಾಟರ್, ಫಾರ್ ಎಕ್ಸಾಂಪಲ್ ದೊಡ್ಡ ಫ್ಲಾಟ್ಗಳಲ್ಲಿ ತುಂಬಾ ಇದುಗಳಿರ್ತವೆ. ಈ ಒಂದು ಜಪಾನ್ನಲ್ಲಿ ಕಾಮನ್ ಟ್ರೆಂಡ್ ಇದೆ. ಹೇಗೆ ಕೇಳಿದ್ರೆ ಫ್ಲಶ್ ಇದು ಹ್ಯಾಂಡ್ ವಾಶ್ ಮಾಡೋದು, ಫ್ಲಶ್ ಟ್ಯಾಂಕ್ ಇದೆ ಹ್ಯಾಂಡ್ ವಾಶ್ ಮೇಲ್ಗಡೆ ಫ್ಲಶ್ ಟ್ಯಾಂಕ್ ಕೆಳಗಡೆ ವೇಸ್ಟ್ ಆಗ್ಬಾರ್ದು, ವೇಸ್ಟ್ ಆಗ್ಬಾರ್ದು ಅಂತ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿದೆ. ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಎಸ್ ಟಿ ಪಿ ಇಂದ ಈ ತರ ಟ್ರೀಟ್ ಮಾಡಿದ ವಾಟರ್ನ ಫ್ಲೋರ್ ವಾಶಿಗೂ ಅಥವಾ ಗಾರ್ಡನ್ಗೂ ಅಥವಾ ವೆಹಿಕಲ್ಗೂ ಈ ತರದಲ್ಲಿ ನಾವು ಸೇವ್ ಮಾಡಬಹುದು. ಆಕ್ಚುಲಿ ಇನ್ನೊಂದು ಏನ್ ಕೇಳಿದ್ರೆ ರೆಡ್ಯೂಸ್ ಪೊಲ್ಯೂಷನ್, ಇದು ಸಹ ಬಹಳ ಮುಖ್ಯ ಮೇಡಮ್. ಹಿಂದಿನವ್ರು ಎಷ್ಟು ನೋಡಿ, ನಾವು ಗದ್ದೆಗಳಿಗೆ ಇದು ಮಾಡ್ತಾ ಇದ್ರು, ಯಾರಿಗಾರು ಗೊತ್ತ ನಾನು ಹಿಡಿದು ಟೊಮೆಟೊ ಒಂದು ತರಕಾರಿ ಬಿಟ್ಟು ಬೇರೆ ಯಾವ್ದಾದ್ರು ತರಕಾರಿ ತರ್ತಾ ಇದ್ರ ಯಾರು ಜನ?
2: ಖಂಡಿತ ಇರ್ಲಿಲ್ಲ,
5: ಬಹಳ ಕಮ್ಮಿ. ಎಲ್ಲೂ ಇವನ್ ಇದ್ರ ದಿನದಲ್ಲಿ ಅಥವಾ ಇದ್ರಲ್ಲಿ ಮಾತ್ರ ಏನೋ ಬಟಾಟಿ ಅಥವಾ ಬೇರೆ ಅಂತ ಹೋದ್ರೆ ಯಾವ್ದೊಂದು ಹಬ್ಬ ಹರಿದಿನಗಳಲ್ಲಿ ತರ್ತಾ ಇದ್ರೆ ಬಿಟ್ರೆ, ಮತ್ತೆ ಮ್ಯಾಕ್ಸಿಮಮ್ ತರಕಾರಿಗಳನ್ನ ಮನೆಯಲ್ಲೇ ಬೆಳ್ತಾ ಇದ್ರು. ಹಟ್ಟಿ ಗೊಬ್ಬರನ ಯೂಸ್ ಮಾಡ್ತಾ ಇದ್ರು, ಸುಡ್ಮಣ್ಣ ಹಾಕ್ತಾ ಇದ್ರು, ಬೂದಿ ಹಾಕ್ತಾ ಇದ್ರು, ದರ್ಲಿ ಹಾಕ್ತಾ ಇದ್ರು. ಎಲ್ಲೋ ಇವನ್ ಎಲ್ಲೋ ಒಂದ್ ಚೀಲ ಸುಪಲನು ಒಂದ್ ಚೀಲನು ಯೂರಿಯಾ ತಗೊಂಡು ಬಂದ್ರೆ ದೊಡ್ಡದವ್ರದ್ದು. ಆಕ್ಚುಲಿ ಈಗ ಇವನ್ ಯಾವ್ದು ತರಕಾರಿನೂ ಆಗುದಿಲ್ಲ, ಬಟ್ ನಾವು ಅದಕ್ಕೆ ಮಾರು ಹೋಗ್ಬಿಟ್ಟಿದ್ದೇವೆ. ಈ ಆಂಗಲ್ ಅಲ್ಲಿ ಏನಾಗುತ್ತೆ, ನಮ್ದು 1% ನೀರು ಇರುವುದಲ್ಲ, ಈ 1% ನೀರಿಗೋಸ್ಕರ ರೆಡ್ಯೂಸ್ ಪೊಲ್ಯೂಷನ್ ಅಲ್ಲಿ ನಾವು ಇದನ್ನು.
2: ಸೊ ನಾವು ತರಕಾರಿ ಎಲ್ಲ ಮನೆಯಲ್ಲೇ ಬೆಳೆಯೋದ್ರಿಂದ ನೀರು ಹಿಡಿದಿಟ್ಕೊಳತ್ತಾ ಅಥವಾ ಹೆಂಗ್ ಅದು?
5: ಡೆಫಿನೆಟ್ಲಿ ಮೇಡಮ್, ಯಾವುದೇ ಒಂದು ಗಿಡ ಮಾಡ್ಲಿ ಯಾವುದೇ ಇದ್ ಮಾಡ್ಲಿ ಗಿಡ ಹಾಕುದ್ರಿಂದ ಅಲ್ಲಿ ನೀರು ಇನ್ಫಿಲ್ಟ್ರೇಷನ್ ಗೂ ಹೆಲ್ಪ್ ಮಾಡುತ್ತೆ. ಒಂದು ನಮ್ಮ ಈಗ ನಾವು ತರಕಾರಿ ಬೆಳ್ಕೊಂಡು ತಿನ್ನೋದ್ರಿಂದ ನಾನು ನಿಮ್ಗೆ ಕೇಳಿದೆ, ಆಕ್ಚುಲಿ ನಮ್ಮ ಈಗ ಆಹಾರವೇ ಔಷಧಿ ಆಗಬೇಕು ಬಿಟ್ರೆ ನಮ್ಮ ಔಷಧಿ ಆಹಾರ ಆಗಬಾರ್ದು.
2: ಕರೆಕ್ಟ್, ಸರಿಯಾಗಿ ಹೇಳಿದ್ರಿ ಸರ್ ನೀವು. ಇದೊಂದು ಇವತ್ತು ಔಷಧಿಯ ಆಹಾರ,
5: ನಮ್ಮ ಆಹಾರ ಏನ್ ಕೇಳಿದ್ರೆ ನಮ್ಮ ಔಷಧಿ ಆಹಾರ ಹಾಗಾಗಬಾರ್ದು ಅನ್ನೋದು ಇದು. ಮತ್ತೆ ರೀಚಾರ್ಜ್, ರೀಚಾರ್ಜ್ ಬಗ್ಗೆ ನಾನು ಹೇಳಿದ್ದೇನೆ. ಆಕ್ಚುಲಿ ಏನ್ ಕೇಳಿದ್ರೆ, 1 mm ಮಳೆ ಒಂದು ಚದರ ಮೀಟರ್ ಬಿದ್ರೆ ಒಂದು ಇದೆ ಅಂತ. ಅದೇ ಲೆಕ್ಕದಲ್ಲಿ ಒಂದು ಚಿಕ್ಕ ಸಂಸಾರಕ್ಕೆ ನಮಗೆ ಬೇಕಿರುವುದು 2 lakh liters ನೀರು. ಬರೇ ನಮಗಿಲ್ಲ ಬೀಳುವ ಮರೇ 90% ತಗೊಂಡಿದ್ರು, 70,000 liters ಪ್ರತಿಯೊಂದು ಮನೆಯಿಂದ ಸೇವ್ ಮಾಡಬಹುದು. ಬೇರೆ ಏನು ಮಾಡೋದು ಬೇಡ, ರೂಫ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದಾಗ
2: ಅಷ್ಟೇ.
5: ಈಗ ಬರೇ ನಲ್ಲಿ ಅವರಿಗೆ ಓಕೆ, ಕೆಲವರು ಹೇಳ್ಬೋದು ನನಗೆ ರೂಫ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋದು, 4 ಸಸಿ ನಡಲಿ. ಈಗ ಎಷ್ಟೋ ಮನೆಯಲ್ಲಿ ಇಂಟರ್ಲಾಕ್ ಹಾಕಿರ್ತಾರೆ, ಇಂಟರ್ಲಾಕ್ ಆದ್ರೂ ಸಮ್ ಎಕ್ಸ್ಟೆಂಟ್ ಅಲ್ಲಿ ರೀಚಾರ್ಜ್ ಆಗುತ್ತೆ. ಸೀದಾ ಕಾಂಕ್ರೀಟ್ ಹಾಕಿರ್ತಾರೆ, ಮಳೆಗಾಲದಲ್ಲಿ ಪೈಪ್ ತೆಗೆದು ಚರಂಡಿ ಕೊಡ್ತಾರೆ, ಚರಂಡಿಯು ಕಾಂಕ್ರೀಟು.
2: ಎಸ್, ಎಲ್ಲೂ ಇಂಗೋದಿಲ್ಲ ನೀರು,
5: ಎಲ್ಲೂ ನೀರು ಇಂಗ್ಲೇ ಇದೆ. ಏನಾಗಿದೆ? ಇಲ್ಲ ಸರ್, ನಮ್ಗೆ ಮತ್ತೊಂದು ಕಂಪ್ಲೇಂಟ್ ಬರೋದಿತ್ತು ಸರ್, ಅವ್ರು ಬೋರ್ವೆಲ್ ಮಾಡಬಾರ್ದು. ಯಾಕೆ? ನಮ್ದಿಲ್ಲ ನಾವು ಇದನ್ನ ಮಾಡ್ಕೊಂಡಿದ್ದೇವೆ, ನಮ್ದು ಬಾವಿ ನೀರು ಹೋಗ್ತದೆ. ಈಗ ನೋಡಿ, ಒಂದಿಷ್ಟು ದೊಡ್ಡ ಏರಿಯಾ ನ್ಯಾಚುರಲಿ ತನ್ನಂತಾನು ರೀಚಾರ್ಜ್ ಮಾಡ್ಕೊಳ್ತಾ ಇರ್ತವೆ. ಒಂದು ಮನೆ ಇರುವ ಜಾಗದಲ್ಲಿ 10 ಬಂದಿರ್ತದೆ, ಅಲ್ಲೊಂದಿಷ್ಟು ಜನ ಜಾಗ ಆಗಿದೆ, ಅಷ್ಟೊತ್ತಿಗೆ ಅದು ಶೇರ್ ಆಗಿ ಹೋಗಲೇಬೇಕಲ್ಲ. ಇದು ಪ್ರತಿಯೊಬ್ಬರು ನಾನು ತಪ್ಪು ಮಾಡ್ತಾ ಇದ್ದೇನೆ, ನಾವು ಇಲ್ಲಿ ಬಂದಿದ್ದೇವೆ ಅಂತ ಹೇಳಿದ್ರೆ ಅವರು ರೀಚಾರ್ಜಿಗೆ ಒತ್ತು ಕೊಡಬೇಕು. ಆಕ್ಚುಲಿ ರೀಚಾರ್ಜಿಗೆ ಒತ್ತು ಕೊಟ್ಟಿಲ್ಲ. ಕೃಷಿ ಈಗ ನೋಡಿ, ಕೃಷಿ ಮಾಡೋದ್ರಿಂದನೂ ಸಹ, ಈ ಕೃಷಿ ಮಾಡೋದ್ರ ಬಗ್ಗೂ ಯಂಗ್ಸ್ಟರ್ಸ್ ನಾನು ಹೇಳುದು, ಕೃಷಿ ಬಗ್ಗೆ ಒಲವು ತೋರಿಸಿದ್ರೆ ಗ್ಯಾರಂಟಿ ಇದನ್ನ ಚೇಂಜ್ ಮಾಡಬಹುದು ನಾವು,
2: ಈ ಸಮಸ್ಯೆಗಳನ್ನ ಬದಲಾಯಿಸಬಹುದು.
5: ಡೆಫಿನೆಟ್ಲಿ ಡೆಫಿನೆಟ್ಲಿ ಮಾಡಬಹುದು. ಆಕ್ಚುಲಿ ಒಂದು ಈಗ ಎಷ್ಟೋ ಜನ ನಾನು ನೋಡಿದ್ದೇನೆ ಮೇಡಮ್, ನನಗೆ ಫಾರ್ ಎಕ್ಸಾಂಪಲ್ ಉತ್ತರ ಕನ್ನಡ ಎಡಿಷನಲ್ ಚಾರ್ಜ್ ಇರುವುದನ್ನ ಸಾಧಾರಣ ಇಬ್ರು ಇಂಜಿನಿಯರ್ ಇರೋದು, ಕೆಲವೊಬ್ರು ಒಂದು ಯಂಗ್ ಜನರೇಷನ್ಸ್ ಸ್ವಲ್ಪ ಕೃಷಿ ಹತ್ತ ಬರ್ತಾ ಇದ್ದಾರೆ, ಬೇರೆ ಬೇರೆ ಫ್ರೂಟ್ಗಳನ್ನ ಬೇರೆ ಬೇರೆ ಜಾಗ ತಗೊಂಡು ಇದು ಮಾಡುವಂತದ್ದು ಅದು ಬರಲೇಬೇಕು. ಆಕ್ಚುಲಿ ಆಗ ಬಂದಾವಾಗ ಮಾತ್ರ ಏನಾದ್ರು ಕ್ರಾಂತಿ ಆದೀತು. ಆಕ್ಚುಲಿ ನಮ್ಗೆ ನಾವೇ ಮಾಡ್ಕೊಂಡ ಪ್ರಮಾದ ಅನ್ಸುತ್ತೆ. ಯಾಕೆ ಗಿಡ ನಮ್ಗೆ ಇಷ್ಟು ಚೆನ್ನಾಗಿ ಮಳೆ ಬೀಳೋದ್ರಿಂದ, ಮಳೆ ಇಲ್ಲದೆ ಇದ್ದಿದ್ರೆ ನಮ್ಗೆ, ಯಾಕೆಂದ್ರೆ ನೀರಿಗೆ ಸೋರ್ಸ್ ಅನ್ನುವಂಥದ್ದು ಮಳೆ.
2: ಕೆಲವ್ದು ಒಪ್ಪಕ್ ಸರ್ ಅಂದ್ರೆ, ಕೆಲವ್ರದ್ದು ಹಳಿ ಬದಿ ಮನೆ ಎಲ್ಲ ಇರುತ್ತಲ್ಲ, ಅವ್ರಿಗೆ ಒಂಚೂರು ಉಪ್ಪು ನೀರ್ ಒಗ್ಗರ್ ನೀರ್ ಅದೆಲ್ಲ ಮಿಕ್ಸ್ ಇರುತ್ತೆ, ಅದೆಲ್ಲ ಸ್ವಲ್ಪ ಕುಡಿಲಿಕ್ಕೆ ಒಂಚೂರು ಪ್ರಾಬ್ಲಮ್ ಕೆಲವರು ಹಳಿ ಬದಿ ಹೆಂಗ್ ಇಪ್ಪರಿಗೆ. ಅದು ಬಿಟ್ರೆ ಮತ್ತೆ ಕುಡಿಯುವ ನೀರಿನ ಸಮಸ್ಯೆ ಇಲ್ಲ, ಮತ್ತೆ ಬಳಕೆ ನೀರಿಗಂತೂ ಸಮಸ್ಯೆಯೇ ಇಲ್ಲ.
5: ಸಮಸ್ಯೆನೇ ಇಲ್ಲ ಮೇಡಮ್, ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದು. ಈಗ ನೋಡಿ, ಒಂದೊಂದ್ಸಲ ಏನ್ ಮಾಡ್ತೇವೆ, ಇವನ್ ಬಾವಿ ಪಕ್ಕದಲ್ಲೇ ಪಿಟ್ಗಳನ್ನ ತೆಗಿತೇವೆ. ಇದೊಂದು ಕಾಮನ್ ಸೆನ್ಸ್ ಯೂಸ್ ಮಾಡಿಕೊಂಡು ಇದು ಮಾಡಬೇಕು, ನಾವಲ್ಲಿ ಮಾಡಬೇಕಾ ಅಥವಾ ಇದರಿಂದ ಬೇರೆಯವ್ರಿಗೆ ತೊಂದರೆ ಆಗ್ತದೆ? ನಾವು ಇನ್ನೊಬ್ಬರ ಬಗ್ಗೆ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಬೇಕಂತ ನಾನು ಹೇಳ್ತಾ ಇಲ್ಲ. ಪ್ರತಿಯೊಂದು ಈಗ ಫಾರ್ ಎಕ್ಸಾಂಪಲ್, ಈ ನಮ್ಮ ಪಕ್ಕದಲ್ಲೇ ಒಂದು ರೋಡ್ ಮಾಡಿರ್ತಾರೆ, ರೋಡ್ ಮಾಡಿಕೊಂಡು ಮಳೆಗಾಲದಲ್ಲಿ ನೀರು ಬಂದು ತೊಯ್ದು ಹೋಗ್ತಾ ಇರ್ತದೆ ಅಂತ ನಮ್ಮ ಕಣ್ಣೆದ್ರೆ ನೋಡ್ತಾ ಇರ್ತೇವೆ ನಾವು. ಏನೋ ಎಲ್ಲೋ ಒಂದು ಫೋಟೋ ತಗೊಳ್ಳಿಕ್ಕೆ ಹೋಗ್ಕೊಂಡು ನಾವು ಅಲ್ಲಿ ನಿಂತ್ಕೊಂಡು ಇದು ಮಾಡೋದಕ್ಕಿಂತ ಒಂದು ಹಾಫ್ ಆನ್ ಅವರ್ ಅದಕ್ಕೆ ಸ್ಪೆಂಡ್ ಮಾಡಿದ್ರೆ, ಈಗಿನ ಯಂಗ್ಸ್ಟರ್ಸ್ಗಳು ಇದ್ರೊಳಗು ಅಲ್ಲಿ ಆ ರೋಡ್ಗಳನ್ನ ಚರಂಡಿ ಬಿಡಿಸಿ ಕೊಟ್ಟದಿದ್ರೆ, ಸರ್ಕಾರ ಬರಬೇಕು ಅಥವಾ ಇದು ಬರಬೇಕು, ಅವರೇ ಬರಬೇಕು, ಇವರೇ ಬರಬೇಕು ಅನ್ನೋದು ಕಾಯೋದಕ್ಕಿಂತ, ನಾನು ಹೇಳುದು ನಾವು ಮಾಡುವ ಕೆಲಸ ಇನ್ನೊಬ್ಬರಿಗೆ ಬೇಷನ್ಸೋದಕ್ಕಿಂತ ನಮಗೆ ತೃಪ್ತಿ ಸಿಕ್ಕಿದ್ರೆ ಸಾಕು.
2: ಕರೆಕ್ಟ್.
5: ಆ ಕಳಕಳಿ ಬಂದದಿದ್ರೆ ನಮ್ಗೆ ಆಕ್ಚುಲಿ ಸಮಸ್ಯೆ ಇಲ್ಲ.
2: ಅಲ್ಲ, ನಾ ಮೊನ್ನೆ ಒಬ್ಬ ರಿಲೇಟಿವ್ ಮನೆಗೆ ಹೋಗಿದ್ದೆ, ಅವ್ರ ಮನೆ ಬಾಮಿ ಎಲ್ಲ ಹುಡುಕ್ತಿದ್ದೆ, ಬಾಮಿ ಇಲ್ಲ, ನಳ್ಳಿತ್ತು. ಜಲ ಜೀವನ್ ಮಿಷನ್ ಅಂತ ಒಂದು ಹಾಕೊಂಡಿತ್ತಲ್ಲ, ನನ್ ಕೇಂದ್ರೆ ನಿಮ್ಮ ಕುಡಿಯೋ ನೀರು ಎಲ್ಲಿಂದ ನಿಮ್ಗೆ? ಬಳಸೋ ನೀರು, ಕುಡಿಯೋ ನೀರು ಎಲ್ಲ ಪಂಚಾಯತ್ ನೀರು. ಬಾವಿ ಇಲ್ಲ ಅಥವಾ ಯಾವ್ದು ಇಲ್ಲ ನಿಮ್ ಬೇರೆ ನೀರಿನ ಮೂಲ? ಇಲ್ಲ, ಜಾಗ ಇತ್ತು. ಇಲ್ಲ, ಪಂಚಾಯತ್ ನೀರು ಬತ್ತಲ್ಲ, ಮತ್ತೆಂತಕ್ಕೆ? ಯಾಕೆಂಡೆ ಒಂದಿನ ಪಂಚಾಯತ್ ನೀರು ಬತ್ತಿಲ್ಲ, ಆಗ ಹಂಗಲಾತಿಲ್ಲೇ ಅಂತಂದ್ರು. ಹಂಗಾರೆ ಎಂತ ಮಾಡ್ತ್ರು? ಅಟ್ಲೀಸ್ಟ್ ನಮ್ಗೊಂದು ನೀರಿನ ಸ್ವಾತಂತ್ರ್ಯ ಅಂತ ಇರ್ಕಲ್ದ ಸರ್.
5: ಅಲ್ಲ, ಅದ್ ಹೇಳಿದ್ ಮೇಡಮ್, ಅಷ್ಟೊತ್ತಿಗೆ ಕೇಳಿದ್ರು ಕೂಡ ಮತ್ತೆ ಕೇಳಿದ್ರೆ ಏನ್ ಹೇಳ್ತಾರೆ? ನಾವೇನ್ ಟ್ಯಾಕ್ಸ್ ಕಟ್ಟುದಿಲ್ಲ,
2: ಗವರ್ಮೆಂಟ್ ಅವ್ರು ಕೊಡ್ಲಿ.
5: ಈಗ ಗವರ್ಮೆಂಟ್ ಅವ್ರು ಕೊಡ್ಲಿ, ಅವ್ರು ಕೊಡ್ಬೇಕು ಬದ್ಧತೆ. ನಾಳೆ ಭೂಮಿಯಲ್ಲೇ ನೀರಿಲ್ಲ ಅಂತ ಹೇಳಿದ್ರೆ ಗವರ್ಮೆಂಟ್ ಎಲ್ಲಿಂದ ಕೊಡ್ತದೆ?
2: ಕರೆಕ್ಟ್.
5: ದುಡ್ಡಿನಿಂದ ಟ್ಯಾಕ್ಸಿನಿಂದ ನಾವು ನೀರನ್ನ ತಗೊಂಡು ಬರ್ಲಿಕ್ಕೆ ಆಗುದಿಲ್ಲ. ನಮ್ಮ ಸಮಸ್ಯೆಗೆ ನಾವೇ ಇದನ್ನ ಪರಿಹಾರ ಕಂಡ್ಕೊಳ್ಬೇಕೆ ವಿನ ನಾವು ಇನ್ನೊಬ್ಬರಿಗೋಸ್ಕರ ಕಾಯ್. ನಮ್ಮ ಪ್ರಕೃತಿ ಈಗ ನೋಡಿ, ನೀರು ಕೊಟ್ಟಿದ್ದು ಪ್ರಕೃತಿ. ಈಗ ಏನೀಗ ನಾವು ನೀರು ಬಳಸ್ತಾ ಇದ್ದೇವೆ, ಇದರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ. ನಮ್ಮ ಪಾತ್ರ ಏನೂ ಇಲ್ಲ. ಅದೇ ನೀರು ಕೊಟ್ಟಿದೆ, ನ್ಯಾಚುರಲ್ ಇರುವ ನೀರನ್ನ ನಾವೇ ತೆಗೆದು ಇಡ್ತೇವೆ. ನಮ್ಮ ಸಮಸ್ಯೆ ಆದಾಗ ಮಾತ್ರ ನಾವು ಕೂಗಾಡ್ತೇವೆ
2: ಅಷ್ಟೇ,
5: ಅಷ್ಟೇ ಮಾಡ್ತಾ ಇರೋದು ಬಿಟ್ಟದಿದ್ರೆ. ಇನ್ನೊಂದು ಮೇಡಮ್, ರೆಸ್ಪೆಕ್ಟ್ ವಾಟರ್. ಇದು ಯಾಕೆ ಕೇಳಿದ್ರೆ, ರೆಸ್ಪೆಕ್ಟ್ ವಾಟರ್ ನಾನು ಹೇಳಲೇಬೇಕು. ನೀರಿನಿಂದ ನಾವು ಚಹಾ ಮಾಡ್ತೇವೆ,
2: ನಿಜ,
5: ಕಾಫಿ ಮಾಡ್ತೇವೆ, ತಂಪು ಪಾನೀಯ ಮಾಡ್ತೇವೆ. ಇದು ಯಾವುದ್ರಿಂದ ನೀರನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಅದ್ಯಾವ್ದನ್ನ ಚೆಲ್ಲಿದ್ರೆ ನಾವು ಬೇರೆಯವ್ರನ್ನ ಶಿಕ್ಷಿಸ್ತೇವೆ, ದಂಡಿಸ್ತೇವೆ. ಅದು ನೀರ್ ಚೆಲ್ಲಿದ ಅಂತೇಳಿ ಹೇಳ್ಕೊಂಡು ಅಲ್ಲಿ ಗಲೀಜಾಯ್ತು ಅಂತೇಳಿ ಜೋರ್ ಮಾಡಿರ್ಬಹುದು. ಬಿಟ್ರೆ
2: ನೀರೆಂತಕ್ಕೆ
5: ಅಂತೇಳಿ ಅವ್ರಿಗೆ ಯಾರು ಇದ್ ಮಾಡಿದ್ದ?
2: ಖಂಡಿತ ಇಲ್ಲಪ್ಪ, ಅಸಡ್ಡೆ.
5: ಇಷ್ಟು ನಾವು ನೀರಿನ ಬಗ್ಗೆ. ಮತ್ತೆ ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ಒಂದು, ನಾವು ವಿದ್ಯಾವಂತರೇ, ಅವಿದ್ಯಾವಂತರಕ್ಕಿಂತಲೂ ಯಾವ್ದೋ ಒಂದು ಬಾವಿ ಮಾಡಿದ್ರೆ ಯಾರು ಆಚೀಚೆ ಕಣ್ಣ ಒಂದು ಕಸ ತೆಗೆದು ಹಾಕೋದಿಲ್ಲ. ಇದರಿಂದ ಹೊರಗೆ ಬರಬೇಕು ಅಂತ ಹೇಳುವಂತದ್ದು. ಇದರಿಂದ ಹೊರಗೆ ಬರ್ದೇ ಇದ್ರೆ ಈಗ ನಮ್ಮ ಯಂಗ್ ಜನರೇಷನ್, ಈವನ್ ಯಂಗ್ ಜನರೇಷನ್ ಅನ್ನೋದಕ್ಕಿಂತನೂ ಸ್ವಲ್ಪ ಓಲ್ಡ್, ನಮ್ಮ ಅಜ್ಜಿ ಕಂಡಾಗಿದ್ದವರು ಸಹ ನಮ್ಮಿದಕ್ಕೆ ಖುಷಿಯಾಗಿ ನಮ್ಗೆ ಹೇಳೋಕಾಗದೆ, ನಾವು ಹೇಳಿದ್ರೆ ಅವ್ರು ಏನೋ ಬೇಜಾರು ಮಾಡ್ಕಂತ ಅಂತ ಹೇಳಿ ಅವ್ರು ನಮ್ಗೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಅದು ತಪ್ಪಂತ ಹೇಳ್ತಾ ಇದ್ದು. ಮೊದಲು ನೋಡಿ, ನಾವು ಒಂದು ಮನೆಯಲ್ಲಿರುವಾಗ ಹಿರಿಯವರು ನಮ್ಗೆ ತಪ್ಪಿತ್ತಂದ್ರೆ ತಪ್ಪಿತ್ತಂದ ಹೇಳ್ಕೊಂಡೆ ಅವರು ಅದನ್ನ ಸರಿ ಆಗೋಲ್ಲರಿಗೆ ಬಿಡ್ತಾ ಇಲ್ಲ ಇತ್ತು. ಅವರು ಈಗ ನಮ್ಗೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಅದು ಒಂಥರ ಮಾರಕ ಅನ್ಸುತ್ತೆ ನಂಗೆ. ಆಕ್ಚುಲಿ ನಾವು ನಮ್ಮ ಪೇರೆಂಟ್ಸ್ಗೆ ಗೌರವ ಕೊಟ್ಟರೆ, ನಾವು ನಮ್ಮ ನೀರಿಗೆ ಗೌರವ ಕೊಟ್ಟರೆ, ನಾವು ನಮ್ಮ ಜಲಕ್ಕೆ ಗೌರವ ಕೊಟ್ಟರೆ ನಮ್ಮ ಮಕ್ಕಳು ಕೊಡ್ತಾರೆ. ನಾವು ಕೊಡದೇ ಇದ್ದಿದ್ರೆ ನಮ್ಮ ಮಕ್ಕಳು ಹಾಕಿ ಕೊಡ್ತಾರೆ ಹೇಳಿ.
2: ಎಕ್ಸಾಕ್ಟ್ಲಿ. ಈಗ ನೀರಿನ ಅಸಡ್ಡೆ ಅಂದ್ರಲ್ಲ ಸರ್, ಅದೊಂದು ಹೇಳೋದ್ರೆ ನಂಗೆ ನೆನಪಾಯ್ತು. ಮನೆಗೆ ಕಟ್ತ್ರಿ, ಈಗ ನಂಬದಿಂಗೆ ನಂಬದಿ ಮನೆ ಕಾಣ್ಕ ಅರಮನೆ. ಅದನ್ನ ನಾವು ಪುಣೆ ಮುಂಬೈ ಹೋದಾಗ ಅದಕ್ಕೆಲ್ಲ ಅರಮನೆ ಅಂತಿದ್ರೆ, ಅದು ಒಂದ್ ಎರಡು ಬೆಡ್ರೂಮ್ ಇದೆ. ನಾ ಹೇಳೋದು ನೀವು ನಂಬದಿ ಬನ್ನಿ ಕಾಣಿ, ಅರಮನೆ ನಮ್ಮಲ್ಲಿ ಇಪ್ಪದಂತ. ಒಬ್ರೊಬ್ರು ಮನೆ ಇಬ್ರೇ ಇಪ್ಪದ, ಇಲ್ಲ ಒಬ್ರು ಇಪ್ಪದ. ಅದಕ್ಕೆ ಅಂತ ಅರಮನೆ ಕಟ್ಟಿ ಇಂಟೀರಿಯರ್ ಹಾಂಗಂಬ್ರು, ಬಾಮಿ ಹಿಂಗಂಬ್ರು, ಮತ್ತೊಂದು ಹಾಂಗಂಬ್ರು ಎಲ್ಲ ಮಾಡಿದವರು ಎಲ್ಲೂ ನೀರಿಗಾಗಿ ಎಂಥದ್ದು ಮಾಡುದಿಲ್ಲ ಸರ್. ಕೋಟಿ ಗಟ್ಟಲೆ ಖರ್ಚು ಮಾಡಿ ಮನೆ ಮಾಡಿದಾರ, ಒಂದು 50,000 ಈಗ ಪೈಪಿಂಗ್ ಎಲ್ಲ ಮಾಡ್ಕೊಂಡು, ಅಷ್ಟೊತ್ತಿಗೆ ಒಂದು ನೀರಿಗೋಸ್ಕರ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡುವ ಎಂಥದ್ದು ಮಾಡುದಿಲ್ಲ. ನಾನ್ಕೆ ಎಂಬುದು, ನೀವು ಅಷ್ಟಪ್ಪ ಮಾಡ್ದ ನಾಳೆ ಕುಡುಕು ನೀರು ನಿಮ್ ಬ್ಯಾಡ್ದ? ಆ ಬಾಮೆ ನೀರಿಲ್ಲ ನಿಮ್ಗೆ ಇಪ್ಪಕ್ಕಾಗ್ತ ಈ ಮನೆಗೆ? ನೀವು ನೀರಿ ದುಡ್ಡು ಹಾಕೋಕೆ ಇನ್ವೆಸ್ಟ್ಮೆಂಟ್ ಫಾರ್ ದ ಫ್ಯೂಚರ್ ಅಂತ ಯಾಕೆ ಯೋಚನೆ ಮಾಡಲ್ಲ? ಮಾತೇನೆ ಸುಮ್ಮನೆ ನೀರಿಗೆಲ್ಲ ದುಡ್ಡು ಖರ್ಚು ಮಾಡ್ತಾರ? ಇದು ನೀರಿಗೆಲ್ಲ ದುಡ್ಡು ಖರ್ಚು ಮಾಡ್ತಾರ? ನೀರು ಇರುತ್ತಪ್ಪ, ಭೂಮಿನ ಬತ ಆ ದೇವ್ರು ಕೊಟ್ಟಂಗಿರತ್ ಅಂತ ಹೇಳೋರು ಯಾಕೆ ಇವತ್ ನಾನು ಒಂದಿಷ್ಟು ಏನೋ ಖರ್ಚು ಮಾಡಿ ಏನೋ ಒಂದ್ ಮಳೆ ನೀರ್ಕೊ ನಂಗೆ ಮಾಡ್ಕೊಂಡ್ ಬತ್ತಿಲ್ಲ, ಯಾರೋ ಮಾಡಿ ಕೊಡ್ತಾರೆ, ಮಾಡಿಸ್ಕೊಂಡ್ರೆ ಇದು ನಂಗೆ ಒಳ್ಳೇದು. ಅದೇನ್ ಸರ್ ಲೆಕ್ಕಾಚಾರ ಹಾಕ್ತಾರೆ ಅಂದ್ರೆ ನೀರಿಗೆ ಬೆಲೆ ಇಲ್ಲ. ಒಂದಿನ ಮಾತ್ರ ಬೆಲೆ ಗೊತ್ತಾಗ್ತಲ್ಲ, ಅದು ಮಾತ್ರ ಭೀಕರ. ಅದು
5: 100% ಮೇಡಮ್, 100%. ಆಕ್ಚುಲಿ ನಮ್ಗೆ ಅದ ಹೇಳಿದ್ನಲ್ಲ, ನಾವು ಭೂಮಿ ತಾಯಿ ಅಂತೇವೆ, ಪ್ರಕೃತಿ ಇದಂತ ಹೇಳ್ತೇವೆ. ನಾವು ನಮ್ಮಿಗಿನ ಯಂಗ್ ಜನರೇಷನ್ ಪ್ರಕೃತಿ ಜೊತೆ ಮಕ್ಕಳನ್ನ ಬಿಡ್ತಾ ಇಲ್ಲ. ಎಷ್ಟೋ ಮಕ್ಕಳಿಗೆ ಮರ್ಕೋಕೆ ಗೊತ್ತಿಲ್ಲ ಮೇಡಮ್, ನಗ್ಲಿಕ್ಕೆ ಗೊತ್ತಿಲ್ಲ. ಈಗ ನೋಡಿ ಎಷ್ಟು ಒಳ್ಳೇದಿದೆಯೋ ಅಷ್ಟೇ ಕೆಟ್ಟದಿದೆ. ನಾವು ನೀವು ಶಾಲೆಗೆ ಹೋಗುವಾಗ ಯಾವುದೇ ಒಂದು ಶಬ್ದಕ್ಕೆ ಮೀನಿಂಗ್ ನೋಡ್ಬೇಕಿದ್ರೆ ಯಾರೋ ಮನೆಯಲ್ಲಿ ಡಿಕ್ಷನರಿಯೋ ಯಾರ್ದೇ ನಿಂತೋ ಅಂತೇಳಿ ನೋಡ್ಬೇಕಿತ್ತು. ಈಗ ಫಿಂಗರ್ ಟಿಪ್ ಅಲ್ಲಿ ನಿಮ್ಗೆ ಬರ್ತದೆ, ಮತ್ತೆ ಅದು ಬಂದಿದ್ದೇ ಪ್ರಾಬ್ಲಮ್ ಅಂತೇಳಿ ಅದು ನೋಡ್ಕೊಂಡು ಹೋಗ್ಲಿಕ್ಕೂ ಟೈಮ್ ಇಲ್ಲ. ನಾವು ಆ ಮಟ್ಟಕ್ಕೆ ಬಂದು ಮುಟ್ಟಿದ್ದೇವೆ. ಆಕ್ಚುಲಿ ನಾನು ಇದನ್ನು ಮಾತಾಡ್ತಾ, ಈಗ ನೋಡಿ ನಮ್ಮ ತಂದೆ ತಾಯಿಗಳಿಗೆ ನಮ್ಗೇನ್ ಜಾಬ್ ಆಗತ್ತಾ ಏನಾಗತ್ತಾ ಅಂತೇಳಿ ಅವ್ರು ಏನು ಚಿಂತೆ ತಗೊಂಡವರಲ್ಲ.
2: ನಿಜ,
5: ನಮ್ಗೆ ಪೆಟ್ಟು ಸಹ ಕೊಟ್ಟು ನಮ್ನ ಸಾಕದವರು. ಬಟ್ ಅವ್ರನ್ನ ನಾವು ಬಹಳ ಪ್ರೀತಿಯಿಂದ ಕಾಣ್ತೇವೆ. ನಾವು ನಮ್ಮ ಮಕ್ಕಳನ್ನ ಏನ್ ಮಾಡ್ತೇವೆ, ಒಂದು ಪೆಟ್ಟು ಹೊಡೆಯುವುದಿಲ್ಲ. ಅವ್ರಿಗೆ ಏನು ಇದಾಗ್ಬೇಕು ಭಯ ಅನ್ನೋದೇ ಇಲ್ಲಲ್ಲ ಮೇಡಮ್. ನಮ್ಮ ಈಗ ಇವಾಗಲೂ ನೀವು ನಮ್ಮ ಸಾಧಾರಣ ಒಂದು ಹೈಸ್ಕೂಲ್ ಟೀಚರ್ಸಿಗೆ ನಾವು ಈಗ ಎದುರಿಸಿಕ್ರಂತಾರೆ, ಹೀಗೆ ಸ್ವಲ್ಪ ಇದ್ ಮಾಡ್ಕೊಂಡು ಹೋಗ್ತೇವೆ. ನಾವು ಈಗಲೂ ಭಯ ಇದೆ, ಆ ಭಯ ಹೋಗಿದೆ. ನಾನು ಹೇಳುದು, ನನಗೆ ಈಗಲೂ ನನ್ನ ತಾಯಿ ಹೇಳಿದ್ದೊಂದು ಮಾತು ನೆನಪು ಬರೋದು, ನೀನು ಯಾರಿಗೆ ಹೆದರದಿರು ತೊಂದಿರಲಿಲ್ಲ ಮಗ, ನಿನ್ನ ನೆರಳಿಗಾದ್ರೂ ನೀನು ಹೆದರು ಅಂತ. ನಾವು ಏನು ದೊಡ್ಡ ದೊಡ್ಡದ್ವಿ ಏನು ಮಾಡುವಂಥದ್ದು ಬೇಡ ಮೇಡಮ್. ನಾವು ಇನ್ನೊಬ್ರಿಗೆ ತೊಂದರೆ ಮಾಡಿದೆ, ನಮ್ಮನ್ನು ನಾವು ನೋಡಿಕೊಂಡು, ಎರಡನೇ ನಮ್ಮ ಪೇರೆಂಟ್ಸ್ ನೋಡಿ, ಮೂರನೇ ನಮ್ಮ ಸಮಾಜಕ್ಕೆ ಹೋಗಲಿ, ಈ ಕೆಲಸನ ಪ್ರತಿಯೊಬ್ಬ ಮಾಡಿದರೆ ಏನು ಸಮಸ್ಯೆ ಇಲ್ಲ. ನೀರಿನ ವಿಚಾರ ಅಂತಲ್ಲ, ಪ್ರತಿಯೊಂದು ವಿಚಾರದಲ್ಲೂ ನಾನು ಹೇಳ್ತಾ ಇರುವಂಥದ್ದು ಇದು ಮಾಡ್ತಾ ಇಲ್ಲ. ನಾವು ನಮಗೇನು ಬೇಕೇಳಿ, ಕೆಲವೊಂದು ವಿಚಾರ ಹೇಳ್ಬೋದು, ಬಟ್ ನಮಗೆ ಬೇಕೇ ಇಲ್ಲ. ನಮಗೆ ಒಂಥರ ಅವನು ಹೊರಗಿದ್ದ ಅಂತ ಹೇಳಿದ್ರು ಕೂಡ ಅವನ ಒಂದು ನೋಡುವ ರೀತಿಯೇ ಬೇಡ. ಕೃಷಿಕ ಅಂತ ಹೇಳಿದ್ರೆ ಅವನು ಬಹಳ ಸಸಾರ.
2: ಕೃಷಿಕನಿಗೆ ಅಯ್ಯೋ ಕೃಷಿಕ ಗೆದ್ದ ಕೆಲಸ ಮಾಡುದ ಹೆಣ್ಣು ಸಿಕ್ಕೋದಿಲ್ಲ.
5: ಅಲ್ಲಲ್ಲ, ಆಕ್ಚುಲಿ ಎಷ್ಟು ಜನ ಅದು ಯಾಕೋ, ಇವನ್ ಒಬ್ಬ ಇಂಜಿನಿಯರ್ ಓದ್ದವನು ಬೆಂಗಳೂರಲ್ಲಿ ಎಷ್ಟು ಪರದಾಡ್ತಾ ಇದ್ದಾನೆ ಇದರಲ್ಲಿ ಹೊರಗಡೆ.

0: ನೀರಿಲ್ಲ ಕೊಡುಕೆ. ಸೊ ನೀರೇ ಕೊಡುದಿಲ್ಲ ಅಂತ ಸ್ಥಿತಿಯಲ್ಲಿ ನಾವು ತಂದುಕೊಳ್ಳದೆ, ಆ ಸ್ಥಿತಿ ತಂದುಕೊಳ್ಳದೆ ಒಂದು ಒಳ್ಳೆ ರೀತಿಯಲ್ಲಿ ಈಗೇನು ಸ್ವರ್ಗದಲ್ಲಿ ಇದ್ದೀವಿ ಅಂತ ಸರ್ ಆಗಿಂದ ಹೇಳ್ತಾ ಇದ್ರಲ್ಲ, ಆ ತರ ಸ್ವರ್ಗದಲ್ಲೇ ನಾವು ಇರ್ಕಂದ್ರೆ ಆ ನೀರನ್ನ ನಾವು ಹೆಂಗ್ ಸೇವ್ ಮಾಡ್ಬೇಕು, ಪರ್ಸನಲ್ ಆಗಿ ನಾನು ಏನ್ ಮಾಡಬಹುದು, ವೈಯಕ್ತಿಕವಾಗಿ ನಾನು ನೀರನ್ನ ಹೆಂಗ್ ಎಷ್ಟು ಸೇವ್ ಮಾಡಬಹುದು. ಸ್ನಾನಕ್ಕೆ ನಾನು ಮೂರ್ ಬಕೆಟ್ ಹಾಕೊಂಡು ಹೋಯ್ಕೊಂಡು ಮೀತ ಇದ್ರೆ ನಂಗೆ ಒಂದು ಬಕೆಟ್ಗೆ ನಿಲ್ಸುಕ್ ಆತ ಸ್ನಾನ ಖಂಡಿತ ಆಗ್ತ. ಆ ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ಇದೆಲ್ಲದ್ರಲ್ಲಿ ನಾನು ಎಲ್ಲೆಲ್ಲ ನೀರನ್ನ ಸೇವ್ ಮಾಡಬಹುದು, ಮಕ್ಳಿಗೆ ನೀರ್ ಬಗ್ಗೆ ಎಂತ ಎಜುಕೇಶನ್ ನಾನು ಕೊಡಬಹುದು, ಇದು ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಸರ್ ಅಲ್ಲಿ ಎರಡು ಗಿಡ ನೆಡಿಯಲ್ಲ, ಎರಡು ಮರ ಏನಾದ್ರು ಬೆಳೆಸಿಯಲ್ಲ, ಸೊ ಅದು ಮಾಡ್ಕೊಂಡ್ರೆ ನಾನು ಎಂತ ಮಾಡ್ಬೋದು, ಕೃಷಿ ಮಾಡೋಕತ್ತ ಅದನ್ ಕಂಬ ರೀಚಾರ್ಜ್ ಮಾಡೋದು, ಜಲ ಮರುಪೂರಣ, ನಮ್ಮನೆಗೆ ಬಾಮಿ ಇತ್ತು, ಬೋರ್ವೆಲ್ ಇತ್ತು, ಇಲ್ಲ ಇಂಗು ಗುಂಡಿ ಮಾಡ್ತೇವೆ ನಾವು. ಸೊ ಏನಾದ್ರೂ ಒಂದು ಸಣ್ಣ ಸ್ಟೆಪ್ ತಗೊಂಡ್ರೆ ಈ ನೀರು ಬೇರೆಯವರಿಗಲ್ಲ ನಮಗೋಸ್ಕರ ನಾವು ಉಳಿಸ್ಕೊಂಬುದು.
1: ಆಕ್ಚುಲಿ ನಮ್ಮ ಈ ನೆಲ ಜಲ ಗಾಳಿ ನಮ್ಗೆ ಪ್ರಕೃತಿ ಸಿಕ್ಕಿದ ಮೇಡಮ್ ಸಾಲ ರೂಪದಲ್ಲಿ. ಆಕ್ಚುಲಿ ನಾವು ನಮ್ಮ ಮಕ್ಕಳಿಗೆ ಆಸ್ತಿ ಮಾಡೋದು ಬೇಡ, ಇದು ನಮಗೆ ಸಾಲ. ಯೂಸ್ವಲಿ ಸಾಲ ಅಂತ ಬಂದವಾಗ ನಾವು ಬಡ್ಡಿ ಕೊಡಬೇಕಾಗತ್ತೆ, ಇದು ಬಡ್ಡಿ ಬೇಡ. ಅಟ್ಲೀಸ್ಟ್ ಅದೇ ಸ್ಥಿತಿಯಲ್ಲಾದ್ರೂ ನಾವು ಇದು ಕೊಟ್ಟರೆ ಅದೇ ದಡ್ಡು ಕೊಡುಗೆ, ಅಸಲು ಹಾಗೆ ವಾಪಸ್ ಮಾಡ್ರೆ ಅದೇ ದಡ್ಡು ಕೊಡುಗೆ, ಬೇರೆ ಏನು ಮಾಡುವಂತ ಅವಶ್ಯಕತೆ ಇಲ್ಲ.
0: ಆಯ್ಲಿ ಸರ್, ತುಂಬಾ ಖುಷಿ ಆಯ್ತು ನೀವು ಎಷ್ಟು ಬಿಸಿ ಆದ್ರೂ ನನ್ನೊಂದು ಕರೆದಾಗ, ಸರ್ ಬನ್ನಿ ಸರ್ ಒಂಚೂರು ನೀರ್ ಬಗ್ಗೆ ಮಾತಾಡು ಅಂದಾಗ ನೀವು ಟೈಮ್ ಮಾಡ್ಕೊಂಡು ಬಂದ್ರೆ ನನ್ನ ಫೇವ್ರೆಟ್ ಟಾಪಿಕ್ ನನ್ನ ಮನಸ್ಸಿಗೆ ತುಂಬಾ ತುಂಬಾ ಹತ್ರ. ನಾಳೆ ನೀರಿಗೋಸ್ಕರ ಎಂತರು ಮಾಡ್ಕೊ, ಎಂತರು ನೀರ್ ಇರಕ್ಕೆ ನಮ್ಮ ಭೂಮಿ ಮೇಲೆ ಅನ್ನೋ ಒಂದು ತುಡಿತ ನಂಗಂತೂ ವೈಯಕ್ತಿಕವಾಗಿ ತುಂಬಾ ಇದೆ ಸರ್. ಹಂಗಾಗಿ ನಾನು ಈ ಕಾನ್ವರ್ಸೇಷನ್ ಅಲ್ಲಿ ತುಂಬಾ ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆದೆ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ಬಂದು ನಮ್ಮ ಜೊತೆ ಮಾತಾಡಿದವರು. ಪ್ರಿಯ ಕೇಳುಗರೆ, ಡಾಕ್ಟರ್ ಎಂ ದಿನಕರ್ ಶೆಟ್ಟಿ ಅವರು, ಹಿರಿಯ ಭೂವಿಜ್ಞಾನಿಗಳು, ಅಂತರ್ಜಲ ನಿರ್ದೇಶನಾಲಯ ಉಡುಪಿ ಜಿಲ್ಲೆ ರಜತಾದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್.
1: ಮೇಡಮ್ ನನಗೆ ಇಲ್ಲಿ ಬಂದು, ನಾನು ಇಲ್ಲಿ ಹಳೆಯ ವಿದ್ಯಾರ್ಥಿ.
0: ಹಾ, ಇದನ್ನ ನಾವು ಹೇಳಲ್ಲ ಭಂಡಾರಕರ್ಸ್ ಕಾಲೇಜಿನ ಹಳೇ ವಿದ್ಯಾರ್ಥಿ ಅಂತ. ಓಕೆ, ಥ್ಯಾಂಕ್ ಯು.
1: ಯಾಕೆ ಹೇಳಿದ್ರೆ ಮೇಡಮ್, ನಂಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೂ ಹಾಗೂ ತಮ್ಮ ತಂಡದವರಿಗೆ ಅನಂತ ಅನಂತ ಧನ್ಯವಾದ ನೀಡ್ತೇನೆ.
0: ತುಂಬಾ ಖುಷಿ ಆಯ್ತು ಸರ್, ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿಯನ್ನು ನೋಡಿಯೂ, ಜಿಯಾಲಜಿಸ್ಟ್ ಭೂ ವಿಜ್ಞಾನಿಯನ್ನು ನೋಡಿ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಪ್ರಿಯ ಕೇಳುಗ್ರೆ, ಇಷ್ಟು ಕೇಂದ್ರ ಈಚೆಗೆ ಮೇಕೆ ನಾಚಿಕೆ ಮೇ ಬಿಡ್ಬೇಡಿ, ದಯವಿಟ್ಟು ಬೇಡ್ಕಂತೋ ಏನಂದ್ರೆ ನೀರನ್ನು ಉಳಿಸೋಕೆ ನಮ್ಮಿಂದ ನಿಮ್ಮಿಂದ ಎಷ್ಟು ಸಣ್ಣ ಮಟ್ಟಕ್ಕೆ ಕತ್ಕಣಿ, ದಯವಿಟ್ಟು ಮಾಡಿ ಮತ್ತೆ ಮಕ್ಕಳಿಗೆ ನೀರಿನ ಬಗ್ಗೆ ಅರಿವನ್ನ ಮೂಡಿಸಿ. ಫಸ್ಟ್ ನಾವು ತಕೊಂಡ್ಕ ಮತ್ತೆ ಮಕ್ಕಳಿಗೆ ಮೂಡಿಸ್ಕೊ. ನೀರು ಇವತ್ತು ಉಳಿಸ್ರೆ ನಮ್ಮ ಮಕ್ಕಳು ಮರಿ ಮಕ್ಕಳು ಎಲ್ಲ ಒಳ್ಳೆ ರೀತಿಯಲ್ಲಿ ಇರ್ತರು. ಸರಿ ಹಂಗಾರೆ ಹೋಯ್ ಬತ್ತೋ ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಭಂಡಾರ್ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ಸಿಕ್ವಕ
2: ಮತ್ತೆಂತ ಅಲ್ದೆ ಬದುಕು ಹ್ಯಾಂಗೆ ಇರ್ಲಿ, ಸರ್ತಿರ್ಲಿ, ವಾರಿ ಇರ್ಲಿ, ಮ್ಯಾಲೆ ಇರ್ಲಿ, ಕೌಂಚೆ ಬಿದ್ದಿರ್ಲಿ, ಆದ್ರೆ ನಾವು ಮಾತ್ರ ರೇಡಿಯೋ ಕುಂದಪ್ರ ಕೇಂತಿಪ್ಪಕ್ಕ.
3: ರೇಡಿಯೋ ಕುಂದಪ್ರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
0: ಪ್ರಿಯ ಕೇಳುಗ್ರೆ, ಈಗ ಡಾಕ್ಟರ್ ಮೇಧಾ ಹೆಗ್ಡೆ ಅವರಿಂದ ಭಾವಗೀತೆ.

0: ನಮ್ಮೂರು ಕಾಂಬುಕ್ ಚಂದ, ನಿನ್ನೆದ್ ಮೀನ್ ಗಸಿ ತಿಂಬುಕ್ ಚಂದ, ಕಡ್ಲೆ ಬದೆಗೆ ಕೂಕಂಕೆ ಚಂದ, ಹಂಗೆ ಕೇಂಬುಕೆ ನಮ್ ರೇಡಿಯೋ ಕುಂದಾಪುರ್ನೇ ಚಂದ.
1: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.

0: ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಆ ಬದಿ ಉತ್ತರ ಕನ್ನಡ, ಈ ಬದಿ ದಕ್ಷಿಣ ಕನ್ನಡ, ಮಧ್ಯ ನಮ್ ಕೊಂಗಾಟದ ಕುಂದಾಪುರ ಕನ್ನಡ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.

ಕಾರ್ಗಿಲ್ ಕದನ. ಅದೊಂದು ಭಾರತದ ಇತಿಹಾಸದಲ್ಲಿ ಮರೆಯಲಾಗದ ಯುದ್ಧ. ಭಾರತ ಪಾಕಿಸ್ತಾನಗಳ ನಡುವೆ ನಡೆದ ನಾಲ್ಕನೆಯ ಯುದ್ಧ. ಉಭಯ ದೇಶಗಳ ನಡುವೆ ಸುಧಾರಿಸಲಾರದಷ್ಟು ಸಂಬಂಧ ಹಳಸಿದೆ ಎನ್ನುವುದಕ್ಕೆ ಈ ಯುದ್ಧಗಳೇ ನಿದರ್ಶನ. ಮುಂದಿನ ಜನಾಂಗ ನಮ್ಮ ಚರಿತ್ರೆಯ ಪುಟಗಳನ್ನು ತಿರುವಿ ಈ ಯುದ್ಧದ ವಿವರಗಳನ್ನು ತಿಳಿದುಕೊಳ್ಳಲು ಆಸಕ್ತಿ ತೋರಬಹುದು. ಏಕೆಂದರೆ ಈ ಯುದ್ಧ ಅಷ್ಟು ರೋಚಕವಾಗಿತ್ತು. ಕಾರ್ಗಿಲ್ ಈ ಹಿಂದೆ ಒಂದು ಜಿಲ್ಲಾ ಕೇಂದ್ರದ ಹೆಸರಾಗಿ ಉಳಿದಿತ್ತು ಅಷ್ಟೆ. ದೇಶವಾಸಿಗಳಿಗೆ ಆ ಹೆಸರು ಅಷ್ಟೇನು ಪರಿಚಿತವಾಗಿರಲಿಲ್ಲ. ಆದ್ರೆ ಈಗ ಕಾರ್ಗಿಲ್ ಎಂದ ಕೂಡಲೇ ದೇಶವಾಸಿಗಳ ನರನಾಡಿಗಳಲ್ಲಿ ಅದೇನೋ ಅವ್ಯಕ್ತ ಭಾವನೆಗಳ ಸಂಚಾರವಾಗುತ್ತದೆ. ಹಲವು ತೆರನಾದ ಭಾವನೆಗಳು ಉಕ್ಕಿ ಹರಿಯುತ್ತವೆ. ವಂಚನೆ, ಉದ್ವಿಗ್ನತೆ, ಕೋಪ, ದುಃಖ, ನಿರ್ಧಾರ, ಸಾಹಸ, ಪರಾಕ್ರಮ, ವಿಜಯ, ಸಂಭ್ರಮ, ಹೀಗೆ ಹತ್ತು ಹಲವು ಭಾವನೆಗಳು ಅನುರಣಿಸುತ್ತವೆ. ಮೇ 8 ಜುಲೈ 14 ಆ 74 ದಿನಗಳು ದೇಶಾದ್ಯಂತ ಪೂರ್ತಿ ಕಾರ್ಗಿಲ್ ಯುದ್ಧದ್ದೇ ಸುದ್ದಿ. ಮಾಧ್ಯಮಗಳಲ್ಲಿ, ಟಿವಿ ಚಾನೆಲ್ಗಳಲ್ಲಿ ಯುದ್ಧದ ಸುದ್ದಿಗಳಿಗೆ ಆದ್ಯತೆ. ಏನಾಯಿತು ಈ ಕಾರ್ಗಿಲ್ನಲ್ಲಿ? ಇದರಲ್ಲಿ ಪಾಕ್ ಶತ್ರುಗಳೆಷ್ಟು ಮಂದಿ ಸತ್ತರು? ಭಾರತೀಯ ಸೇನೆ ಹೊಸದಾಗಿ ಯಾವ ಪ್ರದೇಶ ವಶಪಡಿಸಿಕೊಂಡಿತು ಎಂಬ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಜೊತೆಗೆ ಹೋರಾಟದಲ್ಲಿ ಹುತಾತ್ಮರಾದ ಯೋಧರ ಸುದ್ದಿ ಕೇಳಿ ಕಣ್ಣೀರು ಮಿಡಿದವರೆಷ್ಟೋ. ಯುದ್ಧ ಮುಗಿಯುವವರೆಗೆ ದೇಶ ತನ್ನೆಲ್ಲ ಮಾಮೂಲು ಸಮಸ್ಯೆಗಳನ್ನು ಬದಿಗಿಟ್ಟು ಕಾರ್ಗಿಲ್ ಕದನದ ಸುದ್ದಿಗಳಿಗಾಗಿ ಕಣ್ಣು ಕಿವಿ ತೆರೆದು ಕುಳಿತಿದ್ದಂತೂ ನಿಜ. ಹಿಂದೆಂದು ಕಾಣದಂತಹ ಏಕತೆ ಈ ಯುದ್ಧದ ಸಂದರ್ಭದಲ್ಲಿ ಕಂಡು ಬಂತು. ಇದೇನು ನಾವಾಗಿ ಬಯಸಿದ ಯುದ್ಧವಲ್ಲ. ಕಾಲು ಕೆರೆದು ಜಗಳ ತೆಗೆದು ನಾವಾಗಿ ಯುದ್ಧವನ್ನು ಮೈಮೇಲೆ ಎಳೆದುಕೊಂಡಿದ್ದೂ ಅಲ್ಲ. ನಿಜವಾಗಿ ಹೇಳುವುದಾದರೆ, ಲಾಹೋರ್ಗೆ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಬಸ್ ಯಾತ್ರೆ ಕೈಗೊಂಡ ಬಳಿಕ ಉಭಯ ದೇಶಗಳ ನಡುವೆ ಹೊಸದೊಂದು ಭಾಯಿ ಭಾಯಿ ಶಕೆಯೇ ಆರಂಭವಾಗಬಹುದೆಂದು ಭಾವಿಸಲಾಗಿತ್ತು. ಜಂಗ್ ನ ಹೋನೆ ದೆಂಗೆ, ಅಂದ್ರೆ ಯುದ್ಧ ಆಗ್ಲಿಕ್ಕೆ ಬಿಡೋದಿಲ್ಲ ಎಂದು ವಾಜಪೇಯಿ ಅವರು ಫೆಬ್ರವರಿ 21 ಲಾಹೋರ್ನಲ್ಲಿ ಪ್ರಧಾನಿ ನವಾಜ್ ಷರೀಫ್ ಭೇಟಿಯ ಬಳಿಕ ಘೋಷಿಸಿದ್ದರು. ಅದರಂತೆಯೇ ಅವರು ನಡೆದುಕೊಂಡರು. ಆದರೆ ಆಗಿದ್ದೇ ಬೇರೆ. ಇಡೀ ಜಗತ್ತೇ ಬದಲಾವಣೆಯ ಹಾದಿ ತುಳಿಯುತ್ತಿದ್ದರೂ ಪಾಕಿಸ್ತಾನ ಮಾತ್ರ ಭಾರತದ ವಿರುದ್ಧದ ತನ್ನ ದ್ವೇಷ ಭಾವನೆ ತೊರೆಯಲಿಲ್ಲ. ಆಕ್ರಮಣಕಾರಿ ಪ್ರವೃತ್ತಿಯನ್ನು ಅದು ಮರೆಯಲಿಲ್ಲ. ವಾಜಪೇಯಿ ತೋರಿದ ಸ್ನೇಹ ಹಸ್ತಕ್ಕೆ ಕೈಚಾಚಿ ಕುಲುಕಿದ ಪಾಕಿಸ್ತಾನ ಭಾರತದ ಬೆನ್ನಿಗೆ ಚೂರಿ ಹಾಕಿತು. ಅತ್ತ ಲಾಹೋರ್ನಲ್ಲಿ ನವಾಜ್ ಷರೀಫ್ ವಾಜಪೇಯಿ ಅವರ ಕೈ ಕುಲುಕುತ್ತಿರುವಾಗ ಇತ್ತ ಕಾರ್ಗಿಲ್, ಬಟಾಲಿಕ್, ದ್ರಾಸ್, ಮುಷ್ಕೋ ಕಣಿವೆ ಯುದ್ಧಕ್ಕೂ ಗಡಿ ನಿಯಂತ್ರಣ ರೇಖೆ ಅತಿಕ್ರಮಿಸಿ ಪಾಕ್ ಸೈನಿಕರು, ಮುಜಾಹಿದ್ದೀನ್ ಬಾಡಿಗೆ ಬಂಟರು ಅಡಗುದಾಣ ರಚಿಸಿಕೊಳ್ಳತೊಡಗಿದ್ದರು. ಯುದ್ಧಕ್ಕೆ ಸಿದ್ಧತೆ ಸಾಗಿತ್ತು. ಭಾರತದ ಸ್ನೇಹಕ್ಕೆ ಪಾಕ್ ನೀಡಿದ ಬೆಲೆ ಇದು. ಭಾರತ ಮಾನಸಿಕವಾಗಿ ಯುದ್ಧಕ್ಕೆ ಖಂಡಿತ ಸಿದ್ಧವಾಗಿರಲಿಲ್ಲ. ಅತಿಕ್ರಮಣಕಾರಿಗಳು ಗಡಿ ನಿಯಂತ್ರಣ ರೇಖೆ ದಾಟಿ ನಮ್ಮ ಸೇನೆಯ ಮೇಲೆ ದಾಳಿ ನಡೆಸಿದಾಗ ಇಡೀ ದೇಶವೇ ಆಘಾತಗೊಂಡಿತು. ಅನಿರೀಕ್ಷಿತ ದಾಳಿಗೆ ನಮ್ಮ ಕೆಲವು ಸೈನಿಕರು ಪ್ರಾರಂಭದಲ್ಲಿ ಬಲಿಯಾದರು. ಆದರೆ ಅನಂತರ ನಡೆದದ್ದೇ ಬೇರೆ. ಮೈ ಕೊಡವಿ ಮೇಲೆದ್ದ ನಮ್ಮ ಸೈನ್ಯ ಶತ್ರುಗಳನ್ನು ಸದೆಬಡಿದು ಗಡಿಯಾಚೆ ತೊಲಗಿಸುವವರೆಗೂ ವಿಶ್ರಮಿಸಲಿಲ್ಲ. ಸೀಮಿತ ಯುದ್ಧೋಪಕರಣ, ಪ್ರತಿಕೂಲ ಹವೆ, ಪಾಕ್ ವೈರಿಪಡೆಯ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಯಾವುದಕ್ಕೂ ನಮ್ಮ ಯೋಧರು ಹೆದರಿ ಕಂಗೆಡಲಿಲ್ಲ. ಕೊರೆಯುವ ವಿಪರೀತ ಚಳಿಯಲ್ಲಿಯೂ ಒಂದಿಂಚು ಹುಲ್ಲು ಬೆಳೆಯದ ಪ್ರದೇಶದಲ್ಲಿ ನಮ್ಮ ಯೋಧರು ಅವಿರತವಾಗಿ ಶತ್ರು ಪಡೆಯ ವಿರುದ್ಧ ಸೆಣಸಿದರು. ಕೊನೆಗೂ ಜಯಲಕ್ಷ್ಮಿ ಒಲಿದಿದ್ದು ನಮಗೆ. ಸಾಧನಗಳ ಕೊರತೆಗಳು ನಮ್ಮ ವೀರ ಯೋಧರನ್ನು ಕಾಡಲಿಲ್ಲ. ಧೈರ್ಯ, ಪರಾಕ್ರಮ, ದೃಢ ನಿರ್ಧಾರಗಳೇ ಅವರ ಪ್ರಬಲ ಅಸ್ತ್ರಗಳಾದವು. ಆ ಅಸ್ತ್ರಗಳ ಮುಂದೆ ಪಾಕಿಗಳ ಬೇಳೆ ಬೇಯಲಿಲ್ಲ. ಬಹುಶಃ ಜಗತ್ತಿನಲ್ಲೇ ಇದೊಂದು ಕಠಿಣತಮ ಯುದ್ಧ ಆಗಿರಬಹುದು. ದುರ್ಗಮ ಪರ್ವತದೆತ್ತರವನ್ನು ಕಷ್ಟಪಟ್ಟು ಏರಿ ಹೋರಾಡಿದ ನಮ್ಮ ಇನ್ಫೆಂಟ್ರಿಗೆ ವಿಶ್ರಾಂತಿ ಎಂಬುದೇ ಇರಲಿಲ್ಲ. ಕೆಲವು ಬಾರಿ ಇಡೀ ರಾತ್ರಿ ಯುದ್ಧ ಮಾಡಬೇಕಾಗಿ ಬಂದರೆ ಇನ್ನು ಕೆಲವು ಸಲ 36 ಕಾಲ ಅವಿರತವಾಗಿ ಶತ್ರು ಪಡೆಯೊಂದಿಗೆ ಸೆಣಸಿದ ಸಂದರ್ಭಗಳೂ ಉಂಟು. ಭೂ ಸೈನ್ಯದ ಜೊತೆ ಆರ್ಟಿಲರಿ ಹಾಗೂ ವಾಯುದಳ ಕೂಡ ಹೋರಾಡಿತು.
ಸೇನೆಯ ವೈದ್ಯಾಧಿಕಾರಿಗಳು ಅಸುರಕ್ಷಿತ ಬಂಕರ್ಗಳಲ್ಲಿ ಗಾಯಗೊಂಡು ಕುಸಿದು ಬಿದ್ದಿದ್ದ 584 ಹೆಚ್ಚು ಯೋಧರ ಶುಶ್ರೂಷೆಯಲ್ಲಿ ಹಗಲಿರುಳು ಶ್ರಮಿಸಿದರು. ಭಾರತ ಸೇನೆ ಇದುವರೆಗೆ ಕಂಡ ಅತ್ಯಂತ ಕಠಿಣ ಯುದ್ಧ ಇದಾಗಿತ್ತು. ಈ ಯುದ್ಧದಲ್ಲಿ ಒಂದೋ ಹೋರಾಡಬೇಕಿತ್ತು, ಇಲ್ಲವೇ ಹೋರಾಡುತ್ತಾ ಮಡಿಯಬೇಕಾಗಿತ್ತು. ಬೇರೆ ಅವಕಾಶವೇ ಅಲ್ಲಿರಲಿಲ್ಲ. ಹಿಮ್ಮೆಟ್ಟುವ ಸಾಧ್ಯತೆಯಂತೂ ಇರಲೇ ಇಲ್ಲ. ಜುಲೈ 14 ವಿಜಯ್ ಕಾರ್ಯಾಚರಣೆ ಯಶಸ್ವಿಯಾಗಿ ಮುಗಿದಾಗ ನಮ್ಮ ತ್ರಿವರ್ಣ ಧ್ವಜ ರಕ್ತದಲ್ಲಿ ಸಂಪೂರ್ಣ ತೊಯ್ದು ಕೆಂಪಾಗಿತ್ತು.

0: ಇಪ್ಪತ್ತಾರು ಕಾರ್ಗಿಲ್ ವಿಜಯ ದಿವಸ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿದ ವ್ಯಕ್ತಿಗಳ ಕಥೆಗಳು ಈಗ ರೇಡಿಯೋ ಕುಂದಾಪುರದ ಈ ಬಾನುಲಿ ನಾಟಕದ ಮೂಲಕ ನಿಮ್ಮ ಮುಂದೆ.
1: ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಾರ್ಗಿಲ್ ಪರ್ವತಗಳು ಯುದ್ಧದ ಜ್ವಾಲೆಯಲ್ಲಿ ಹೊತ್ತಿ ಉರಿಯುತ್ತಿದ್ದವು. ದೇಶದ ರಕ್ಷಣೆಗಾಗಿ ಅನೇಕ ಯುವಕರು ತಮ್ಮ ಜೀವವನ್ನೇ ಅರ್ಪಿಸಿದರು. ಅದರಲ್ಲಿ ಒಬ್ಬರು ಕ್ಯಾಪ್ಟನ್ ಹನೀಫ್ ಉದ್ದೀನ್. ಕೇವಲ 25 ವರ್ಷದ ಈ ಯುವ ಅಧಿಕಾರಿ ತನ್ನ ಬದುಕಿನ ಪ್ರತಿ ಕ್ಷಣವನ್ನು ದೇಶಕ್ಕಾಗಿ ಮೀಸಲಿಟ್ಟರು. ಹನೀಫ್ ಅವರಿಗೆ 7 ವರ್ಷ ವಯಸ್ಸಾಗಿದ್ದಾಗಲೇ ತಂದೆ ನಿಧನರಾದರು. ತಾಯಿಯೇ ಅವರ ಬದುಕಿನ ಆಧಾರವಾದರು.
2: ಹನೀಫ್ ಮಗನೇ, ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಧೈರ್ಯ ಕಳೆದುಕೊಳ್ಳಬಾರದು.
3: ಅಮ್ಮ, ನಾನು ದೊಡ್ಡವನಾಗಿ ನಿಮಗೆ ಹೆಮ್ಮೆ ತರುತ್ತೇನೆ.
2: ನನಗೆ ಗೊತ್ತು ಮಗನೇ, ನೀನು ಒಳ್ಳೆ ಮನುಷ್ಯನಾಗುತ್ತೀಯ.
1: ದೆಹಲಿ ನಗರದ ಶಿವಾಜಿ ಕಾಲೇಜಿನಲ್ಲಿ ಹನೀಫ್ ಶಿಕ್ಷಣ ಪಡೆದರು. ಕಂಪ್ಯೂಟರ್ ಶಿಕ್ಷಣದಲ್ಲಿಯೂ ಆಸಕ್ತಿ ಹೊಂದಿದ್ದರು. ಸಂಗೀತವು ಅವರ ಜೀವಾಳವಾಗಿತ್ತು.
3: ಹನೀಫ್, ನಿನಗೆ ಕಂಪ್ಯೂಟರ್ ಕ್ಷೇತ್ರದಲ್ಲಿ ದೊಡ್ಡ ಭವಿಷ್ಯ ಇದೆ.
4: ಹೌದು ತೌಸಿಫ್, ಆದರೆ ದೇಶ ಸೇವೆ ಮಾಡುವ ಆಸೆ ನನ್ನ ಮನಸ್ಸನ್ನು ಬಿಡುತ್ತಿಲ್ಲ.
3: ಅಂದರೆ ಸೇನೆಗೆ ಸೇರುತ್ತೀಯ?
4: ದೇಶ ಕರೆಯುತ್ತಿದ್ದರೆ ಹೋಗಲೇಬೇಕು ತೌಸಿಫ್.
1: ಹನೀಫ್ ಅವರ ಅಣ್ಣ ಸಮೀರ್ ಬರೆದ ಒಂದು ಹಾಡನ್ನು ಅವರು ಆಗಾಗ ಗುನುಗುತ್ತಿದ್ದರು. ಆ ಹಾಡಿನ ಅರ್ಥ, ಜೀವನದ ಸಂಪೂರ್ಣ ಸತ್ಯ ಒಂದು ಕ್ಷಣದಲ್ಲಿದೆ, ಆ ಕ್ಷಣವನ್ನು ಬದುಕಿ ಬಿಡಿ, ನಾಳೆಯನ್ನು ಯಾರೂ ಕಂಡಿಲ್ಲ.
5: ಏಕ್ ಪಲ್ ಮೇ ಹೇ ಸತ್ ಸಾರಿ ಜಿಂದಗಿ ಕಾ, ಇಸ್ ಪಲ್ ಮೇ ಜೀ ಲೋ ಯಾರೋ ಯಹಾ ಕಲ್ ಕಿಸ್ನೇ ದೇಖಾ.
1: ಹನೀಫ್ ಭಾರತೀಯ ಸೇನಾ ಅಕಾಡೆಮಿಗೆ ಸೇರಿದರು. ಕಠಿಣ ತರಬೇತಿಯ ನಂತರ ಅಧಿಕಾರಿ ಆದರು.
3: ಕೆಡೆಟ್ ಹನೀಫ್ ಉದ್ದೀನ್.
6: ಎಸ್ ಸರ್.
3: ದೇಶ ಮೊದಲು, ನಂತರ ಉಳಿದದ್ದು.
6: ಸರ್, ಐ ಶಾಲ್ ಸರ್ವ್ ದ ನೇಷನ್ ವಿತ್ ಆಲ್ ಮೈ ಸ್ಟ್ರೆಂತ್.
1: ಕಾರ್ಗಿಲ್ ಯುದ್ಧ ಆರಂಭವಾಯಿತು. ಹಿಮಚ್ಛಾದಿತ ಪರ್ವತಗಳಲ್ಲಿ ಹನೀಫ್ ಮತ್ತು ಅವರ ತಂಡ ಶತ್ರುಗಳನ್ನು ಎದುರಿಸುತ್ತಿದ್ದರು.
3: ಸರ್, ಶತ್ರುಗಳು ಮೇಲ್ಭಾಗದಲ್ಲಿ ಅಡಗಿದ್ದಾರೆ.
6: ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ, ಮುಂದಕ್ಕೆ ಸಾಗೋಣ. ಜೈ ಹಿಂದ್, ಮುಂದೆ ಬನ್ನಿ.
1: ದೇಶದ ರಕ್ಷಣೆಗೆ ಹೋರಾಡುತ್ತಿದ್ದಾಗ ಹನೀಫ್ ಶತ್ರುಗಳ ಗುಂಡಿಗೆ ಬಲಿಯಾದರು. ಆದರೆ ಅವರ ಶೌರ್ಯವನ್ನು ಶತ್ರುಗಳು ಮರೆತಿಲ್ಲ. ಕ್ರೂರವಾಗಿ ಅವರ ದೇಹವನ್ನು ಹಾನಿಗೊಳಿಸಲಾಯಿತು. ಅನೇಕ ದಿನಗಳ ನಂತರ ಅವರ ಪಾರ್ಥಿವ ಶರೀರ ಪತ್ತೆಯಾಯಿತು.
2: ನನ್ನ ಮಗ ಮರಳಿ ಬಂದಿದ್ದಾನೆ, ಆದರೆ ತ್ರಿವರ್ಣ ಧ್ವಜದಲ್ಲಿ ಹೊತ್ಕೊಂಡು. ನನಗೆ ದುಃಖವಿದೆ, ಆದರೆ ಅದಕ್ಕಿಂತ ಹೆಚ್ಚಿನ ಹೆಮ್ಮೆ ಇದೆ.
1: ಒಬ್ಬ ತಾಯಿಯ ಕಣ್ಣೀರು ಒಂದು ದೇಶದ ಹೆಮ್ಮೆ ಆಯಿತು.

0: ಇದೀಗ ಇನ್ನೋರ್ವ ಕಾರ್ಗಿಲ್ ಯುದ್ಧದ ವೀರ ಮರಣೆಯ ಕಥೆ ಕೇಳಿ.
1: ಪ್ರಿಯ ಜಲಜ, ನಾನು ಊರಿನಿಂದ ಬಂದ ಮೇಲೆ ನನಗೆ ಕಾಗದ ಬರೆಯಲು ಆಗ್ಲೇ ಇಲ್ಲ. ಬೇಜಾರ್ ಮಾಡಬೇಡ, ನಾನು ನಾಳೆ ಒಂದು ವಿಚಿತ್ರವಾದ ಅಪಾಯ ಭರಿತ ಸ್ಥಳಕ್ಕೆ ಹೋಗುತ್ತಿದ್ದೇನೆ. ಮುಂದೇನಾಗ್ತದೋ ನನಗೂ ತಿಳಿದಿಲ್ಲ, ಆದರೆ ದೇಶದ ಕರ್ತವ್ಯ ನನ್ನನ್ನು ಕರೆಯುತ್ತಿದೆ. ನೀನು ಧೈರ್ಯದಿಂದಿರು, ನನ್ನ ಪ್ರೀತಿ ಮತ್ತು ಆಶೀರ್ವಾದ ಸದಾ ನಿನ್ನೊಂದಿಗಿದೆ.
2: ಜೂನ್ 2ಕ್ಕೆ ಬರೆದ ಆ ಪತ್ರ ತನ್ನ ಪತ್ನಿ ಜಲಜಾಲ ಕೈ ಸೇರುವ ವೇಳೆಗೆ ಇನ್ನೊಂದು ವಾಹನವು ಅವರ ಮನೆಯ ಮುಂದೆ ಬಂದು ನಿಂತಿತ್ತು. ಪತ್ರ ಬಂದ ದಿನವೇ ಅವರ ಪಾರ್ಥಿವ ಶರೀರವು ಮನೆಗೆ ತಲುಪಿತ್ತು.
3: ವಿಶ್ವನಾಥನ್ ಅವರ ಪತ್ರ ಬಂದಿದೆಯೇ?
4: ಮೇಡಮ್, ಪತ್ರ, ನಾವು ನಿಮ್ಗೊಂದು ಸುದ್ದಿ ಹೇಳಬೇಕಾಗಿದೆ.
2: ತೊಲೋಳಿಂಗ್ ಪರ್ವತದಲ್ಲಿ ವಿಶ್ವನಾಥನ್ ಅವರ ಮೂವರು ಆತ್ಮೀಯ ಸ್ನೇಹಿತರು ಹುತಾತ್ಮರಾಗಿದ್ದರು. ಅವರ ಮೃತದೇಹಗಳನ್ನು ಕೆಳಗೆ ತರುವುದು ತನ್ನ ಕರ್ತವ್ಯ ಎಂದು ಅವರು ನಿರ್ಧರಿಸಿದರು.
1: ನಮ್ಮ ಸ್ನೇಹಿತರು ಅಲ್ಲಿ ಉಳಿಯಬಾರದು. ಯಾವ ಬೆಲೆ ಕೊಟ್ಟಾದರೂ ಸರಿ, ನಾವು ಅವರನ್ನು ಹಿಂದಕ್ಕೆ ಕರೆತರುತ್ತೇವೆ.
5: ಸರ್, ಶತ್ರುಗಳು ಎತ್ತರದ ಬಂಕರ್ ನಲ್ಲಿ ಇದ್ದಾರೆ.
1: ಅದಕ್ಕಾಗಿ ನಾವು ಹಿಂದೆ ಸರಿಯುವ ಮಾತೇ ಇಲ್ಲ, ಮುಂದೆ ಸಾಗೋಣ.
2: 18 ಗ್ರೆನೇಡಿಯರ್ಸ್ ಪಡೆಯೊಂದಿಗೆ ವಿಶ್ವನಾಥನ್ ಮುನ್ನಡೆದರು. ಪರ್ವತದ ಮೇಲಿಂದ ಶತ್ರುಗಳು LMG ಯಂತ್ರಗನ್ನಿಂದ ಗುಂಡಿನ ಮಳೆ ಸುರಿಸುತ್ತಿದ್ದರು.
5: ಸರ್, ಮೊದಲ ಬಂಕರ್ ನಮ್ಮ ನಿಯಂತ್ರಣಕ್ಕೆ ಬಂದಿದೆ. ಎರಡನೆಯ ಬಂಕರ್ ಕೂಡ ವಶವಾಗಿದೆ. ಮೂರನೆಯ ಬಂಕರ್ ಕೂಡ ನಮ್ಮದೇ ಸರ್.
4: ಸರ್, ಸರ್, ನಿಮ್ಮ ತೊಡೆಗೆ ಗುಂಡು ತಗಲಿದೆ.
1: ನನಗೆ ಗುಂಡು ತಾಗಿತ್ತೆಂದು ನೀವು ನನ್ನ ಬಗ್ಗೆ ಚಿಂತಿಸಬೇಡಿ. ಮುಂದೆ ಸಾಗಿರಿ, ಮುಂದೆ ಸಾಗಿರಿ. ಭಾರತ್ ಮಾತಾ ಕೀ ಜೈ.
2: ತೀವ್ರವಾಗಿ ಗಾಯಗೊಂಡ ವಿಶ್ವನಾಥನ್ ಅವರನ್ನು ಶ್ರೀನಗರದ ಸೇನಾ ಆಸ್ಪತ್ರೆಗೆ

0: ಸರ್ ಸರ್ ಧೈರ್ಯವಾಗಿರಿ ಸರ್, ನಿಮಗೇನು ಆಗಲ್ಲ ಸರ್.
1: ಇದು ನನ್ನ ದೇಶ, ನನ್ನ ಸೈನಿಕ.
2: ಲೆಫ್ಟಿನೆಂಟ್ ಕರ್ನಲ್ ಆರ್ ವಿಶ್ವನಾಥನ್ ಅವರು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದರು. ಆಸ್ಪತ್ರೆ ತಲುಪುವ ಮುನ್ನವೇ ಆ ವೀರ ಹೃದಯದ ಬಡಿತ ನಿಂತಿತ್ತು.
3: ಕೊಚ್ಚಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗಲೇ ವಿಶ್ವನಾಥನ್ ವಿಭಿನ್ನನಾಗಿದ್ದ. ಅವನಲ್ಲಿ ಅಪಾರ ಶಿಸ್ತು, ಸಮರ್ಪಣೆ ಮತ್ತು ದೇಶಪ್ರೇಮ ಇತ್ತು. ಅವನು ದೊಡ್ಡ ಸಾಧನೆ ಮಾಡುತ್ತಾನೆಂದು ನಮಗೆ ಶಾಲೆಯಲ್ಲಿದ್ದಾಗಲೇ ಗೊತ್ತಿತ್ತು.
4: ನನ್ನ ಮಗ ಮರಳಿ ಬಂದ, ಆದ್ರೆ ಮಾತನಾಡಲಿಲ್ಲ. ಅವನು ಧರಿಸಿದ್ದ ರಕ್ತದ ಕಲೆಗಳಿದ್ದ ಸಮವಸ್ತ್ರವನ್ನು ನಾನು ಸಂಗ್ರಹಿಸಿ ಇಟ್ಟುಕೊಳ್ಳುತ್ತೇನೆ. ಅದು ಕೇವಲ ಯೂನಿಫಾರ್ಮ್ ಅಲ್ಲ, ಅದು ನನ್ನ ಮಗನ ತ್ಯಾಗದ ಸಂಕೇತ.
2: ಕರ್ತವ್ಯಕ್ಕಾಗಿ ಜೀವವನ್ನೇ ಅರ್ಪಿಸಿದ ಲೆಫ್ಟಿನೆಂಟ್ ಕರ್ನಲ್ ಆರ್ ವಿಶ್ವನಾಥನ್ ಅವರಂತಹ ವೀರರು ಇರುವವರೆಗೂ ಭಾರತ ಸುರಕ್ಷಿತವಾಗಿರುತ್ತದೆ. ಅವರು ಬರೆದ ಕೊನೆಯ ಪತ್ರದ ಪದಗಳು ಇಂದಿಗೂ ನಮ್ಮ ಹೃದಯದಲ್ಲಿ ಪ್ರತಿಧ್ವನಿಸುತ್ತದೆ. ದೇಶ ಮೊದಲು, ಉಳಿದದ್ದು ನಂತರ. ಬನ್ನಿ, ಈ ಅಮರ ಯೋಧನಿಗೆ ನಮ್ಮ ನಮನವನ್ನು ಸಲ್ಲಿಸೋಣ. ವಂದೇ ಮಾತರಂ, ಜೈ ಹಿಂದ್, ಜೈ ಭಾರತ್. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅವರು ಕಾರ್ಗಿಲ್ ಯುದ್ಧದ ಅತ್ಯಂತ ಪ್ರಸಿದ್ಧ ವೀರರಲ್ಲಿ ಒಬ್ಬರು. 1999 ಕಾರ್ಗಿಲ್ ಯುದ್ಧದಲ್ಲಿ ಟೈಗರ್ ಹಿಲ್ ಅನ್ನು ವಶಪಡಿಸಿಕೊಳ್ಳುವ ಕಾರ್ಯಾಚರಣೆಯಲ್ಲಿ ಅವರು ತೋರಿದ ಅಪ್ರತಿಮ ಶೌರ್ಯಕ್ಕಾಗಿ ಭಾರತದ ಅತ್ಯುನ್ನತ ಸೈನಿಕ ಪ್ರಶಸ್ತಿಯಾದ ಪರಮವೀರ ಚಕ್ರವನ್ನು ಪಡೆದರು. ಅವರು ಈ ಪ್ರಶಸ್ತಿಯನ್ನು ಪಡೆದ ಅತ್ಯಂತ ಕಿರಿಯ ಯೋಧರಲ್ಲಿ ಒಬ್ಬರು. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅವರು 10 ಮೇ 1980 ಉತ್ತರ ಪ್ರದೇಶದ ಬುಲಂದ್ ಶಹರ್ ಜಿಲ್ಲೆಯಲ್ಲಿ ಜನಿಸಿದರು. ಅವರು 18 ಗ್ರೆನೇಡಿಯರ್ಸ್ ರೆಜಿಮೆಂಟ್ನಲ್ಲಿ ಕರ್ತವ್ಯ ನಿರ್ವಹಿಸಿದ್ದರು. 1999 ಜುಲೈ 3-4 ರಾತ್ರಿ ಟೈಗರ್ ಹಿಲ್ ಮೇಲಿನ ಶತ್ರುಗಳ ಬಂಕರ್ಗಳನ್ನು ವಶಪಡಿಸಿಕೊಳ್ಳುವ ಜವಾಬ್ದಾರಿಯನ್ನು ಅವರ ಘಟಕಕ್ಕೆ ನೀಡಲಾಯಿತು. ಹಿಮದಿಂದ ಆವೃತವಾದ ನೇರವಾದ ಬಂಡೆಗಲ್ಲನ್ನು ಏರಿ ಮೇಲಕ್ಕೆ ಹೋಗುವ ಅಪಾಯಕಾರಿ ಕಾರ್ಯದಲ್ಲಿ ಯೋಗೇಂದ್ರ ಸಿಂಗ್ ಯಾದವ್ ಸ್ವಯಂ ಪ್ರೇರಿತರಾಗಿ ಮುಂಚೂಣಿಯಲ್ಲಿ ನಿಂತರು. ಶತ್ರುಗಳ ತೀವ್ರ ಗುಂಡಿನ ದಾಳಿಯಿಂದ ಗಾಯಗೊಂಡರೂ ಕೂಡ ಅವರು ಹಿಂತಿರುಗಲಿಲ್ಲ. ಮೇಲಕ್ಕೆ ಏರಿ ಶತ್ರುಗಳ ಬಂಕರ್ ಮೇಲೆ ದಾಳಿ ನಡೆಸಿ ತಮ್ಮ ಸಹಯೋಧರಿಗೆ ದಾರಿ ಮಾಡಿಕೊಟ್ಟರು. ಅವರ ಧೈರ್ಯದಿಂದ ಟೈಗರ್ ಹಿಲ್ ವಶಪಡಿಸಿಕೊಳ್ಳುವ ಕಾರ್ಯ ಉತ್ತಮವಾಗಿ ನಡೆಯಿತು. ಯುದ್ಧದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದರೂ ಅವರು ಬದುಕುಳಿದರು ಮತ್ತು ನಂತರ ಪರಮವೀರ ಚಕ್ರ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಅವರು ಪರಮವೀರ ಚಕ್ರದ ಜೀವಂತ ಪುರಸ್ಕೃತರಲ್ಲಿ ಒಬ್ಬರಾಗಿದ್ದಾರೆ.
5: ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ. ಮನೋಜ್ ಕುಮಾರ್ ಪಾಂಡೆ ಅವರು ಕಾರ್ಗಿಲ್ ಯುದ್ಧದ ಅಮರ ವೀರರಲ್ಲಿ ಒಬ್ಬರು. ಭಾರತೀಯ ಸೇನೆಯ 11ನೇ ಗೋರ್ಖಾ ರೈಫಲ್ಸ್ ಪಡೆಯ ಅಧಿಕಾರಿಯಾಗಿದ್ದ ಅವರು 1999 ಕಾರ್ಗಿಲ್ ಯುದ್ಧದಲ್ಲಿ ಅಸಾಧಾರಣ ಶೌರ್ಯ ಪ್ರದರ್ಶಿಸಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದರು. ಅವರ ಸಾಹಸಕ್ಕಾಗಿ ಭಾರತದ ಅತ್ಯುನ್ನತ ಸೈನಿಕ ಗೌರವವಾದ ಪರಮವೀರ ಚಕ್ರವನ್ನು ಮರಣೋತ್ತರವಾಗಿ ನೀಡಲಾಯಿತು. ಇವರ ಜನನ ಜೂನ್ 25, 1975 ಉತ್ತರ ಪ್ರದೇಶದ ಸೀತಾಪುರ್ ಜಿಲ್ಲೆಯಲ್ಲಿ ಆಯಿತು. ಸೇನಾ ಸೇರ್ಪಡೆ 1997 ಭಾರತೀಯ ಸೇನೆಗೆ ಅಧಿಕಾರಿಯಾಗಿ ಸೇರಲ್ಪಟ್ಟರು. ಅವರು ಬಾಲ್ಯದಿಂದಲೇ ದೇಶ ಸೇವೆಯ ಕನಸು ಕಂಡಿದ್ದರು. ತಮ್ಮ ಎಸ್ಎಸ್ಬಿ ಸಂದರ್ಶನದಲ್ಲಿ ನಾನು ಪರಮವೀರ ಚಕ್ರ ಗೆಲ್ಲಲು ಸೇನೆಗೆ ಸೇರಲು ಬಯಸುತ್ತೇನೆ ಎಂದು ಹೇಳಿದ್ದರು. ಕಾರ್ಗಿಲ್ ಯುದ್ಧದಲ್ಲಿನ ಸಾಹಸ ಹೀಗಿದೆ. 1999 ಜುಲೈ 2 ಮತ್ತು ಜುಲೈ 3 ರಾತ್ರಿ ಬಟಾಲಿಕ್ ವಲಯದ ಕಾಲುಬಾರ್ ಪ್ರದೇಶದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಮನೋಜ್ ಪಾಂಡೆ ತಮ್ಮ ಪಡೆಯನ್ನು ಮುನ್ನಡೆಸಿದರು. ಶತ್ರುಗಳ ಬಂಕರ್ಗಳ ಮೇಲೆ ದಾಳಿ ನಡೆಸಿ ಅನೇಕ ಸ್ಥಾನಗಳನ್ನು ವಶಪಡಿಸಿಕೊಂಡರು. ಗಂಭೀರವಾಗಿ ಗಾಯಗೊಂಡಿದ್ದರೂ ಹೋರಾಟ ಮುಂದುವರಿಸಿ ತಮ್ಮ ಸೈನಿಕರಿಗೆ ಪ್ರೇರಣೆ ನೀಡಿದರು. ಕೊನೆಗೆ ಯುದ್ಧ ಭೂಮಿಯಲ್ಲೇ ವೀರ ಮರಣ ಹೊಂದಿದರು. ಅವರ ಸಾಹಸದಿಂದ ಭಾರತೀಯ ಸೇನೆಗೆ ಮಹತ್ವದ ವಿಜಯ ದೊರೆಯಿತು. ಇಫ್ ಡೆತ್ ಸ್ಟ್ರೈಕ್ಸ್ ಬಿಫೋರ್ ಐ ಪ್ರೂವ್ ಮೈ ಬ್ಲಡ್, ಐ ಸ್ವೇರ್ ಐ ವಿಲ್ ಕಿಲ್ ಡೆತ್. ಅವರ ಈ ಮಾತು ಅವರ ನಿರ್ಭಯತೆ, ದೇಶಭಕ್ತಿ ಮತ್ತು ಹೋರಾಟದ ಮನೋಭಾವವನ್ನು ಪ್ರತಿಬಿಂಬಿಸುತ್ತದೆ. ಜೈ ಹಿಂದ್
6: ಜವಾನ.
2: 1999 ಕಾರ್ಗಿಲ್. ಸಮುದ್ರ ಮಟ್ಟದಿಂದ 1000 ಅಡಿ ಎತ್ತರದ ಹಿಮ ಪರ್ವತಗಳು, ಉಸಿರಾಡುವುದೇ ಕಷ್ಟವಾಗುವಂತಹ ಪರಿಸ್ಥಿತಿ. ಆದರೂ ಭಾರತೀಯ ಸೈನಿಕರು ಅಲ್ಲಿ ನಿಂತಿದ್ದರು ದೇಶದ ಗಡಿಯನ್ನು ಕಾಯಲು.
1: ಇಂದು ಜಯಪ್ರಕಾಶ್ನ ಕಾಗದ ಬರ್ಬೋದೇನು?
6: ಅಪ್ಪ ಬಂದ್ಮೇಲೆ ನನಗೆ ಹೊಸ ಪುಸ್ತಕ ತರ್ತೀನಿ ಅಂತ ಹೇಳಿದ್ದಾರೆ.
0: ನನ್ ಮಗ ಗಡಿಯಲ್ಲಿದ್ರು ನಮ್ಮನ್ನೇ ನೆನ್ಸ್ಕೊಳ್ತಾನೆ. ಓಹ್, ನನ್ ಮಗನ ಕಾಗದ ಬಂದಿದೆ. ಏನ್ ಬರ್ತಿದ್ದಾನೆ? ಓಹ್, ಪ್ರಿಯ ಅಮ್ಮ ಅಪ್ಪ, ನಾನು ಚೆನ್ನಾಗಿದ್ದೇನೆ. ಇಲ್ಲಿ ಹಿಮ, ಗಾಳಿ ಮತ್ತು ಕಲ್ಲುಗಳ ನಡುವೆಯೂ ನಮ್ಮ ಮನಸ್ಸು ಮಾತ್ರ ಭಾರತದ ತ್ರಿವರ್ಣ ಧ್ವಜದ ಕಡೆಗೆ ನೋಡುತ್ತದೆ. ನಮ್ಮ ಬಗ್ಗೆ ಚಿಂತಿಸಬೇಡಿ, ಹಾಗಂತ ಬರ್ತಿದ್ದಾನೆ.
1: ಓ, ನನ್ನ ಮಗ ಎಷ್ಟು ಧೈರ್ಯಶಾಲಿ.
7: ರೇಡಿಯೋ ಕುಂದಾಪುರ ಸುದ್ದಿಗೆ ಸ್ವಾಗತ. ಕಾರ್ಗಿಲ್ ಪ್ರದೇಶದಲ್ಲಿ ಅತಿಕ್ರಮಣ ನಡೆದಿದೆ. ಭಾರತೀಯ ಸೇನೆ ಆಪರೇಷನ್ ವಿಜಯ್ ಆರಂಭಿಸಿದೆ.
0: ಸೈನಿಕರೇ, ನಮ್ಮ ಗುರಿ ಟೈಗರ್ ಹಿಲ್. ಏನೇ ಆಗ್ಲಿ, ಹಿಂಜರಿಯುವ ಪ್ರಶ್ನೆ ಇಲ್ಲ.
2: ಕಾರ್ಗಿಲ್ ಯುದ್ಧದ ಅತ್ಯಂತ ಪ್ರಸಿದ್ಧ ವೀರರಲ್ಲಿ ಒಬ್ಬರು ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ.
0: ಯೇ ದಿಲ್ ಮಾಂಗೇ ಮೋರ್,
2: ಈ ಮಾತು ಭಾರತೀಯ ಯುವ ಜನತೆಗೆ ಧೈರ್ಯದ ಸಂಕೇತವಾಯಿತು. ಅತಿ ಕಠಿಣ ಶಿಖರವನ್ನು ಏರುತ್ತಿದ್ದಾಗ ಅನೇಕ ಗಾಯಗಳಾದರೂ ಯೋಗೇಂದ್ರ ಸಿಂಗ್ ಯಾದವ್ ಹೋರಾಟವನ್ನು ಮುಂದುವರಿಸಿದರು.
8: ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರು ಕಾರ್ಗಿಲ್ ಯುದ್ಧದ ಅಮರ ವೀರರಲ್ಲಿ ಒಬ್ಬರು. ಅವರು ಭಾರತದ ಅತ್ಯುನ್ನತ ಸೈನಿಕ ಶೌರ್ಯ ಪ್ರಶಸ್ತಿಯಾದ ಪರಮ್ ವೀರ ಚಕ್ರ ಅನ್ನು ಮರಣೋತ್ತರವಾಗಿ ಪಡೆದರು. ಕಾರ್ಗಿಲ್ ಯುದ್ಧದಲ್ಲಿ ಅವರ ಅಸಾಮಾನ್ಯ ಸಾಹಸ ಮತ್ತು ದೇಶಭಕ್ತಿ ಅವರನ್ನು ಭಾರತದ ಯುವಕರಿಗೆ ಆದರ್ಶ ವ್ಯಕ್ತಿಯನ್ನಾಗಿ ಮಾಡಿದೆ. ಅವರ ಜನನ 9 ಸೆಪ್ಟೆಂಬರ್ 1974 ಪಲಂಪುರ್ ಹಿಮಾಚಲ ಪ್ರದೇಶದಲ್ಲಿ ಆಯಿತು. ಅವರು 1997 ಭಾರತೀಯ ಸೇನೆಯ 13 ಜಂಬು ಮತ್ತು ಕಾಶ್ಮೀರ ರೈಫಲ್ ಪಡೆಯ ಅಧಿಕಾರಿಯಾಗಿ ನೇಮಕಗೊಂಡರು. ಕಾರ್ಗಿಲ್ ಯುದ್ಧದ ವೇಳೆ 0.5140 ಮತ್ತು 0.4875 ಎಂಬ ಅತ್ಯಂತ ಪ್ರಮುಖ ಶಿಖರಗಳನ್ನು ವಶಪಡಿಸಿಕೊಳ್ಳುವ ಕಾರ್ಯಾಚರಣೆಯಲ್ಲಿ ಅವರು ಮುಂಚೂಣಿಯಲ್ಲಿದ್ದರು. ಶತ್ರುಗಳ ತೀವ್ರ ಪ್ರತಿರೋಧದ ನಡುವೆಯೂ ತಮ್ಮ ಸೈನಿಕರನ್ನು ಮುನ್ನಡೆಸಿ ವಿಜಯ ಸಾಧಿಸಿದರು. 0.5140 ವಶಪಡಿಸಿಕೊಂಡ ನಂತರ ಅವರು ರೇಡಿಯೋದ ಮೂಲಕ ಹೇಳಿದ ಏ ದಿಲ್ ಮಾಂಗೇ ಮೋರ್ ಎಂಬ ಮಾತು ಕಾರ್ಗಿಲ್ ಯುದ್ಧದ ಸಂಕೇತ ವಾಕ್ಯವಾಗಿ ಪ್ರಸಿದ್ಧವಾಯಿತು. 1999 ಜುಲೈ 7 0.4875 ಪ್ರದೇಶದಲ್ಲಿ ನಡೆದ ಕದನದಲ್ಲಿ ಅವರು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದರು. ಅವರ ಶೌರ್ಯ ಮತ್ತು ತ್ಯಾಗಕ್ಕಾಗಿ ಅವರಿಗೆ ಮರಣೋತ್ತರವಾಗಿ ಪರಮ ವೀರ ಚಕ್ರ ಪ್ರಶಸ್ತಿ ನೀಡಲಾಯಿತು.
9: ಜೈ ಹಿಂದ್.
5: ಹೇ 1999 ಮೇ ತಿಂಗಳು ಹಿಮಾಲಯದ ಎತ್ತರದ ಶಿಖರಗಳಲ್ಲಿ ಭಾರತದ ಗಡಿಯನ್ನು ಕಾಪಾಡುತ್ತಿದ್ದ ಯೋಧರ ಮೇಲೆ ಒಂದು ದೊಡ್ಡ ಸವಾಲು ಎದುರಾಯಿತು. ಕಾರ್ಗಿಲ್ ಪ್ರದೇಶದಲ್ಲಿ ಶತ್ರುಗಳು ಅತಿಕ್ರಮಣ ಮಾಡಿದ್ದರು. ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ದೇಶದ ಗೌರವವನ್ನು ಉಳಿಸಿದ ವೀರ ಯೋಧರ ಸ್ಮರಣಾರ್ಥ ಇಂದು ನಾವು ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸುತ್ತಿದ್ದೇವೆ.
1: ರವಿಯಿಂದ ಪತ್ರ ಬಂದಿದ್ಯಾ?
0: ಹೌದು, ನಿನ್ನೆ ಬಂದಿತ್ತು. ಅವನು ಕ್ಷೇಮವಾಗಿದ್ದಾನೆ.
6: ಅಪ್ಪ ಅಪ್ಪ, ಅಣ್ಣ ಯಾವಾಗ ಮನೆಗೆ ಬರ್ತಾನೆ?
0: ಪತ್ರದಲ್ಲಿ ಹೀಗಿದೆ ನೋಡು. ಅಮ್ಮ, ಅಪ್ಪ, ನಾನು ದೇಶದ ಗಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ನಿಮ್ಮ ಆಶೀರ್ವಾದವೇ ನನ್ನ ಶಕ್ತಿ.
1: ದೇವರು ಅವನನ್ನು ಕಾಪಾಡಲಿ.
5: ಇದು ಆಕಾಶವಾಣಿ. ಕಾರ್ಗಿಲ್ ಪ್ರದೇಶದಲ್ಲಿ ಶತ್ರುಗಳ ಅತಿಕ್ರಮಣ ಪತ್ತೆಯಾಗಿದೆ. ಭಾರತೀಯ ಸೇನೆ ಆಪರೇಷನ್ ವಿಜಯ್ ಆರಂಭಿಸಿದೆ.
1: ಅಯ್ಯಯ್ಯೋ, ನಮ್ಮ ರವಿ ಅಲ್ಲೇ ಇರ್ಬೋದಲ್ವಾ?
0: ಚಿಂತಿಸಬೇಡ, ನಮ್ಮ ಮಗ ಧೈರ್ಯಶಾಲಿ.
10: ಸೈನಿಕರೇ, ನಮ್ಮ ದೇಶದ ಗೌರವ ನಿಮ್ಮ ಕೈಯಲ್ಲಿ. ನಾವು ಈ ಶಿಖರವನ್ನು ಮರಳಿ ವಶಪಡಿಸಿಕೊಳ್ಳಲೇಬೇಕು.
11: ಜೈ ಹಿಂದ್
12: ಸರ್. ನಾವು ಹಿಂದೆ ಸರಿಯುವುದಿಲ್ಲ
13: ಸರ್. ದೇಶಕ್ಕಾಗಿ ಪ್ರಾಣ ಕೊಡಲು ನಾವು ಸಿದ್ಧ.
12: ಮುಂದೆ ಸಾಗಿರಿ.
14: ಕವರ್ ತೆಗೆದುಕೊಳ್ಳಿ, ಮುಂದೆ ಸಾಗಿರಿ.
15: ಸರ್, ನಾವು ಶಿಖರದ ಸಮೀಪದಲ್ಲಿದ್ದೇವೆ.
16: ಭಾರತದ ಧ್ವಜ ಹಾರಿಸೋಣ.
17: ಸೈನಿಕರೇ, ನಾವು ಜಯ ಗಳಿಸಿದ್ದೇವೆ.
18: ಭಾರತ ಮಾತಾ ಕೀ ಜೈ. ಜೈ ಹಿಂದ್.
5: ಇದೀಗ ಬಂದ ವಿಶೇಷ ಸುದ್ದಿ. ಜುಲೈ 26, 1999 ಭಾರತೀಯ ಸೇನೆ ಕಾರ್ಗಿಲ್ ಯುದ್ಧದಲ್ಲಿ ಐತಿಹಾಸಿಕ ವಿಜಯ ಸಾಧಿಸಿದೆ. ದೇಶಾದ್ಯಂತ ಸಂಭ್ರಮಾಚರಣೆ ನಡೆಯುತ್ತಿದೆ. ಈ ವಿಜಯದ ಹಿಂದೆ ಅನೇಕ ಯೋಧರ ತ್ಯಾಗ ಅಡಗಿದೆ.
6: ಅವರ ಶೌರ್ಯ, ಧೈರ್ಯ ಮತ್ತು ದೇಶ ಪ್ರೇಮ ಎಂದೆಂದಿಗೂ ನಮ್ಮ ಹೃದಯಗಳಲ್ಲಿ ಜೀವಂತವಾಗಿರುತ್ತದೆ. ಇಂತಹ ವೀರರನ್ನು ಹೆತ್ತ ಭಾರತ ಮಾತೆಗೆ ನಮ್ಮ ದೊಡ್ಡ ನಮಸ್ಕಾರ. ಅವರ ತ್ಯಾಗವನ್ನು ನಾವು ಎಂದಿಗೂ ಮರೆಯಲಾರೆವು. ಅವರ ಆದರ್ಶಗಳನ್ನು ನಾವು ಅನುಸರಿಸೋಣ. ಕಾರ್ಗಿಲ್ ವಿಜಯೋತ್ಸವವು ಕೇವಲ ಒಂದು ಜಯದ ನೆನಪು ಮಾತ್ರವಲ್ಲ, ಅದು ದೇಶಭಕ್ತಿ, ತ್ಯಾಗ ಮತ್ತು ಕರ್ತವ್ಯದ ಸಂಕೇತವಾಗಿದೆ. ನಮ್ಮ ವೀರ ಯೋಧರಿಗೆ ಗೌರವ ಸಲ್ಲಿಸುತ್ತಾ ಎಲ್ಲರೂ ಒಟ್ಟಾಗಿ ಹೇಳೋಣ,
11: ಜೈ ಹಿಂದ್, ವಂದೇ ಮಾತರಂ.
8: ಟೈಗರ್ ಹಿಲ್ಸ್, ತೊಲೋಲಿಂಗ್ ಹಿಮ ಪರ್ವತಗಳು, ಸಿಖ್ಖರು, ಪಂಜಾಬಿಗಳು, ಗೂರ್ಖರು, ಬಿಹಾರಿಗಳು, ನಾಗಾಗಳು, ಬಂಗಾಳಿಗಳು, ಮಲಯಾಳಿಗಳು, ಮರಾಠರು, ಜಾಟರು, ಕನ್ನಡಿಗರು, ತಮಿಳರು, ಹೀಗೆ ಎಲ್ಲರ ರಕ್ತದಿಂದ ತೊಯ್ದಿವೆ. ಈ ರಕ್ತದ ಕಲೆಗಳ ಮೇಲೆ ಮತ್ತೆ ಚಳಿಗಾಲದಲ್ಲಿ ಹಿಮ ಹರಡಿಕೊಳ್ಳಲಿದೆ. ಆದರೆ ಅವರೆಲ್ಲರ ತ್ಯಾಗ, ಬಲಿದಾನಗಳು ಎಂದಿಗೂ ಅಳಿಯಲಾರವು. ಭಾರತಕ್ಕೆ ಅದೆಂತಹ ಅದಮ್ಯ ಶಕ್ತಿ ಇದೆ ಎಂದು ಚರಿತ್ರೆ ಓದಿದ ಮುಂದಿನ ಪೀಳಿಗೆ ಖಂಡಿತ ಆಶ್ಚರ್ಯಚಕಿತವಾಗದೇ ಇರದು. ಭಾರತದ ಆತ್ಮಶಕ್ತಿ ಸುಪ್ತವಾಗಿರಬಹುದು, ಆದರೆ ಸಮಯ ಬಂದಾಗ ಅದು ಜಾಗೃತವಾಗಿ ಇಡೀ ದೇಶವನ್ನು ಬಡಿದಬ್ಬಿಸಬಲ್ಲದೆಂಬುದಕ್ಕೆ ಕಾರ್ಗಿಲ್ ಕದನ ಒಂದು ಜ್ವಲಂತ ಸಾಕ್ಷಿ. ನಾಗಾಲ್ಯಾಂಡ್ನ ಕೊಹಿಮಾದಲ್ಲಿ ಅರ್ಧ ಶತಮಾನದ ಹಿಂದೆ ಸ್ಥಾಪಿಸಲಾದ ಒಂದು ಪ್ರತಿಮೆ ಇದೆ. ಯುದ್ಧದಲ್ಲಿ ಹೋರಾಡಿ ಕೆಳಗೆ ಕುಸಿಯುತ್ತಿರುವ ಯೋಧನೊಬ್ಬನ ಪ್ರತಿಮೆಯದು. ಅದರ ಕೆಳಗೊಂದು ವಾಕ್ಯ: ನೀವು ಮನೆಗೆ ಹೋದಾಗ ಮನೆಯಲ್ಲಿದ್ದವರಿಗೆ ಹೇಳಿ, ನಿಮ್ಮ ನಾಳೆಗಳಿಗಾಗಿ ನಾವು ನಮ್ಮ ಈ ದಿನಗಳನ್ನು ತ್ಯಾಗ ಮಾಡಿದ್ದೇವೆ. ಈ ಕೆತ್ತನೆ ಈಗ ಮಳೆಗೆ ತೊಯ್ದು ಚಳಿ ಗಾಳಿಗೆ ತುಯ್ದು ಮಸುಕಾಗಿದೆ. ಬರೆಹ ಮಸುಕಾದರೇನು? ತಾಯ್ನಾಡಿನ ರಕ್ಷಣೆಗಾಗಿ ಹೋರಾಡುತ್ತಿರುವ ಯೋಧರ ವೀರಗಾಥೆ ಇಂದಿಗೂ ಅಕ್ಷರಶಃ ಈ ಮಾತನ್ನು ಮತ್ತೆ ನೆನಪಿಸುತ್ತಿದೆ. ಕಾರ್ಗಿಲ್ ಕದನ ಭೂಮಿಯಿಂದ ಹೆಣವಾಗಿ ಹುಟ್ಟೂರಿಗೆ ಪೆಟ್ಟಿಗೆಯಲ್ಲಿ ಬಂದ ಪ್ರತಿಯೊಬ್ಬ ಯೋಧರು ನಮ್ಮೆಲ್ಲರ ನಾಳೆಗಳಿಗಾಗಿ ತಮ್ಮ ಈ ದಿನಗಳನ್ನು ಬಲಿದಾನ ಮಾಡಿದ್ದಾರೆ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಮಾಧ್ಯಮಗಳಲ್ಲಿ, ಟಿವಿ ಚಾನೆಲ್ಗಳಲ್ಲಿ ಜಾಹೀರಾತೊಂದು ತೇಲಿ ಬರುತ್ತಿದ್ದುದು ನಿಮಗೆ ನೆನಪಿರಬಹುದು. ದೇ ಡಿಂಟ್ ಗೋ ಡೌನ್ ಫೈಟಿಂಗ್ ಫಾರ್ ದೇಯರ್ ಲೈವ್ಸ್ ಇನ್ ಕಾರ್ಗಿಲ್, ಬಟ್ ಫಾರ್ ಅವರ್ಸ್. ಅದರ ಹಿಂದೆಯೇ ಇನ್ನೊಂದು ವಾಕ್ಯ ತೇಲಿ ಬರುತ್ತಿತ್ತು: ದೇ ಡೈ ಫಾರ್ ಅ ಸ್ಟ್ರೇಂಜರ್ ಅಂಡ್ ದಟ್ ಸ್ಟ್ರೇಂಜರ್ ಇಸ್ ಯು. ನಿಜ, ಕಾರ್ಗಿಲ್ ಕದನದಲ್ಲಿ 406 ಹೆಚ್ಚು ವೀರ ಯೋಧರು ನಮಗಾಗಿ, ರಾಷ್ಟ್ರಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ್ದಾರೆ. ಈಗಲೂ ಹುತಾತ್ಮರಾಗುತ್ತಲೇ ಇದ್ದಾರೆ. 18,000 ಅಡಿ ಎತ್ತರಕ್ಕೆ ತಲುಪಿ ವೈರಿ ಪಡೆಯನ್ನು ಚೆಂಡಾಡುವುದು ಅಷ್ಟು ಸುಲಭವೇನಲ್ಲ. ಭಾರತೀಯ ಸೈನ್ಯ ಇದುವರೆಗೆ ಕಾದಾಡಿದ ಕದನಗಳಲ್ಲಿ ಕಾರ್ಗಿಲ್ ಸಮರ ಅತ್ಯಂತ ಕಠಿಣವಾದುದು. 1955 ಹಾಗೂ 1971 ಈ ಬಾರಿ ಇನ್ಫೆಂಟ್ರಿಯನ್ನು ಬೆಂಬಲಿಸುವ ಟ್ಯಾಂಕುಗಳಿರಲಿಲ್ಲ. ಗತಪ್ರಾಣನಾಗಿ ಬಿದ್ದಾಗ ವಾಯುದಳದ ನೆರವು ಕೋರುವಂತಿರಲಿಲ್ಲ. ಯುದ್ಧರಂಗದಿಂದ ತಪ್ಪಿಸಿಕೊಂಡು ಸುರಕ್ಷಿತ ತಾಣಕ್ಕೆ ತಲುಪುವ ಪ್ರಶ್ನೆಯೇ ಈ ಬಾರಿ ಇರಲಿಲ್ಲ. ಹಾಗೆಂದೇ ಈ ಬಾರಿ ಯುದ್ಧಕ್ಕೆ ತೆರಳಿದ ಸೈನಿಕರೊಬ್ಬೊಬ್ಬರದ್ದು ಒಂದೊಂದು ಸಾಹಸಗಾಥೆ. ಆ ಎಲ್ಲಾ ಹುತಾತ್ಮರ ಕಥೆ ಬರೆದರೆ ಒಂದು ದೊಡ್ಡ ಪುಸ್ತಕವೇ ಆಗುವುದರಲ್ಲಿ ಅನುಮಾನವಿಲ್ಲ. ಆದರಲ್ಲಿ ಪ್ರಾತಿನಿಧಿಕವಾಗಿ ಕೆಲವೇ ಕೆಲವು ವೀರರ ಯಶೋಗಾಥೆಯನ್ನು ನೀಡಲಾಗಿದೆ. ಇವರಲ್ಲದೆ ರಾಷ್ಟ್ರದೇವಗೆ ಪ್ರಾಣದೀವಿಗೆಯಾಗಿ ತಾಯ್ನಾಡಿಗಾಗಿ ತಲೆಯೊಡ್ಡಿದವರು ಇನ್ನೆಷ್ಟು.

0: ಕೇಳುಗರೆ, ರೇಡಿಯೋ ಕುಂದಾಪುರದಲ್ಲಿ ಕಾರ್ಗಿಲ್ ವಿಜಯ ದಿವಸದ ವಿಶೇಷ ಬಾನುಲಿ ನಾಟಕವನ್ನ ಕೇಳಿದಿರಿ. ಇದರಲ್ಲಿ ಪಾತ್ರ ವಹಿಸಿದವರು ಸಿಂಚನಾ, ಕೀರ್ತಿ, ಸಮೀಕ್ಷಾ, ಶ್ವೇತಾ, ಶ್ರಾವ್ಯ, ಧನುಷ್, ಲಂಕೇಶ್, ಅನ್ವಿತಾ, ಸತ್ಯನ್, ಮೀನಾಕ್ಷಿ ಎನ್ಎಸ್, ಜ್ಯೋತಿ ಸಾಲಿಗ್ರಾಮ. ಈ ಬಾನುಲಿ ನಾಟಕದ ನಿರ್ದೇಶಕರು ಮೀನಾಕ್ಷಿ ಎನ್ಎಸ್, ಭಂಡಾರ್ಕಾರ್ಸ್ ಕಾಲೇಜಿನ ಇಂಗ್ಲಿಷ್ ಪ್ರಾಧ್ಯಾಪಕರು. ಕಾರ್ಯಕ್ರಮ ನಿರ್ಮಾಣ ಜ್ಯೋತಿ ಸಾಲಿಗ್ರಾಮ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 ಎಫ್ಎಂ. ಇದು ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ.
1: ಆ ಬದಿ ಉತ್ತರ ಕನ್ನಡ, ಈ ಬದಿ ದಕ್ಷಿಣ ಕನ್ನಡ, ಮಧ್ಯ ನಮ್ ಕೊಂಗಾಟದ ಕುಂದಾಪುರ ಕನ್ನಡ.
2: ರೇಡಿಯೋ ಕುಂದಾಪುರ 89.6 ಎಫ್ಎಂ, ಕುಂದ ಕಂಠಗಳ ಪ್ರಕೃತಿಯ ಸ್ವರ.
3: ಲಕ್ಷ್ಮಣ, ಎಂತ ಗಡ ಮರ್ತಿದ್ಯಾ? ಎಂತೈತ್ ಗಡ ಅಬ್ಬಿ ಎಂಬ ಕೂಳಾಕ್ಲಿಲ್ಲ, ಅಪ್ಪಾಯಿ ಖರ್ಚಿ ದುಡ್ಕೊಡ್ಲಿಯಾ?
4: ಅದಲ್ಲ ಮಗ, ನನ್ನ ಹೆಣ್ಣನ್ ಬಿಟ್ಟಿಗೆ ಹೋಯ್ತು ಮಗ.
3: ಅಂತ ಹೆಣ್ ಬಿಟ್ಟಿಗೆ ಹೋಯ್ತಾ? ಈಗಳೇ ನಿನ್ಗಳೇ ಅಷ್ಟಿಯಾ, ಅವಳಿ ಬೇಕಾ ತೈಸಿ ಕೊಡ್ತಿರ್ ಬಿಟ್ಟಿಗೆ ಹೋದಾಳ, ಅವಳಂತೂ ಕೇಂದ್ರಳ, ನೀನ್ ಅದನ್ ತೈಸಿ ಕೊಡ್ಲ, ಅದಕ್ಕೆ ಹೆಣ್ ಬಿಟ್ಟಿಗೆ ಹೋಯ್ತು.
4: ಮಗ, ಅವಳಿಗೋಸ್ಕರ ನಾ ಎಂತೆಲ್ಲ ಮಾಡಿದೆ ಗೊತ್ತಾ? ಅವಳು ಕೆಫೆಗೋ ಈ ಕ್ಯಾಪಿಚಿನ ತೈಸಿ ಕೊಡಂದಾಳ, ನಾನು ಗಾಯಿ ಹೆಣ್ ಕಿಮ್ಚಿ ಜ್ಯೂಸ್ ಮಾಡಿ ಕೊಟ್ಟೆ. ಅವಳು ಹೀಲ್ಸ್ ಮೆಟ್ಟ ಬೇಕನ್ನೇಳಿ ಹೇಳ್ದಾಳ, ನಾನು ಕುಂದಾಪುರ ಸಂತೆಗೆ 150 ರೂಪಾಯಿ ಜೋಡಿ ಮೆಟ್ ತ್ಯಾಕ್ಸಿ ಕೊಟ್ಟೆ. ಅವಳು ಡೈರಿ ಮಿಲ್ಕ್ ಕಿಟ್ಟಿಗೆ ಹೆಂಡಾಳ, ನಾನು 8 ಅಣಿ ಕಚ್ಚೆ ಮ್ಯಾಂಗೋ ತ್ಯಾಕ್ಸಿ ಕೊಟ್ಟೆ. ಇಷ್ಟೆಲ್ಲ ಮಾಡಿಯು ಅವಳು ನನ್ ಬಿಟ್ಟಿಗೆ ಅಪ್ಪು ಸರಿಯ ಮಗ.
3: ಏ ಲಕ್ಷ್ಮಣ, ನಿಂಗ್ ಒಂದ್ ಮಾತು ಹೇಳ್ತಿ ಕೇಣ, ಮಳೆಗಾಲದ ಬಿಸಿಲು ನಂಬಿ ಚಡ್ಡಿ ಒಣಸಿ ಚಡ್ಡಿ ಚಂಡಿ ಯಾರ ತಪ್ಪು ಮಳಿದಲ್ಲ ಮಗ, ಆ ಬಿಸಿಲು ನಂಬಿ ಚಡ್ಡಿ ಒಣಸ್ದನ.
5: ಏ ಬೊಬ್ಬರ್ಯಾ,
0: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 ಎಫ್ಎಂ. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಪ್ರಿಯ ಮನಸ್ಸೇ. ಪ್ರಿಯ ಮನಸ್ಸೆಯ ಇವತ್ತಿನ ಸಂಚಿಕೆಯಲ್ಲಿ ಮೊನ್ನೆ ಹಿಂದಿನ ಸಂಚಿಕೆ ಕಾರ್ಯಕ್ರಮವನ್ನೇ ಮುಂದುವರಿಸ್ತಾ ಇತ್ತು. ಅನ್ಕಂಡೀಷನಲ್ ಲವ್ ಇರುತ್ತಾ, ಇದರ ಬಗ್ಗೆ ಎಲ್ಲ ನಮ್ಮ ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕಿಯಾಗಿರುವಂತಹ ಸ್ವರ್ಣ ಕುಂದಾಪುರ ಅವರು ಮಾತಾಡಿದ್ರು. ಈಗ ನಮ್ಮೊಟ್ಟಿಗೆ ಅವರೇ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
6: ನಮಸ್ಕಾರ.
0: ಹೆಂಗಿದ್ರಿ?
6: ಸೂಪರ್.
0: ಕೆಮ್ಮೆಲ್ಲ ಅಡ್ಡಿಲ್ಲ ಈಗ?
6: ಸ್ವಲ್ಪ ಸ್ವಲ್ಪ.
0: ಓಕೆ, ಈಗ ಅನ್ಕಂಡೀಷನಲ್ ಲವ್ ಬಗ್ಗೆ ನಾವು ಕಳೆ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ವಿ. ಅದರಲ್ಲಿ ಕಾರ್ಯಕ್ರಮ ಮುಗಿಸುವತ್ತಿಗೆ 3 ಮಾಪನ ಇದೆ ಮೆಜರ್ಮೆಂಟ್ ಮಾಡೋಕತ್ತು 3 ತರದಲ್ಲಿ ಅಂತ ಹೇಳಿ ನಾವ್ ಅಲ್ಲಿಗೆ ಮುಗಿಸಿ ಬಿಡ್ತ. ಅದು ಎಂತ ನಲಿ ಗೊತ್ತಿಲ್ಲ. ಈಗ ಅನ್ಕಂಡೀಷನಲ್ ಲವ್ ನ ಮಾಪನ ಮಾಡೋದು ಹೆಂಗಂತ ಹೇಳ್ಬೋದಾ ಮೇಡಮ್?
6: ಖಂಡಿತವಾಗ್ಲು. ಈಗ ನಾವು ನಮ್ ಬದುಕಿನಲ್ಲಿ, ನಮ್ ಲೈಫ್ ಅಲ್ಲಿ ಯಾರ್ ಇರ್ಬೇಕು ಮತ್ತ ಯಾರಿಗ ನಾವು ಎಷ್ಟು ಜಾಗ ಕೊಡ್ಬೇಕು ಅಂತ ನಿರ್ಧರಿಸೋದಕ್ಕೆ ನಾವೀಗ ಆಪ್ತ ಸಮಾಲೋಚನೆಯಲ್ಲಿ 3 ಮಾಪನಗಳನ್ನ ಬಳಸ್ತೇವೆ. ಅದ್ರ ಬಗ್ಗೆನೆ ಕಳೆದ ಸಲ ಹೇಳಿದ್ವಿ. ಯಾವುದು ಅಂತ ಹೇಳಿ ನಾವು ನೋಡಿದ್ರೆ, ರೇಡಿಯೋ ಕೇಳ್ತಾ ಇರುವಂತಹ ಎಲ್ಲ ಶ್ರೋತೃಗಳು ಕೂಡ ಅದನ್ನ ಅವ್ರ ಬದುಕಲ್ಲಿ ಅನ್ವಯಿಸಿ ನೋಡ್ಬಹುದು. ಈಗ ನಾವೀಗ ಯಾರು ರಿಲೇಶನ್ಶಿಪ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಕಳೆದ ವಾರ ನಾವು ಹೇಳಿದ್ವಿ ಇದು ಆಲ್ಮೋಸ್ಟ್ 95% ಫ್ರೆಂಡ್ಶಿಪ್ ಗೆ ಅನ್ವಯ ಆಗುತ್ತೆ ಅಂತ. ಅನ್ಕಂಡೀಷನಲ್ ಆಗಿರುವಂತದ್ದು ಆ ಒಂದು ರಿಲೇಶನ್ಶಿಪ್ ಜಾಸ್ತಿ ಅಂತ, ಜಾಸ್ತಿ ಪರ್ಸೆಂಟೇಜ್ ಆ ಒಂದು ಸಂಬಂಧದಲ್ಲಿ ಇರುತ್ತೆ ಅಂತೇಳಿ. ಆಗ ನೀವು ಅವ್ರ ಮುಂದೆ ಅಳಬಹುದಾ ಇದನ್ನ ನಾವು ಕೇಳ್ಕೊಳ್ಬೇಕು ಪ್ರತಿಯೊಬ್ರು ಕೂಡ. ಈಗ ನನ್ಗೆ ಯಾರೋ ಒಂದ್ ಫ್ರೆಂಡ್ ಇದಾರೆ, ಅವ್ರ ಮುಂದೆ ನಾವು ಅಳಬಹುದಾ, ಅಥವಾ ಅವ್ರ ಮುಂದೆ ನಾವು ನಮ್ಮ ಸೋಲನ್ನ ಒಪ್ಕೊಳ್ಬಹುದಾ? ಈಗ ನನ್ನ ಹತ್ರ 1 ಪೈಸ ದುಡ್ಡಿಲ್ಲ, ಅಥವಾ ನನ್ ತುಂಬಾ ಹೆದರಿಕೆ ಆಗ್ತದೆ, ಅಥವಾ ನಾನೇನೋ ಒಂದ್ ತಪ್ಪು ಮಾಡಿದೆ, ಇನ್ನೇನೋ ಒಂದನ್ನ ನಾವು ಯಾವುದೇ ಮುಜುಗರ ಇಲ್ಲದೆ ಅವ್ರ ಹತ್ರ ನಾವು ಹೇಳ್ಬಹುದಾ ಇದನ್ನ ನಾವು ನಮ್ಗೆ ನಾವು ಕೇಳ್ಕೊಳ್ಬೇಕು. ಆಮೇಲೆ ಈಗ ಒಂದ್ ವೇಳೆ ಹೇಳ್ತು ಅಂತ ಇಟ್ಕೊಳ್ಳಿ, ಹೇಳ್ದಾಗ ಅವರು ನಮ್ಮನ್ ಕೀಳಾಗಿ ನೋಡೋದಿಲ್ಲ ಅನ್ನುವಂತ ನಂಬಿಕೆ ನಮಗಿದೆಯಾ?
0: ಎಸ್.
6: ನಾವು ಅವ್ರ ಮುಂದೆ ಸೋತಾಗ, ಅವ್ರ ಮುಂದೆ ತಪ್ಪು ಮಾಡಿದೇವೆ ಅಂತ ಹೇಳಿ ಹೇಳ್ದಾಗ, ಈ ತರ ಎಲ್ಲ ಮಾಡಿದಾಗ ಅವ್ರು ನಮ್ಮನ್ನ ಕೀಳಾಗಿ ನೋಡೋದಿಲ್ಲ ಅನ್ನುವಂತಹ ನಂಬಿಕೆ ನಮಗಿದೆಯಾ?
0: ಅವ್ರು ನಮ್ಮನ್ನ ಅರ್ಥ ಮಾಡ್ಕೊಳ್ತಾರ ಅನ್ನೋ ನಂಬಿಕೆ,
6: ನಮ್ಮನ್ನ ಅರ್ಥ ಮಾಡ್ಕೊಳ್ತಾರ, ಅಥವಾ ನೀನ್ ಇಂತ ದೊಡ್ಡ ತಪ್ಪು ಮಾಡಿದೆ, ಅಥವಾ ಛೇ ನೀನ್ ಇಂತವಳ, ಅಥವಾ ನೀನ್ ಇಂತವನ ಅಂತ ಹೇಳಿ ಆಮೇಲೆ ನಮ್ ಫ್ರೆಂಡ್ಶಿಪ್ ಅನ್ನ ಕಟ್ ಮಾಡ್ತಾರ, ಅಥವಾ ಏನೋ ಇನ್ ಹೇಳಿ ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತಾರ? ಈ ತರದ ಇದನ್ನ ಅಂದ್ರೆ ಎಲ್ಲಿ ನಮ್ಮ ದೌರ್ಬಲ್ಯಗಳಿಗೆ ಗೌರವ ಸಿಗುತ್ತೋ ಅದು ನಿಜವಾದ ಸ್ನೇಹ ಅಂತ. ನಾವೀಗ ಇಬ್ರು ಫ್ರೆಂಡ್ಸ್, ನಾನೇನೋ ಒಂದ್ ತಪ್ಪು ಮಾಡಿ ನಾನು ನಿಮ್ಮ ಹತ್ರ ಅದನ್ನ ಹೇಳ್ಕೊಂಡಾಗ್ಲೂ ಕೂಡ ನೀವು ಅದೇ ಫ್ರೆಂಡ್ಶಿಪ್ ಅನ್ನ ಮುಂದುವರಿಸ್ತೀರಾ? ವರ್ಷೆ ಇವ್ರು ಇಂಥವ್ರ, ನಾನು ಹಾಗೆ ಅನ್ಕೊಂಡೇ ಇರ್ಲಿಲ್ಲಲ್ಲ, ಒಳ್ಳೆಯವರು ಅಂತ ಫ್ರೆಂಡ್ಶಿಪ್ ಮಾಡಿದ್ನಲ್ಲ ಅಂತ ಹೇಳಿ ಮರುದಿನದಿಂದ ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತೀರಾ, ಫ್ರೆಂಡ್ಶಿಪ್ ಕಟ್ ಮಾಡ್ತೀರಾ, ಅದು ನಿಜವಾದ ಫ್ರೆಂಡ್ಶಿಪ್ ಹೌದಾ ಅಲ್ವಾ ಅನ್ನೋದನ್ನ ನಿರ್ಧಾರ ಮಾಡತ್ತೆ. ಇನ್ನೊಂದು, ಈಗ ಯಾವುದೋ ಒಂದು ಫ್ರೆಂಡ್ಗೆ ನೀವು ಇವತ್ತು ಬರ್ತೇನೆ ಅಂತ ಹೇಳಿರ್ತೀರಾ, ನೀವು ಅವರಿಗೆ ಇಲ್ಲ ಇವತ್ ನನಗ್ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದಾಗ ಅವರು ಸಿಟ್ಟು ಮಾಡ್ಕೊಳ್ಳದೆ ನಿಮ್ಮನ್ ಅರ್ಥ ಮಾಡ್ಕೊಳ್ತಾರೋ, ಅಥವಾ ನೀವ್ ಇಲ್ಲ ಅಂತ ಹೇಳದ ತಕ್ಷಣ ಸಿಟ್ಟು ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡೋದು, ಇಮೋಷನಲ್ ಬ್ಲಾಕ್ ಮೇಲ್, ನೀನು ಬರ್ತೀಯ ಅಂತ ಹೇಳಿ ನಾನು ಏನೇನೋ ಕೆಲಸಗಳನ್ನೆಲ್ಲ ಇದು ಮಾಡಿದೆ, ಯಾರ್ಯಾರಿಗೋ ಏನೇನೋ ಹೇಳಿದ್ದೆ, ಏನೇನೋ ರೆಡಿ ಮಾಡ್ಕೊಂಡಿದ್ದೆ, ಇನ್ನೇನೋ ಹೇಳಿ ನಿಮ್ಗೆ ಇಮೋಷನಲ್ಲಿ ನಿಮ್ಗೆ ಬ್ಲಾಕ್ ಮೇಲ್ ಅಂದ್ರೆ ಅದೇ ಆ ತರದ ಡೈಲಾಗ್ಸ್ ಗಳನ್ನೆಲ್ಲ ಹೇಳಿ ನಿಮ್ಮನ್ನ ಡೌನ್ ಮಾಡ್ಲಿಕ್ಕೆ ನೋಡ್ತಾರ, ಇದು ಕೂಡ ಇನ್ನೊಂದು ಮಾಪನ. ನಿಜವಾಗ್ಲೂ ಅರ್ಥ ಮಾಡ್ಕೊಳ್ತಾರ, ಯಾವ್ದು ಈಗ ಬರ್ತೇನೆ ಅಂತ ಹೇಳಿದ್ದು ಒಂದೇ, ಇದು ಒಂದು ಉದಾಹರಣೆಗೆ ನಾನು ಕೊಟ್ಟಿದ್ದು. ಆತರ ಏನಾದ್ರೂ ಒಂದ್ ಪ್ರಾಮಿಸ್ ಮಾಡಿದಾಗ ಅದನ್ನ ನೀವು ಬ್ರೇಕ್ ಮಾಡಿದ್ರೆ ಅವರದ್ದು ರಿಯಾಕ್ಷನ್ ಹೇಗಿರತ್ತೆ, ಅದು ಕೂಡ ಒಂದ್ ಮಾಪನ. ಇನ್ನೊಂದು, ಲಾಯಲ್ಟಿ ಇನ್ ಅಬ್ಸೆನ್ಸ್ ಅಂತ. ಈಗ ಕೆಲವರು ನಾನು ನೋಡಿದ್ದೇನೆ, ನನ್ನ ಗಮನಕ್ಕೆ ಬಹಳಷ್ಟು ಸಲ ಬಂದಿದ್ದಿದೆ ಬೇರೆ ಫ್ರೆಂಡ್ಗಳದ್ದು, ಅವರು ಎದುರುಗಡೆಯಿಂದ ಒಂಥರ ಇರ್ತಾರೆ, ಹಿಂದಿಂದ ಇನ್ನೊಂದರ ಇರ್ತಾರೆ. ಎದುರುಗಡೆಯಿಂದ ತುಂಬಾ ಒಳ್ಳೆ ಕ್ಲೋಸ್ ಫ್ರೆಂಡ್ಸ್ ತರ ಇರ್ತಾರೆ, ಒಬ್ರು ಆ ಕಡೆ ಹೋದ ತಕ್ಷಣ ಅವ್ರ ಬಗ್ಗೆ ಏನೋ ಹೇಳೋದು, ಅವ್ರನ್ನ ದೂರೋದು, ಅಥವಾ ಅವ್ರ ಬಗ್ಗೆ ಇನ್ನೇನೋ ಚಾಡಿ ಹೇಳೋದು, ಈ ತರದ್ದೇನಾದ್ರೂ ಒಂದ್ ಇದಿರುತ್ತೆ. ಇದು ತುಂಬಾ ಮುಖ್ಯವಾದಂತಹ ಒಂದು ಮಾಪನ ಅಂತ ಹೇಳ್ಬಹುದು. ಈಗ ನಿಮ್ಮ ಫ್ರೆಂಡ್ ನೀವ್ ಇಲ್ದೇ ಇದ್ದಾಗ ನಿಮ್ಮ ಬಗ್ಗೆ ಮೂರನೆಯವರು ಯಾರೋ ನಿಮ್ ಬಗ್ಗೆ ತಪ್ಪು ಮಾತನಾಡ್ತಾ ಇರುವಾಗ ನಿಮ್ಮ ಪರವಾಗಿ ನಿಂತು ಇಲ್ಲ ಅವಳ್ ಅಂತವಳಲ್ಲ, ಅವಳ ಬಗ್ಗೆ ಹೀಗ್ ಮಾತಾಡ್ಬೇಡ, ನೀನು ಏನ್ ಹೇಳ್ತಾರೆ ಗಟ್ಸ್ ಇಂದ ಮಾತಾಡ್ತಾರಲ್ಲ, ಅವರು ನಿಮ್ಮ ನಿಜವಾದ ಕಾವಲುಗಾರ ಅಥವಾ ನಿಮ್ಮ ನಿಜವಾದ ಫ್ರೆಂಡ್ ಅಂತ ಹೇಳಿ ಹೇಳ್ಬಹುದು. ನಿಮ್ ಎದುರುಗಡೆ ಹೊಗಳಿ ನಿಮ್ ಬೆನ್ ಹಿಂದೆ ನಗುವವರು ನಿಜವಾದ ಫ್ರೆಂಡ್ಸ್ ಗಳಾಗೋದಕ್ಕೆ ಸಾಧ್ಯನಾ?
5: ಸಾಧ್ಯ ಇಲ್ಲ.
6: ಇಲ್ಲ. ಆವಾಗ ಎಷ್ಟೋ ಜನ ನನ್ನ ಹತ್ರನೇ ಕೌನ್ಸಿಲಿಂಗ್ ಬಂದಾಗ ಮಕ್ಕಳಲ್ಲಿ ಸಾಧಾರಣ ಕಾಮನ್ ಆಗಿ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ, ಈ ಚಾಡಿ ಹೇಳೋದು ಅಥವಾ ಹಿಂದ್ಗಡೆ ಇನ್ನೊಂದರ ಇದ್ ಮಾಡೋದು, ಎದುರುಗಡೆ ಒಂಥರ ಬಿಹೇವ್ ಮಾಡೋದು, ಈ ತರದ್ದೆಲ್ಲ ಈಗಿನ ನೀವು ಹೈಸ್ಕೂಲ್ ಪ್ರೈಮರಿ ಮಕ್ಕಳಿಂದಾನೇ ಶುರು ಆಗುತ್ತೆ ಕಂಪ್ಲೇಂಟ್ಗಳು. ನಾನು ಒಳ್ಳೆ ಫ್ರೆಂಡು ಅಂತ ಅನ್ಕೊಂಡಿದ್ದೆ, ಬಟ್ ಅವಳು ನನ್ ಬಗ್ಗೆ ಅವಳ ಹತ್ರ ಈ ತರ ಎಲ್ಲ ಹೇಳ್ತಾ ಇದ್ದಲ್ಲ, ಈ ತರ ಫ್ರೆಂಡ್ಶಿಪ್ಗಳು ಎಲ್ಲ ಇರುತ್ತೆ. ಅಂದ್ರೆ ನಿಜವಾದ ಸ್ನೇಹ ತುಂಬಾ ಅಪರೂಪ ಆಗಿದೆ, ಬಾಲ್ಯದಲ್ಲೇ ಅಪರೂಪ ಆಗ್ತಾ ಇದೆ ಅನ್ನೋದು ಇದು ನಮ್ಗೆ ಒಂದು ವಾರ್ನಿಂಗ್ ಸೈನ್ ಅಂತ ನಾವು ಹೇಳ್ಬೋದು.
5: ಓಕೆ, ಅದು ಅನ್ಕಂಡೀಷನಲ್ ಅಲ್ವಾ ಹೌದು ಅನ್ನೋದಕ್ಕೆ ಅದು ಒಂದು ಮಾಪನ ಅಂತೀರ ನೀವು?
6: ಹೌದು, ಖಂಡಿತವಾಗ್ಲು. ಈಗ ಮುಖ್ಯ ಪ್ರಶ್ನೆ ಇನ್ನೊಂದ್ ಮಗ್ಲನ್ ನಾವು ನೋಡೋದಾದ್ರೆ, ನಮ್ಗೆ ಕೆಲ್ಸಕ್ಕೆ ಬರುವ ಸ್ನೇಹಿತರು ಬೇಡ, ಕಷ್ಟಕ್ಕೆ ಬರುವವರೇ ಬೇಕು ಅಂತ ಹೇಳುವಾಗ ನಾವೀಗ ಪ್ರಾಕ್ಟಿಕಲ್ ವರ್ಲ್ಡ್ ಅನ್ನ ಸಂಪೂರ್ಣವಾಗಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೆಲ್ಸಕ್ಕೆ ಬರುವ ಸ್ನೇಹಿತರು ಬೇಕಲ್ವಾ, ಬದುಕಿನಲ್ಲಿ ಈಗ ನಮ್ಗೆ ಪ್ರೋಗ್ರೆಸ್ ಬೇಕು, ಜಾಬ್ ಬೇಕು, ಸಾಮಾಜಿಕ ಈಗ ಸಂಪರ್ಕಗಳು ಬೇಕು, ಅದಕ್ಕಾಗಿ ನಮ್ಗೆ ಕೆಲ್ಸಕ್ಕೆ ಬರುವಂತಹ ಒಂದಿಷ್ಟು ಪರಿಚಯಸ್ಥರು ಬೇಕೇ ಬೇಕು. ಹೌದು, ಆದ್ರೆ ತಪ್ಪಾಗೋದು ಎಲ್ಲಿ ಅಂತ ಹೇಳಿದ್ರೆ, ನಾವು ಆ ಪರಿಚಯಸ್ಥರನ್ನ ನಮ್ಮ ಆತ್ಮೀಯ ಸ್ನೇಹಿತರು ಅಂತ ಹೇಳಿ ಭ್ರಮಿಸಿದಾಗ. ಈಗ ಕೆಲ್ಸಕ್ಕೆ ಬರುವವರು ಅಂದ್ರೆ ನಮ್ಮ ಸಾಮಾಜಿಕ ವಲಯದ ಈಗ ಪ್ರೊಫೆಷನಲ್ ನೆಟ್ವರ್ಕ್ ಇರುತ್ತೆ, ಒಂದು ಭಾಗ ಆಗಿರ್ತಾರೆ ಅವರು. ವ್ಯವಹಾರಿಕವಾಗಿ ನಾವು ಗೌರವಯುತವಾಗಿ ಇರ್ಬೇಕು ಅವ್ರ ಹತ್ರ, ಅಲ್ಲಿ ಅಪೇಕ್ಷೆ ಮತ್ತೆ ಲಾಭಗಳು ಪರಸ್ಪರ ಪೂರಕವಾಗಿರುತ್ತವೆ. ಅದನ್ನ ನಾವು ಸ್ನೇಹ ಅಂತ ಹೇಳಿ ಕರೆದು ಭಾವನಾತ್ಮಕವಾಗಿ ಹೂಡಿಕೆ ಮಾಡಬಾರ್ದು ಅಲ್ಲಿ ಅಲ್ವಾ. ಕಷ್ಟಕ್ಕೆ ಬರುವವರು ಅಂತ ಹೇಳಿದ್ರೆ ನಮ್ಮ ಭಾವನಾತ್ಮಕ ವಲಯ ಅಂದ್ರೆ ಕೋರ್ ಸರ್ಕಲ್ ನ ಭಾಗ ಆಗಿರ್ತಾರೆ ಅವರು. ಇವರು ತುಂಬಾ ಜನ ಇರೋದಿಲ್ಲ ನಮ್ಮ ಬದುಕಿನಲ್ಲಿ, ಒಂದಿಬ್ರು ಎರಡೋ ಮೂರೋ ಅಥವಾ ಹೀಗೆ ಒಂದ್ ಐದಾರು ಜನ ಮ್ಯಾಕ್ಸಿಮಮ್ ಇರ್ಬೋದು ಅಷ್ಟೇ. ಇವರುಗಳು ನಮ್ಮ ಮಾನಸಿಕ ಆರೋಗ್ಯದ ರಕ್ಷಾ ಕವಚ ಆಗಿರ್ತಾರೆ. ಎಂತಹ ಸಮಸ್ಯೆಗಳು ಬಂದ್ರೂ ಕೂಡ ನಾವು ಇವ್ರ ಹತ್ರ ಹೇಳ್ಕೊಳ್ಬಹುದು. ಇವ್ರು ಯಾವತ್ತೂ ನಮ್ಮನ್ ಕೀಳಾಗಿ ಕಾಣೋದಿಲ್ಲ, ಅಥವಾ ನಮ್ಮನ್ ಬ್ಲಾಕ್ ಮೇಲ್ ಮಾಡೋದಿಲ್ಲ ಇಮೋಷನಲಿ, ಅಥವಾ ಇನ್ನೊಬ್ಬರ ಎದುರುಗಡೆ ನಮ್ಮನ್ನ ದೂರೋದಿಲ್ಲ. ಎಲ್ಲಾ ಕಡೆಯಿಂದನೂ ನಮ್ಗೆ ಸಪೋರ್ಟಿವ್, ನಾವು ಎದುರಿಗಿರುವಾಗ್ಲೂ ಇಲ್ಲದೆ ಇರುವಾಗ್ಲೂ ನಮ್ಮ ಸಪೋರ್ಟಿಗೆ ಇವ್ರು ಇದ್ದೇ ಇರ್ತಾರೆ, ನಮ್ಮ ಪರವಾಗಿ ಇರ್ತಾರೆ ಇವರು. ಇಂಥವ್ರು ನಮ್ಮ ಮಾನಸಿಕ ಆರೋಗ್ಯದ ರಕ್ಷಾ ಕವಚ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಎಷ್ಟೋ ಸಲ ನಾನು ಉದಾಹರಣೆ ಕೊಡೋದಿದೆ, ಈಗ ಒಂದು ಬಲೂನ್ಗೆ ಗಾಳಿ ತುಂಬಿಸಿ ತುಂಬಿಸಿ ತುಂಬಿಸಿ ನಾವು ತುಂಬಿಸ್ತಾನೆ ಇದ್ರೆ ಏನಾಗುತ್ತೆ, ಒಂದ್ ಹಂತಕ್ಕೆ ಅದು ಒಡೆದು ಹೋಗುತ್ತೆ ಅಲ್ವಾ. ಹಾಗೆ ನಮ್ಮ ಮನಸ್ಸುಗಳಿಗೆ ಪ್ರತಿ ದಿನ ಒಂದಿಷ್ಟು ಬೇಸರ ಆಗತ್ತೆ, ಕೆಲವೊಮ್ಮೆ ಸಿಟ್ಟಾಗತ್ತೆ, ಅವಮಾನಗಳಾಗತ್ತೆ, ಈ ತರದ ಎಲ್ಲಾ ಭಾವನೆಗಳನ್ನ ನಾವು ಒಳಗಡೆನೆ ತುಂಬಿಸಿ ತುಂಬಿಸಿ ತುಂಬಿಸಿ ಇಟ್ಟಾಗ ಮನಸ್ಸು ಅನ್ನೋದು ಒಂದಿನ ಒಡೆದು ಹೋಗುತ್ತೆ. ಮಾನಸಿಕ ಆರೋಗ್ಯ ಅದು ಆಯ್ತಾ. ಅದಕ್ಕೆ ನಾವು ಏನ್ ಹೇಳೋದು ಅಂದ್ರೆ, ಆವಾಗವಾಗ ನಮ್ಮ ಮನಸ್ಸಿನ ನೋವುಗಳನ್ನ, ಭಾವನೆಗಳನ್ನ, ಅದು ಸಿಟ್ಟು ಬಂದಿರ್ಬೋದು, ಬೇಸರ ಆಗಿದ್ದಿರ್ಬೋದು, ನೋವು ಆಗಿದ್ದಿರ್ಬೋದು, ಸಂತೋಷ ಕೂಡ ಇರ್ಬೋದು, ಅದನ್ನ ನಾವು ಇನ್ನೊಬ್ಬರ ಹತ್ರ ಹಂಚಿಕೊಳ್ತಾ ಹೋಗ್ಬೇಕು, ನಮ್ಮ ಮನಸ್ಸಿನಿಂದ ಅದು ಹೊರಗಡೆ ಹೋಗ್ಬೇಕು. ಆವಾಗ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ. ಅದು ಯಾವಾಗ ಸಾಧ್ಯ? ಯಾವಾಗ ಸಾಧ್ಯ ಅಂದ್ರೆ ಅದನ್ನ ಹಂಚಿಕೊಳ್ಳಿಕ್ಕೆ ನಮಗೆ ಅಂತಹ ಒಳ್ಳೆಯ ಸ್ನೇಹಿತ ಇದ್ದಾಗ ಅಲ್ವಾ. ಅದಕ್ಕೋಸ್ಕರನೇ ನಾವು ಇವರನ್ನ ಮಾನಸಿಕ ಆರೋಗ್ಯದ ಕವಚ ಅಂತ ಹೇಳಿ ಹೇಳ್ತೀವಿ. ನಾವೀಗ ತುಂಬಾ ಜನರು ದೊಡ್ಡ ತಪ್ಪು ಮಾಡೋದು ಏನಂತ ಹೇಳಿದ್ರೆ, ಈ ನೂರಾರು ಜನ ವ್ಯಾವಹಾರಿಕ ಸ್ನೇಹಿತರು ನಮ್ಗೆ ಇರ್ತಾರೆ, ಅವ್ರ ನಡುವೆನೆ ನಾವು ಬದುಕೋದ್ ಅಲ್ವಾ. ಆದ್ರೆ ಅವರಿಂದ ನಾವು ಅನ್ಕಂಡೀಷನಲ್ ಲವ್ ನಿರೀಕ್ಷಿಸ್ತಿದ್ದೇವಲ್ಲ, ಅದಕ್ಕೆ ನಾವು ಹೇಳೋದು ವ್ಯಾಪಾರದ ಅಂಗಡಿಗೆ ಹೋಗಿ ಪ್ರೀತಿನ ಹುಡುಕಿದ್ರೆ ಸಿಗೋದ್ ಸಾಧ್ಯನಾ ಅಲ್ವಾ. ಈ ವ್ಯಾವಹಾರಿಕ ಪರಿಚಯಸ್ಥರನ್ನ ನಾವು ಫ್ರೆಂಡ್ಸ್ ಅಂತ ಹೇಳಿ ಭ್ರಮಿಸಿ ಅವರಿಂದ ನಾವು ಅನ್ಕಂಡೀಷನಲ್ ಲವ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆವಾಗ ಏನಾಗುತ್ತೆ, ಅದು ಸಿಗೋದಿಲ್ಲ, ಅದು ಸಿಗದೆ ಇದ್ದಾಗ ನೋವಾಗ. ಈಗಿನ ಒಂದು ಡಿಜಿಟಲ್ ಯುಗ ಏನು ಇದೆ, ಇದರಲ್ಲಿ ಒಂದು ಹೊಸ ಮಾನಸಿಕ ಕಾಯಿಲೆ ಶುರುವಾಗಿದೆ. ಇದಕ್ಕೆ ನಾವು ಕ್ರೌಡೆಡ್ ಲೋನ್ಲಿನೆಸ್ ಅಥವಾ ಜನರ ನಡುವೆ ಕೂಡ ಕಾಡುವಂತ ಒಂಟಿತನ, ಸುತ್ತ ಜನ ಇದ್ದಾರೆ ಆದ್ರೆ ಅವರಿಗೆ ಒಂಟಿತನ ಒಳಗಡೆಯಿಂದ ಫೀಲ್ ಆಗ್ತಾನೆ ಇರುತ್ತೆ. ನನ್ಗೆ ಯಾರು ಇಲ್ಲ ಅಂತ ಪಾರ್ಟಿಯಲ್ಲಿ ಇರ್ತಾರೆ, ಪಾರ್ಟಿ ಮಾಡ್ತಾ ಇರ್ತಾರೆ, 10 ಜನರ ಜೊತೆ ನಗಾಡ್ತಾ ಇರ್ತಾರೆ ಅವರು, ಆದ್ರೆ ಒಳಗಡೆ ಮಾತ್ರ ತೀವ್ರವಾದಂತಹ ಒಂಟಿತನ, ಶೂನ್ಯತೆ ಅಂತ ನಾವು ಹೇಳ್ತೀವಿ ಆ ತರ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಆ ಪಾರ್ಟಿ ಮಾಡ್ತಾ ಇದಾರೆ 10 ಜನರ ಜೊತೆಗೆ ನಗಾಡ್ತಾ ಇದಾರೆ, ಆದ್ರೆ ಇವರ ಒಳಗಿನ ನೋವು, ಇವರ ಒಳಗಿನ ತುಮುಲ ಆ 10 ಜನರಿಗೆ ಕೂಡ ಗೊತ್ತಿರೋದಿಲ್ಲ. ಯಾರು ಈಗ ನೀವೇ ಒಂದ್ ಕಡೆ ಹೋಗ್ತೀರಾ, ನಿಮ್ ಮನ್ಸಲ್ಲಿ ಇರೋದನ್ನೆಲ್ಲ ಹೇಳ್ಕೊಳ್ಳೋದಕ್ಕಾಗತ್ತೆ ಎಲ್ಲರ ಹತ್ರನು, ಎಲ್ಲಾ ಪರಿಚಯಸ್ಥರು ತುಂಬಾ ಕ್ಲೋಸ್ ಅಂತ ಅವ್ ಅನ್ಕೊಂಡ್ರು ಕೂಡ ಎಲ್ಲರ ಹತ್ರ ಮನ್ಸನ್ನ ಬಿಚ್ಚಿಡೋದಕ್ ಸಾಧ್ಯನಾ?
5: ಖಂಡಿತವಾಗ್ಲೂ ಇಲ್ಲ,
6: ಇಲ್ಲ. ಹಾಗಾಗಿ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಈ ತರ ಒಂದು ನಿಜವಾದ ಸ್ನೇಹ ಅಪರೂಪವಾಗುತ್ತಿರುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಜನರ ಜೊತೆಗಿರ್ತಾರೆ, ಆದ್ರೆ ಮಾನಸಿಕವಾಗಿ ಒಂಟಿ ಅಂತ ಹೇಳಿ ಫೀಲ್ ಮಾಡ್ಕೊಳ್ತಾ ಇರ್ತಾರೆ. ಯಾರು ಇಲ್ಲ, ನನಗ್ ತುಂಬಾ ನೋವಿದೆ, ಬಟ್ ಈ ತರ ನೋವನ್ನ ನಾನ್ ಯಾರ ಹತ್ರ ಹಂಚ್ಕೊಳ್ಳಿ, ಹಂಚ್ಕೊಂಡ್ರೆ ಅವರು ನನ್ ಬಗ್ಗೆ ಇಲ್ಲ ಸಲ್ಲದನ್ನ ಹರಡ್ಬಹುದು ನನ್ ಬಗ್ಗೆ, ಅಥವಾ ಇವ್ರು ನನ್ನನ್ನ ಫ್ರೆಂಡ್ಶಿಪ್ ಇಂದನೇ ದೂರ ಇಡಬಹುದು, ಮಾತಾಡೋದನ್ನ ನಿಲ್ಲಿಸಬಹುದು. ಈ ತರದ ಭಯಗಳು ಕಾಡ್ತಾ ಇರುತ್ತೆ ಹೊರತು, ಪರವಾಗಿಲ್ಲ ನನ್ ಮನ್ಸಲ್ಲಿ ಏನಿದೆ ಇವ್ರ ಹತ್ರ ನಾನ್ ಹೇಳ್ಕೊಳ್ಬಹುದು ಅನ್ನುವಂತಹ ಸ್ನೇಹ ಅಥವಾ ಸಂಬಂಧಗಳು ಇವತ್ತು ತುಂಬಾ ಬೆರಳೆಣಿಕೆಯ ಜನರಿಗೆ ಮಾತ್ರ ಸಿಗುತ್ತೆ, ಮ್ಯಾಕ್ಸಿಮಮ್ ಜನರಿಗೆ ಇದು ಸಿಗೋದೇ ಇಲ್ಲ.
5: ಎಸ್,
6: ಈ ಕ್ರೌಡೆಡ್ ಲೋನ್ಲಿನೆಸ್ ಅನ್ನುವಂಥದ್ದು ಜಾಸ್ತಿ ಇವತ್ತು
5: ನಿಜ.
6: ಈ ಸೋಷಿಯಲ್ ಮೀಡಿಯಾದಲ್ಲಿ ಆನ್ಲೈನ್ ಅಲ್ಲಿ ಸಾವಿರಾರು ಫಾಲೋವರ್ಸ್, ಸಾವಿರಾರು ಪರಿಚಯದವರು ಚಾಟಿಂಗ್ ಬೇಕಾದಷ್ಟು ಮಾಡ್ತಾ ಇರ್ತಾರೆ ಪ್ರತಿದಿನ, ಆದ್ರೂ ಕೂಡ ಲೋನ್ಲಿನೆಸ್ ಅನ್ನೋದು ಕಾಡ್ತಾನೆ ಇರುತ್ತೆ. ಎಷ್ಟೇ ಹೇಳಿದ್ರು ಕೂಡ ಒಳಗಿನ ಭಾವನೆಗಳನ್ನ ಮುಕ್ತವಾಗಿ ಹಂಚ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈಗ ಇತ್ತೀಚಿನ ಒಂದಿಷ್ಟು ಕೌನ್ಸಿಲಿಂಗ್ ಗೆ ಬಂದಂತ ಕೇಸ್ಗಳನ್ನ ಆಧರಿಸಿ ನಾನು ಹೇಳೋದಾದ್ರೆ, ಇವತ್ತು ಹೆಚ್ಚಿನವರು ಅನಾನಿಮಸ್ ಆಗಿ ಚಾಟ್ ಮಾಡ್ತಾರೆ. ಅಂದ್ರೆ ಯಾರು ಅಂತ ಹೇಳ್ಕೊಳ್ಳೋದಕ್ಕೆ ಇವ್ರಿಗೆ ಭಯ, ಹೇಳ್ಕೊಂಡ್ರೆ ನಾಳೆ ಅವ್ರು ನನ್ ಬಗ್ಗೆ ಎಲ್ಲ ಹರಡ್ಬಿಟ್ರೆ ಅಂದ್ರೆ ನಂಬಿಕೆ ಇಲ್ಲ.
5: ಅಲ್ಲಿ ಇನ್ನೊಂದು ನಂಬಿಕೆ ಇಲ್ಲ ಮಾತ್ರ ಅಲ್ಲ, ಕೆಲವ್ರಿಗೆ ತುಂಬಾ ಹೈಡ್ ಮಾಡ್ಲಿಕ್ಕಿರುತ್ತೆ, ಅವ್ರ ಸತ್ಯ ಅವ್ರದ್ದು ರೂಪ ಹೇಳೋದು ತೋರ್ಸೋದು ಬೇಕಿರಲ್ಲ.
6: ಹೌದು,
5: ಅಂಥವ್ರೇ ಈ ತರ ಹೈಡ್ ಮಾಡೋದು. ಸಿ, ನೀವು ಒಂದ್ ಸಂಬಂಧದಲ್ಲಿ ಅದು ಆನ್ಲೈನ್ ರಿಲೇಶನ್ಶಿಪ್ ಇರ್ಬೋದು ಅಥವಾ ಯಾವ್ದೇ ಹೀಗೆ ಡೈರೆಕ್ಟ್ 1-to-1 ಇರ್ಬೋದು, ನೀವು ಆನೆಸ್ಟ್ ಆಗಿದ್ದಾಗ ಯಾವ್ದನ್ನು ಮುಚ್ಚಿಡುವಂತ ಅವಶ್ಯಕತೆನೆ ಇರೋದಿಲ್ಲ ಅಲ್ವಾ? ಬಟ್ ಯಾವಾಗ ಮುಚ್ಚಿಡ್ತೀವಂದ್ರೆ ಅಲ್ಲಿ ಏನೋ ಇದೆ ಅದಕ್ಕೆ ಮುಚ್ಚಿಡ್ತೀವಿ, ಅವ್ರು ಆನೆಸ್ಟ್ ಆಗಿಲ್ಲ ಅದಕ್ಕೆ ಮುಚ್ಚಿಡ್ತಾರೆ.
6: ಹೌದು,
5: ಸೊ ನೀವು
6: ಮಕ್ಕಳುಗಳು ಕೊಡುವಂತ ರೀಸನ್ ಹೇಗಿರುತ್ತೆ ಅಂತ ಹೇಳಿದ್ರೆ, ನಾನ್ ಯಾರು ಅಂತ ಹೇಳಿ ಗೊತ್ತಾದ್ರೆ ಅವರು ನನ್ ಬಗ್ಗೆ ನನ್ನ ಹತ್ರ ಚಾಟ್ ಮಾಡ್ತಿರೋದು ಅಥವಾ ನಾನೇನ್ ಅವ್ರ ಹತ್ರ ಶೇರ್ ಮಾಡ್ಕೊಳ್ತೇನೆ ಎಲ್ಲ ಮುಕ್ತವಾಗಿ ಅದನ್ನೆಲ್ಲ ಅವ್ರು ಹರಡ್ತಾರೆ. ನನಗೆ ಶೇರ್ ಮಾಡೋದು ಮಾತ್ರ, ನನ್ ಮನಸ್ಸಿಂದ ಹೊರಗೆ ಹೋಗ್ಬೇಕು, ಶೇರ್ ಮಾಡ್ಕೊಳ್ಳೋಕೆ ಒಬ್ರು ಬೇಕು, ಆದ್ರೆ ನನ್ ಐಡೆಂಟಿಟಿ ಹೇಳಿದ್ರೆ ಅದು ಸ್ಪ್ರೆಡ್ ಮಾಡ್ಬೋದು ಅವರು ಅಂತ ಇವರು ನಮಗೆ ಅದೇ ಭಯ ಅಂತ ಹೇಳಿ ಮಕ್ಕಳುಗಳು ಹೇಳ್ತಾರೆ. ನಿಜ ಕೂಡ ಆಗಿರ್ಬೋದು ಅಥವಾ ನೀವು ಹೇಳ್ದಾಗೆ ಆ ಕಾರಣ ಕೂಡ ಸತ್ಯ ಆಗಿರ್ಬೋದು. ಯಾಕಂದ್ರೆ ಅಟ್ ಎ ಟೈಮ್ ಕೆಲವರು 10 ಜನರ ಜೊತೆ ಚಾಟ್ ಮಾಡ್ತಿರ್ತಾರೆ. ಈಗ ಅದು ಗೊತ್ತಾದಾಗ ಅವರಿಗೆ, ಆ ಕಡೆ ಅವರಿಗೆ ಅದು ಗೊತ್ತಾದಾಗ ಅವರು ಅಬ್ವಿಯಸ್ಲಿ ಇವರನ್ನ ಕಟ್ ಮಾಡ್ತಾರೆ ಇವರ ಫ್ರೆಂಡ್ಶಿಪ್. ಅದಕ್ಕೋಸ್ಕರ ಭಯದಿಂದ ಅವರು ಆತರ ಮಕ್ಕಳು ಆತರ ಮಾಡಬಹುದು. ಆದ್ರೆ ಇದು ದೊಡ್ಡವರಲ್ಲಿ ಕೂಡ ಈಗ ಕಾಮನ್ ಆಗಿದೆ. ಅನಾನಿಮಸ್ ಆಗಿ ಚಾಟ್ ಮಾಡ್ತಾ ಇರ್ತಾರೆ ಎಲ್ಲಿಯೋ ಯಾವ್ದೋ ಆಪ್ಗಳಲ್ಲಿ, ಡೇಟಿಂಗ್ ಸೈಟ್ಗಳಲ್ಲಿ, ಅಲ್ಲಿ ಇಲ್ಲಿ ಸುಮಾರೆಲ್ಲ ನೋಡ್ಲಿಕ್ಕೆ ಈಗ ಸಿಗುತ್ತೆ. ಯೂತ್ಸ್, ದೊಡ್ಡವರು, ಈಗಂತೂ ಮಧ್ಯ ವಯಸ್ಕರು ಎಲ್ಲರೂ ಈ ಜಾಲದಲ್ಲಿ ಬೀಳ್ತಾರೆ.
5: ನನಗೇನ್ ಅನ್ಸೋದ್ ಗೊತ್ತಾ, ಈ ಆನ್ಲೈನ್ ಚಾಟಿಂಗ್ ಅಥವಾ ಆನ್ಲೈನ್ ಫ್ರೆಂಡ್ಶಿಪ್ ಆರ್ ಆನ್ಲೈನ್ ರಿಲೇಶನ್ಶಿಪ್, ಅದ್ರಲ್ಲಿ ಎಲ್ಲರೂ ಹೆಚ್ಚಾಗಿ ಒಂದು 99% ಟ್ರಾನ್ಸ್ಪರೆನ್ಸಿ ಇರೋದೇ ಇಲ್ಲ ಅಂತ.
6: ಹೌದು, ಖಂಡಿತವಾಗಿ.
5: ಇವರೆಲ್ಲೋ ಕೂತ್ಕೊಂಡಿರ್ತಾರೆ, ಅವರೆಲ್ಲೋ ಕೂತ್ಕೊಂಡಿರ್ತಾರೆ, ಇವ್ರಿಗೆ ಅವ್ರ ಬಗ್ಗೆ ನಿಜ ಗೊತ್ತಿರಲ್ಲ, ಅವ್ರಿಗೆ ಇವ್ರ ಬಗ್ಗೆ ಗೊತ್ತಿರಲ್ಲ, ಅಥವಾ ಅವರು ಟೈಮ್ ಪಾಸಿಗೋ ಅಥವಾ ಇನ್ನೊಂದ್ ಯಾವ್ದೋ ಉದ್ದೇಶ ಇಟ್ಕೊಂಡೇ ಚಾಟಿಂಗ್ ಬಂದಿರ್ತಾರೆ.
6: ಖಂಡಿತವಾಗ್ಲು.
5: ಸೊ ಹಾಗಾಗಿ ಅವರ
6: ಜೆನ್ಯೂನ್ ಅಂತ ಹೇಳಿ ಸಿಗೋದು ನಿಮ್ಗೆ ಒಂದು 0.1% ಎಲ್ಲಾದ್ರೂ ಸಿಗ್ಬಹುದು, ಬಿಟ್ರೆ ಮತ್ತೆ 99.9% ಈ ತರದ ಫೇಕ್ ರಿಲೇಶನ್ಶಿಪ್ ಗಳು, ಫ್ರೆಂಡ್ಶಿಪ್ ಗಳು ಇವೇ ಇರೋದು ಇದ್ರಲ್ಲಿ.
5: ಮತ್ತಿನ್ನೊಂದು, ಈ ತರ ಆನೆಸ್ಟ್ ಆಗಿರೋರು, ಜೆನ್ಯೂನ್ ಆಗಿರೋರೆಲ್ಲ, ಮತ್ತೆ ಸಂಬಂಧಗಳಲ್ಲಿ ಸ್ಪೆಷಲಿ ಜೆನ್ಯೂನ್ ಆಗಿರೋರು ಈ ತರ ಆನ್ಲೈನ್ ಚಾಟಿಂಗ್ ಅಲ್ಲೆಲ್ಲ ಸಂಬಂಧಗಳು ಮಾಡ್ಕೊಳ್ಳಕ್ ಹೋಗಲ್ಲ ಅವರು.
6: ಹೌದು,
5: ಅವರು ಯಾರ ಜೊತೆಲಿರ್ತಾರೆ ಅವ್ರ ಜೊತೆನೆ ಫ್ರೆಂಡ್ಶಿಪ್ ಇಲ್ಲ ಏನೋ ಒಂದ್ ಸಂಬಂಧ ಏನೇ ಇದ್ರು ಹಂಗೆ ಜೊತೆಲಿರೋರು ನೋಡಿದವ್ರ ಜೊತೆನೆ ಇಟ್ಕೊಳಕ್ ಇಷ್ಟ ಪಡ್ತಾರೆ. ನೀವು ಬೇಕಿದ್ರೆ ನೋಡಿ, ಅಂತವ್ರ ಇದ್ರ ಸುದ್ದಿಗೆಲ್ಲ ಹಾತಿಲ್ಲ, ನಂಗ್ ಬೇಡಪ್ಪ ಅಂತ ಹೇಳ್ಬಿಡ್ತಾರ ಅವರು.
6: ಹೌದು.
5: ಸೊ ಹಾಗಾಗಿ ಈ ತರ ಆನ್ಲೈನ್ ಚಾಟಿಂಗ್ ಆನ್ಲೈನ್ ಸಂಬಂಧನ ಹುಡ್ಕೊಂಡು ಹೋಗೋರು ಫಸ್ಟ್ ದೇ ಶುಡ್ ನೋ ದಟ್ ನಾನ್ ಏನ್ ಮಾತಾಡ್ತಿದ್ದೀನೋ ಆ ವ್ಯಕ್ತಿ 99% ಸರಿ ಇರ್ಲಿಕ್ಕಿಲ್ಲ ಅನ್ನೋದು ತಲೆಯಲ್ಲಿ ಇರ್ಬೇಕು.
6: ಆದ್ರೆ ಈಗಿನ ಒಂದು ಯೂತ್ ಗಳಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಲ್ಲಿಯೂ ಕೂಡ ಆ ಕಡೆಯಿಂದ ಯಾರೋ ಒಂದು ಪ್ರೀತಿಯಿಂದ ಒಂದು 4 ಮೆಸೇಜ್ ಮಾಡಿದ್ರು ಅಂತ ಹೇಳಿದ ತಕ್ಷಣ ಅವ್ರು ತುಂಬಾ ಒಳ್ಳೆಯವರು ಅನ್ನುವ ಕಲ್ಪನೆ ಬೆಳೀತಾ ಹೋಗುತ್ತೆ. ಇದು ಬೆಳೆದು ಎಷ್ಟು ದೊಡ್ಡ ಹೆಮ್ಮರ ಆಗುತ್ತೆ ಅಂತ ಹೇಳಿದ್ರೆ, ಅವ್ರು ಸರಿ ಇಲ್ಲ ಅಂತ ಹೇಳಿ ಗೊತ್ತಾದ ಮೇಲೂ ಕೂಡ ಅವರಿಂದ ದೂರ ಇರೋದಕ್ಕೆ ಇವರಿಗಾಗಲ್ಲ. ಆ ರೀತಿಯ ಅಡಿಕ್ಷನ್ಗೆ ಹೊರಟೋಗ್ಬಿಟ್ಟಿರುತ್ತೆ ಆ ರಿಲೇಶನ್ಶಿಪ್ ಅನ್ನೋದು. ಇವತ್ತು ನೋಡಿ ಎಷ್ಟೋ ಜನ ಆನ್ಲೈನ್ ಈ ತರ ಒಂದು ಫ್ರೆಂಡ್ಶಿಪ್ ಇದ್ ಮಾಡ್ಕೊಂಡು ತುಂಬಾ ಚಿಕ್ಕ ಚಿಕ್ಕ ಹುಡುಗಿಯರು, ಮಧ್ಯ ವಯಸ್ಕರು, ಮದುವೆ ಆಗಿರೋರು, 3-4 ಜನ ಮಕ್ಕಳಿರೋರು, ಎಂತೆಂತ ದೊಡ್ಡ ದೊಡ್ಡ ಅಂಕಲ್ಗಳ ಜೊತೆಗೆಲ್ಲ ಇವರು ರಿಲೇಶನ್ಶಿಪ್ ಅನ್ನ ಬೆಳೆಸ್ಕೊಳ್ತಾ ಇದ್ದಾರೆ. ಎಷ್ಟೋ ಚಾಟಿಂಗ್ ಅಲ್ಲಿ ಅವರು ಅಡಿಕ್ಷನ್ ಆಗಿರ್ತಾರೆ ಅಂತ ಹೇಳಿದ್ರೆ, ಆಮೇಲೆ ನಿಜ ವಿಷಯ ಗೊತ್ತಾದ ಮೇಲೂ ಕೂಡ ಅವರನ್ನ ಕ್ಷಮಿಸಿ ಅವ್ರ ಜೊತೆಗೇನೆ ಅದೇ ಇದನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತಾರೆ. ಅವ್ರು ಅವರಿಗೆ ಮುಂದಿನ ಪರಿಣಾಮ ಅಥವಾ ಅದರಿಂದ ನನಗಾಗುವಂತಹ ನಷ್ಟಗಳು, ಅದು ಬರೀ ಶಾರೀರಿಕ ನಷ್ಟ ಮಾತ್ರ ಅಲ್ಲ, ಮಾನಸಿಕ ನಷ್ಟಗಳ ಬಗ್ಗೆ ಕೂಡ ಅವರು ಲೆಕ್ಕ ಹಾಕೋದೇ ಇಲ್ಲ. ತೀರಾ ವಿಪರೀತಕ್ಕೆ ಹೋಗಿ ಯಾವುದೋ ಕೊಲೆ ನಡೆದು ಕೇಸ್ ಆಗಿ ಅಂತದೆಲ್ಲ ಆಗುವವರೆಗೂ ಹೆಚ್ಚಿನವರ ಗಮನಕ್ಕೂ ಕೂಡ ಬರೋದಿಲ್ಲ. ಗಮನಕ್ಕೆ ಅಂತ ನಾನು ಹೊರಗಡೆಯವರ ಗಮನಕ್ಕೆ ಅನ್ನೋದಕ್ಕಿಂತಲೂ ಮನೆಯಲ್ಲಿ ಇರುವಂತ ತಂದೆ ತಾಯಿಗಳ ಗಮನಕ್ಕೆ ಕೂಡ ಬಂದಿರೋದಿಲ್ಲ. ತೀರಾ ಎಕ್ಸ್ಟ್ರೀಮ್ ವರೆಗೆ ಹೋಗುವವರೆಗೂ ಕೂಡ ಗಮನಕ್ಕೆ ಬರೋದಿಲ್ಲ. ಆ ರೀತಿ ಮೈಂಟೈನ್ ಮಾಡ್ತಾ ಇರ್ತಾರೆ ಮಕ್ಕಳು. ಈಗ ಪ್ರತಿಯೊಬ್ಬರು, ನಾನು ಯಾವಾಗ್ಲೂ ಹೇಳೋದು, ಈ ಚಿಕ್ಕ ಚಿಕ್ಕ ಮಕ್ಕಳಿಗೆ ಈ ಹದಿಹರೆಯದಲ್ಲಿ ಈ ಹಾರ್ಮೋನ್ ಬದಲಾವಣೆ ಆಗುವಂತಹ ಕಾಲ, ಆಕರ್ಷಣೆ ಬೆಳೆಯುವಂತ ಕಾಲ, ಅಟೆನ್ಷನ್ ಸೀಕಿಂಗ್, ಅಟೆನ್ಷನ್ ಏನು, ಈ ಭಾವನಾತ್ಮಕ ಹಸಿವು ಅಂತ ನಾವು ಹೇಳ್ತೀವಿ, ಗಮನದ ಹಸಿವು, ಇದೆಲ್ಲ ಜಾಸ್ತಿ ಇರುವಂತ ಸಮಯದಲ್ಲಿ ನಾವು ಮಕ್ಕಳಿಗೆ ಗಮನವನ್ನೇ ಕೊಡೋದಿಲ್ಲ ಮಕ್ಕಳ ಬಗ್ಗೆ. ನೋಡಿ, ಈ ಮೆಡಿಕಲ್ ಓದ್ತಾ ಇರುವಂತ, ಇಂಜಿನಿಯರಿಂಗ್ ಓದ್ತಾ ಇರುವಂತ ಹುಡುಗಿಯರು ಇವತ್ತು ಯಾವುದೋ ಬಸ್ ಡ್ರೈವರ್, ಕಂಡಕ್ಟರ್, ಯಾವುದೋ ಗ್ಯಾರೇಜ್ನ ಲವ್ ಯಾಕೆ ಮಾಡಿ ಓಡೋಗ್ತಾರೆ?
5: ಹೌದು ಹೌದು.
6: ಅಂತ ಹೇಳಿದ್ರೆ ಈ ಹದಿಹರೆಯದಲ್ಲಿ ಸುಮಾರು ಒಂದು 10-18-20 ವರ್ಷದ ವರೆಗಿನ ಮಕ್ಕಳಿಗೆ ಭಾವನಾತ್ಮಕ ಹಸಿವು ತುಂಬಾ ಇರುತ್ತೆ. ಯಾರಾದ್ರೂ ನನ್ಗೆ ಬೇಕು, ನನ್ಗೆ ಅಟೆನ್ಷನ್ ಕೊಡ್ಬೇಕು, ನಾನು ಹೇಳಿದ್ದನ್ನೆಲ್ಲ ಕೇಳ್ಬೇಕು, ನನ್ನ ಬಗ್ಗೆನೆ ಗಮನ ಕೊಡ್ಬೇಕು, ನನ್ ಕೇರ್ ತೋರಿಸ್ಬೇಕು, ಪ್ರೀತಿ ತೋರಿಸ್ಬೇಕು. ಇದು ಈ ಊರು ಆ ಊರು ಅಲ್ಲಿಯವರು ಇಲ್ಲಿಯವರು ಅನ್ನೋದು ಏನು ಇಲ್ಲ ಇದ್ರಲ್ಲಿ. ಪ್ರತಿಯೊಂದು 10-18-20 ವರ್ಷದ ಒಳಗಿನ ಮಕ್ಕಳಿಗೆ ಅಟೆನ್ಷನ್ ಅನ್ನುವಂಥದ್ದು ಬೇಕಾಗೇ ಇರುತ್ತೆ. ಆದ್ರೆ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಪೇರೆಂಟ್ಸ್ ತುಂಬಾ ಮಕ್ಕಳು ಚಿಕ್ಕವರು ಇರ್ಬೇಕಾದ್ರೆ ನಾವು ಅವರನ್ನ ಎತ್ತಿ ಮುದ್ದಾಡೋದು, ಆಟ ಆಡೋದು, ಸಮಯ ಕೊಡೋದು, ಓದಿಸೋದು ಎಲ್ಲವನ್ನು ಮಾಡ್ತೀವಿ. ಆ ಮಗು ಒಂದ್ 2ನೇ ಕ್ಲಾಸ್ 3ನೇ ಕ್ಲಾಸಿಗೆ ಬಂದ ತಕ್ಷಣ ನಾವು ಆ ಮಗು ಗಮನ ಕೊಡೋದನ್ನೇ ನಾವು ನಿಲ್ಲಿಸ್ಬಿಡ್ತೀವಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮಗುವಿಗೆ ಯಾರೋ ಒಬ್ರು ಬೇಕು. ಅದು ಬೆಳೀತಾ ಬೆಳೀತಾ ಹದಿಹರೆಯಕ್ಕೆ ಬರುವಾಗಂತೂ ಪೀಕ್ ಲೆವೆಲ್ ಅಲ್ಲಿ ಇರುತ್ತೆ, ಗಮನ ಬೇಕು ಅವರಿಗೆ. ಆಗ ಈ ಟ್ರಾವೆಲಿಂಗ್ ಮಾಡುವಾಗ ಬಸ್ ಅಲ್ಲಿ ಇರುವಂತ ಡ್ರೈವರ್ಸು, ಕಂಡಕ್ಟರ್ಸ್ ಇವರಿಗೆ ತುಂಬಾ ಗಮನವನ್ನ ಕೊಡ್ತಾರೆ. ನಾನು ಇತ್ತೀಚೆಗಷ್ಟೇ ಒಂದು ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾಗ ಒಂದು ಕಾಲೇಜಿನ ಹುಡುಗಿ ತುಂಬಾ ಬೇಜಾರಲ್ಲಿ ಕೂತ್ಕೊಂಡಿದ್ಲು. ಆ ಬಸ್ಸಿನ ಡ್ರೈವರ್ ಹೇಳ್ತಾ ಇದ್ದ, ಅವನ್ ಯಂಗ್ ಹುಡ್ಗ, ಅವನ್ ಹೇಳ್ತಾ ಇದ್ದ ಅವಳ ಹತ್ರ, ನಿನ್ಗೆ ಯಾಕೆ ನೀನ್ ಇವತ್ತು ಬೇಜಾರಲ್ಲಿ ಇದೀಯಾ, ನಿನ್ಗೆ ಯಾರಾದ್ರು ಬೈದ್ರ ಇವತ್ತು, ನಿನ್ಗೆ ಯಾರಾದ್ರೂ ತೊಂದ್ರೆ ಕೊಟ್ರ ನೋಡು, ನಿನ್ಗೆ ಯಾರಾದ್ರು ಬೈದ್ರೆ ನಿನ್ಗೇನಾದ್ರು ಮಾಡಿದ್ರೆ ನನ್ಗೆ ಹೇಳು, ಏನು ನಾನ್ ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದ. ಸೊ ಮಕ್ಳಿಗ್ ಬೇಕಾಗಿರೋದೇನು? ಅದೇ, ನಮ್ಗೆ ಯಾರಾದ್ರು ತೊಂದ್ರೆ ಕೊಡೋರಿದ್ರೆ ಅದನ್ನ ದೂರ ಮಾಡೋರು, ನಮ್ಗೆ ಕಂಫರ್ಟ್ ಮಾಡೋರು, ನಮ್ಮನ್ ಪ್ರೀತಿಸೋರು, ನಮ್ಗ್ ಕೇರ್ ತೋರ್ಸೋರು, ಊಟ ಮಾಡಿದ್ಯಾ, ತಿಂಡಿ ತಿಂದ್ಯಾ, ನಿಮ್ಗೇನ್ ಬೇಕು, ಈ ತರ ಕೇಳೋರು ನಮ್ಗೆ ಬೇಕು. ಯಾವಾಗ ಈ ತಂದೆ ತಾಯಿಗಳು ಅದನ್ನ ತೋರ್ಸೋದಿಲ್ಲ, ಆವಾಗ ಹೊರಗಡೆಯವ್ರು ಯಾರು ತೋರಿಸ್ತಾರೆ, ಆ ಅವರ ಎಷ್ಟು ಓದಿದ್ದಾರೆ, ಅವ್ರ ಯಾವ ಜಾತಿ, ಅವ್ರ ಹತ್ರ ಎಷ್ಟು ದುಡ್ಡಿದೆ, ಅವರಿಗೂ ನಮ್ಗೂ ಮ್ಯಾಚ್ ಆಗತ್ತ, ಅದ್ಯಾವುದನ್ನು ನೋಡಲ್ಲ. ಅದ್ಯಾವುದನ್ನು ನೋಡುವಂತಹ ಪ್ರಾಯನೇ ಅಲ್ಲ ಅದು. ಅದಕ್ಕೋಸ್ಕರ ಇಂತಹ ಕೇಸ್ಗಳು ತುಂಬಾ ಕಾಮನ್ ಆಗಿ ನೋಡ್ಲಿಕ್ಕೆ ಸಿಗುತ್ತೆ. ಯಾರ ಮನೆಯ ಮಕ್ಕಳಿಗೆ ಅವರ ತಂದೆ ತಾಯಿಗಳು 10 ವರ್ಷದಿಂದ ಒಂದು 20 ವರ್ಷದವರೆಗೆ ಗಮನ ಕೊಡೋದಿಲ್ವೋ ಅಂತಹ ಮಕ್ಕಳು ಇಂತಹ ಒಂದು ಬಲೆಯಲ್ಲಿ ಬೀಳ್ತಾರೆ. ಹಾಗಾಗಿ ಮಕ್ಕಳಿಗೆ ಆ ಒಂದು ಸಮಯದಲ್ಲಿ ನಾವು ತುಂಬಾ ಅಟೆನ್ಷನ್ ಕೊಡ್ಬೇಕು ಅಂತ ಹೇಳಿ ಮನಃಶಾಸ್ತ್ರ ಹೇಳ. ಈಗ ಮತ್ತೆ ನಾವು ಹೇಳ್ತಾ ಇದ್ವಿ ಎಲ್ಲ ಸ್ನೇಹ ಈಗಿನ ಕಾಲದಲ್ಲಿ ತುಂಬಾ ಕಷ್ಟ, ಅನ್ಕಂಡೀಷನಲ್ ಲವ್ ಇರೋದು ಸ್ನೇಹದಲ್ಲಿ ಸಂಬಂಧಗಳಲ್ಲಿ ಅಂತ ಹೇಳಿ. ಅದಕ್ಕೆ ಕಾರಣ ಕೂಡ ನಾವು ಸಮಯ ಕೊಡದೆ ಇರೋದೆ. ನಾವು ಚಾಟ್ ಏನೋ ಮಾಡ್ತೀವಿ, ಚಾಟ್ ಮಾಡೋವಾಗ ಆಕ್ಸಿಟೋಸಿನ್ ಅನ್ನುವಂತಹ ಒಂದು ಹಾರ್ಮೋನ್ ಏನಿದೆ, ನಾವು ಅದಕ್ಕೆ ಬಾಂಧವ್ಯದ ಹಾರ್ಮೋನ್ ಅಂತ ನಾವು ಮೊದ್ಲೇ ಅದನ್ನು ಸುಮಾರು ಡಿಸ್ಕಸ್ ಮಾಡಿದ್ವಿ. ಸೋಷಿಯಲ್ ಸ್ಕಿಲ್ಸ್, ಯಾರವಾಗ ನಾವು ಎದುರುಗಡೆ ಒಬ್ಬ ವ್ಯಕ್ತಿಯ ಎದುರುಗಡೆ ಕೂತು ಕೈಯನ್ನು ಕೈಯಲ್ಲಿ ಹಿಡ್ಕೊಂಡು ಅಥವಾ ಐ ಕಾಂಟ್ಯಾಕ್ಟ್, ಕಣ್ಣರಲ್ಲಿ ಕಣ್ಣಿಟ್ಟು ನೋಡ್ತಾ ಒಂದು ಟಚ್, ಹಗ್ಗು ಅಥವಾ ಇನ್ನೇನೋ ಒಂದು ಶಾರೀರಿಕವಾದಂತಹ ಒಂದು ಸಂಬಂಧಗಳು ಅಂತ ಹೇಳಿದ್ರೆ ಕೈ ಹಿಡ್ಕೊಳ್ಳೋದು, ಒಂದು ಹಗ್ ಮಾಡೋದು, ಟಚ್ ಅಂತ ಹೇಳ್ತೀವಿ ಅದು ನೇವರಿಕೆ, ಒಂದು ವಾತ್ಸಲ್ಯ, ಮಮತೆ, ಪ್ರೀತಿ, ಇದೆಲ್ಲದರ ಒಂದು ಟಚ್ ಪ್ರತಿಯೊಬ್ಬನಿಗೆ ಕೂಡ ಬೇಕಾಗಿರುತ್ತೆ. ಆ ಒಂದು ಟಚ್ ಆತರ ಮಾಡಿದಾಗ, ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿದಾಗ, ಕೈ ಹಿಡಿದು ಆತ್ಮೀಯತೆಯಿಂದ ಮಾತನಾಡಿದಾಗ, ಬೆನ್ನು ನೇವರಿಸ್ತಾ ಮಾತನಾಡಿದಾಗ, ಈ ಆಕ್ಸಿಟೋಸಿನ್ ಅನ್ನುವಂತಹ ಹಾರ್ಮೋನ್ ಏನಿದೆ ಅದು ಜಾಸ್ತಿ ಬಿಡುಗಡೆಯಾಗತ್ತೆ. ಅದು ಬಾಂಧವ್ಯದ ಹಾರ್ಮೋನ್. ಅದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಇಮೋಷನಲ್ ಬಾಂಡಿಂಗ್ ಇರುತ್ತೆ. ಈಗಿನ ಫ್ರೆಂಡ್ಶಿಪ್ ಗಳೆಲ್ಲ ಹೇಗಿರುತ್ತೆ ಹೇಳಿ, ಆಲ್ಮೋಸ್ಟ್ ಎಲ್ಲ ಆನ್ಲೈನ್, ಫೋನ್ ನಲ್ಲಿ ಮಾತಾಡೋದು, ಫೋನ್ ನಲ್ಲಿ ಚಾಟ್ ಮಾಡೋದು, ಎದುರುಗಡೆ ಕೂತು ಕಣ್ಣಲ್ಲಿ ಕಣ್ಣಿಟ್ಟು. ಎದುರುಗಡೆ ಕೂತ್ರು ಕೂಡ ನಾನು ಕಳೆದ ಸಂಚಿಕೆಯಲ್ಲಿ ಹೇಳ್ದಾಗೆ ಎದುರುಗಡೆ ಇಬ್ರು ಕೂತ್ಕೊಂಡು ಮಾತಾಡ್ತಿರ್ತಾರೆ, ಹೌದು, ಆದ್ರೆ ಇಬ್ರು ಕೈಯಲ್ಲೂ ಮೊಬೈಲ್ ಇರುತ್ತೆ. ಒಂದ್ ಆ ಕಡೆಯಿಂದ ಒಂದ್ ಏನೋ ಯಾರದೋ ಮೆಸೇಜ್ ಬರುತ್ತೆ, ಅದಕ್ಕೆ ರಿಪ್ಲೈ ಮಾಡ್ಬೇಕು. ಇವಳು ಏನೋ ಹೇಳ್ತಿದ್ದಾಳೆ, ಅದ್ ಅಲ್ಲಿಗೆ ಅಲ್ಲೇ ನಿಂತಿರುತ್ತೆ, ಅದು ಇವಳ ತಲೆ ಈ ಪಕ್ಕದಲ್ಲಿ ಇದ್ದವಳು ತಲೆಗೂ ಹೋಗಿರಲ್ಲ ಅದು. ಅವಳು ಇನ್ಯಾರಿಗೂ ಮೆಸೇಜ್ ರಿಪ್ಲೈ ಕೊಡೋದ್ರಲ್ಲಿ ಬಿಜಿ ಇರ್ತಾಳೆ. ಅಥವಾ ಇನ್ನೇನೋ ತುಂಬಾ ಇಂಪಾರ್ಟೆಂಟ್, ನನ್ ಫ್ರೆಂಡ್ ಸಿಕ್ಕಿದಾಳಪ್ಪ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳೋ ಅಷ್ಟ್ರಲ್ಲಿ ಅವಳಿಗೆ ಯಾವ್ದು ಕಾಲ್ ಬರುತ್ತೆ, ಅವಳು ಅದ್ರಲ್ಲಿ ಬಿಜಿ ಆಗ್ತಾಳೆ. ಅವಳ ಮೂಡ್ ಎಲ್ಲ ಆ ಕಡೆ ಹೋಗಿರುತ್ತೆ, ಇವಳದನ್ನ ಕೇಳೋ ಅಷ್ಟು ಪೇಷನ್ಸ್ ಅವಳ ಹತ್ರ ಇರೋದಿಲ್ಲ. ಅಥವಾ ಒಂದು ಸ್ವಲ್ಪ 2 ನಿಮಿಷದ ನಂತರ ಹೇಳುವಂತಹ ಮನಸ್ಥಿತಿಯಲ್ಲಿ ಕೂಡ ಅವಳು ಇರೋದಿಲ್ಲ. ಈ ತರದ ಕಾನ್ಸಿಕ್ವೆನ್ಸಸ್ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಫ್ರೆಂಡ್ಶಿಪ್ಗೆ ಅರ್ಥ ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಯಾಗಿದ್ರು ಕೂಡ ಮಾನಸಿಕವಾಗಿ ಎಲ್ಲೋ ದೂರ ದೂರ ದೂರ. ಈ ಕೃತಕ ಸಂಪರ್ಕ ಅಂತ ಹೇಳುವಂತದ್ದು ಒಂದು ಕ್ಷಣಿಕ ಸಂತೋಷವನ್ನ ನೀಡಬಹುದೇ ಹೊರತು ಆತ್ಮತೃಪ್ತಿಯನ್ನ ನೀಡೋದಿಲ್ಲ. ಕೆಲವೊಮ್ಮೆ ನೀವು ನೋಡಿ, ಯಾವುದೋ ಫ್ರೆಂಡ್ ಅನ್ನ ಮೀಟ್ ಮಾಡೋದಕ್ಕೇನ ಹೋಗ್ತೀರಾ, ಬಂದ ಮೇಲೂ ಕೂಡ ಆ ಫ್ರೆಂಡ್ ಅನ್ನ ಮೀಟ್ ಮಾಡಿದಂತ ತೃಪ್ತಿ ಇರೋದಿಲ್ಲ ನಿಮಗೆ.
5: ಕರೆಕ್ಟ್.
6: ಯಾಕೆ ಅಂದ್ರೆ ನೀವು ಮನಸ್ಫೂರ್ತಿಯಾಗಿ ಅವರ ಹತ್ರ ಮಾತಾಡಿ ಇರೋದಿಲ್ಲ. ಕುತ್ಕೊಂಡು ಮಾತಾಡೋದಿಲ್ಲ ಅನ್ನೋದಕ್ಕಿಂತನೂ ಅದಕ್ಕೆ ನಿಮ್ಗೆ ಅವಕಾಶ ಸಿಕ್ಕಿರೋದಿಲ್ಲ. ಅಂತ ಸಮಯದಲ್ಲಿ ಮೀಟ್ ಮಾಡಿದ್ರು ಕೂಡ ಯಾಕೋ ಅಷ್ಟೊಂದು ಒಳ್ಳೆ ಫೀಲ್ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಅನಿಸುತ್ತೆ ಅವಾಗ. ಅದಕ್ಕೆ ಈಗ ಯಾರೇ ಒಬ್ರೇ ಲೈಫ್ ಅಲ್ಲಿ ನಿಮ್ದು ಸ್ನೇಹಿತರು ಇದ್ದರೂ ಕೂಡ ಅವರ ಮುಂದೆ ಯಾವುದೇ ಮುಖವಾಡ ಇಲ್ಲದೆ ನಾನು ಮಾತನಾಡಬಹುದು ಅಂತ ಅನ್ಸಿದ್ರೆ, ನನ್ನ ಸೋಲುಗಳನ್ನ

0: ಒಳ್ಳೆ ಫ್ರೆಂಡ್ ಇತ್ತ, ಏನ್ ಬೇಕಾದ್ರೂ ಶೇರ್ ಮಾಡ್ಕೋಬಹುದಿತ್ತು. ನನ್ ಕಾಲೇಜಲ್ಲಿ ನನ್ ಒಂದ್ ತುಂಬಾ ಕ್ಲೋಸ್ ಫ್ರೆಂಡ್ ಇದ್ಲು, ಎಷ್ಟು ಪ್ರಾಣಕ್ಕೆ ಪ್ರಾಣ ಕೊಡುವಂತ ಸ್ನೇಹಿತೆ ಇದ್ಲು. ಬಟ್ ಈಗ ನನ್ ಮದ್ವೆ ಆಗಿ ಬಂದ ಮೇಲೆ ನನ್ ಕಾಂಟ್ಯಾಕ್ಟೇ ಇಲ್ಲ. ಅಥವಾ ನಾವು ಏನೋ ಒಂದ್ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಆಚೆಚೆ ಆಗಿ ಅವನಿಗೂ ನನಗೂ ಈಗ ಆಗೋದೇ ಇಲ್ಲ ಅನ್ನುವಂತಹ ಗಂಡಸರು ಇರ್ಬೋದು. ಎಷ್ಟೋ ಜನರು ಈ ತರದ ಹಿಂದೆ ಇತ್ತು, ಆದ್ರೆ ಈಗ ಇಲ್ಲ. ಈ ತರದ ವಿಷಯಗಳನ್ನ ಹೇಳೋದನ್ನ ನಾನ್ ಕೇಳಿದ್ದೇನೆ. ಈಗ ಹಾಗಾದ್ರೆ ಇದು ನಿಜವಾದ ಸ್ನೇಹ ಆಗಿತ್ತು, ಒಂದು ಕಾಲದಲ್ಲಿ ನಿಜವಾದ ಸ್ನೇಹ ಆಗಿತ್ತು. ಏನೋ ಒಂದು ಕಾರಣಾಂತರದಿಂದ ಅದನ್ನೀಗ ಒಂದು ಸಣ್ಣ ಪುಟ್ಟ ಮನಸ್ತಾಪ ಇರ್ಬೋದು, ಸಣ್ಣದ್ ಯಾವುದೋ ಒಂದು ತಪ್ಪು ಕಲ್ಪನೆ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದನೋ ಅಥವಾ ಮದ್ವೆ ಆಗಿದ್ದೀವಿ ಅಂತನೋ ಇನ್ನೇನೋ ಒಂದು ಕಾರಣದಿಂದ ಅದು ದೂರ ಆಗಿದ್ರೆ ಅದನ್ನ ಮರಳಿ ಮತ್ತೆ ಪಡ್ಕೊಳ್ಬೇಕು ಅಂತ ಹೇಳಿ ತುಂಬಾ ಜನ ಬಯಸ್ತಾರೆ. ಆ ಹಳೆಯ ನನ್ನ ಪ್ರಾಣ ಸ್ನೇಹಿತೆ ಮದ್ವೆ ಆಗಿ ಅವಳೆಲ್ಲೋ ಇದ್ದಾಳೆ, ನಾನೆಲ್ಲೋ ಮದ್ವೆ ಆಗಿದ್ದೀನಿ, ಬಟ್ ಈಗ ನನ್ಗೆ ಅವಳನ್ನ ಮತ್ತೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಅನ್ಸ್ತಾ ಇದೆ. ಆದ್ರೆ ಯಾವುದೋ ಒಂದು ಸಣ್ಣ ಇದಕ್ಕೆ ನನ್ಗೋಳಿಗೂ ಬೇಜಾರಾಗಿತ್ತು. ಅಥವಾ ನನಗೊಬ್ಬ ಸ್ನೇಹಿತ ಇದ್ದ ಕಾಲೇಜಲ್ಲಿ, ನಾನು ಅವನು ಸೇರ್ಕೊಂಡು ಎಷ್ಟೆಲ್ಲ ಇದು ಮಾಡ್ತಾ ಇದ್ವಿ, ಬಟ್ ಈಗ ನಂದು ಒಂದು ಬಿಸ್ನೆಸ್ ಸೇಮ್, ಈಗ ಬಿಸ್ನೆಸ್ ರೈವಲ್ರಿ ಆಗಿದೆ. ಏನೋ ಒಂದ್ ಸಣ್ಣ ಕಾರಣಕ್ಕೆ ನಾನೇನೋ ಒಂದ್ ಮಾತು ಹೇಳಿದೆ, ಅವನು ತುಂಬಾ ಬೇಜಾರ್ ಮಾಡ್ಕೊಂಡು ದೂರ ಆಗ್ಬಿಟ್ಟ. ಬಟ್ ಈಗ ಮತ್ತೆ ನಾವು ಅದೇ ಒಳ್ಳೆಯ ಫ್ರೆಂಡ್ಸ್ ಆಗಿರ್ಬೇಕು ಅಂತ ನನ್ಗೆ ಅನಿಸ್ತಾ ಇದೆ ಅಂತ ಹೇಳಿ ಎಲ್ಲ ಆದಾಗ ನಮ್ಮಲ್ಲಿರುವಂತಹ ಈಗೋ ಅಹಂಕಾರವನ್ನ ಬದಿಗಿಟ್ಟು ಮತ್ತೆ ಹಳೆಯ ನಿಷ್ಕಲ್ಮಶ ಸ್ನೇಹದ ದಿನಗಳಿಗೆ ಮರಳೋದ್ ಹೇಗೆ? ಅಥವಾ ಇನ್ನೂ ಒಂದೇನಂದ್ರೆ, ನಮ್ಮ ಮಕ್ಕಳಲ್ಲಿ ಈ ನೈಜವಾದಂತಹ ಸ್ನೇಹ ಇವತ್ತು ತುಂಬಾ ಕಡಿಮೆ ಆಗ್ತಾ ಇದೆ. ಆ ಮಕ್ಕಳಲ್ಲಿ ನಿಜವಾದ ಸ್ನೇಹದ ಮೌಲ್ಯವನ್ನ ನಾವು ಕಲಿಸೋದ್ ಹೇಗೆ ಅಂತ ಈಗ ಒಂದ್ ಸ್ವಲ್ಪ ನಾವು ತಿಳ್ಕೊಳ್ಳೋಣ.
1: ಎಸ್ ಹೇಳಿ.
0: ಈಗ ಕೆಲವ್ರು ಈಗ ಹೇಳ್ತಾರೆ, ನನ್ಗೆ ಹಿಂದೆ ಒಂದು ಪ್ರಾಣ ಸ್ನೇಹಿತ ಇದ್ದ, ಏನೋ ಒಂದ್ ಸಣ್ಣ ತಪ್ಪು ತಿಳುವಳಿಕೆಯಿಂದ ನಾವು ವರ್ಷಗಳಿಂದ ಮಾತಾಡಿಲ್ಲ, ಈಗ ಇವತ್ ನಮ್ಮಿಬ್ರ ಹತ್ರನು ದುಡ್ಡಿದೆ, ಅಂತಸ್ತಿದೆ, ಆದ್ರೆ ಆ ಹಳೆ ಗೆಳೆಯನಿಲ್ಲ ಅಂತ ಹೇಳುವಂತ ನೋವು ಕಾಡ್ತಾ ಇದೆ. ಹಾಗಾದ್ರೆ ಇದನ್ನ ನಾನ್ ಹೇಗೆ ಇದ್ ಮಾಡ್ಲಿ? ಇದನ್ನ ಹಾಗಾದ್ರೆ ನಿಲ್ಸಿದ್ಯಾವ್ದು? ಇದನ್ನ ನಿಲ್ಸಿದ್ದು ನಮ್ ಅಹಂಕಾರ, ನಮ್ದೊಂದ್ ಸಣ್ಣ ಈಗೋ ಅಲ್ವಾ. ಅವನೇ ಮೊದ್ಲು ಫೋನ್ ಮಾಡ್ಲಿ, ನಾನ್ ಯಾಕೆ ಮಾಡ್ಬೇಕು? ಅವಳಿಗೆ ಅಷ್ಟೊಂದು ಕೊಬ್ಬಿದ್ರೆ ನಂಗೇನ್ ಬೇಕಾಗಿದ್ಯಾ? ಈ ತರದೆಲ್ಲ ಇರುತ್ತೆ. ನಾವು ಒಂದು ನೆನ್ಪಿಟ್ಕೊಳ್ಬೇಕು, ಸ್ನೇಹ ಅಥವಾ ಯಾವುದೇ ಒಂದು ರಿಲೇಶನ್ಶಿಪ್ ಅಲ್ಲಿ ಯಾರು ಮೊದಲು ಮಾತಾಡ್ಕೊಂಡ್ ಬರ್ತಾರೆ ಅಥವಾ ಸೋಲ್ಕೊಳ್ತಾರೆ ಅವ್ರು ಸೋತಿದ್ದಾರೆ ಅಂತ ಹೇಳಿ ಅರ್ಥ ಅಲ್ಲ. ಬದಲಿಗೆ ಅವರಿಗೆ ತನ್ನ ಈಗೋಗಿಂತ, ತನ್ನ ಅಹಂಕಾರಕ್ಕಿಂತ ಆ ಸ್ನೇಹ ದೊಡ್ಡದು ಅಂತ ಹೇಳಿ ಅರ್ಥ
1: ಅಲ್ವಾ.
0: ಮನಃಶಾಸ್ತ್ರದಲ್ಲಿ ಒಂದ್ ಮಾತಿದೆ, ಇನ್ ರಿಲೇಶನ್ಶಿಪ್ ಬೀಯಿಂಗ್ ಕನೆಕ್ಟೆಡ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಬೀಯಿಂಗ್ ರೈಟ್ ಅಂತ. ಅಂದ್ರೆ ಸಂಬಂಧಗಳಲ್ಲಿ ಗೆಲ್ಲೋದಕ್ಕಿಂತ ಸಂಬಂಧ ಉಳಿಸ್ಕೊಳ್ಳೋದು ಮುಖ್ಯ ಅಲ್ವಾ. ಹಾಗೆ ನಮ್ ಬದುಕಿನಲ್ಲೂ ಯಾವ್ದೋ ಒಂದ್ ಸಣ್ಣ ಜಗಳಕ್ಕೆ ಇಡೀ ಸ್ನೇಹವನ್ನೇ ನಾವು ಬಲಿ ಕೊಟ್ಟಿದ್ರೆ ಆ ಅಹಂಕಾರದ ಗೋಡೆನ್ ಒಡೆದು ಹಾಕಿ ನಾವು ಮತ್ತೆ ಅವರನ್ನ ಸೇರ್ಕೋಬೇಕು. ಇವತ್ತು ಅದಕ್ಕೆ ನಾನೊಂದು ಮೂರು ಸೂತ್ರಗಳನ್ನ ನಾನ್ ಹೇಳ್ತೇನೆ, ಹೇಗ್ ಪಡ್ಕೊಳ್ಳೋದು. ಯಾರಿಗಾದ್ರೂ, ತುಂಬಾ ಜನರು ಇದಾರೆ, ಯಾರಿಗಾದ್ರೂ ಅಂತ ಹೇಳಿಲ್ಲ, ಆಲ್ಮೋಸ್ಟ್ ನಾನೊಂದು ಸೈಕಾಲಜಿ ಮಾಡುವಾಗ, ಸರ್ವೆ ಮಾಡುವಾಗ ಸುಮಾರು ವಿಷಯಗಳ ಬಗ್ಗೆ ಒಂದ್ ನೂರಾರು ಜನರಿಗೆ ಸರ್ವೆ ಮಾಡಿದ್ದೆ. ಅದು ನನ್ಗೆ ನೆನಪಾಗ್ತಿದೆ. ಎಷ್ಟೋ ಜನ ಅದರಲ್ಲಿ ಈ ಹಿರಿಯ ನಾಗರಿಕರನ್ನ, ಮಧ್ಯ ವಯಸ್ಕರನ್ನ ನಾನ್ ಮಾತಾಡಿಸಿದಾಗ ಎಷ್ಟೋ ವಿಷಯಗಳು ನನ್ ಗಮನಕ್ಕೆ ಬಂದಿತ್ತು. ತುಂಬಾ ನನ್ಗೆ ಅದು ಹೆಲ್ಪ್ ಆಗಿದೆ. ಎಷ್ಟೋ ಕಡೆ ಸೆಷನ್ ತಗೊಳ್ಳುವಾಗೆಲ್ಲ ಅವರು ಹೇಳಿದ್ದಿದೆ, ನನ್ಗೆ ಹಳೆ ಸ್ನೇಹಿತರು ಇದ್ರು, ತುಂಬಾ ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ನಿಷ್ಕಲ್ಮಶವಾದಂತಹ ಫ್ರೆಂಡ್ಶಿಪ್ ಆಗಿತ್ತು, ಯಾವ್ದೋ ಒಂದ್ ಕಾರಣಕ್ಕೆ ಇದಾಗಿದೆ, ಈಗ ಮತ್ತೆ ನಮ್ಗೆ ಅವ್ರ ಹತ್ರ ಮಾತಾಡ್ಬೇಕು ಅನಿಸ್ತಿದೆ ಅಂತ ಹೇಳಿ ತುಂಬಾ ಜನ ಹೇಳಿದವ್ರಿವ. ಹಾಗಾದ್ರೆ ಅದನ್ನ ನಾವು ಮತ್ತೆ ಮರಳಿ ಪಡಿಬೇಕು ಅಂತ ಹೇಳಿದ್ರೆ ಏನೇನ್ ಮಾಡಬಹುದು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಅವರಿಗೆ ಯಾವ್ದೋ ಒಂದು ವಾಟ್ಸಪ್ ಅಲ್ಲಿ ಒಂದು ಶುಭಾಶಯ ಕಳ್ಸೋದು, ಇನ್ಸ್ಟಾಗ್ರಾಮಿಗೆ ಏನೋ ಕಮೆಂಟ್ ಹಾಕೋದು, ಅಥವಾ ಒಂದು ಫೋನ್ ಮಾಡಿ ನಾವು ಮಾತಾಡೋದು ಮಾಡಬಾರ್ದು. ಮೊದಲನೇದಾಗಿ ನಾವು ಈ ಡಿಜಿಟಲ್ ಏನಿದೆಯಲ್ಲ ಇದನ್ನ ಬದಿಗೆ ಬಿಸಾಕಿ ಭೌತಿಕವಾಗಿ ಅವರನ್ನ ಭೇಟಿಯಾಗಬೇಕು, ಅವರನ್ನ ಹೋಗಿ ಮೀಟ್ ಮಾಡಿ ಮಾತಾಡ್ಬೇಕು. ಆಮೇಲೆ ಒಂದ್ಸಲ ಇದ್ ಮಾಡಿದ್ಮೇಲೆ ಆ ಒಂದು ಸಂಬಂಧ ಮತ್ತೆ ಹಾಗೆ ಚೆನ್ನಾಗಿದೆ, ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ ಮತ್ತೆ ಅಂತ ಹೇಳಿದಾಗ ತಿಂಗ್ಳಿಗೆ ಒಮ್ಮೆ ಆದ್ರೂ ಕೂಡ ಈ ಫೋನ್ ಗೀನು ಎಲ್ಲ ಬದಿಗಿಟ್ಟು ಅವರನ್ನ ಮುಖಾಮುಖಿ ಕುಳಿತು ನೋಡಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತನಾಡ್ಬೇಕು. ಆ ಒಂದು ಸಮಯದಲ್ಲಿ ನಮ್ಮ ಮೊಬೈಲ್

0: ಎಲ್ಲನ್ನ ಸೈಲೆಂಟ್ ಹಾಕಿ ಇಟ್ಟಿರ್ಬೇಕು. ಯಾಕೆ ಅಂತ ಹೇಳಿದ್ರೆ ಆ ಫಿಸಿಕಲ್ ಪ್ರೆಸೆನ್ಸ್ ಇದೆಯಲ್ಲ, ಅದು ನೀಡುವಂತಹ ಒಂದು ಸೆಕ್ಯೂರಿಟಿ ಫೀಲಿಂಗ್, ಸೆಕ್ಯೂರ್ ಫೀಲಿಂಗ್ ಮತ್ತೆ ನೆಮ್ಮದಿಯನ್ನ ಯಾವುದೇ ಒಂದು ಇಮೋಜಿಯಿಂದ ನೀಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ಎರಡನೇ ಸೂತ್ರ, ಬದಲಾವಣೆಯನ್ನ ನಾವು ಒಪ್ಕೊಳ್ಬೇಕು. ಈಗ ಕಾಲೇಜು ದಿನಗಳಲ್ಲಿದ್ದಂತ ಸ್ನೇಹಿತ ಇವತ್ ಮದುವೆಯಾಗಿ ಅವನಿಗೆ ಜವಾಬ್ದಾರಿಗಳು ಬಂದು ಬದಲಾಗಿದ್ದಾನೆ ಕೆಲವೊಂದ್ಸಲ ಅಲ್ವಾ. ಅವನು ಮೊದಲೊಂಥರ ಈಗ ಇಲ್ಲ ಅಂತ ನಾವು ದೂಷಿಸಬಾರ್ದು. ಯಾಕಂದ್ರೆ ಮನುಷ್ಯ ಪರಿಸ್ಥಿತಿಗೆ ತಕ್ಕಂತೆ ಬದಲಾಗ್ತಾ ಹೋಗ್ತಾನೆ. ಅವನಿಗೀಗ ಹೊಸ ಜವಾಬ್ದಾರಿಗಳು ಬಂದಿದೆ, ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಆ ಬದಲಾವಣೆಯ ನಡುವೆಯೂ ಕೂಡ ನಾವು ಅವರಿಗೆ ನಮ್ಮ ಹೆಗಲನ್ನ ನೀಡಬೇಕು. ಏನಾದರೂ ಸಮಸ್ಯೆಗಳಿದ್ರೆ ನಾನಿದ್ದೀನಿ ಅನ್ನುವಂಥದ್ದು. ಇನ್ನೊಂದು, ಯಾವುದೇ ಅಪೇಕ್ಷೆ ಇಲ್ಲದೆ, ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇರೋದನ್ನ ಕಲಿಬೇಕು. ಜಾಯ್ ಆಫ್ ಗಿವಿಂಗ್ ಅಂತ, ಕೊಡೋದ್ರಲ್ಲಿ ಸಂತೋಷ ಪಡ್ಬೇಕೇ ಹೊರತು ನಮ್ಗೆ ಪಡ್ಕೊಳ್ಳೋದ್ರಲ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರಬಾರ್ದು. ಯಾವಾಗ್ಲೂ ಅವನ್ ನನ್ಗೇನ್ ಮಾಡ್ದ ಅಂತ ಹೇಳಿ ಲೆಕ್ಕ ಹಾಕದೆ, ಒಮ್ಮೆ ಆದ್ರೂ ಯಾವುದೇ ನಿರೀಕ್ಷೆ ಇಲ್ಲದೆ ಕೇವಲ ಪ್ರೀತಿಯಿಂದ ನಮ್ಮ ಸ್ನೇಹಿತರಿಗೆ ಒಂದು ಸಹಾಯ ಮಾಡಿ ನೋಡ್ಬೇಕು. ಯಾವಾಗ ನಾವು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಪ್ರೀತಿಯನ್ನ ಕೊಡ್ಲಿಕ್ಕೆ ಶುರು ಮಾಡ್ತೇವೋ, ಆವಾಗ ನಮ್ಮ ಸುತ್ತ ಆರ್ಟಿಫಿಷಿಯಲ್ ಜನರು ಏನು, ಕೃತಕ ಜನರೆಲ್ಲ ಏನು, ಸಂಬಂಧಗಳೆಲ್ಲ ಏನಿದೆ ಅದೆಲ್ಲ ದೂರಾಗಿ ನೈಜವಾದಂತಹ ರಿಯಲ್ ಫ್ರೆಂಡ್ಸ್, ರಿಯಲ್ ರಿಲೇಷನ್ಶಿಪ್ ಇರೋವಂಥವ್ರು ಮಾತ್ರ ಉಳ್ಕೊಳ್ತಾರೆ ನಮ್ ಸುತ್ತಮುತ್ತ ಅಲ್ವಾ. ಸೊ ನಾವು ಬರೀ ನಮ್ ಬಗ್ಗೆ ಯೋಚನೆ ಮಾಡಿದ್ರೆ ಸಾಲದು, ನಮ್ ಮನೇಲಿ ಬೆಳಿತಿರುವಂತಹ ನಮ್ ಮಕ್ಕಳನ್ನು ಗಮನಿಸ್ಬೇಕು. ಇವತ್ತಿನ ಮಕ್ಕಳು ಒಂದ್ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಗೇಮ್ಸ್ ಆಡ್ತಾ ಕುತ್ಕೊಳ್ತಾರೆ, ಅಥವಾ ಮೊಬೈಲ್ ಅಲ್ಲಿ, ಅಥವಾ ಆನ್ಲೈನ್ ಕ್ಲಾಸ್ ಇರ್ಬೋದು, ಅಥವಾ ಇನ್ನೇನೋ ಒಂದು ಮೊಬೈಲ್ ಅಲ್ಲಿ ರೀಲ್ಸ್ ನೋಡೋದಿರ್ಬೋದು, ಏನೋ ಒಂದು ಮಾಡ್ತಾ ಇರ್ತಾರೆ, ಚಾಟಿಂಗ್ ಮಾಡ್ತಾ ಇರ್ತಾರೆ. ಇದು ಮಕ್ಕಳ ಹತ್ರ ಯಾರ್ಯಾರ ಹತ್ರ ಚಾಟಿಂಗ್ ಮಾಡ್ಕೊಳ್ತಿರ್ತಾರೆ. ಆದ್ರೆ ಅವರಿಗೆ ಶೇರಿಂಗ್ ಅಂದ್ರೆ ಹಂಚ್ಕೊಳ್ಳೋದಂದ್ರೆ ಏನು, ಕೇರಿಂಗ್ ಕಾಳಜಿ ಮಾಡೋದಂದ್ರೆ ಏನು ಅಂತ ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಗೊತ್ತಿಲ್ಲ ಹೆಚ್ಚಿನವರಿಗೆ. ಕೆಲವರಿಗೆ ಮಕ್ಕಳು 100ಕ್ಕೆ 100 ಮಾರ್ಕ್ಸ್ ತಗೊಳ್ಬೇಕು, ಅದ್ ಹೇಗ್ ತಗೊಳ್ಳೋದು ಅಂತ ಹೇಳಿ ಎಲ್ಲ ಕಲಿಸ್ಕೊಡ್ತಾರೆ. ಕೆಲವ್ರು ಬೇಕಾದ್ರೆ ಅವರು ಪಾಠ ಮಾಡ್ತಾರೆ, ಮತ್ತೆ ಟ್ಯೂಷನ್ಗೆ ಹಾಕ್ತಾರೆ, ಎಲ್ಲವನ್ನ ಕಲಿಸ್ಕೊಡ್ಬಹುದು. 100ಕ್ಕೆ 100 ಮಾರ್ಕ್ ತಗೊಳ್ಳೋದು ಹೇಗೆ ಅಂತ ಕಲಿಸ್ಕೊಟ್ರು ಕೂಡ ಒಬ್ಬ ಒಳ್ಳೆಯ ಫ್ರೆಂಡ್ ಆಗೋದು ಹೇಗೆ ಅಂತ ಹೇಳಿ ನಾವು ಕಲಿಸ್ತಾ ಇದ್ದೇವೆ ಇವತ್ತು ನಮ್ಮ ಮಕ್ಕಳಿಗೆ.
1: ಎಸ್ ಸ್ವರ್ಣ ಮೇಡಮ್, ಆಕ್ಚುಲಿ ಇಂದಿನ ದಿನದಲ್ಲಿ ಇದನ್ನೆಲ್ಲ ಕಲಿಸೋದು ಬಹಳ ಮುಖ್ಯ ಇದೆ. ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣವಾ?
0: ಎಸ್.

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ, ನಮ್ಮೊಟ್ಟಿಗೆ ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ಯಾರಿದ್ರು ಅಂತ ಕೇಳಿದ್ರೆ, ಅವರು ನಮ್ಮ ಇಡೀ ಕುಂದಾಪುರಕ್ಕೆ ತುಂಬಾ ಫೇಮಸ್. ಯಾಕಂದ್ರೆ ಹೆಚ್ಚಿನ ಇಲ್ಲಿ ಪ್ರೋಗ್ರಾಮ್ ಆದ್ರೆ ಇವ್ರು ಒಂದಿರ್ತ್ರು, ಯಾಕಂದ್ರೆ ಇವರ ಮಾತು ಅಷ್ಟು ಲೈಕ್ ಇರುತ್ತೆ, ಆ ಕಾರಣಕ್ಕೆ ಇರ್ತರು. ಇವ್ರ ಹೆಸರು ಬಾಲಕೃಷ್ಣ ಶೆಟ್ಟಿ ಅಂತ ಹೇಳ್ಕೊಂಡ ಸರ್, ಅದ್ರ ಮುಂಚೆ ಡಾಕ್ಟರೇಟ್ ಗಿಕ್ಟರೇಟ್ ಇತ್ತ?
3: ಇಲ್ಲ, ಪ್ರೊಫೆಸರ್ ಬಾಲಕೃಷ್ಣ ಶೆಟ್ಟಿ ಅಷ್ಟೇ.
2: ಅಲ್ಲ, ನೀವು ಆ ರಗ್ಳಿಗೆ ಹೋಯಿಲ್ಲ ಬ್ಯಾಡನಳ್ಳಿ ಹೇಳಿ, ಅದಕ್ಕೆ ಅದ್ರ ಬಗ್ಗೆ ಏನಾದ್ರು ಬೇಜಾರು ಇದೆಯಾ? ಅಂದ್ರೆ ಹೆಚ್ಚಿನವರೆಲ್ಲ ಈಗ ನೋಡಿ, ನಿಮ್ಮ ಏಜ್ಗೆ ಅಂದ್ರೆ ಪ್ರಾಂಶುಪಾಲರಾಗಿ ನಿವೃತ್ತರಾದವ್ರು, ನೀವು ಅಷ್ಟು ವರ್ಷ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದವರು, ಕನ್ನಡದಲ್ಲಿ ಆಹಾ ಕನ್ನಡ ಮಾತು ಅದು ಗ್ರಾಂಥಿಕ ಕನ್ನಡ ಇಪ್ಪಿಗೂ ಸಾಕು, ಇಲ್ಲ ನಮ್ಮ ಕುಂದಾಪುರ ಕನ್ನಡವೇ ಇಪ್ಪಿಗೂ ಸಾಕು. ಸೊ ಅಷ್ಟು ಲೈಕ್ ಮಾತಾಡುವರು ನೀವು. ನೀವು ಮಾತಾಡ್ತಿಗೆ ಗೊತ್ತಾಗುತ್ತೆ ಮೋಸ್ಟ್ಲಿ ಇವ್ರು ಕನ್ನಡ ಪ್ರೊಫೆಸರ ಹಂಗೆ ಅಂತದ್ದು ಇರ್ಕು ಅಂತ. ಆ ಥರದ್ದು ಒಳ್ಳೆ ಕನ್ನಡ ನಿಮ್ದು, ಅಥವಾ ಕತೆಗಳು, ಅಥವಾ ನೀವು ಓದಿಕೊಂಡ ನಿಮ್ಮ ಪಾಂಡಿತ್ಯ, ಅದೆಲ್ಲವೂ ನಿಮ್ಮ ಮಾತಲ್ಲಿ ಒಪ್ಪಂಥದ್ದು. ನಿಮ್ಗೆಲ್ಲಾರು ಬೇಜಾರತ್ತ ಅಂದರೆ, ನಾನು ಒಂದು ಡಾಕ್ಟ್ರೇಟ್, ಯಾಕಂದ್ರೆ ನಂಗೆ ಆ ಬೇಜಾರಿತ್ತು. ನಿಮ್ಗೆಲ್ಲಾರು ಇದೆಯಾ ಡಾಕ್ಟ್ರೇಟ್ ಮಾಡ್ಕಿತ್ತು ಅಂತೇಳಿ?
3: ನೀವು ಕೇಳಿದ ಬಾರಿ ಲೈಕ್ ಆಯ್ತು.
2: ಹಾ,
3: ಡಾಕ್ಟ್ರೇಟ್ ನಮ್ಮ ಕಲ್ದಂಗೆ ನಾವೆಲ್ಲ ಕೊಲ್ವತ್ತಿ ಡಾಕ್ಟ್ರೇಟಿಗೆ ಅಂತ ದೊಡ್ಡದೊಂದು ಗೌರವ ಇರಲಿಲ್ಲ. ನಮ್ಗೊಂದು ಎಂ ಎ ಮಾಡ್ರೆ ಸಾಕು, ಒಂದು ಸೆಕೆಂಡ್ ಕ್ಲಾಸ್ ಇದ್ರೆ ಸಾಕು.
2: ಆಗಳಿಕೆ
3: ಆಗಳಿಕೆ ಆಗಳಿಕೆ ಒಂದು 50% ಮೇಲ್ ಬಂದ್ರೆ ನಮ್ ಕೆಲಸ ಸಿಗ್ತಿತ್ತು.
2: ಅದೇ ಗ್ರೇಟ್ ಆಗಳಿಕೆ
3: ಆಗಳಿ, ಅದೇ ಗ್ರೇಟ್. ಡಾಕ್ಟ್ರೇಟ್ ಗಿಕ್ಟ್ರೇಟ್ ಮಾಡೋಕೆ ಮತ್ತೆಲ್ಲ ಆಗಳಿ ಎಂ ಎ ಮಾಡಿ ಕೆಲ್ಸಕ್ಕೆ ಸೇರಿ ಸಾಕು, ಸೂಪರ್ ಸಂಬಳ ಬಂದ್ರ ಕೂಡಲೇ ನಮ್ಗೆ ಅದೊಂಥರ ಹೆಗ್ಗಿ ಸಿಕ್ಕದಂಗೆ. ಯಾಕಂದ್ರೆ ನಾವು ಏನು ಬಹಳ ಹೇರಾಳ ದುಡ್ಡಿಂದ ಮನೆ ತಂದಿಂದ ಬಂದರಲ್ಲ, ಹಿಂಗೆ ಸಾಮಾನ್ಯವಾಗಿ ಅಲ್ಲಿ ಅಕ್ಕ ಹೊತ್ಕೋ ಬಾವ ತೊಟ್ಕೊಂಡು ಹೇಳೋ ರೀತಿಯಂಗೆ ಬಂದರು ನಾವು.
2: ಅಕ್ಕ ಹೊತ್ಕೋ
3: ಬಾವ ತೊಟ್ಕೋ, ಒಂದೇ ಒಲ್ಲಿ ಬಾವ ಬಾವ ಅಕ್ಕನಿ ಇಬ್ರಿ ಪೂರೈಸ್ಕದ ಅಕ್ಕ ಹೊತ್ಕೋ ಬಾವ ತೊಟ್ಕೊಂಡು ಹೇಳಿ ಭಾವನಿಗೆ ಒಂದೇ ಒಲ್ಲಿ ಕೊಟ್ಕೊಂಡು ಭಾವನಂಟ ಹೇಳಿ ಕಳ್ಸುದು ಅಪ್ಪನಿಗೆ. ಅಂದ್ರೆ
2: ಎಷ್ಟು ಲೈಕ್ ಇತ್ತು ಅಕ್ಕ ಹೊತ್ಕೋ ಬಾವ ತೊಟ್ಕೋ
3: ಅಂದ್ರೆ, ಅಕ್ಕನಿಗೂ ಆ ಭಾವನಿಗೆ ಇಬ್ರಿಗೂ ಚಳಿಯಪ್ಪಾಗ ಒಂದೊಲ್ಲಿ ಅಕ್ಕ ಒಂದು ಲಾಯ್ಕಡೆ ಹೊತ್ಕೊಂಡ್ಲಿ ಭಾವ ನಿಮ್ಗೆ ಚಳಿಯಾರ ಅಕ್ಕನ ತೊಟ್ಕೊಂಡು. ಹಾಗೆ ವ್ಯವಸ್ಥೆ ಅಂದ್ರೆ ನಮ್ಮಲ್ಲಿ ಚಿಪ್ಪಡ್ ಕಿತ್ತರೆ ಕರ್ಲ್ ಹೇರತ್ತಂದೇಳಿ ಒಂದು ಗಾದಿ ಇತ್ತು.
2: ಹಾಗಂದ್ರೆ
3: ಚಿಪ್ಪಡ್ ಕಿತ್ತರೆ ಕರ್ಲ್ ಹೇರತ್ತಂದ್ರೆ ಕೋಳಿ ಹಂಗೆ ಮಾಸ ಗೀಸೆ ಅಂತ ಇರ್ತಿಲ್ಲ ಮೇಡಮ್, ಅದ್ರಾಗೆ ಒಂದು ಚಿಪ್ಪಡ್ ತೆಗೆದ ಮತ್ತೆ ಕರ್ಲೇ ಬಾಬು ಮತ್ತೆ ಅಂತ ಇಲ್ಲ. ಈ ಕೋಳಿ ಬಹಳ ಸಣ್ಣ ಕೋಳಿ ಎಲ್ಲ ಇದ್ರೆ,
2: ಒಣಕಟ್ಟಿ ಕೋಳಿ,
3: ಒಣಕಟ್ಟಿ ಕೋಳಿ ಇದ್ರೆ ಹಾಗೆ. ಈಗ ನಮ್ಮಲ್ಲಿ ವ್ಯಾಪಾರ ಎಂತ ಕೇಂದ್ರೆ ದುಡ್ಡು ನಮ್ಮಲ್ಲಿ ಭಾರಿ ಕಡಿಮೆ. ಒಂದೊಂದು ಇನ್ನೊಂದು ನೂರಿ ನೂರು ಮುಡಿ ಭತ್ತ ಮನೆಗೆ ಬೆಳೀತ್ರೆ, ಅದ್ರಂಗೆ ಎಲ್ಲ ಕೊಳಕಿ ಚೆಂಡಿಯಿಂದ ಹಿಡಿದು ಕೇಳಗದಿಂದ ಎಲ್ಲ ಅದ್ರಂಗೆ ಆಯ್ಕೆ. ಶಾಲೆಗೆ ಮಕ್ಕಳು ಶಾಲೆಗೆ ಹೋಗೋದು, ಅಪ್ಪನಿಗಂಗಿ ಅಮ್ಮನಿಗಂಗಿ ಎಲ್ಲ ಪತ್ತಿಗೆ ಅದು ಆ ದುಡ್ಡು ಎಲ್ಲಿಗೂ ಸಾಕತ್ತಿಲ್ಲ. ಹಾಗೆ ನಮ್ಗೊಂದು ಬಿ ಎಮ್ ಎ ಮಾಡ್ಕೊಂಡು ಬಂದ್ರು ಕೂಡ ಒಂದು ಕೆಲಸ ಸಿಕ್ಕರೆ ಎಬ್ಬಿ ಎಸ್ ಆಗ್ದೇವ್ರೆ ಅಂತ ಹೇಳಿ ಅಲ್ಲಿಗೆ ನಮ್ದು ಓದುದಲ್ಲ, ಓದುದು ಓದುದು ನಾವು ಶುರು ಮಾಡ್ತೀವಿ. ಪಿ ಎಚ್ ಡಿ ಎಚ್ ಡಿ ಅಲ್ಲಿ ಇನ್ನು ಯಾರು ಮಾಡ್ತಾರೆ, ಮತ್ತೆ ಅದಕ್ಕೆ ಬೇರೆ ಕೊಲಕ್ಕೆ ಹೋಯ್ಕಂದೇಳಿ ನಾವು ಅದನ್ನು ಕೈದ್ ಮಾಡ್ತೀವಿ. ಆಮೇಲೆ ನಂಗೊಂದು ಹಂಪಿ ಯೂನಿವರ್ಸಿಟಿಲಿ ಆಗಿ ಮುಕ್ಕಾಲಂಶ ಪಿ ಎಚ್ ಡಿ ಆದ್ಮೇಲೆ ಕಡಿ ಪಿ ಎಚ್ ಡಿ ಆದ್ಮೇಲೆ ಕಡಿ ಬ್ಯಾಡ ಅಂತ ಅನಿಸ್ತು. ಮತ್ತೆ ಕಡಿ ಕಡಿ ಪಿ ಎಚ್ ಡಿ ಮಾಡ್ಕೊಂಡು ಬಂದರದ ಕಂಡ್ರ ಮೇಲೆ ಇನ್ನು ನಾವು ಬ್ಯಾಡದೇ ಬೇಡ ಅಂತ ಅನಿಸ್ತು.
2: ಯಾಕೆ?
3: ಯಾಕಂದ್ರೆ ಪಿ ಎಚ್ ಡಿಗೆ ಅಂದ್ರೆ ಅದಕ್ಕೊಂದು ಗೌರವದ ಸ್ಥಿತಿಯೇ ಹೋಗ್ಬಿಡುತ್ತೆ ಮೇಡಮ್. ಯಾಕಂದ್ರೆ ನೀವು ಅದು ನಾನು ಹೇಳ್ರೆ ತಪ್ಪತ್ತ, ನಾ ಪಿ ಎಚ್ ಡಿ ಮಾಡಿದೆ ಇಪ್ಪತ್ತಿ ಮಾಡ್ರ ಬಾಡ್ದ್ರ ಬಗ್ಗೆ ಹೇಳ್ರೆ. ಈಗ ಪಿ ಎಚ್ ಡಿ ಮಾಡ್ದನ್ನ ಇಂಟರ್ವ್ಯೂ ಮಾಡಿದ್ವಿ, ನೀವು ನಂಬ್ತೀರಿ ಇಲ್ಲ, ಅವ ನನ್ನ ಹೆಸರು ಬರಿ ಮಗ ಅಂತ ಹೇಳ್ಕೊಳ್ಳೆ ಬಾಲಕೃಷ್ಣ. ಏ ಮರ, ನಂಗೆ ಇಷ್ಟರ್ ಯಾರು ಬಾಲ ಮಾಡ್ದಿಲ್ಲ, ನೀನ್ ನನ್ನ ಹೆಸರು ಬಾಲವೂ ಮಾಡಿಬಿಟ್ಟೆ ಅಲ್ಲ ಮರ. ಅವ ಪಿ ಎಚ್ ಡಿ ಮಾಡಿ ಎಮ್ ಎ ಪಿ ಎಚ್ ಡಿ ಮಾಡಿ ಕನ್ನಡ ಪ್ರೊಫೆಸರ್ ಆಗಿ ಬಂದವನಿಗೆ ಬಾಲಕೃಷ್ಣನ್ಗೆ ಬಾಲ ಬೇಕೋ ಬೇಡೋ ಅಂತೇಳಿ ಗೊತ್ತಿಲ್ಲದವರಿಗೆಲ್ಲ ಪಿ ಎಚ್ ಡಿ ಮಾಡ್ಕೊಂಡು ಬರ್ತೀರಿ ಅಂದ್ರೆ ಆ ಪಿ ಎಚ್ ಡಿ ಏನ್ ಗೌರವ ಇದೆ ಹೇಳಿ. ಆದ್ರೆ ಪಿ ಎಚ್ ಡಿ ಗೌರವ ಇಲ್ಲ ಅಂತ ನಾನು ಖಂಡಿತ ಹೇಳೋದಿಲ್ಲ. ಒಂದೊಂದು ಪಿ ಎಚ್ ಡಿ ಮಾಡೋದಕ್ಕೆ ನಮ್ಮ ಹಿಂದೆಲ್ಲ ಅದು ನಮ್ಮ ವಿವೇಕರಿಗಳ ಕೈ ಕೆಳಗಡೆ ಪಿ ಎಚ್ ಡಿ ಮಾಡೋದು, ಶಿವರಾಮ್ ಪಡಿಕಳ ಎದುರುಗಡೆ ಪಿ ಎಚ್ ಡಿ ಮಾಡೋದು, ನಿಜವಾಗಿ ಅವ್ರು ಪಾಠ ಕೇಳೋದು ಒಂದು ಸ್ವರ್ಗ ಸುಖ. ಅಷ್ಟು ಚಂದ ಪಾಠ ಮಾಡ್ತಿದ್ರು. ನೀವು ಕೇಳಂಗೆ ರಿಪೆಂಟ್ ಆಗಿಲ್ಲೇ ಕೇಳಿ ರಿಪೆಂಟ್ ಆದ್ರೆ ಎಷ್ಟು ಸರಿ ರಿಪೆಂಟ್ ಆಯ್ತು. ನಾನು ಸುಮ್ಮನೆ ಅವರು ಕೆಲವರು ಡಾಕ್ಟರ್ ಬಾಲ್ಕನ್ ಶೆಟ್ಟಿ ಅಂದಲೇ ನಾನು ಅವ್ರು ಹಾಕ್ಬೇಡಿ ಅಂದ್ರೆ ಎಷ್ಟು ಸರಿ ಹೇಳ್ರು ಸಹಿತ ಅವ್ರು ಕೇಂತಿಲ್ಲ, ಅವ್ರು ಡಾಕ್ಟ್ರೇ ತಿಳ್ಕೊಂಡಿರ ಕಡಿಕೆ ನಾನು ಆಯ್ತು ಅವ್ರವ್ರು ಒಂದು ಡಾಕ್ಟರ್ ಕೊಡೋದು ನಾನು ಯಾಕೆ ತಕೊಂಬಕಾಗಲ್ಲ ಹೇಳಿ ನಾನು ಸಹಿತ ಸುಮ್ಮನೆ ಕಣ್ಣಿ ಒಂದು ಎರಡು ಕಡೆ. ಆದ್ರಿಂದ ಹಿಂಗ ಹಿಂಗಿತ್ತು, ನನ್ಗೇನು ಅಂತ ದೊಡ್ಡ ರಿಗ್ರೆಟ್ ಏನಿಲ್ಲ, ರಿಪೆಂಟ್ ಏನಿಲ್ಲ ನಂಗೆ. ಅದರಿಂದ ಯಾವುದು ಸಹಿತ ಆರ್ಥಿಕವಾದಂತ ಲಾಸ್ ಏನು ಆಗಲಿಲ್ಲ ನನ್ಗೆ. ನನ್ಗೆ ಗೌರವನಿಗೆ ಹಿಂಗೆ ಛಂದಸ್ಸು ವ್ಯಾಕರಣ ಇದ್ರಂಗೆಲ್ಲ ನನ್ಗೆ ತುಂಬ ನನ್ನನ್ನು ಕರೀತಾರೆ. ನಾನು ಒಳ್ಳೆ ಪಿ ಎಚ್ ಡಿ ಅದಕ್ಕೆ ಎಲ್ಲರಿಗೂ ಸಹಿತ ಸರಿ ಮಿಗಿಲಾಗಿ ಅಲ್ಲಿದ್ದು ಸಮಸಮ ಇದ್ದೆ ಅಂತ ಹೇಳುವಂತ ಒಂದು ಆತ್ಮವಿಶ್ವಾಸ ಇತ್ತು.
2: ಅದಂತೂ ನಂಗೆ ಖಂಡಿತ ಗೊತ್ತಿತ್ತು ಸರ್, ನಿಮ್ಮ ಮಾತಲ್ಲೇ ಅದು ಗೊತ್ತಾಯ್ತು ನಿಮ್ಮ ಪಾಂಡಿತ್ಯ ಎಷ್ಟು ಅಂತ ಹೇಳಿ. ನನಗೀಗ ಜಸ್ಟ್ ಹೆಸರು ಹೇಳೋತ್ತಿಗೆ ಬಾಲಕೃಷ್ಣ ಶೆಟ್ಟಿ ಎಂಬತ್ತಿಗೆ ಬಾಲಕ್ ಅವ್ರು ಯಾರೋ ಬಾಲ್ವೇ ಹಾಕಿರಂಬ್ರ, ನಂದು ಅದಲ್ಲ ಡಾ ಏನಾರು ಇತ್ತ ಅದಕ್ಕಿಂತ ಮುಂಚೆ ಅಂತ ಹೇಳ್ಕೊಂಡು
3: ಅನುಮಾನ ಕೇಳಿದ್ರು. ಸಮಾನ ಕೆಲವು ಸರಿ ಕೆಲವು ಇದಕ್ಕೂ ಹಾಕಿರ ಕಡೆ ನೀವು ಹಾಕ್ಬೇಡಿ ಮಾರ್ರೆ ಅಂತ ಹೇಳಿ ಕಡೆ ಬಾಲ್ಕನ್ ಶೆಟ್ಟಿ ಕಟೀಲ್ ಅಂತೇಳಿ ಹಾಕೋ ಶುರು ಮಾಡ್ರೆ, ಬಾಲ್ಕನ್ ಶೆಟ್ಟಿ ಮಳ್ಳೊಳ್ಳಿ ಹಾಕೋ ಶುರು ಮಾಡ್ರೆ. ಹಿಂಗೆ ಒಂಥರ ನನ್ನ ಹೆಸರಿನಲ್ಲಿ ತುಂಬಾ ಆಟ ಎಲ್ಲ ಆತ ಇತ್ತು. ಏನ್ ತೊಂದ್ರೆ ಇಲ್ಲ ನನ್ಗೇನದ್ರಿಂದ, ಏನ್ ತೊಂದರೆ ಇಲ್ಲ.
2: ನೀವು ಆಕ್ಚುಲಿ ಎಲ್ಲಿ ಅದು ಸರ್?
3: ನಾನು ಇಲ್ಲಿಂದ ಒಂದು ಈ ಒಂದು 15-16 kilometers ಆಚೆ ಬಿದ್ಕಲ್ಕಟ್ಟೆ ಹುಣಸಮಕ್ಕಿ ಮಳ್ಳೊಳ್ಳಿ ಅಂತ ಗೊತ್ತಿತ್ತಲ್ಲ, ನಾನು ಹುಟ್ಟದ ಮಳ್ಳೊಳ್ಳಿಗೆ, ನಾವು ಬೆಳೆದು ಮಳ್ಳೊಳ್ಳಿಗೆ. ನಮ್ಮ ಅಪ್ಪನೂ ಕೃಷಿ, ನಾವು 8 ಮಕ್ಕಳು. 8 ಮಕ್ಕಳು ಅಂದ್ರೆ ಆಗಳಿಕ ಅಲ್ಲ, ದೇವರೇ ನೆಲೆಸ್ಕ ಮೇಡಮ್, ಅದು ಮನುಷ್ಯರ ಕೈಯಲ್ಲಿ ಇರ್ಲಿಲ್ಲ ಆಗಳಿಕೆ.
2: ಎಂತ ಮಕ್ಕಳ
3: ಮಕ್ಕಳು ಹಾಕುದು ಅದ್ರಲ್ಲಿ ನಾನು 8 ನನಗೆ ನಮ್ಮ ಬಾಲಕೃಷ್ಣ ಅಂತ ಹೇಳಿ ಹೆಸರಿಟ್ರು.
2: ನೀವು ಕಿರಿ ಕೊಯ್ಡ
3: ಕಿಡಿ ಕೊಯ್ಡ
2: ನಾನು
3: ಅಮ್ಮ ನಾಲ್ಕು ಕಷ್ಟ ಗಟ್ಟಿಗಲ್ಲ ಆಗಳಿಕೆ. ಶಾಲೆಗೆ ಹೋಗ್ದ್ರೆ ಮಕ್ಕಳೊಟ್ಟಿ ಆಡೋದು, ಹೆಸರಿನಕಾಯಿ ತಿಂದು ಕಾಯಿಕಾಯಿ ತಿಂದ್ರೆ ಇದಂಗೆ ನಮ್ಮ ಕಾಲ ಕಳೆದು ಹೋಯ್ತು. ಅಮ್ಮ ಬೈದು, ನನ್ನ ಅಣದಿಕ್ಕಳಲ್ಲಿ ಇಂಜಿನಿಯರಿಂಗ್ ಡಾಕ್ಟರ್ ಲೈ ಒಳ್ಳೊಳ್ಳೆ ಹುದ್ದೆಂಗೆ ಇದ್ದೀರ ಆಗಳಿಕೆ, ಏ ಮಗನೇ ನೀನ್ ಎಂತ ಮಾಡೋ ಕೈದ್ರ ಅಂತ ಕನಿಗೊಂದು ಮಾಸ್ಟರ್ ಆಗಿ ಮರ ಎಂದ ಅಮ್ಮ ಬೈದು ನಂಗೆ. ಅವಳು ದೇಶದಿಂದ ಅವಳು ಬೈಗಳೇ ನನಗೂ ವರ ಆಗಿ ನಾನು ಮಾಸ್ಟರ್ ಆದೆ. ನಮ್ಮೂರಂಗೆ ದೊಡ್ಡ ಸಾಹಿತ್ಯ ಸಮ್ಮೇಳನಕ್ಕೆ ನನ್ನ ಸಮ್ಮೇಳನ ಅಧ್ಯಕ್ಷ ಮಾಡ್ರೆ ಎಲ್ಲ. ನಾನು ಹೇಳಿದೆ ನನ್ನ ಅಮ್ಮಿದ್ದೀರ ನಾನು ಮಾಸ್ಟರ್ನ ಎಲ್ಲ ಮಕ್ಕಳನ್ನ ಮಾಸ್ಟರ್ನೇ ಮಾಡ್ತಿದ್ರೇನು ಅಂತೇಳಿ ಅಂದ್ರೆ ಮಾಸ್ಟರ್ ಕಡಿಮೆ ಅಲ್ಲ ಅನ್ನೋದಕ್ಕೆ ನಾನು ಹೇಳದು ಈ ಮಾತೆ.
2: ಅಲ್ಲ ನಿಮ್ಗೆ ಕಾಣಿ, ಈಗ ಎರಡೆರಡು ಮಕ್ಕಳಿದ್ದೆ, ಕೆಲವರೆಲ್ಲ ನಂಗೆ ರ್ಯಾಂಕ್ ಸ್ಟೂಡೆಂಟ್ಸ್ ಎಲ್ಲ ಬತ್ರ ಸ್ಟುಡಿಯೋಗೆ. ನಾ ರ್ಯಾಂಕ್ ಸ್ಟೂಡೆಂಟ್ ಕಾಮ್ದಲ್ಲ, ಅವ್ರ ತಮ್ಮ ಎಲ್ಲ ಇರ್ತಾರಲ್ಲ ಅವನು ಕಾಮ್ದ, ಆ ಮಕ್ಕಳಿಗೆ ಎಷ್ಟು ಪ್ರೆಷರ್ ಆಪು ಅಂತ. ಈಗ ಅಣ್ಣ ಇಷ್ಟು 99% ತೆಗ್ದಿದ್ದ, ಇವ ಅಟ್ಲೀಸ್ಟ್ 1% ಅವ್ರು ಜಾಸ್ತಿ ತೆಗಿಕಲ್ಲ, ಅದೊಂದು ಇರುತ್ತಲ್ಲ ಪ್ರೆಷರ್. ಇವಕ್ಕೆ ಎಷ್ಟು ಪ್ರೆಷರ್ ಆಪು ಈ ಚೆನ್ನೋಕೆಲ್ಲ ಅಂತ ನಾನು ಅಂದ್ಕೊಂಡ್. ನಿಮ್ಗೆ 8-7 ನಿಮ್ಗಿಂತ ಮುಂಚೆ ಇದ್ದವ್ರು
3: ನಮ್ಮ ಅಪ್ಪ ಎಷ್ಟೇ ಕಟ್ಸಂಗ ಅವ್ರು ಮಕ್ಕಳು ಶಾಲೆಗೆ ಒಂದು ಕಳ್ಸಿ ಅಂದ್ರೆ ನಾವು ಮೇಲೆ ಬಿತ್ತು ಒಂದ್ ಸ್ವಲ್ಪ. ಅವ್ರವ್ರ ಹೊಟ್ಟೆ ವರ್ಕೊಂಡ್ ಒಳ್ಳೊಳ್ಳೆ ರೀತಿ ಹೊಟ್ಟೆ ವರ್ಕೊಂಡ್ ವ್ಯವಸ್ಥೆ ಆಯ್ತು. ನಾನು ಕೊನೆಯ ಒಬ್ಬ ಮಾಸ್ಟರ್ ಅದೆ.
2: ಅಲ್ಲ ಅದು ನಿಮ್ಗೆ ಕಣೆ, ಆಗಿನ ಮಕ್ಕಳೆಲ್ಲ ಏನ್ ಪ್ರೆಷರ್ ತಕಂತಿಲ್ಲ, ಅವ ಎಂತಾರ ಇಲ್ಲಿ ನಂಗಡಿ ನಂಗೆ ಅಂತ ಆತದೆ ಆ ತರ ಆಟಿಟ್ಯೂಡ್ ಅಲ್ಲ.
3: ಇಲ್ಲ ನಮ್ಮಲ್ಲಿ ಏನು ನನ್ ಕಾಂಪಿಟೇಷನ್ ಇಲ್ಲ, ನಮ್ಗೆ 35 ತೆಗೆದ್ರೆ ಪಾಸ್ ಆದ್ರೆ ಗಟ್ಟಿಗ, ಅದು 34-35 ತೆಗೆದ್ರೆ ಹೆಡ್ಡ, ಪಾಸ್ ಆದ್ರೆ ಗಟ್ಟಿಗ ಫೈಲ್ ಆದ್ರೆ ಹೆಡ್ಡ. ನಮ್ಮಲ್ಲಿ ಎರಡೇ ಪಾಸ್ ಫೈಲ್ ಎರಡೇ ಇದೆ,
2: ಎರಡೇ
3: ಫಸ್ಟ್ ಕ್ಲಾಸ್. 99% ಅಲ್ಲ ನಾವು ಕೇಳೋದು ಇಲ್ಲ, ನಮ್ಗೆ ಅವ್ರು ಕೊಟ್ಟದ್ದು ಇಲ್ಲ, ನಮ್ ಶಾಲೆಗೆ ಯಾರಿಗೂ ಸಿಕ್ಕೋದು ಇಲ್ಲ ಅದೆಲ್ಲ. ಈಗ ಇತ್ತೀಚೆಗೆ ಅದೊಂಥರ ಮಾರ್ಕ್ ಅನ್ನೋದು ಪ್ರಿಸ್ಟೇಜ್ ಆಗಿಬಿಟ್ಟಿತ್ತು, ಅದೇ ದೊಡ್ಡ ಸಮಸ್ಯೆ. ಈಗ ಮಾರ್ಕ್ ಅಷ್ಟು ಪ್ರಿಸ್ಟೇಜ್ ಆಗ್ತಾ, ಆಗ ಈ ಸರಸ್ವತಿ ಕ್ಯಾಲೆಂಡರ್ ನೀವು ಕಂಡ್ರೆ ಮೇಡಮ್, ಅವಳಿಗೆ ಆ ದೇವರಿಗೆ 4 ಹೆಂಗೆ ನೀವು ಸಮ ಕಂಡ್ರೆ ಗೊತ್ತಾಗ್ತಲ್ಲೆ, 2 ಹೆಂಗೆ ಅವಳು ವೀಣೆ ಬರ್ಸ್ತಾಳೆ, ಮೇಲೊಂದ್ ಕೈ ಕೆಳ ಕೈ ವೀಣೆ ಬರ್ಸ್ತಾಳೆ, ಇನ್ನೊಂದ್ ಕೈ ಜಪಮಾಲೆ ಹಿಡ್ಕೊಂಡಿದ್ದಾಳೆ, ಮತ್ತೊಂದ್ ಕೈ ಪುಸ್ತಕ ಹಿಡ್ಕೊಂಡಿದ್ದಾಳೆ. ಅದು ಏನ್ ಅಪ್ಪ ಬಿತ್ತು ಹೇಳ್ಕೊಂಡ್ರೆ 25% ಮಾತ್ರ ಪುಸ್ತಕ ಓದ್ರು ಸಾಕು, ಉಳದ್ದೆಲ್ಲ ಈ ಕಾಣಿ ನಿಮ್ ಕಣಿ ರೇಡಿಯೋ ಆಕಾಶವಾಣಿ ಯಕ್ಷಗಾನ ಇದು ಇದೆಲ್ಲ ಕಲಿಕಂದ ಹೇಳಿ ವೀಣೆ ಹಿಡ್ಕೊಂಡಿದ್ದಾಳೆ. ಇನ್ನೊಂದ್ 25% ನೀ ಎಡದ್ರ ಅಧ್ಯಾತ್ಮ ಮತ್ತೊಂದೇನೋ ಪರಲೋಕ ಅದು ಇದು ಇದ್ರೆ ತಿಳ್ಕೊಂಬ್ದಷ್ಟೇ, ಅದೆಲ್ಲ ದೊಡ್ಡ ಸಂಗತಿ. ಆ ಕ್ಯಾಲೆಂಡರ್ ಹಂಗೆ ದೇವಿ ಚಿತ್ರ ಮಾಡೋರು ಯಾರೋ ರಾಜ ರವಿವರ್ಮ ಮಾಡೋದು ಏನಂದ್ರೆ ಯಾರಂದ್ ಗೊತ್ತಿಲ್ಲ ನಂಗೆ, ಯಾರು
2: ರವಿವರ್ಮ
3: ನಾವು ಹೇಳದ್ ಕೇಳದು ದೇವ ದೇವಿಯ ಚಿತ್ರದಲ್ಲೇ ಇತ್ತದ.
2: ಕಾಣಿ ಎಷ್ಟು ಲೈಕ್ ಎಕ್ಸ್ಪ್ಲೇನ್ ಮಾಡ್ರಿ ಸರ್ ಇದನ್ನ.
3: ನಮ್ಗೆ ಅಂದ್ರೆ ನಮ್ಮ ಮಾರ್ಕ್ ಪ್ರಿಸ್ಟೇಜ್ ಅಂತಂದ್ರೆ, ಈಗ ಕಾಣಿ ನೀವು ನಾನು ಬೇಜಾರು ಮಾಡ್ಕೊಂಡ್ಬಿಡಿ, ನಾ ಹೇಳೋದು ತಪ್ಪು ಅಂತ ತಿಳ್ಕೊಂಡ್ಬೇಡಿ,
2: ಹೇಳಿ ಸರ್.
3: ನಾವು ನೆರ್ಮರಿನ ಕಾಮ್ದು ಎರಡೇ ವಿಷಯಕ್ಕೆ, ಒಂದು ನಮ್ಮ ಮನೆ ಕರೆಂಟ್ ಹೊರ್ಕೊಳ್ಳಿ, ಇನ್ನೊಂದು ನಮ್ಮ ಮನೆಗೆ ಮಾರ್ಕ್ಸ್ ಕಾರ್ಡ್ ಮಕ್ಕಳ ತಂದ್ರೆ
2: ಕರೆಕ್ಟ್.
3: ಯಾಕೆ ಗೊತ್ತಾ? ಕರೆಂಟ್ ಹೊರ್ಕೊಳ್ಳಿ ಆಚೆ ನೀಕು, ಅವ್ರ ಮನೆ ಕರೆಂಟ್ ಇತ್ತು ನಮ್ಮ ಮನೆ ಕರೆಂಟ್ ಇಲ್ಲ ಅಂದ್ರೆ ಇವ್ರಿಗೆ ನಮ್ಮ ಮನೆಗೆ ಗಡ್ಬಿಡಿಯ ಲೆಕ್ಕಾಚಾರ ಇಲ್ಲ. ಅವ್ರ ಮನೆಗೆ ಇಲ್ಲ ನಮ್ಮ ಮನೆಗೆ ಇಲ್ಲ, ಎಲ್ಲೂ ಇಲ್ಲ ಅವ್ರ ಮನೆ ಐತೆ ಅಂತೇಳಿ ಗಂಡ ಸುಮ್ಮನೆ ಕುಕ್ಕಳ್ಳಕ್ಕೆ. ಅವ್ರ ಮನೆಗೆ ಇದ್ದಿಲ್ಲಿದ್ರೆ ಆ ಗಂಡ ಎಲ್ಲಿಗಾರು ಬಿರಿಸಿ ಅವಳಿಗೆ ಅಂತ ಕಾಣಿ ನನ್ನ ಕಾಣಿ ಅಂತ. ಆತ್ ಮನೆಗೆ ಒಂದು ಮಾರ್ಕ್ಸ್ ಕಾರ್ಡ್ ಬಂದ್ರೆ ಎಷ್ಟು ಬಂತು ಜಲ್ ಜಕ್ಕನ ಮಗನಿಗೆ, ಎಷ್ಟು ಬಂತು ಸಾವಿತ್ರಿ ಮಗನಿಗೆ ಅಂದೇಳಿ ಕೇಳಿ ಕಂಪೇರ್ ಮಾಡ್ತೇವಲ್ಲ ಮೇಡಮ್. ಅದು ನನ್ನ ಮಕ್ಕಳನ್ನ ಈಗ ಅರ್ಧಂಶ ಮಕ್ಕಳನ್ನ ನಾವು ಸರಿ, ಈ ಸ್ಪಂಜಿಗೆ ನೀವು ಒಂದು ಕೊಡಪನ ನೀರು ಹಾಕ್ರು ಸ್ಪಂಜ್ ಎಷ್ಟು ಹೀರ್ಕೊಂಬ್ದು ಅಷ್ಟೇ ಹೀರ್ಕೊಂಬ್ದು.
2: ಕರೆಕ್ಟ್.
3: ಅದಕ್ಕೆ ಜಾಸ್ತಿ ನೀರು ಹೀರ್ಕಂತಿಲ್ಲ. ಅದನ್ನು ನಾವು ಮಕ್ಕಳು ಬೆಳೆಸೋ ಕ್ರಮದಲ್ಲೇ ಬೆಳೆಸಲ್ಲ ನಾವಲ್ಲ, ಹಾಗಲ್ಲ ಮೇಡಮ್, ನಾವು ಬೆಳೆಸೋದಲ್ಲ, ನಾವು ಬೆಳದ್ ನಮ್ಮನ್ನ ಯಾರು ಬೆಳೆಸ,
2: ನ್ಯಾಚುರಲ್ ಆರ್ಗ್ಯಾನಿಕ್
3: ಆರ್ಗ್ಯಾನಿಕ್ ಫುಲ್. ಈಗಳು ನಾವು ಇಷ್ಟೆಲ್ಲ ಸಂಬಳ ತಿಂದಿತ್ತು, ಕಾರ್ ಬೋರಂಗೆಲ್ಲ ತಿರುಗತ್ತ ಎಲ್ಲ, ಇವತ್ತು ನೀವು ನನ್ನ ಹೆರಕ್ ಕಳಿಸ್ರೆ, ಈಗ ನೀವು ಕುಂದಾಪುರ ಬಸ್ ಸ್ಟ್ಯಾಂಡ್ ನನ್ನ ಕಳಿಸ್ರೆ, ನಾನು ಏನಾರು ಮಾಡಿ ಹೊಟ್ಟಿ ಹೊರಗತ್ತೆ ಎಂಬ ಧೈರ್ಯ ಇತ್ತು. ಈಗ ನನಗೆ ಎರಡು ಮಕ್ಕಳು, ಅವರು ಡಬಲ್ ಗ್ರಾಜುಯೇಟ್ ಆಗಿರು, ಅವರು ಫಾರಿನರ್ ಇದ್ರು, ನನ್ನ ಮಗನ ಹತ್ರ ಹೋಗ್ಕೊಂಡು ಸಮಾವಯಕ ಬಿಸಿಲು ನಿಂತ್ಕೊಂಡು ಹೇಳ್ರೆ ಅವನಿಗೆ ಅರ್ಧ ಗಂಟೆ ನಿಂತ್ಕೊಂಬ್ಕಾತೀನಿ. ಈಗ ನಾವು ಮಕ್ಕಳು, ನಮ್ಮಪ್ಪ ಅಮ್ಮ ಘನ ಮಕ್ಕಳ ಸಾಕದ್ದ, ನಾವು ಘನ ಮಕ್ಕಳನ್ನು ಸಾಕದ್ದು ಅಂದೇಳಿ ಈಗ ನನ್ನ ಕ್ವಶನ್ ಮಾರ್ಕ್ ಬರ್ತಾ ಇತ್ತು. ಈಗ
2: ನಿಮ್ದಾದ್ರೂ ಸ್ವಲ್ಪ ಘನ ಇಪ್ಪು, ನಮ್ದಲ್ಲ ಇನ್ನೆಷ್ಟು ಘನ ಅಂತ ಗೊತ್ತಿಲ್ಲ.
3: ಎಲ್ಲ ಈ ಘನ ಮಕ್ಕಳೆಲ್ಲ ಉಟ್ಕಂತದೇನು ತೊಂದ್ರೆ ಇಲ್ಲ,
2: ಅಲ್ಲ
3: ಕಾಲಕ್ಕೆ ಸರಿಯಾಗಿ ಆತು ಬಿಡಿ.
2: ಆದ್ರೆ ಆ ಲೈಫ್ ಸ್ಕಿಲ್ಸ್ ಅಂತ ಹೇಳ್ತಾರಲ್ಲ ಸರ್, ಬದುಕು ಕಲುವುದು ಅಂತ ಹೇಳ್ತಾರೆ, ಅದು ನಂಗೆ ಹೆಗ್ಗಳಿಕ್ಕು ಅನ್ಸುದು. ಆ ನಿಮ್ಮ ಜನರೇಷನ್ ಅವರೆಲ್ಲ ಕಲ್ತು ಬಂದದಿತ್ತಲ್ಲ, ನೀವು ಹಾಲಿಗೆ ಹಾಕಿ ನೀರಿಗೆ ಹಾಕಿ ನಾವು ಬದುಕೊಂಡು ಬಂದ,
3: ನಾವು ದರಿ ಮೇಲೆ ಹಾಕೋ ದರಿ ಮಕ್ಕಳು ಕಣಗಿರೋ.
2: ಎಸ್, ಎಂತ ಮಾತು ಸರ್, ಹಿಂಗಿದೆಲ್ಲ ಸುಮಾರು ಮಾತುಗಳಿದ್ದಾವಲ್ಲ, ಅದಕ್ಕೆ ಎಂತಂತ್ರ ನಮ್ಮ ಕುಂದಾಪುರದ ನೀವು ಒಂದೊಂದಿಗೆ ಹೇಳ್ತಾ ಬಂದ
3: ಮಾತು ನಾವು ಪುಷ್ಟಿ ಕೊಟ್ಕೊಂಡ್ಕೊಂಡು ಮತ್ತೊಂದು ಉದಾಹರಣೆ ಕೊಟ್ಟೇ ಮಾತಾಡೋದು ನಾವು, ನಾವು ನೇರ ಮಾತಾಡೋದಿಲ್ಲ. ಈಗ ಹೆಣ್ಣೆ ಹಾಗಿತ್ತ ಕೇಂದ್ರೆ, ಹೆಣ್ಣಿಗೆ ಒಂದು ಉದಾಹರಣೆ ಕೊಟ್ಟೆ ಮಾಡುದು, ಹೆಣ್ಣೆ ಅಂದ್ರೆ ಮಾರ್ರೆ ಕಪ್ಪು, ಒಂದು ಉದಾಹರಣೆ ಕೊಟ್ಟೆ ಮಾತಾಡೋದು.
2: ಮುಸಿತೂರ್
3: ಮುಸಿತೂರ್ ಮಿಂದ್ಕ ಕೈ ತೊಳೆದ್ ಮೈ ಮುಟ್ಟಿ ಕೈ ತೊಳಿಗೆ ಬರ ಹಿಂಗಂದ್ರೆ ಆ ಹೆಣ್ಣಿನ ಹೇಳಿದ್ರೆ ಕೂಡಲೇ ಆ ಹೆಣ್ಣು ಇಡೀ ಚಿತ್ರಣವನ್ನು ನಾವು ಒಂಥರ ಈ ರೀತಿ ಕುಂದಾಪುರ ಕನ್ನಡದಲ್ಲಿ ಮಾತ್ರ ಫೆಸಿಲಿಟೀಸ್ ಇರೋದು ಬಹಳ ಚೆನ್ನಾಗಿದೆ. ಇದ್ರಲ್ಲಿ ನೀವು ಉದಾಹರಣೆ ಕೊಟ್ಟು, ಉದಾಹರಣೆ ಇಲ್ಲಿ ನಾವು ಮಾತಾಡೋದಿಲ್ಲ.
2: ಅದು ನೀವು ಉಪಮೇಯ ಅಂತ ಉಪಮೇಯ ಅಂತ ನಿಮ್ ಕನ್ನಡ
3: ಉಪಮೇಯ ಉಪಮಾನ ಉಪಮೇಯ ಅದೆಲ್ಲ ಈಗ ಅದೆಲ್ಲ ದೊಡ್ಡ ಉಪಮೇಯ ಅಲ್ಲ, ಉಪಮೇಯ ಎಲ್ಲ ಉಪಮೇಯ ಇತ್ತಲ್ಲ, ಅದಕ್ಕೊಂದು ಉಪಮಾನ ಬೇಕೇ ಬೇಕು. ಉಪಮಾನ ಇಲ್ಲದೆ ಇದ್ರೆ ಮಾತಾಡೋಕಾಗ್ತಿಲ್ಲ. ಈಗ ಸೀತೆ ಹೆಂಗಿದ್ದಳು ಕೇಳಿದ್ರೆ ಸೀತೆನ ಕವಿಯು ಮತ್ತೊಂದು ಯಾರೋ ಹೆಣ್ಣಿಗೆ ಹೋಲಿಸಿ ಮಾತಾಡ್ಕಾತಿ. ಈಗ ಆಕಾಶ ಆಗಿತ್ಕೊಂಡು ಕಡೆ ಐದು ಗಗನಂ ಗಗನಕ್ಕೆ ಪೋಲಿಕ್ಕೆ ಸಾಗರಂ ಸಾಗರಕ್ಕೆ ಪೋಲಿಕ್ಕೆ ಅಂತ ಯಾರು ಅದನ್ನು ಹೇಳಿ ಅಲ್ಲಿ ಮುಗಿಸುವಂಥ ವ್ಯವಸ್ಥೆ ಆದರೂ ಆಗ್ಬೇಕು. ಹೋಲಿಕೆ ಇಲ್ಲದೆ ಮಾತಾಡದೇ ಇರ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಾವು ಬೆಳೆದದ್ದು ಹಾಗೆ ನಮ್ದು ನಮ್ಮ ಬೆಳೆದ ಕ್ರಮವೇ ನಮಗೆ ಅಂತಾರೆ, ನಮ್ಮ ಖುಷಿ ಕೊಡೋದು ಇವತ್ತು ಕಾಣಿ ನಾವು ಎಂಜಾಯ್ ಮಾಡ್ತಾ ಇತ್ತೀಗ ಆ ಲೈಫನ್ನು. ಈಗ ನಾವು ನಮ್ಮ ಅಮ್ಮ ಸಣ್ಣದಿಪ್ಪತಿ ನಮ್ಮ ಬಾಯಿಗೆ ಯಾವುದು ರುಚಿ ಕೊಟ್ಟಿದ್ದಾಳೋ ಆ ರುಚಿ ಇವತ್ತು ನಮ್ಗೆ ಇತ್ತು. ಅಮ್ಮ ಮಾಡಿದ ಹಾಕದಂಗೆ ಅದೊಂದು ನಮ್ಮ ಪದಾರ್ಥ ಆಯ್ಲಿ, ಅಮ್ಮ ಮಾಡಿದ ಹಾಕದೊಂದು ಪರಮಾನ ಆಯ್ಲಿ, ಒಂಥರ ಗೊಡ್ಡಿಟ್ಟಾಯ್ಲಿ, ಒಂಥರ ಒಂದು ಒಂದು ಬೊಬ್ಬರಿನ ದಾಣಿ ಆಯ್ಲಿ,
2: ಅಥವಾ
3: ಬೊಬ್ಬರಿನ ದಾಣಿ ಅಂದ್ರೆ ಬೊಬ್ಬರಿಗೆ ಒಂದು ದಾಣಿ ಮಾಡಿ ಮಾಡ್ತೇವೆ, ಒಂಥರ ಒಂದು ಕಾಯಿ ಉಂಡಿ ಮಾಡೋದು ಅದು. ಕಾಯಿ ಉಂಡಿ ಬೊಬ್ಬರಿನ ದಾಣಿ ಅಂತ ಕರೋದು ಅದಕ್ಕೆ, ಮಣ್ಣಿ ಬೊಬ್ಬರಿನ ದಾಣಿ ಬೊಬ್ಬರಿಗೆ ಒಂದು ಇದು ಮಾಡೋದು ತಿಮ್ಮಕ್ಕೆ ಆಗಳಿಕಲ್ಲ ಅಂತ ಗೊತ್ತಾ. ನಮ್ಗೆಲ್ಲ ಆಗಳಿಕಲ್ಲ ನಾವು ಆಪಲ್ ಹಣ್ಣು ತಿಂದದ್ದೇ ಇಲ್ಲ, ನಾವು ಆಪಲ್ ಹಣ್ಣು ನಂಬದದು. ಯಾಕಂದ್ರೆ ನಮ್ಮ ತಿಂದು ಯಾವ್ದು ಕೇಂದ್ರೆ ನಾವು ಹೆಲ್ಸಿನ ಹಣ್ಣು ಮಾವಿನ ಹಣ್ಣು ಚಿಕ್ಕು ಹಣ್ಣು ನಮ್ಗೆ ಕೈ ಹಾಕಿಕೊಳ್ಳೆ ಸಿಕ್ಕತ್ತೆ. ಅದು ಇವತ್ತು ತಿಂದಷ್ಟು ರುಚಿ ನಮ್ಗೀಗ ನೀವು ಆರ್ಟಿಫಿಷಿಯಲ್ ಆಗಿ ತಂದು ಆ ಹಣ್ಣು ನಮ್ಗೆ ಅದು ರುಚಿ ಆಗ್ತಿಲ್ಲ. ಅದಕ್ಕೆ ಕುಂದಾಪುರ ಕನ್ನಡದಲ್ಲಿ ನಾವಲ್ಲೊಂದು ಹಳ್ಳಿ ಹಂಗೆ ಬೆಳೆದವರಿಗೆ ಇದೊಂದು ಲಾಭ. ಇನ್ನೊಂದು ನಷ್ಟ ಏನು ಗೊತ್ತಾ, ಈಗ ನಾವು ಭಾಳ ಸಿಕ್ಕಬಿದ್ದೀತಿ. ಈಗ
2: ಯಾಕೆ
3: ಕಣಿ ನಮ್ಗೆ ಅಪ್ಪ ಆಗಳಿಕೆ ಮುಖರಂಗ್ ಬಂದ್ರೆ ಹೋದ ಕಡೆ ಮಕ್ಕಳೇ ಹರ್ಗೋಯ್ನಿ ಒಳಗೋಯ್ನಿ ನೀವು ಒಂದಡಿ ಜೋರು ಮಾಡಿ ಒಳಗೆ ಕಳಿಸ್ತಿದ್ದೀವಿ. ನಾವು ಆಗಳಿ ಒಳಗೆ ಕುಕ್ಕೊಂಡು ಯಾರು ಬಂದು ಕೂಡ ಬೈದು ಅಲ್ಲಿ ಯಾಕಂದ್ರೆ ದೊಡ್ಡವರೆಲ್ಲ ಮಾತಾಡ್ತಾರೆ ಅಂತ ಕೇಳಿ ನೀ ಕುಕ್ ಬಂದಕ್ಕೆ ಅಂತ. ಹಾಗೆ ಈಚೆ ಬಂದ್ಕೊಂಡು ಈಗ ನಮ್ಗೆ ಕಂಪ್ಯೂಟರ್ ನಾಲೆಜ್ ಕಂಪ್ಯೂಟರ್ ಇದೆಲ್ಲ ಈ ಹೊಸ ಹೊಸ ಈ ಮೊಬೈಲ್ ಗೀಬಲ್ ನಮ್ಗೆಲ್ಲ ಆಪರೇಟ್ ಮಾಡ್ಕೊಂಬಾತಿಲ್ಲ. ಅದನ್ನ ನಾವು ಮಕ್ಕಳ ಕೈಲಿ ಹೋಗಿ ಕೇಳ್ಕ ಮಕ್ಕಳು ಹೇಳಿದ್ರು ಕೂಡ ನಿಮ್ಗೆಂತ ಗೊತ್ತಿಲ್ಲ ಒಳಗೆ ಕುಕ್ಕಣಿ ಅಂತ. ನಾವು ಆಗಳಿಕೂ ಒಳಗೆ ಕುಕ್ಕೊಂಡದ್ದು, ಈಗಲೂ ನಮ್ಮ ಗ್ರಾಚಾರಕ್ಕೆ ಒಳಗೆ ಕುಕ್ಕೊಂಬ ಪರಿಸ್ಥಿತಿ ಆಯ್ತುಬಿಟ್ರೆ ಈಗ ಮಕ್ಕಳು ಒಳಗೆ ಕೂರಿಸ್ದು ಆಗಳಿ ಅಪ್ಪಯ್ಯ ಒಳಗೆ ಕೂರಿಸ್ರು. ಹಾಗಾಗಿ ನಮ್ಗೆ ಹೆಚ್ಚು ಹೆಚ್ಚು ಹೆಚ್ಚು ಎಕ್ಸ್ಪೋಜರ್ ಅಲ್ಲ ಸಿಕ್ಕಿತ್ತದಲ್ಲಿ ಹೇಳೋಕಾತಿಲ್ಲ. ಆದರೆ ನಾವು ಖುಷಿ ಪಟ್ಟಿತ್ತು, ಯಾಕಂದ್ರೆ ನಮ್ಗೆ ಹಳತು ಗೊತ್ತಿತ್ತು ಹೊಸ್ತು ಗೊತ್ತಿತ್ತು. ಈಗ ನಮ್ಮ ಮಕ್ಕಳಿಗೆ ತಗೊಂಡು ಹೋರಿ ಈಗ ಹೋರಿ ಎಷ್ಟು ಜೊತೆ ಇಟ್ಕೊಂಡ್ರೆ ನಮ್ಗೆ ಹೋರಿ ಒಂದು 25 ಜೊತೆ ಹೋರಕ್ನ ಹೋರಿ ನಂಗೆ ಒಂದು ನೇಲ್ ನೋಗ್ ಎಷ್ಟು ಹೆಸರು ಇತ್ತು ಅಂತ ಕೇಳಿ ನಾ ಪೂರ
2: ಹೇಳ್ತೀನಿ.
3: 20 ಈಗ ನೊಗ ಜತ್ಕ ಕೇಳ್ಬಳ್ಳಿ ತುಳ್ಕಿ ಹೂಡ್ ನೇಲ್ ನೇಲ್ ಹೀಸ್ ನೇಲ್ ಹೊಡೆ ನೇಲ್ ಕುದುರಿ ನೇಲ್ ಮೇಳಿ ನೀ ಆಚೀಚಿಗೆ ಎಷ್ಟು ಇನ್ನು ಹೇಳ್ತಾ ಹೇಳ್ತಾ ಹೋರ ಸಣ್ಣ 28-30 ಹೆಸರು ಹೇಳೋಕೆ ನಂಗೆ ಗೊತ್ತಿತ್ತು. ಅದು ಒಂದು ಟಿಲ್ಲರ್ ಬಂದು ಪೂರ ನಾಶ ಆಗಿಬಿಡುತ್ತೆ. ಒಂದು ಬೀಸಣಿಗೆ ಎಷ್ಟು ಬೀಸಣಿಗೆ ಇತ್ತು, ಕಡು ಕಲ್ಲಂಗೆ ಗೋಧಿ ಕಲ್ಲು ಅರುಕಲ್ಲು ಕುಟಣಿ ಕಲ್ಲು ಇಷ್ಟು ಕಲ್ಲಿತ್ತು ಆ ಕಲ್ಲಿತ್ತು ಅದೆಲ್ಲ ನಮ್ಮ ಮಕ್ಕಳಿಗೆ ಎಲ್ಲಿ ಯಾರಿ ನಾವು ಹೇಳಿಕೊಡತ್ತೆ.
2: ನೀವು ಹೋರಿದ ಹೇಳ್ರಲ್ಲ ಹೋರಿದೆ
3: ಹೋರಿ ಹೋರಿಂಗೆ ಹೋರಿಂಗೆ ಮಂಡಿ ಹೋರಿ ಅಂತೇಳಿ ಇತ್ತು, ಬಟ್ಲಕೋಡ್ ಹೋರಿ ಅಂತ ಇತ್ತು, ವೈನಿಟ್ ಹೋರಿ ಅಂತ ಹೋರಿಂಗೆ ತುಂಬ ಹೋರಿಗಳಿದೆ. ಅದನ್ನ ಲಿಸ್ಟ್ ಮಾಡಿ ನಾನು ಕೊಡ್ಕೊಂಡು ಈಗ ಪಕ್ಕ ನಂಗೆ ನೆನಪಿಗೆ ಬರ್ತೋ ಇಲ್ಲಿ ಅಷ್ಟು ನಮ್ನಿಗೆ ಹೋರಿ ಇದ್ದು ಅಷ್ಟು ನಮ್ನಿಗೆ ಧ್ಯಾನೋ ಇದ್ದು ಧ್ಯಾನು ಎಲ್ಲ ಒಂದೇ ನಮ್ಮನೆ ಧ್ಯಾನ ಅಲ್ಲ, ಒಂದೊಂದು ದೇನಿಗೆ ಒಂದೊಂದು ಹೆಸರು, ಒಂದೊಂದು ದೇನಿಗೆ ಕೈಲ್ತಿದ್ದಾನ ಬೇರೆ, ಮಂಗಳಿದಾನ ಬೇರೆ, ಯಾವುದು ಶುಕ್ರವಾರ ಹುಟ್ಟರು ಒಂದು ಬದ್ದಾನ ಹೆಸರು. ಅದಕ್ಕೆ ಆ ಮನೆಗೆ ಹೊಟ್ಟೆಂಗೂ ಸಹಿತ ಮನೆ ಹೆಂಗೆ ಪಡಿಸಲ್ಲ ಹೆಂಗೆ ನಮ್ಮಲ್ಲಿ ಏನಂದ್ರೆ ನಮ್ಮ ಸೊಸಿ ಮತ್ತು ಮಕ್ಕಳು ನಮ್ಮ ಪಡಿಸಲ್ಲ ಹೆಂಗೆ ಗಂಡೇ ಇರ್ಕ ಅಲ್ಲಿ ನಮ್ಮ ಹೊಟ್ಟೆಗೆ ನಮ್ಮ ಗೌರಿ ಆಯ್ಲಿ ನಮ್ಮ ಶಾರದಾ ಆಯ್ಲಿ ನಮ್ಮ ಮಂಜಿ ಆಯ್ಲಿ ಅದೆಲ್ಲ ಹೆಣ್ಣೆ ಇರ್ಕ ನಾವು ಮುದಾನೆ ಧ್ಯಾನ ಕರೆಯೋ ಕರ್ಕೊಳ್ಳಿ ಬಾಲ ಗೀಕ ಗಂಡ ಹೆಣ್ಣು ಅಂದೇಳಿ. ಹೆಣ್ಣು ಅಂದ್ರೆ ಸಂಭ್ರಮವೇ ಸಂಭ್ರಮ. ಅದೇ ಪಡಿಸಲೇ ನಮ್ಮ ಸೊಸೆ ಆಗಲಿ ನಮ್ಮ ಮಗಳಾಗಲಿ ಏನು ಹಿಡ್ಕ
2: ಗಂಡ
3: ಗಂಡೇ ಹಿಡ್ಕ. ಯಾಕಂದ್ರೆ ಆಗಲಿ ಕಾಲ ಗಂಡು ಹುಟ್ಟರು ಭಾರಿ ಬಿ ಭಾರಿ. ಅದಕ್ಕೆ ಗಂಡು ಹುಟ್ಟಿದರೆ ಊರಿಗೆಲ್ಲ ಊಟ, ಹೆಣ್ಣು ಹುಟ್ಟಿದ್ರೆ ಬಾಣಂತಿಗೂ ಕಾಟ ಅಂತ. ಹೆಣ್ಣು ಹುಟ್ಟಿದ್ರೆ ಬಾಣಂತಿಗೂ ಅಯ್ಯೋ ಅಯ್ಯೋ ಎಣ್ಣೆ ಹಡಿತಾಯ್ಕೊಂಬಾರ ಅಂತ ಹೇಳುವಂಥದ್ದೇ ನಮ್ಮಲ್ಲೆಲ್ಲ ಸಾಮಾನ್ಯವಾದ ತೀರು. ನೀವೇನು ಪ್ರಶ್ನೆಗೆ ಅಂತ ನಾನು ಅದಕ್ಕೆ ಹೇಳ್ತೇವೆ, ನೀವೊಂದು ಕೇಮ್ದು ನಾನೊಂದು ಕೇಮ್ದು ಅಪ್ಕಾಗಂತ ಹೇಳೋ ಕಾರಣಕ್ಕೆ ನಾನು ಈ ಮಾತನ್ನು ಹೇಳಿದ್ದೆ.
2: ಅಲ್ಲ ತುಂಬಾ ಖುಷಿ ಆಯ್ತು ನಂಗೆ, ಯಾಕಂದ್ರೆ ನಿಮ್ಮ ಅನುಭವ ಅಲ್ಲ, 8 ಜನರಲ್ಲಿ ಕೊನೆಯದು ಕೊಂಗಟ್ಟದ ಮಗು ನೀವು. ಕೊಂಗಟ್ಟ
3: ಕೊಂಗಟ್ಟಲ್ಲ ಆಗಳಿಕೆಲ್ಲ ಕೈದು ಅಥವಾ 7-8 ಪತಿ ಎಷ್ಟು ಕೊಂಗಟ್ಟು ಉಳಿತು ಮೇಡಮ್ರಿ.
2: ಅದು ವಿಷಯ ಹೌದು. ನೀವು ಕೃಷಿ ಎಲ್ಲ ಮಾಡ್ತಿದ್ರೆ ಸರ್, ಗದ್ದಿಗೆಲ್ಲ ಇಳಿತಿದ್ದೀರಾ?
3: ಗದ್ದಿಗೆಲ್ಲ ಇಳುಕಂದ್ರೆ ನಾಳೆಗೆ ಮನೆಗೆಲ್ಲ ಕೆಲಸ ಇರುತ್ತೆ, ನಮ್ ಸ್ವಲ್ಪ ಆಸ್ತಿ ಮನೆಯಲ್ಲ 20 ಮನೆಯಲ್ಲ ಕೆಲಸಕ್ಕೆಲ್ಲ ಇರುತ್ತೆ. ನಾವು ಕೃಷಿಗೆ ಇಳಿತಿ ಎಲ್ಲಿವರೆಗೆ ಇಳಿತ್ಕೊಂಡ್ರೆ ಕೃಷಿ ಒಟ್ಟಿಗೆ ನಾವು 20. ನಾವು ನಮ್ಗೆ ನಮ್ಮ ಓಡಾಟ ಎಲ್ಲ ನಮ್ಮ ಕೆಲಸದವ್ರೊಟ್ಟಿಗೆ, ನಾವು ಅವ್ರೊಟ್ಟಿಗೆ, ಅವ್ರು ಏನ್ ತಿಂತಾರೋ ತಿಂತ ನಾವು ತಿಂದು ಕೊನೆಗೆ ಅವ್ರು ಬಿಡಿ ಕನ್ಸ್ಕವ ಅಂತಾರೆ. ಬಿಡಿ ಕನ್ಸ್ಕೋಪ ಬೆಂಕಿ ಬೆಟ್ಟಿಗೆ ಇರ್ತಿಲ್ಲ ನಮ್ಗೆ, ಅದು ಒಲಿಗೆ ಹೋಗಿ ಹಿಂಗೆ ಅದು ಅದು ಎಳದೇ ಕನ್ಸ್ಕೋದು, ಒಂದ್ ಸುತ್ತಿ ಎಳಿದಿರಿ ಬಿಡಿ ಹೊತ್ತುವುದಿಲ್ಲ. ಸಣ್ಣ ಸಣ್ಣದ ಅದ್ರಲ್ಲಿ ಕಂಡು ಇವತ್ತು ನಮ್ಗೆ ನೆನಪಿತ್ತು, ಒಂದ್ ಬಿಡಿ ಒಂದ್ ನಮ್ ಎಳ್ಕಂಡೆ ಬಂದು ನಾವು ಕೆಲಸ ತರಿಕೊಡುದು. ಯಾಕಂದ್ರೆ ಅದು ಅಲ್ದಿರ ಬೆಂಕಿ ಕಡ್ಡಿ ಕೀರಿ, ಬೆಂಕಿ ಕಡ್ಡಿ ನಮ್ಮಲ್ಲಿ ಅಂಗಡಿಯಿಂದ ತಪ್ಪದು ಬಹಳ ದೂರ, ಬೆಂಕಿ ಬಟ್ಕ ತತ್ತ ತಪ್ಪದು ಭಾರಿ ದೂರ. ನಾವು
2: ಮತ್ತೆ ಕಿಚ್ಚಿಡ್ಸುದು
3: ಕಿಚ್ಚಿಡ್ಸುದಲ್ಲ ಹಾಂಗ ತತ್ತ ಅಪರೂಪಕ್ಕೆ ಡೈಲಿ ಯೂಸಿಗೆ ಎಲ್ಲ ಕೆಲಸದಾರಲ್ಲ ಬಿಡಿಸಿ ಅಂದ್ಕೊಂಡು ನಾವು ಒಲಿಗೆ ಹೋಯ್
2: ಹಚ್ಕೋ
3: ಹಿಂಗೆ ಒಲಿ ಗ್ಯಾಂಡದ ಮೇಲೆ ಇಟ್ಟರೆ ಹಚ್ಚುದಿಲ್ಲ ಮೇಡಮ್, ಅದಕ್ಕೊಂದ್ ಚೂರು ಒಂದ್ ಡಮ್ ಎಳೆದ್ರೆ ಮಾತ್ರ ಹೊಟ್ಟು ಹಚ್ಚು.
2: ನಮಗೆ ಗೊತ್ತಿರ್ಲಿಲ್ಲ
3: ಅದ್ರಲ್ಲಿ ಬಿಡಿಸಿ ಅಂದ್ರೆ ನಾವು ಬಿಡಿಸಿ ಏನಿತ್ತು ಅಂದ್ರೆ ಅರ್ಥ ಅಲ್ಲ.
2: ಬಟ್ ಈ ತರದ ಒಂದು ಹೆಲ್ಪ್ ಮಾಡ್ತಿದ್ರಿ ಬಿಡಿಸಿ ಅಂದ್ರೆ
3: ಮತ್ತೆ ಕೆಲಸ ನೀರು ತಗೊಂಡೋಗಿ ಕೊಡುವುದು ಹಾಗೆ ನಿತ್ಕೊಂಡು ಅಪ್ಪ ಹೋಗಿ ನಿತ್ಕೊಂಡು ಅಂತ ಕೆಲಸದಾರಲ್ಲಿ ಹೇಳಿ ಮಳಿ ತೆಗಿತಾರೆ ಅಂತ ಹೇಳಿ ಹೇಳ್ತಾರೆ. ಹೇಳಿ ಮಳಿ ಅಂದ್ರೆ ಅಲ್ಲಿ ಉದಾಸೀನ ಮಾಡ್ತದಲ್ಲಿ ಏನು ಹೇಳಿ ಒಂದು ನೀರು ಕುಡಿತಿ ಅಂದ್ರೆ ನಿತ್ಕೊಂಡು ಸುಮ್ಮನೆ ಕೆಲಸ ಮಾಡುದಲ್ಲ, ಹೇಳಿ ಮಳಿ ತೆಗೋದು ಅಂತ ಹೇಳಿದ್ರೆ ಸುಮ್ಮನೆ ಟೈಮ್ ಪಾಸ್ ಮಾಡುದು, ಟೈಮ್ ಪಾಸ್ ಮಾಡ್ತಾರೋ ಹಾತ್ರ ಅಂತ ಹೇಳೋದಕ್ಕೆ ಅಲ್ಲೋ ನಾವು ನಿತ್ಕೊಂಬುದಷ್ಟೇ.
2: ಅಲ್ಲ ಸರ್, ನೀವು ಕಟೀಲಿಗೆ ಎಷ್ಟು ವರ್ಷ ಇದ್ದೀರಿ ಅಲ್ಲಿ ಕಾಲೇಜ್?
3: ನಾನು 88 ಹೋಗಿ 2019 ಕೆಲಸ ಮಾಡಿದ್ವಿ, 2024 ನಾನು ಅಲ್ಲಿ ಪ್ರಿನ್ಸಿಪಾಲ್ ಆದಿ.
2: ಹೆಚ್ಚು ಕಮ್ಮಿ 30 ವರ್ಷ
3: 30 ವರ್ಷ ಕಟೀಲಾಗಿದ್ದಿ, ಕಡೆಗೆ 5 ವರ್ಷ ರಾಮಕೃಷ್ಣ ಕಾಲೇಜಲ್ಲಿ ರಿಟೈರ್ಡ್ ಆದ್ಮೇಲೆ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿ
2: ಮಂಗಳೂರಲ್ಲಿ. ಅಂದ್ರೆ ನೀವು ತೆಂಕ್ಲ ಇದ್ರಿ ಹೆಚ್ಚು ಕಮ್ಮಿ?
3: ನಾವು ತುಳಿನಂಗೆ ಇದ್ದು, ನಾವು ಈ ಕುಂದಾಪುರ ಕನ್ನಡದ ನಾನು ಹೆಚ್ಚು ಇರಲಿಲ್ಲ.
2: ಆದ್ರೆ ನಿಮ್ ಭಾಷೆ ಎಲ್ಲ ಬದಲಾಯಿಲ್ಲ ಸರ್?
3: ಭಾಷೆ ಬದಲಾಬೇಕಂದ್ರೆ ಎಂತ ಗೊತ್ತಾ ಮೇಡಮ್, ಈ ಭಾಷೆ ಬದಲಾಬೇಕು ಹೆಂಗ್ ಕೇಂದ್ರೆ ಅದು ಕತಿ ಅಂತ ಕೇಂದ್ರೆ ಒಳ್ಳೆ ಕಲ್ತಾನ ಒಳ್ಳೆ ಇದ್ರಂಗೆ ಅರ್ಧಂಬರ್ಧ ಕಲ್ತು ಹೋದ್ರೆ ಮಾತ್ರ ಭಾಷೆ ಬದಲಾಗ್ತದೆ. ಸಮ ಕಲ್ತ್ಕೊಂಡು ಹೋಯ್ನ ಕಾಣಿ, ಈಗ ನೀವು ಇಲ್ಲಿ ಯಾರನ್ನೇ ಬಾಪ್ ಕೇಳಿ ಅವ್ನು ಒಳ್ಳೆ ಪೋಸ್ಟ್ ಇದ್ದಾನೆ ಒಳ್ಳೆ ಉದ್ಯೋಗದಿದ್ದಾನೆ ಭಾಷೆ ಬದಲಾಗ್ತಿಲ್ಲ. ಅದೇ ಈ ಒಂದು 4 ವರ್ಷ ಬೆಂಗಳೂರಿಗೆ ಹೋಗಿ ಬಂದನಿಗೆ ಹೂನ್ರಿ ಕೂರ್ರಿ ಒಂದು ನಿಮ್ಮ ಕತೆ ಹೇಳುದ ವಾಪತ್ತಿಗೆ ನಮ್ಮ ಮನೆಗೆಲ್ಲ ಮಕ್ಕಳು ಕಾಣಿ ಹಾಸಿಗೆ ಹಿಡ್ಕೋ ಆತ, ಒಲ್ಲಿ ಹಿಡ್ಕೋ ಆತ, ಮತ್ತೆ ಬೇಕಾದಿಗೆ ಎಲ್ಲ ಹಿಡ್ಕೊಂಡು ಬೆಂಗಳೂರಿಗೆ ಆತ.
2: ಕರೆಕ್ಟ್.
3: ಬೆಂಗಳೂರಿಗೆ ಹೋಗಿ ಒಂದು 7 ವರ್ಷ ಲಾಯ್ಕಂತ ಎಲ್ಲ ಹಿಡ್ಕೋ ಬತ್ತ, ಯಾವ್ದು ಹಾಸಿಗೆ ಹಿಡ್ಕ ಬತ್ತ, ಬ್ರಿಸ್ಟ್ ನೆಲಕ್ಕೆ ತಾಂಗಿತ್ತು ಅದನ್ನು ಹಿಡ್ಕ ಬತ್ತ, ಎಲ್ಲ ಎಲ್ಲ ಹಿಡ್ಕೊಂಡು ಹಿಡ್ಕೊಂಡು ಬತ್ತ. ಒಂದು ಭಾಷೆ ಒಂದು ಬೆಂಗಳೂರು ಬಿಟ್ಟಿಗೆ ಬತ್ತ ಇರ್ತ, ನಮ್ಮ ಭಾಷೆನೇ ಬಿಟ್ಟಿಗೆ ಬತ್ತ. ಯಾಕೆ ಬರುವ ಕಡೆ ಹೂನ್ರಿ ಹೂನ್ರಿ ಏನ್ರಿ ಕೂರ್ರಿ ಕೂರ್ರಿ ಅಂತ ಹೇಳಿ ಶುರು ಮಾಡ್ತಾ ಎಲ್ಲ ಹಿಡ್ಕೊಂಡು ಬಂದನಿಗೆ ಭಾಷೆನ ಹಿಡ್ಕೊಂಡು ಬಪ್ಪ ಗೊತ್ತಾಗ್ತಿಲ್ಲ, ಭಾಷೆನ ಹಿಡ್ಕ ಬತ್ತಿಲ್ಲ. ಈಗ ನಮ್ಮ ಭಾಷೆ ಹೆಡ್ ಭಾಷೆ ಅಂತ ಹೇಳಿ ಅದೊಂದು ನೋಷನ್ ಆಗಿಬಿಟ್ಟು ನಂಗೆ ಒಂದೇ ಒಂದು ಬೇಜಾರು ನಿಮ್ಮ ಹತ್ರ ಹೇಳಬೇಡಿ ಕುಂದಾಪುರ ಕನ್ನಡದ ಡಾಟ್ ಇದಕ್ಕೆ ನಿಮ್ಮ ರೇಡಿಯೋ ಕುಂದಾಪುರ ಕನ್ನಡ ಹೇಳೋದು, ತುಳಿನರಿಗೆ ಆ ಭಾಷೆ ಬಗ್ಗಿದ್ದು ಪ್ರೀತಿ ಅಭಿಮಾನ, ಅವ್ರು ಎಲ್ಲರೂ ಸಹಿತ ಒಂಥರ ಆಕ್ಸ್ಫರ್ಡ್ ಇಂಗ್ಲೀಷ್ ಮಾತಾಡ್ದಂಗೆ ತುಳು ಮಾತಾಡ್ತಾರೆ, ನಮ್ಮಲ್ಲಿ ಹಂಗಲ್ಲ. ಅದು ಭಾಳ ಕೆಟ್ಟ ಭಾಷೆ, ನಮ್ಮನೆಲ್ಲೇ ಹತ್ತು ಹಾಗಿಂದೆಲ್ಲ ಮಾತಾಡೋಕ್ಕಾಗ ಆ ಪರಿಸ್ಥಿತಿ ನಮ್ಮಲ್ಲಿ ಇವತ್ತಿತ್ತೀಗ. ಆದ್ದರಿಂದ ಈ ಭಾಷೆ ಬಗ್ಗೆ ಪ್ರೀತಿ ನಾವು ಬಳಸರು ಮಾತ್ರ ಬೆಳಿತ್ಬಿಟ್ರೆ ಅದು ನಮ್ಮ ಬದಿಗೊತ್ತರೆ ಅದು ಮೂಲಿಗುಂಪೈ.
2: ಆದ್ರೆ ನೀವು ತೆಂಕ್ಲಾಂಗ್ ಹಾಕೊಂಡು ಬಳಸದ್ದು ಹೆಂಗೆ ಅಂತ
3: ಅಲ್ಲ ತಾಂಗ್, ನಾನು ಫ್ರೀಕ್ವೆಂಟ್ ಆಗಿ ನಾವು ಕುಂದಾಪುರ ಬರ್ತಾ ಇರ್ತೀವಿ, ನಾವು ಮನೆಗೆ ಬರ್ತಾ ಇರುತ್ತೆ, ನಮ್ಮ ಮನೆಯಲ್ಲಿ ಎಂತ ಹೊತ್ತು ಒಳ್ಳೇದು ಕೆಟ್ಟದ್ದು ಎಲ್ಲದಕ್ಕೂ ನಾವು ಮನೆಗೆ ನನ್ನ ಹೆಂಡತಿಗೆ ತುಳು ಕಲ್ತಾಳಲ್ಲ, ಅವಳು ಒಳ್ಳೆ ಫ್ರೀಕ್ವೆಂಟ್ ಆಗಿ ತುಳು ಮಾತಾಡ್ತಾಳೆ,
2: ಇಲ್ಲಿಯರೇ ನಂಬದೇ
3: ನಂಬದೇ ಅವಳು ಇಲ್ಲಿ ಕೊಡ್ತಾಳೆ ಇದು ಮಾಡ್ತಾಳೆ. ಆದ್ರೆ ಅವಳು ಕಲ್ತದ ಕೆಲಸದಳು ಒಟ್ಟಿಗೆ ಕಂಡು ಕಲ್ತರು. ನಾನು ಕಟೀಲಂಗೆ ಎಲ್ಲ ಮಾತಾಡೋದು ತುಳಿದ್ ಮಾತಾಡತ್ತೆ, ನಾನು ಕುಂದಾಪುರದ ಅಂತೇಳಿ ಅವ್ರು ನಾನು ಕನ್ನಡದಲ್ಲೇ ಮಾತಾಡೋದು ಶುರು ಮಾಡ್ರು. ನಾನು ತುಳು ಮಾತಾಡ್ತೀನಿ ಅಂದ್ರೆ ಪ್ರಯತ್ನ ಮಾಡ್ರು ಅವ್ರು ಕನ್ನಡದಾಗ, ಇವ್ರಿ ತುಳು ಬರ್ತಿಲ್ಲ ಅಂದೇಳಿ. ಹಾಗೆ ನಾನು ಕೆಟ್ಟ ಕೆಟ್ಟ ತುಳು ಮಾತು, ಯಾಕಂದ್ರೆ ಪ್ರಿನ್ಸಿಪಲ್ ಆರ್ಕೊಳ್ಳೆ ನಾನು ಭಾಳ ಜಾಗ್ರ ಇಂಗ್ಲೀಷ್ ಮಾತಾಡೋಕೆ ತುಳು ಮಾತಾಡೋಕೆ, ಯಾಕಂದ್ರೆ ಪ್ರಿನ್ಸಿಪಲ್ ಆದವನು ಎಂತ ಕೆಟ್ಟ ಕೆಟ್ಟದಕ್ಕೆ ಇಂಗ್ಲೀಷ್ ಮಾತಾಡ್ತಾರೆ. ಹಾಗೆ ಇಂಗ್ಲೀಷು ಬಿಡ್ಕಾಯ್ತು, ಈಚೆ ಕಡೆ ತುಳು ಬಿಡ್ಕಾಯ್ತು. ಅದೇ ತುಳಿನಂಗೂ ಸಹಿತ ಹೆಚ್ಚು ಕಡಿಮೆ ಆರೇರ್ ಎಂಬತ್ತು ಸ್ವಲ್ಪ ಅಲ್ಲಿ ಹೆಚ್ಚು ಕಡಿಮೆ ಹೇಳಿ ಬೇಡ ರಗಳೇ ಬೇಡ ಅಂತೇಳಿ ಹೇಳಿ ನಾನು ತುಳುವಿನ ಮಾತಾಡೋದೇ ಕೈ ಪಡ್ದೆ. ಹಂಗೆ ಬತ್ತತ್ತು ನಾನು ಮಾತಾಡ್ತೀನಿ, ಹಂಗೆ ಮ್ಯಾನೇಜ್ ಮಾಡೋಷ್ಟು ಹಂಗೆ ಬತ್ತತ್ತು, ಇಂಗ್ಲೀಷು ತುಳು ಎರಡೂ ಬತ್ತತ್ತು. ಆದ್ರೆ ಭಾಳ ಇದಮಿತ್ತಮ್ ಅಂತ ಮಾತಾಡೋಷ್ಟು ನಮ್ಗೆ ಸಾಮರ್ಥ್ಯ ನಮ್ಗೆ ಇನ್ನೂ ಬರಲಿಲ್ಲ.
2: ಅದು ನಿಮ್ಮ ಕುಂದಾಪುರ ಕನ್ನಡ ಉಳಿದಕ್ಕೆ ಸಹಾಯ ಆಯ್ತಂತ?
3: ಖಂಡಿತ ಕುಂದಾಪುರ ಕನ್ನಡ ಉಳಿಕ್ ಸಾಧ್ಯ. ನಾ ಮನೆಗೆ ನನ್ನ ಹೆಂಡತಿ ಸ್ವಲ್ಪ ಶುದ್ಧ ಒಚ್ಚಳಿಸ್ತಾಳೆ, ನಂಗೆ ಚೀಟ್ ಹೋಗ್ದು ಯಾಕೆ ಒಚ್ಚಳಿಸ್ಕ, ಶುದ್ಧ ಕನ್ನಡದ ಮಾತಾಡು ಹೋಗ್ಬೇಕು ಅಂತ ಹೊಯ್ಕಂದ್ ಹೇಳಿ ಅಂತ. ಹೋಗ್ಬೇಕಂದ್ರು ಆಪದಷ್ಟೇ, ಹೊಯ್ಕಂದ್ರು ಆಪದಷ್ಟೇ, ಹೋಪರ್ ಹೋತ್ರ ಹೈಕಂಬರ್ ಹೈಕಂತ.
2: ಅದ್ರಲ್ಲಿ ಎಂತ ಚೇಂಜ್ ಆಗ್ತಿಲ್ಲ,
3: ಏನು ಬದಲಾವಣೆ ಆಗ್ತಿಲ್ಲ. ಯಾಕೆ ಊಟ ಮಾಡಬೇಕು ಅಂತ ಉಣ್ಕಂಬಕತ್ತಿಲ್ಲ. ಅದೆಲ್ಲ ಭಾಷೆನ ಉಳಿಸ್ರೆ ಆ ಮಕ್ಕಳಿಗೆ ಅದನ್ನು ಬಂದರೆ ಅದು ನಮ್ಮ ರಕ್ತಗತವಾಗಿ ಆ ಭಾಷೆ ನಮ್ಮ ಬಾತಿ ಇದ್ರು ಕೂಡ ನಮ್ಮ ಮಾತಿಗೆ ಅದು ಹೊಂದಾಣಿಕೆ ಆಯ್ತದೆ.
2: ಈಗ ನಿಮ್ಮ ಮಕ್ಕಳೆಲ್ಲ ಕುಂದಾಪುರ ಕನ್ನಡ ಮಾತಾಡ್ತಾರ?
3: ಅಯ್ಯೋ ನನ್ನ ಮಕ್ಕಳು ತುಳು ಮಾತಾಡ್ತಾರೆ, ಅವರು ಶಾಲೆಗೆ ಹೋಗಪತ್ತಿ ಇಂಗ್ಲೀಷ್ ಮಾತಾಡೋದು ಶುರು ಮಾಡ್ರೆ ಕುಂದಾಪುರ ಕನ್ನಡ ಮಾತಾಡ್ತಾರೆ. ಯಾಕಂದ್ರೆ ಅಪ್ಪ ಒಬ್ಬ ಇದ್ಮೇಲೆ ಅವನಿಗೊಂದು ಖುಷಿ ಆಗಲಿ ಅಂತೇಳಿ ಕುಂದಾಪುರ ಒಂಚೂರು ಮಾತಾಡ್ತಾರೆ. ಮಾತಾಡ್ತೀನಿ ಅಂತ ಒಂದಿಲ್ಲ, ನಮ್ಮ ಸ್ವಸಿದಿಕ್ಕಳೆಲ್ಲ ಬಂದವರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ, ಅವರೆಲ್ಲ ಸ್ವಲ್ಪ ಮಾತಾಡೋದಿಲ್ಲ ಮಾತಾಡೋದಿಲ್ಲ ಮಾತಾಡ್ತಾರೆ ಅಂದ್ರೆ.
2: ಆಯ್ತು, ನಿಮ್ಮ ಮೊಮ್ಮಕ್ಕಳಿಗಾರು ಹೇಳಿಕೊಡ್ಕ. ಈಗ ನಿಮ್ ಇಷ್ಟು ಗಾನ ಕುಂದಾಪುರ ಕನ್ನಡ, ನಿಮ್ ನೆಕ್ಸ್ಟ್ ಜನರೇಷನ್ ಪಾಸ್ ಆಗ್ಬೇಡ
3: ಅಲ್ಲ
2: ಕುಂದಾಪುರ ಕನ್ನಡ. ಈಗ ನೀವು ಕನ್ನಡ ಪ್ರಾಧ್ಯಾಪಕರ ಇದ್ದಾರೆ, ಕನ್ನಡ ಪ್ರಾಧ್ಯಾಪಕರ ಇದ್ದಕ್ಕೂ ನಂಗೆ ಎಂತ ಅನ್ಸುತ್ತೆ ಅಂದ್ರೆ, ನಮ್ಮಲ್ಲಿ ಸುಮಾರು ವ್ಯಾಕರಣ ಅಲ್ಲ ಕನ್ನಡದಲ್ಲಿ, ಕನ್ನಡ ವ್ಯಾಕರಣ ಅಯ್ಯೋ ಸಮೋಸ ಅಲ್ಲಲ್ಲ ಸಮಾಸ, ಆ ಸಮಾಸನೆಲ್ಲ ತರಬೇಡಿ ಮಾರ್, ಆ ಷಟ್ಪದಿ ಅದು ಇದು ಅದನ್ನೆಲ್ಲ ಆ ಗುರು ಲಘು ಅಯ್ಯವ ಅದು ಹ್ಯಾಂಗ ಹಾಕುದು ಅದೆಲ್ಲ ಕಂಡ್ರೆ ತಲೆ ತಿರುಗಿ ಬೀಳ್ತೋ. ಈಗಿನ ಮಕ್ಕಳನ್ನಂತೂ ಕೇಳ್ದೆ ಬೇಡ ಕನ್ನಡ ಅಂದ್ರೆ, ಅಯ್ಯೋ ನಂಗೆ ಆತಿಲ್ಲ, ಎಷ್ಟು ಹೊತ್ತು ಅದಕ್ಕೆ ಒತ್ತು ಕೊಡ್ಕ, ಅದಕ್ಕೆ ಬಾಲ ಕೊಡ್ಕ, ಅದಕ್ಕೆ ದೀರ್ಘ ಕೊಡ್ಕ, ಅದೆಲ್ಲ ನಮ್ಗೆ ಆಪದಲ್ಲಪ್ಪ, ಇಂಗ್ಲೀಷ್ ಸೀದೆ ಬರ್ಕೋ ಹಾಪದಲ್ಲ ಬಿಡಿ.
3: ಎಷ್ಟೇ ಹೇಳಿ ನೀವು ಆಡದನ್ನ ಬರೋ ಕಾಪದ ಕನ್ನಡದ ಮಾತ್ರ
2: ಅಲ್ಲ,
3: ನೀವು ಆಡದನ್ನ ಇಂಗ್ಲೀಷ್ಗೆ ಆಡದನ್ನ ಇಂಗ್ಲೀಷ್ ಬರೋ ಕತ್ತಿಲ್ಲ, ಯಾವ ಭಾಷೆ ಆಡದನ್ನ ಆಡದನ್ನೆಲ್ಲ ಬರೋ ಕಾಪದ ಕನ್ನಡದಲ್ಲಿ ಮಾತ್ರ. ನೀವು ಎಂಥದೇ ಹೇಳಿ, ಎಂಥದೇ ನೀವು ಒಚ್ಚರಿಸಿ ಒಚ್ಚರಿಸಿ ಹೇಳಿ, ನಾನು ಅದನ್ನ ಕನ್ನಡದ
2: ಬರ್ಕೊಡ್ತೀನಿ.
3: ಅದೇ ನೀವು ಇಂಗ್ಲೀಷ್ ಹೇಳಿದ್ರೆ ಸ್ಪೆಲ್ಲಿಂಗ್ ಒಂದಿರುತ್ತೆ, ಅದರ ಒಂದು ಆಕ್ಸೆಂಟ್ ಅಂತಿರುತ್ತೆ, ಆಡದಂಗೆ ಆಡದಂಗೆ ಮಾತಾಡೋದಿದ್ರೆ ಕನ್ನಡದ ಮಾತ್ರ. ಈಗ ವ್ಯಾಕರಣ ಪದ್ಯ ಛಂದಸ್ಸು ಅದೆಲ್ಲ ನೀವೇನು ಪಾಠದಂಗೆ ಓದಿ ಹಾಗೆ ಉರುಹೊಡೆದ ಕಲಿಕಂದೇಳಿ ಏನಿಲ್ಲ. ಹೀಗೆ ಬಂದೆ ನಾನು ಕಟೀಲಿನಿಂದ ಕೋಟೆಪೇಟೆಗೆ ಪದ್ಯ ಇಲ್ಲ, ಅದ
2: ಒಳ್ಳೆ
3: ಬಂದೆ ನಾನು ಕಟೀಲಿನಿಂದ ಕೋಟೆಪೇಟೆಗೆ ಅಂತೇಳಿ ಬರ್ ಹೋದನವನು ಮಂಗಳೂರಿನಿಂದ ಬೆಂಗಳೂರಿಗೆ ತಿರುಕನೂರ ನೂರ ಮುಂದೆ ಮರುಕು ಧರ್ಮ ಶಾಲೆಯಲ್ಲಿ ಅದೇ ದಾಟಿ ಎಲ್ಲ ಮಾತಂಗೂ ಛಂದಸ್ಸಿತ್ತು, ವ್ಯಾಕರಣ ಇತ್ತು, ಅದೆಲ್ಲ ಇತ್ತು. ವ್ಯಾಕರಣ ಅಂದ್ರೆ ನಾವು ಮಾಡ್ಕೊಂಡು ಈ ಕಣಿ ವ್ಯಾಕರಣ ದೊಡ್ಡ ಸಂತಿ ಅಂತದಿಲ್ಲ, ಅದು ವ್ಯಾಕರಣ ಮಾಡಿ ಆಪದಲ್ಲ. ಈಗ ಕಾಂತ ದೀರ್ಘ ಬಂತ
2: ಬಂತ,
3: ಕಾಂತ ಬಂತ ದೀರ್ಘ ಬಂದ್ರೆ ಮುಂದಿನದು ರಸ್ವವೇ ಆಗ್ಬೇಕು, ಕಾಂತ ವರ ಆಗ ಕಾಂತ ಕಾಂತಾ ವರ ಆಗ್ಬೇಕು, ಕಾಂತಾ ವಾರ ಮಾಡೋ ಕತ್ತಿಲ್ಲ. ಇದು ದೀರ್ಘ ಆದ್ರೆ
2: ಅದು ಹ್ರಸ್ವ,
3: ಈಗ ಕಾರ ಹ್ರಸ್ವ ಬಂದು ದೀರ್ಘ ಕಾರ ವಾರವೇ ಆಗ್ಬೇಕು, ಅದು ಭಾಷಾ ನಿಯಮ, ಅದು ಭಾಷಾ ನಿಯಮ ಆಗಿದೆ. ಆದ್ರಿಂದ ಭಾಷೆನ ಅದು ಛಂದಸ್ಸು ವ್ಯಾಕರಣ ಅಲ್ಲ, ಭಾಷೆನ ನಾವ್ಯಾರು ಪಂಡಿತರು ಮಾಡೋದಲ್ಲ, ಅದು ಆ ಭಾಷೆ ಒಳಗಡೆ ವ್ಯಾಕರಣ ಛಂದಸ್ಸಲ್ಲ, ಅದರೊಟ್ಟಿಗೆ ಐಕ್ಯವಾಗಿರುತ್ತೆ.
2: ಅದ್ರಲ್ಲಿ ನಾನು ನಿಮ್ಗೆ ಕೇಮ್ಕಿದಿತ್ತ, ಈ ಮಾತಿಗೊಂದು ಗೀತು ಅಂತ ಇರುತ್ತೆ ಉದಾಹರಣೆಗೆ,
3: ಮಾತಿಗೂ ಯೋಧೇನಂತ ಎಲ್ಲ ಶಬ್ದ ಒತ್ತು ಕೊಡ್ಕು, ಮಾತು ಎರಡು ಸರಿ ಹೇಳದಂಗೆ ಒತ್ತು. ಈಗ ಬೇಡ ಬೇಡ ಬೇಡ ಬೇಡ ಅಂತ ಹೇಳಿದಾಗ ಅದಕ್ಕೆ ಒತ್ತು ಕೊಡ್ಕಲ್ಲ. ಈ ಇದೆಲ್ಲ ಈ ಕೂಡು ನುಡಿಗಳೆಲ್ಲ ಬಂತು, ಮಾತು ಗೀತು ಹಾಲುಗೀಲು ಹಣ್ಣುಗಿಲ್ಲು ಅದೆಲ್ಲ ಆ ಶಬ್ದಕ್ಕೆ ಅರ್ಥ ಇಲ್ಲ. ಈ ಶಬ್ದದ ಪುಷ್ಟಿಗಾಗಿ ಆ ಶಬ್ದಗಳನ್ನ ನಾವು ಬಳಸುವಂತ
2: ಅಂತ ನಮ್ ಕುಂದಾಪುರ ಕನ್ನಡದಲ್ಲಿ ಎಂತಲ್ಲ ಇತ್ತ,
3: ಎಂತಲ್ಲ ಎಲ್ಲದಕ್ಕೂ ಇತ್ತಲ್ಲ, ಯಾವ್ದಕ್ಕೆ ಇಲ್ಲ ಹೇಳಿ
2: ಹೇಳಿ.
3: ಹಡಿಗಿಡಿ ಮಾಡ್ಬೇಡ ಕಡೆ ಅಂತದ್ದು, ಹಡಿಗಿಡಿ ಮಾಡ್ಬಿಟ್ಟು ಗಿಡಿ ಅಂತ ಎಂತ ಗೊತ್ತಿತ್ತು,
2: ಇಲ್ಲ ಅದಕ್ಕೆ ಅರ್ಥ ಇಲ್ಲ,
3: ಅರ್ಥ ಇಲ್ಲ. ಓದ್ಕ ಓದು ಗೀದು ಅವ್ ಮರ್ತೇ ಬಿಟ್ಟಿದ್ದ ಮರ ಹೆಕ್ಕತಿ ಮನ್ ಓದು ಗೀದುದಲ್ಲ ಆ ಗೀದು ಅಂದ್ರೆ ಎಂತ, ಉಂಬದ ಗಿಂಬದ ಕೇಳ್ಬೇಡಿ ಸಮಾನ ಬೇಡದಿದ್ದಲ್ಲ ಬರ್ಗರ್ ತಿಂತ, ಉಂಬದ ಗಿಂಬದೆ ಅಂತದ್ದು ಆ ಗಿಂಬದ ಅನ್ನೋದಕ್ಕೆಲ್ಲ ಆ ಸಮ ಬರ್ಗರ್ ತಿಂತ, ತಿನ್ಬೇಡ ತಿನ್ಬೇಡ ಅಂದ್ರೆ ಮಾಡ್ತಾವ ತಿಂತ, ಹಿಂಗೆಲ್ಲ ಅದಕ್ಕೆಲ್ಲ ಒಂದೊಂದು ಶಬ್ದಕ್ಕೆ ಅದಕ್ಕೊಂದು ಕೂಡು ಶಬ್ದಗಳು ಬರುವಂತಹದ್ದು ಕುಂದಾಪುರ ಕನ್ನಡದ ಸೊಬಗದು.
2: ಈ ಜೋಡು ಪದ ಇರುತ್ತಲ್ಲ ಕನ್ನಡದಲ್ಲಿ, ನಮ್ಮ ಕುಂದಾಪುರ ಕನ್ನಡದಲ್ಲಿ ಉದಾಹರಣೆ ಯಾವ್ದು?
3: ಯಾವ ಜೋಡು ಪದ? ಎರಡೆರಡು ಪದಗಳು ಬರುದ. ಈಗ ಹಣ್ಣು ಹಂಪಲು, ರೋಗ ರುಜಿನ, ಅವೆಲ್ಲ ಜೋಡು ಜೋಡಿ ಪದಗಳು ಅವೆಲ್ಲ
2: ಆಯ್ತು. ನಮ್ಮ ಕುಂದಾಪುರ ಕನ್ನಡದಲ್ಲ,
3: ಕುಂದಾಪುರ ಕನ್ನಡದಂಗೆ ಜೋಡ ಪದ ಅಂದ್ರೆ ಅದ್ ಯಾವ್ದು ಹುಡುಕುದು ಈಗ ಅಂದ್ರೆ ಅದು ಕುಂದಾಪುರ ಕನ್ನಡದಂಗ ಅಂತ ಹೇಳಿ ಏನಂತದ್ದು ಏನಿಲ್ಲ.
2: ಗ್ರಾಂತಿಕ ಕನ್ನಡದ ನಾವು ಹಣ್ಣು ಹಂಪಲು
3: ಅಂತಿಕ ಕನ್ನಡವನ್ನೇ ನಿನ್ನೆ ಹೇಳ್ದಂಗೆ ಕನ್ನಡ ನಾವು ಬೇರೆ ಅದನ್ನೇ ಬಳಸ್ತೇ. ಈಗ ಕಣಿ ನೀವು ಮದಿಗೋಪತಿಗೆ ಘನ ಸೀರೆ ಉಟ್ಕೊಂಡ್ರೆ ಆ ನೆರಿಗೆ ಎಲ್ಲ ಒಳ್ಳೆ ಗರ್ಗರ್ಗರ್ಗರೆ ಒಳ್ಳೆ ನಿಮ್ಗೆ ಅಗಲ ಏನಿಲ್ಲತ್ತೆ. ದಿನಾ ನೀವು ಉಟ್ಕೊಂಡ್ರೆ ಇಪ್ಪ ಸೀರೆ ಏನತ್ತ ನೀವು ಹೇಳ್ದಂಗೆ ಎಂತದ್ದು
2: ಕರೆಕ್ಟ್.
3: ಈಗ ನೀವು ಮದಿಗೂ ಹರ್ಕೊಳ್ಳಿ, ಮದಿ ಸೀರೆ ಒಂದು ಬಿಚ್ಚಿ ಹಾಕ್ರೆ ಸಾಕು, ಅಭ್ಯಾಸ ಹಾಕಂದ ಹೇಳಿ ನೀವು ಮದಿಗೆ ಬಿಚ್ಚಿ ಹಾಕೋ ಸೀರೆ, ಮತ್ತೆ ನೀವು ನೈಟಿಯೋ ಮತ್ತೊಂದು ನಿತ್ಯ ಉಡು ಸೀರೆ ಉಟ್ಕೊಂಡಾಗ ಅದು ನಮ್ಗೆ ಹೊಂದಾಣಿಕೆ ಆಗ್ತದೆ. ಆ ಸೀರೆ ನಮ್ಗೆ ಹೊಂದಾಣಿಕೆ ಆಗ್ತಿಲ್ಲ. ಈ ಭಾಷೆ ಹಾಗೆ ನಮ್ಗೆ ಮುರುಕ್ ಬಪ್ಕೋಯಿ, ನಾವು ಅದನ್ನೇ ಮುರಿತ ಮುರಿತ ನುರಿತ ನುರಿತ ಅದನ್ನೇ ಬಳಸ್ತಾ ಬಳಸ್ತಾ ಹೋಗ್ತದೆ. ಅದು ಸಣ್ಣದು ಮಾಡ್ಕೋದು ಅನಿವಾರ್ಯ.
2: ಓಕೆ,
3: ಈಗ ನಾನೊಂದು ಪ್ರೊಫೆಸರ್ ಎಂ ಬಾಲಕೃಷ್ಣ ಶೆಟ್ಟಿ ಪ್ರತಿ ಸರಿ ಹಂಗೆ ಕರಿತೆ ಕಂಡು ಪೂರೈಸುತ್ತ ಕಡಿ ಒಂದೊಂದೇ ಹೋತು ಪ್ರೊಫೆಸರ್ ಹೋಯ್ ಬಾಲಕೃಷ್ಣ ಶೆಟ್ಟಿ ಹತ್ತು ಕಡಿ ಬಾಲಕೃಷ್ಣ ಹೋಯ್ ಕಡಿ ಅಂತ ಹತ್ತಂದ್ರೆ ಬಾಲಕೃಷ್ಣ ಹತ್ತು ಕಡಿ ಬಾಲ ಹತ್ತು ಕಡಿ ಹೋಯ ಯಾಪದೆ. ಯಾಕಂದ್ರೆ ಅದೇ ಸಣ್ಣದ ಯಾಯಿ ಈಗ ಮ್ಯಾಮ್ ಅಂತ ಮೇಡಮ್ ಇದ್ದ ಶಬ್ದ ಮ್ಯಾಮ್ ಆಗಿ ಬಿಡತ್ತೆ. ಹಾಗೆ ದೊಡ್ಡದು ಮಾಡೋಕೆ ನಾವು ಸೌಲಭ್ಯ ಯಾಕಾಂಕ್ಷಿ ಅದೆಲ್ಲ ಭಾಷೆಯಲ್ಲಿ.
2: ಸರ್ ಯಾಕೆ ಶಾರ್ಟ್ ಆಯ್ಲ ಸರ್?
3: ಯಾವ್ದು
2: ಸರ್? ಮೇಡಮ್ ಇದ್ದದ್ದು ಮ್ಯಾಮ್ ಆಯ್ತಲ್ಲ, ಸರ್ ಇದ್ದದ್ದು
3: ಸರ್ ಇದ್ ಮೊದಲು ಶಣದಿತ್ತು. ಶಣದಿದ್ರೆ ಶಣದ್ ಮಾಡೋಕೆ ನಾವು ಹತ್ತಿಲ್ಲ, ಸ್ವಲ್ಪ ದೊಡ್ಡದಿದ್ರೆ ಮಾತ್ರ ಅದು ಶಣದ್ ಮಾಡೋದು ನಾವು.
2: ಈಗ ನಮ್ಮ ಕುಂದಾಪುರ ಕನ್ನಡದಲ್ಲಿ ಈಗ ಗಂಡನನ್ನ ಕರೆಯೋದು ಅಡ್ರೆಸ್ ಮಾಡೋದೆ ಹೆಂಗಂದ್ರೆ ಹಾಯ್
3: ಅಲ್ಲ ನಮ್ಮಲ್ಲಿ ಹೇಳ್ತಿ ಕೇಳಿ. ಈ ಗಂಡನ ಹೆಸರು ಹೇಳಿದ್ರೆ ಆಯುಷ್ಯ ಕಡಿಮೆ ಅಂತಂದೇಳಿ ನಮ್ಮಲ್ಲಿ ಒಂದು ನಂಬಿಕೆ.
2: ಹೌದು,
3: ಎಲ್ಲಿವರೆಗಂದ್ರೆ ನೀವು ಹೇಳ್ತೀರಿ ನಮ್ಮ ಕುಂದಾಪುರ ಕಂಡ ಇಷ್ಟು ಚಂದ ಎತ್ಕೊಂಡ್ರೆ ಎಂಟ ಅಂತ ಹೇಳಿ ಗಂಡನ ಅಣ್ಣ ಇದ್ರೆ ಅವ್ರು ಎಂಟು ಅಂತ ಇರ್ತಾರೆ. ಏಳು ಹೆಚ್ಚಂಬ್ರು.
2: ಹೌದು,
3: ಏಳು ಹೆಚ್ಚಂಬ್ರು.
2: ಹೌದು,
3: ಏಳು ಹೆಚ್ಚು ಒಂಬತ್ತು. ಏಳು ಹೆಚ್ಚು ಒಂಬತ್ತು ಅಂದ್ರೆ ಅದು ನನ್ನ ಅಮ್ಮ ನನ್ನ ಅಪ್ಪನ ಅಣ್ಣ ಒಬ್ರು ಮಂಜಯ್ಯ ಅಂತಿದ್ರು. ನನ್ನ ಅಮ್ಮ ಗಂಜಿ ಅಂತಿಲ್ಲ, ಮಂಚ ಅಂತಿಲ್ಲ ಅವಳು. ಮಂಚ ಅಂದ್ರೆ ಮಂಜ ಗಂಜ ಗಂಜಿ ಎಲ್ಲ ಸೇರುತ್ತಲ್ಲ. ಈಗ ಬಿಡಿ, ಪ್ರಶಾಂತ ಇದ್ರೆ ಪಶು ಒಂದು ಹೇಳಿ ಕರೀತ್ರಿ ಅಂತ ಮಾಡೋಕತ್ತೆ ಗಂಡನ. ಆ ರೀತಿಯಲ್ಲಿ ಶಾರ್ಟ್ ಮಾಡ್ತಾರೆ. ಮೊದಲನೇ ಗಂಡನ ಹೆಸರು ಕ್ರಮವೇ ಇಲ್ಲ. ಗಂಡನ ಹೆಸರಾರು ತಪ್ಪೇ ಹೇಳಕ್ಕ, ಗಂಡನಣ್ಣ ಬಾವಣ್ಣನ ಹೆಸರು ಹೇಳುಕೆ ಇಲ್ಲ. ನಮ್ಮ ಬಾವಣ್ಣ ಹೆಸರು ಹೇಳುಕೆ ಇಲ್ಲ, ಮುಟ್ಟುಕೂ ಇಲ್ಲ. ಬಾವಣ್ಣನ ಎಂಗಲನ್ನ ತಮ್ಮನ ಹೆಂಡತಿ ತೆಗೋಕಿಲ್ಲ.
2: ಯಾಕೆ?
3: ಅದು ಅದು ಅಷ್ಟು ನಿಷಿದ್ಧ, ಅಷ್ಟು ಪವಿತ್ರ ಗಂಡನ ಅಣ್ಣ. ಎಂಜಲ್ ಕೂಡ ತೆಗೋಕಿಲ್ಲ. ಅದು ಮಕ್ಕಳ ಹೆರಪ್ಪನ ಎಂಜಲ್ ತೆಗೀನಿ ಮರ್ರೆ, ಅದೇ ಬಟ್ಲ ತೆಗೀನಿ.
2: ಹಿರಿಯಪ್ಪ
3: ಹಿರಿಯಪ್ಪ ಹಿರಿಯಪ್ಪ ಅದು ಹಿರಿಯಪ್ಪ ಅಂದ್ರೆ ದೊಡ್ಡಪ್ಪ ಅಂತೇಳಿ ಅಂದ್ರೆ ತೆಗೆಯೋದು, ಅದಕ್ಕೆ ಎಂಜಲ್ ತೆಗೆಯೋದು. ಮತ್ತೆ ಕುಂದಾಪುರ ಕನ್ನಡ ಅದೆಲ್ಲ ರೂಢಿ ಮಾಡ್ಕೊಂಡು ಬಂದದ್ದು. ಈಗೆಲ್ಲ ಬಿಡಿ, ಈಗೆಲ್ಲ ಗಂಡಲ ಎಂಜಲ್ ಅಲ್ಲ, ಹಿರಿಯಪ್ಪನೇ ನಮ್ಮ ಎಂಜಲ್ ತೆಗೋತಾರೆ. ಹಿರಿಯಪ್ಪನ ಕತ್ತಿ ಹಾಗೆ ಹೋಯ್ತು.
2: ಅದಂಗೊಂದು ನೆನಪಾಯ್ತು, ಅದು ಯಾರೋ ಗಂಡನ ಹೆಸರು ಶಂಕರಮ್ರ, ಅವ್ರ ಹೋಟ್ಲಿಗೆ ಹಾರಮ್ರ, ಅಲ್ಲಿ ಶಂಕರಪಳ್ಳಿ ಅಲ್ಲ ಅವ್ರು ಮಾಡ್ತಾರಂತ ಹೋಟ್ಲಲ್ಲ. ಶಂಕರಪಳ್ಳಿ ಬೇಕಿತ್ತು ಅವ್ರಿಗೆ ಪರ್ಚೇಸ್ ಮಾಡೋಕೆ, ಅದು ಗಂಡನ ಹೆಸರು ಹೇಳುಕಾಗಲ್ಲ, ನಂಗೆ ಅವ್ರ ಪಳಿ ಕೊಡಿ ಅವ್ರ ಪಳಿ ಕೊಡಿ ಅಂತ ಹೇಳ್ತಿದ್ರು. ಅದು ಯಾರು ಪಳಿ ಮರ ಅಂದ್ರೆ ಅವ್ರ ಪಳಿ ಅವ್ರ ಪಳಿ ಅಂತ. ನಾನು ಇಂಥದ್ದೆಲ್ಲ ನನ್ನ ಅಮ್ಮನಲ್ಲಿ ಕಂಡಿದ್ರೆ, ನನ್ನ ಅಜ್ಜಿಯಲ್ಲಿ ಕಂಡಿದ್ರೆ, ನನ್ನ ಅತ್ತೆ ನನ್ನ ಮಾಯದಿ ಕಾಳು ಅವ್ರದ್ದೆಲ್ಲ ಆ ಭಾಷೆಯಲ್ಲಿ. ನೀವು ಹೇಳ್ದಂಗೆ ಮಾವನ ಹೆಸರು, ಮಾಯಿ ಹೆಸರು, ಭಾವನ ಹೆಸರು, ಗಂಡನ ಹೆಸರು, ಇಷ್ಟು ಹೆಸರುಗಳನ್ನ ಅವ್ರು ಹೇಳುದೇ ಇಲ್ಲ. ನೀವು ಹೇಳ್ದಂಗೆ ಏಳು ಹೆಚ್ಚು
3: ಮತ್ತೆ ಈ ಮೂರು ಗಂಡು ಹುಟ್ಟು ಹೆಣ್ಣು ಹುಟ್ಟರೆ ನಮ್ಮಲ್ಲಿ ಅಷ್ಟೊಂದು ಲಕ್ಷಣ ಅಂತೇಳಿ ಅಲ್ಲ
2: ಸರ್. ನಾನು ಮೂರು ಗಂಡ ಆದ್ಮೇಲೆ
3: ಒಂದೇ ಅದಕ್ಕೆ ಒಕ್ಕು ಅಂತೇಳಿ ಹೆಸರು, ಅಕ್ಕಮ್ಮ ಅಂತೇಳಿ ಹಿಂಗೆ ದೇವ್ರ ಹೆಸರು ಇಟ್ಟ. ಅದೇ ಅಂತ ಇಲ್ಲ, ರಾಮಾಯಣ ಬಂದ್ರು ಕೂಡಲೇ ಮೂರು ಗಂಡು ಮಕ್ಕಳು ಹುಟ್ಟರು ಕೂಡಲೇ ಒಂದು ನಂಬಿಕೆ ಅಷ್ಟೇ. ಅವಳಿಗೆ ಒಂದು ಅಕ್ಕಮ್ಮ ಅಂತೇಳಿ ಇಡುದು, ಅಂದ್ರೆ ಅದು ಅಕ್ಕು ಅಂತೇಳಿ ಕರೋದು. ಯಾಕಂದ್ರೆ ನಾಲ್ಕನೇ ಮಗು ಆರು ಕೂಡಲೇ ಅಕ್ಕು ಅಂತ ಕರೋದು, ಮತ್ತೆ ಎಂಟು ಒಂಬತ್ತಲ್ಲ ನಮ್ಮ ಕಣಗರು ಹುಟ್ಟರು ಕೂಡಲೇ ಕಡಿಕೊಂದು ಕೊನೆಗೊಂದು ಸಾಕು ಅಂತ ಹೆಸರು.
2: ಸಾಕು, ಹೌದು ಹೌದು,
3: ಇನ್ನು ಹುಟ್ಟತಾ ಇಕ್ಕಂಡ್ಬೇಡಿ ಅಂತ ಹೇಳಿ ಸಾಕು ಅಂತ ಹೇಳಿ ಹಿಂಗೆಲ್ಲ ಒಂದು ರೂಢಿಯಲ್ಲಿ ನಾವು ಮಾಡ್ಕೊಂಡು ಬಂದದ್ದಿದೆ.
2: ಈಗ ಗಂಡನ ಸಂಬೋಧನೆ ಮಾಡೋದಿದೆಯಲ್ಲ ನಮ್ಮಲ್ಲಿ, ಹೆಂಡತಿನ ಸಂಬೋಧನೆ ಮಾಡುದು, ಗಂಡನ ಸಂಬೋಧನೆ ಕುಂದಾಪುರ ಕನ್ನಡ.
3: ಕುಂದಾಪುರ ಕನ್ನಡದಲ್ಲಿ ಹೆಂಡತಿನ ಸಂಬೋಧನೆ ಹಾಯ್ ಹಾಯ್ ಅಂದ್ ಎಂತದ್ ಆಯ್ಕೆ?
2: ಹೆಂಡತಿ ಗಂಡನನ್ನ
3: ಹೆಂಡತಿನ ಹೇಳ್ತಿ ಹಾಯ್ ಎಂಬ ನೀವು ಮಾತಾಡು ಕೊಟ್ರ ಹಾಯ್ ಬಗ್ಗೆ ನಾ ಅರ್ಧ ಗಂಟೆ ಮಾತಾಡ್ತಿ
2: ಒಂಚೂರು ಹೇಳಿ
3: ಕಮ್ಮ ಹಾಯ್. ಈಗ ಹಾ ಏನ ನಾನಿದ್ದು ನಿಂಗೆ ತೋರುದಿಲ್ಲ ಏನ ಆ ಹೋ ಬೇರೆ
2: ಅಹಂಕಾರ
3: ಅಹಂಕಾರ ಹಾಯ್ ಹಾಯ್ ಸ್ವಲ್ಪ ಕೈ ಹಾಕಿ ಮರ್ರೆ
2: ರಿಕ್ವೆಸ್ಟ್
3: ಆ ಹಾಯ್ ಬೇರೆ. ಇನ್ನೊಂದು ಹಾ ಅಪ್ಪಿದ್ದಗಡೆ ಒಂದು ಕರೆದ ಕೇಮ್ ಆ ಹಾ ಬೇರೆ.
2: ಕರೆಕ್ಟ್,
3: ಅರ್ಥ ಆಯ್ತು ನಿಮ್ಗೆ ಎಲ್ಲ ಹಾಕು ಒಂದೊಂದು ಟೋನಿಗೂ ಒಂದೊಂದು ಅರ್ಥ. ಇನ್ನು ಹೆಂಡತಿ ಹಾಯ್ ಅಂತೂ ಕೇಮ್ದೇ ಬೇಡ. ಅವಳು ಮೊದಲನೇ ಹಾಯ್ ನಿಮ್ಗೆ ಸುಖ ನಿಮ್ ಕಲ್ಕಣಿ ಆ ಫಾರೆಸ್ಟ್ 5 ಗಂಟೆ ಬಂದು ಮನೆಗೆ ಕೂತಿರ ನೀವು ಇಷ್ಟೊತ್ತಿ ವಾಪಸ್ ಅಂದ್ರೆ ಆ ರಸ್ವ ಹಾಯ್ ಅದು ಸ್ವಲ್ಪ ದೀರ್ಘ ಆತ್ ಕೆಲವು ಸರಿ ಹಾಯ್ ಕಣ್ಕಕ್ಕನ್ ಮಗಳ ಜಾಲಿನ ಮಗಳು ಸುಮಿತ್ರ ವಾದಳು ಬರ್ಲೇ ಇಲ್ಲ ಮಾರ್ರೆ ಆಗ ಹಾಯ್ ದೀರ್ಘ ಕಡಿಗೆ ಇನ್ನೂ ದೀರ್ಘ ಮಾಡ್ದ ಹಾಯ್ ಹೊಲ್ತಾಡೋರು ಮಳಿಗೆ ನೈಟಿ 1 ತಕೊಂಡ್ರು 3 ಎತ್ತಿ ಕೊಡ್ತಾರ ಮಾರ್ರೆ ನಾವು ತಕೊಬಪ್ಪಿ ಅಂದ್ರೆ 3ನೇ ಹಾಯ್ ಇವನ್ ಕಿಸಿ ಬಿತ್ತು ಅಂದ ಹೇಳಿ ಲೆಕ್ಕ 2ನೇ ಹಾಯಲ್ಲ ನೆರ್ಮನೇರ್ ಸುದ್ದಿ ಹೇಳ್ತಾಳ 3ನೇ ಹಾಯಲ್ಲಿ ಬೈತಾಳ ಲೆಕ್ಕ ಈ ಹಾಯಲ್ಲೇ ದೀರ್ಘ ರಸ್ವ ಮತ್ತು ದೀರ್ಘ ಮಾಡ್ಕೊಳ್ಳಿ ಹಿಂಗೆಲ್ಲ ಬೇರೆ ಬೇರೆ ಆಗ್ತದೆ ನೀವು ಹೆಂಡತಿ ನಿಮ್ಮ ಮಾತಿನ ಅಡ್ ಬಂದಿ ಈಗ ನೀವು ಗಂಡನ ಹೆಸರಿಗೆ ಗಂಡ ಹೆಂಡತಿನ ಹಾಯ್ ಎಂದೇ ಕರೋದು ಹೆಂಡತಿ ಹೆಸರು ಹೇಳೋಕಿಲ್ಲ ಹೆಂಡತಿ ಹೆಸರು ಹೇಳೋದಿಲ್ಲ ಹೆಂಡತಿ ಹೆಸರು ಗಂಡ ಹೇಳೋದಿಲ್ಲ ನಮ್ಮ ನನ್ನ ಅಪ್ಪ ನನ್ನ ಅಮ್ಮನ ಹೆಸರು ಹೇಳೋದಿಲ್ಲ
2: ನೀವು
3: ನಾವು ಹೇಳೋದೆಲ್ಲ ಹೇಳುತ್ತೋ ಇಲ್ವಾ ಅಂತ ಹೇಳಿದ್ರೆ ನಮ್ಮ ಕಾಲ
2: ನನ್ನ ಗಂಡ ನನ್ನ ಹೆಸರು ಹೇಳೋದಿಲ್ಲ
3: ನಿಮ್ ಗಂಡ ಅದೇ ಹೇಳೋಕೆ ನಿಮ್ ಕಾಲ ಬೇರೆ ಅಲ್ಲ ಈಗ ಹುಡುಗಾಟಿಕೆ ಕಾಲದಾಗೆ
2: ಅಲ್ಲ ನನ್ನ ಗಂಡ ಈಗಲೂ ನನ್ನ ಹೆಸರು ಹೇಳಿ ಕರೆಯುವುದಿಲ್ಲ
3: ಓ ಹಂಗಾರ ಸಂಪ್ರದಾಯ ಇತ್ತಂಗ
2: ನನ್ನ ಹೆಸರು ಹೇಳುದೇ ಇಲ್ಲ
3: ನೀವು ಏನ್ ಹೇಳಕ್ಕ ಈಗ ನಿಮ್ಮನ್ನೀಗ ಅವ್ರು ಹಾಯ್ ಅಂದ್ರ ಮೇಲೆ ನೀವು ಹೋಜ್ಜ ಅನ್ಕ ಇನ್ನೆಲ್ಲ ಅಪ್ಪನ ಕರಿ ಮಕ್ಕಳೇ ಅಂದ್ರೆ ಮಕ್ಕಳ ಕೈಲಿ ಹೇಳುದು ಅಪ್ಪನ ಕರಿ ನಿಮ್ಮ ಮಕ್ಕಳೇ ಅಂತ ಹೇಳಿ ಅಂದ್ರೆ ಹೆಸರು ಹೇಳುಕ್ ಆಗ್ತಿಲ್ಲಲ್ಲ ಮತ್ತೆ ಇಲ್ದಿದ್ರೆ ಅವರೇ ಸ್ವಲ್ಪ ಇದ್ರೆ ಗಂಡ ಹೆಂಡತಿ ಅತ್ತ ಇದ್ರೆ ಹೋಜ ಒಂದ್ಸೂರು ಕಾಂಬ ಎಂತದ ಒಂದ್ 4 ಕೊಡಿಗೆ ಎದ್ದಿ ಕೊಡ್ತಾಳ ಬರ್ಲಿ ತಕಂಬ ಅಂತ ಹೇಳಿ ಆ ಹೋಜ ಒಂಬತ್ತಿಗೆ ಅಂದ್ರೆ ಅವ್ರಿಗೆ
2: ಗೌರವಪೂರ್ವಕ
3: ರಾಜ್ಯದಲ್ಲಿ ಗಂಡಿಂಗ್ ಬೆಲಿ ಕೊಡುವಂತ ಕ್ರಮ
2: ಈಗ ನಿಮ್ಮ ಹೆಂಡತಿ ನಿಮ್ಮನ್ನ ಎಂತ ಅಂತ ಕರೀತಾರೆ ಸರ್
3: ನಮ್ಮನೇ ಹಾಯ್ ಎಂದೇ ಕರೋದು ಅವಳು ಹೆಸರು ಹೇಳುದಿಲ್ಲ
2: ಹಾಯ್ ಅಂದೆ ಹಾಯ್ ಅಂದ್ರೆ ಹಾಯ್
3: ಅದು ಹಾಯ್ ಇದ್ದದ್ದು ಈಗ ನಿಮ್ಮ ಕಾಲಕ್ಕೆ ಹಾಯ್ ಆಯ್ತದ್ದು ನಮ್ಮ ಕಾಲ ಹಾಯ್ ಇದ್ದದ್ದು
2: ಎಷ್ಟು ಲೈಕ್ ಅಲ್ಲ ಆ ಪದ ಬಳಕೆ ಅದ್ರಲ್ಲಿ ನಾವು ಬಳಸುವ ಧ್ವನಿ ಅದು ಎಷ್ಟೆಷ್ಟು ಅರ್ಥ ಕೊಡುತ್ತೆ
3: ಚಂದ ಐತೆ ಈ ಕಣಿಗ ಈಗ ಕಣಿಗ ನಮ್ ಗೋಸರ ಅಂತಿ ಆ ಗೋಸರಂ ಶಬ್ದಕ್ಕೆ ಇಷ್ಟ ಅರ್ಥವ್ಯಾಪ್ತಿ ಇತ್ತು ಕಣಿ
2: ಎಷ್ಟು
3: ಈಗ ಗೋಸರ ಅಂದ್ರೆ ಕೆಸರಲ್ಲ ನೀರು ರಾಡಿ ಅಲ್ಲ ಅದ್ರಲ್ಲಿ ಕಣಿ ಹೊಟ್ಟಿದೆಲ್ಲ ದನದ ನೀರು ಉಚ್ಚಿ ಹೋಯಿ ದನದ ಗೋಮಯ ಹೋಯಿ ಎಲ್ಲ ಮಿಕ್ಸ್ ಆದಿತ್ತಲ್ಲ ಒಂದೊಂದು ಫಲವತ್ತಾದಂತ ಮಣ್ಣಿಗೆ ಗೋಸರ ಬಂದವು ನಾವು ಗೋಸರ ಮೇಲೆ ನೋಡೋದೇ ಹೊರತು ಕೆಸರ ಮೇಲೆ ನೋಡೋದಲ್ಲ
2: ಕರೆಕ್ಟ್
3: ಆ ಗೋಸರ ಎಂಬ ಶಬ್ದಕ್ಕೆ ನೀವಂತರ ಎಷ್ಟೊಂದು ಕಲ್ಪನೆ ಇತ್ಕಣಿ ಆ ಕೃಷಿಗೆ ಅನುಕೂಲವಾಗಿರ್ತಕ್ಕಂಥ ಒಂದು ಜಾಗ ಅಂತ ಅರ್ಥ ಅದು ಕೆಸರಿ ಎಲ್ಲೂ ಆತ ಈಗ ನೀವು ರೋಡ್ ನೀರು ನಿಂತಿರೋ ಕೆಸರು ಆತ ಗೋಸರ ಆತಿಲ್ಲ ಅದು ಈ ಕಣಿ ಹೊಟ್ಟೆ ತಿಪ್ಪುದು ಹೊಟ್ಟೆ ತಿಪ್ಪದಂದ್ರೆ ಕೂಡ ಕಣಿ ಅವನಿಗೆ ನಮ್ಮನ್ನು ಕಂಡುಕೊಳ್ಳಿ ಸ್ವಲ್ಪ ಹೊಟ್ಟೆ ತಿಪ್ಪತ್ತು ಮಾರ್ರೆ ಇನ್ನು ಇನ್ನು ಇನ್ನು ಅಂಥ ಶಬ್ದಗಳು ಎಷ್ಟು ಬೇಕು ನಿಮಗೆ ಗಜಮೈಕ ಬಾ ಗಜಮೈ ನಮ್ಮ ನಿಮ್ದಲ್ಲ ಈಗ ಒಂದು ಮೈಕಾರೆ ನಮ್ಮ 3 ಮೈಕ್ ಇತ್ತು ಗಜಮೈಕ ಹರ್ಮೈಕ ಕಣ್ಮೈಕ 3 ಮೈಕ್ ಇತ್ತು ನಮ್ಗೆ ಒಂದು ಮೈಕ್ ನಿಮ್ದಲ್ಲ ಒಂದೊಂದಾರೆ ನಮ್ದು ಗಜಮೈಕು ಇತ್ತು ಗಜಮೈಕ ಅಂತ ಹೇಳ್ರೆ ಕಣ್ಣು ಮೈಕ ಮಾಡೋಳು ಅಂದ್ರೆ ಗಜಮೈಕ ಅಂದ್ರೆ ಮೈಕ ಮಾಡೋದು ಇರ್ತದೆ ಎಲ್ಲ ಸಾಮಾನ್ಯ ಚೂರು ಪಡ್ಬ ತಪ್ಪು ಮಾಡೋದು ಮೈಕ ಮಾಡ್ತಾಳೆ ಅಂದೇಳಿ ಗಜಮೈಕ ಅಂದ್ರೆ ಗಜ ಅಂದ್ರೆ ಶಬ್ದ ಹಾಕೋದೇ ಸ್ವಲ್ಪ ಜಾಸ್ತಿ ಮಾಡ್ತಾಳೆ ಅಂದೇಳಿ ಹರ್ಮೈಕ ಅಂದ್ರೆ ಎರಡು ಸಮಯ ಯಾಸ ಮಾಡ್ತಾಳೆ ಕಣ್ಮೈಕ ಅಂದ್ರೆ ಈ ಕಣ್ಣಗಿದ್ದು ಕಾಡಿಗಿನ ಹರ್ಸ್ಕೊ ಹೋಗ್ತಾಳೆ ಕೆಲವು ಸರಿ ಹಾಗಿನವ್ರಿ ಕಣ್ಮೈಕ ಮಾಡ್ತಾರೆ ಹಾಗೆ 3 ಮೈಕ ಅಂತೇಳಿ
2: ಅದು ಹೆಣ್ಮಕ್ಳಿಗೆ ಎಂತ ಕೇಳುದು ಈ 3 ಪದಗಳು ಹೆಚ್ಚಾಗಿ ಗಜಮೈಕ ಮಾಡ್ತಾ ಅಂತ ಹೇಳುದಿಲ್ಲ ಗಜಮೈಕ ಮಾಡ್ತಾಳ ಕಣ್ಮೈಕ ಮಾಡ್ತಾಳ ಹರ್ಮೈಕ ಮಾಡ್ತಾಳ ಹೆಚ್ಚಾಗಿ ಈ ಪದ ಬಳಕೆ ಹೆಣ್ಮಕ್ಳು ಇದ್ರಲ್ಲೇ ಬರ್ತೆ
3: ಮಾಡುದವ್ರೆ
2: ಐ ಆಬ್ಜೆಕ್ಟ್ ಯುವರ್ ಆನರ್
3: ಅಲ್ಲ ಒಂದು ಯಾಕೆ ಹೋಯ್ತಾ ನೀವು ತಪ್ಪು ತಿಳಿದಿರೆ ಅದಕ್ಕೊಂದು ಕೊಂಗಟಕ್ಕೂ ಹೇಳುದು ಅದೇ ಅಂದ್ರೆ ಹೆಣ್ಮಕ್ಕಳು ಅಂದ್ರೆ ಖಂಡಿತ ಗಂಡು ಮಕ್ಕಳಕ್ಕೆ ಕೊಂಗಟ ಅವ್ರು ಹುಟ್ಟುಕೊಳ್ಳೋದು ಮಡಿ ವಿಷಯ ಹತ್ತು ಬಿಡಿ ಮದಿ ಮಾಡ್ಕೋದೆ ಮಾಡ್ಕ ಅವಳಿಗೆ ಗಜಮೇಕ ಮಾಡ್ಬೇಡ ಹೇಳ ಗಜಮೇಕ ಮಾಡ್ಬೇಡ ಗಂಡು ಮಾಡುದಿಲ್ಲ ಗಂಡು ಮಾಡುದಿಲ್ಲ ಯಾಕೆ ಮಾಡುದಿಲ್ಲ ಅಂದ್ರೆ ಅವನಿಗ ಮಾಡೋ ಅಗತ್ಯ ಇಲ್ಲ ನೀವೀಗ ನಂಗೆ ಟ್ರಿಪ್ಪಿಗೆ ಹೋಯ್ಕ ಹೋಯ್ ಇದ್ರೆ ನಾನು ಬರ್ತಿಲ್ಲ ಮನೆ ಬರ್ತಿಲ್ಲ ಅಂತಾವ ಇವಳಾದ್ರೆ ಸ್ವಲ್ಪ ಕಣ್ ಮೈಕ ಗಜ್ ಮೈಕ ಮಾಡ್ಕತ್ತಪ್ಪ ಇವಳೆಲ್ಲ ಆಚೆ ಈಚಿನವ್ರು ಹಾತ್ರ ನಾವೊಂದು ಹಾಯ್ಕ ಟ್ರಿಪ್ ಕಾಣಕ್ಕೆ ನಾನು ಕಾಣಲಿಲ್ಲ ಅಂತೇಳಿ ಹೇಳಿ ಒಂಥರ ಗಜ್ ಮೈಕ ಮಾಡ್ತಾಳಲ್ಲ ಅದು ಸಾಧಾರಣ ಹೆಣ್ಣಿನ ಒಂದು ಸೌಮ್ಯ ಗುಣವೇ ಈ 3 ಮೈಕ್ ಆಗ್ಲಿಕ್ಕೆ ಕಾರಣ ಗಂಡಿಗೆ ಆ ಸೌಮ್ಯ ಗುಣ ಇಲ್ಲ ಮೇಡಮ್ ಅಂದ್ರೆ ಹೊಯ್ಕಾರ ಹೊಯ್ಕೆವ ನೀವು ಎಂತ ಹತ್ತೆ ಅಂತ ನಾವು ಮತ್ತೆ ಯಾವ್ದಾರೆ ಅಂತ ಅಮ್ಮನಿಗೆ ಅಂತಕೊಂಡು ಅಪ್ಪನ ಅಂತಕೊಂಡು ನಾನಲ್ಲಿ ಈಡಿಗೆ ಎದ್ದು ಒಂದ್ಮಡಿ ಎಕ್ಕೇರು ಮಾಡಿ ನಾವು ಹೊಮ್ಮಾರಿ ಹೋತೆ ಅಂತ ನಿಮ್ಗೆ ಆ ಮೈಕ ಮಾಡುವ ಅಗತ್ಯ ಅವನಿಗಿಲ್ಲ ನಿಮ್ಗ ಕೆಲವು ಸರಿ ಹೆಣ್ಮಕ್ಕಳಿಗ ನಿಮ್ಗಂದೇಳಿ ಎಲ್ಲ ನಾ
2: ಹೇಳ ಗೊತ್ತಾಯ್ತು
3: ಸಮುದಾಯಕ್ಕ ಒಂದು ಅಗತ್ಯ ಇರೋದ್ರಿಂದ ಗಜಮೈಕ ಕಣ್ಮೈಕ ಹರ್ಮೈಕ ಅಂದ್ರೆ ನಾವು ಹಿಂಗೆ ಹೇಳೋ ಕ್ರಮ
2: ಗಂಡ್ ಮಕ್ಳಿಗೆ ಹಂಗಾರ ಈ ತರ ಅವರದೊಂದು ಸ್ವಭಾವ ತೋರಿಸುವಂತ ಯಾವಂತ ಪದಗಳೆಲ್ಲ ನಾವು ಬಳಸೋ
3: ಕೊರಜಿ ಬರೀ ಕೊರಜಿ ಕಣ ಮಾಡ್ತಾ ಮಾರೆ ಅವನೆ
2: ಕಣ್ ಕೊರಜಿ
3: ಹಸಿ ಕೊರಜಿ ಅವನೆ
2: ಹಸಿ ಕೊರಜಿ
3: ಹಸಿ ಕೊರಜಿ ಅಂದ್ರೆ ಅವನ್ ಕೊರಜಿ ಅವ ನಮಗ್ ಒಂದ್ ಹೆಜ್ಜೆ ಒಂದ್ ಹೆಜ್ಜೆ ನಮಗ್ ಕೇಳಿ ಅದನ್ನ ಹೆಣ್ಣಿಗೆ ನಾವು ಕೊರಜಿ ಅಂತಿಲ್ಲ ಗಂಡಿ ಮಾತ್ರ ಕೊರಜಿ ಎಂದು ಹೊರತು ಹೆಣ್ಣಿ ಕೊರಜಿ ಅಂತ ಹಿಡಿ ಬೈದಿಲ್ಲ ಕೊರಜಿ ಕಣ ಮಾಡಬೇಡಿ ಅಂತೇಳಿ ಗಂಡಿ ಮಾತ್ರ ಕ್ರಮ ನೀ ಇನ್ನು ಕೇತವರ್ ನಂಗ ಇನ್ನು ಆಳು ಕೇಳುದು, ನಾನು ನಿಮ್ಗೆ ಉತ್ತರ ಕೊಡ್ಲಕ್ಕೆ ಇನ್ನು ಸಹಿತ.
2: ಅದೇ ಅದೇ, ಈಗ ಒಂದು ಕೊರಜೆ ಆಯ್ತು, ಮತ್ ಬೇರೆ ಯಾವ ಪದ ಅವನಿಗೆ ಅಂದ್ರೆ ಗಂಡ್ ಮಕ್ಕಳಿಗೆ ಬಳಸುವ?
3: ಮಕ್ಕಳಿಗೆ ಬೈದ.
2: ಹ್ಮ್, ಬೈಯುದು
3: ಇನ್ನೆಲ್ಲ ಈ ಪೋಂಕ್ ಅಂದ್ರೆ ನಾವೊಂದು ರೂಢಿಯಲ್ಲಿ ಹೇಳುದು, ಈ ಪೋಂಕ್ ಬೇರೆ ಪೊಕ್ಕು ಬೇರೆ.
2: ಅದು ಹೆಂಗೆ?
3: ಈ ಪೋಂಕ್ ಅಂದ್ರೆ ಹೇಳ್ರೆ, ಪೋಂಕ್ ಅಂದ್ರೆ ಬೈಗುಳ ಶಬ್ದ, ಅದು ಪೊಕ್ಕಿನಿಂದಲೇ ಪೋಂಕ್ ಆದದ್ದು.
2: ಓಕೆ,
3: ಯಾಕಂದ್ರೆ ನಮ್ಮಲ್ಲಿ ಈ ಮರ್ಲರಿಗೆ ಇದ್ದಷ್ಟು ಶಬ್ದ ಕುಂದಾಪುರ ಕನ್ನಡದಾಗೆ ಅಂಡಿ ಅಂತತ್ತು.
2: ಅಂಡಿ ಪಿರ್ಕಿ
3: ಅಂಡಿ ಅಂತತ್ತು, ಬರೀ ಅಂಡಿ ಅವ. ಕೆಲವು ಸರಿ ಪಿರ್ಕಿ ಅಂತತ್ತು, ಅವ ಪಿರ್ಕಿ ಸ್ವಲ್ಪ ಪಿರ್ಕಿ, ಇನ್ನೊಂದ್ಸರಿ ಅಂಡಿ ಪಿರ್ಕಿ ಒಟ್ಟಿರುತ್ತೆ, ಬರೀ ಅಂಡಿ ಪಿರ್ಕಿ ಮಾಡ್ರೆ. ನೀ ಹ್ಯಾಂಗ್ ಬಂದಿರ್ಕಂದ್ರೆ ಲೆಕ್ಕ ನಾನು ಅನತಿ ಮಾಡೋದೆ. ಈ ಕೊಡಿ ಹಂಗೆ ಮೇಲ್ ಕಡಿತಾರೆ, ಅದಕ್ಕೆ ಒಂದು ಪಿರ್ಕಿ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ
2: ಎಂಟು
3: ಕಡ್ಡಿ ಸೇರು ಜಾಗಕ್ಕೆ ಪಿರ್ಕಿ ಅಂತ. ಆ ಪಿರ್ಕಿ ಸಡ್ಲ ಇಡೀ ಕೊಡಿಯ ಗಳುಬಳಿ ಕಳಚಿ ಹೋಗ್ತು.
2: ಕರೆಕ್ಟ್,
3: ಇಡೀ ಕೊಡಿಯ ಗಳುಬಳಿ ಕೊಳನ ಆ ಪಿರ್ಕಿ ತೆಗೆದ ಕೊಡಿನ ಕಾಣಿ ನೀವು. ಅಂಡಿ ಅಂತ ಹೇಳ್ರೆ ಈ ಮೇಲ್ ಚೂಪಿಲಿದ ಕೊಡಿ, ಒಂದು ಅಂಡಿ ಸಿಕ್ಸುದಿರ್ತಿ.
2: ಹೌದು ಹೌದು ಹೌದು,
3: ಅಂಡಿ ಅಂಡಿ ಇಲ್ಲಿದ ಕೊಡಿ ನೀವು ಕಾಣಿ ಹಾಗಿರುತ್ತೆ ಕಾಣಿ. ಹಾಗೆ ಅಂಡಿ ಪಿರ್ಕಿ ಅಂತ ಹೇಳಿದ್ರೆ ಆ ಕೊಡಿನೇ ಒಂದು ಪರಿಕಲ್ಪನೆ ಮಾಡಿದ್ರೆ ನೀವು ಕರೆಕ್ಟ್ ಆಗಿ ಅಂಡಿ ಪಿರ್ಕಿ ಅಂದ್ರೆ ಕೊಡಿ ಸರಿಯೇ ಇರುತ್ತೆ. ಅದು ಅಂದ್ರೆ ಬಂದದ್ದು ಅಂತ ಅರ್ಥ ಅಲ್ಲ, ಆದ್ರೆ ಪಿರ್ಕಿ ಸಡ್ಲಾಯ್ತು ಅಂತ ಹೇಳಿದ್ರೆ ಅದು ಕೊಡಿಯಿಂದೇ ಬಂದದ್ದು.
2: ಈ ಎಕ್ಸ್ಪ್ಲನೇಷನ್ ಒಳ್ಳೆದು.
3: ಅದು ಪಿರ್ಕಿ ಸಡ್ಲಾಯ್ತು ಅಂತಲ್ಲ, ಅವನಿಗೆ ಸ್ವಲ್ಪ ಪಿರ್ಕಿ ಸಡ್ಲು ಮಾರ್ರೆ, ಪಿರ್ಕಿ ಟೈಟ್ ಇತ್ತು ಅದಕ್ಕೆ ಪಿರ್ಕಿ ಸಡ್ಲ ಅವ್ರಕೊಳ್ಳೆ ಪಿರ್ಕಿ ಅಂತೇಳಿ ಕರೆಯುವ ಕ್ರಮ ನಮ್ಮಲ್ಲಿ.
2: ಓಕೆ, ಮತ್ತೆ ಕೆಲವರೆಲ್ಲ ಇರ್ತಾರಲ್ಲ ದಗಲ್ ಬಾಜಿ.
3: ದಗಲ್ ಬಾಜಿ ಹಂಬಾಕ್ ಅದೆಲ್ಲ ನಮ್ಮಲ್ಲಿ ಬೇಕಾದಷ್ಟಿತ್ತು. ಕೊರಜಿ ಕಂದಡಿಯ, ಕಂದಡಿ ಅಂತ ಬೈದಿರುತ್ತೆ ಅದೊಡ ಕಂದಡಿಯ ಅಂತ ಹೇಳಿ ಅಂದ್ರೆ ಕಂದಡಿಯ ತಳಮುಯಿಡು.
2: ಹಂಗಂದ್ರೆ
3: ತಳಮುಯಿಡು ಅಂತ ಹೇಳ್ರಿ, ಈ ಮುಯಿಡು ಮೀನ್ ಅಂತಿತ್ತಲ್ಲ,
2: ಮುಯಿಡು.
3: ಈ ಮೈಟಿ ಕರ್ಸಿ ಅದೆಲ್ಲ ಬೇರೆ ಬೇರೆ ಜಾತಿ ಮೀನೆಲ್ಲ ಇದ್ದವು, ಕಾಣಿ ಕರ್ಸಿ ಕೋಲ್ಕಾಣಿ ಮೈಟಿ ಎಸುಡ ಹಿಂಗೆಲ್ಲ ಇದೆಲ್ಲ ಇದ್ದು. ಮುಯಿಡು ಅಂತ ಹೇಳಿದ್ರೆ ಮೀನಂಗೆ ಸ್ವಲ್ಪ ತೆಗೆದಿಟ್ಟರು ಸಹಿತ ಹದಿನೈದು ದಿನ ಮೇಲೆ ಇರತ್ತೆ. ಅದಕ್ಕೆ ನೀರು ನೀರು ಇಲ್ದಿರು ಬದುಕತ್ತೆ, ನೀರಿದ್ರಂತ ಲಾಯ್ಕ್ ಪಡಿ ಬದುಕತ್ತೆ. ಮುಯಿಡು ಮೇಲೆ ಬದುಕಂತವು,
2: ಕಪ್ಪು ಕಪ್ಪಿದೆ ಬಣ್ಣ,
3: ಕಪ್ಪು ಮೀಸಿ ಇರೋದು ಮೀನು. ಕನ ಮೀನು ಅಂತ ಹೇಳಿ ಅಲ್ಲ, ಬಾಳಿ ಬಾಳ ಸುಕ್ಕಿ ಮೀನು. ಸುಕ್ಕಿ ಅಂದ್ರೆ ಬಹಳ ಬೆತ್ತಗಿನ ಮೀನು ಅದು. ಅಂದ್ರೆ ಹೆಚ್ಚು ಸ್ವಲ್ಪ ಹೊತ್ತಿನಂಗೆ ನೀರಿನ ಮೇಲೆ ತೆಗೆದುಕೊಳ್ಳೆ ಸಾಯ್ತದೆ. ಈ ಮುಯಿಡು ಹಂಗಲ್ಲ, ಈ ಮುಯಿಡು ತಳಮುಯಿಡು ಇದ್ರು ಕೂಡ ಕೆಸರು ಮಾಡುದು. ಈ ಇದಕ್ಕೆ ಬಾಮಿಗೆ ಮುಯಿಡು ಹಾಕೋದಿಲ್ಲ ಯಾರು. ಮುಯಿಡು ನೀವು ಅಲ್ಲಿ ಹತ್ತೋಡುದು ಇತ್ತೋಡುದು ಹತ್ತೋಡು ಇಡೀ ಬಾಮಿ ನೀರು ರಾಡಿ ಮಾಡೋದು ಮುಯಿಡು. ಈ ಮನೆ ಕೆಲವರು ತಳು ಮುಯಿಡು ಇರ್ತಾರೆ, ಆ ಮುಯಿಡು ಮೇಲ್ ಬತ್ತಿಲ್ಲ ಒಲ್ಲಿ ಒಡೀ ಐಕಂಡು ಈ ಕೆಲಸ ಮಾಡುದು, ನೀರನ್ನು ಕಳ್ಕೆ ಮಾಡ್ತಾ ಇಕ್ಕಂಬದು. ಆದ್ರಿಂದ ಅದಕ್ಕೆ ತಳು ಮುಯಿಡು ಅಂದ್ರೆ ತಳು ಮುಯಿಡು ತಳದಂಗೆ ಆ ಮುಯಿಡಿ ಮುಯಿಡ್ತಾ ಇಕ್ಕಂಬ್ದು ಹತ್ತೋಬ್ದು ಇತ್ತೋಬ್ದು ಒಂದೊಳಗೆ ಸುಮ್ಮನೆ ಕುಕ್ಕಂತಿಲ್ಲ. ಈ ಬಾಳಿ ಎಲ್ಲ ಐತೆ ಬಾಳಿ, ನೀವು ಬಾಮಿಗೆಲ್ಲ ಐರ್ ಬಿಡ್ತೀರಿ ಕಾಣಿ, ಐರ್ ಮೀನು ಅವೆಲ್ಲ ನೀರನ್ನ ಚೊಕ್ಕ ಮಾಡುತ್ತೆ. ಈ ಮುಯಿಡಿತ್ತಲೆ ಅದೊಂದು ಬಂತ ನೀರ್ ಪೂರ ಸಸುತ್ರಿಲ್ಲ ಹಾಳೆ, ಅದಕ್ಕೆ ಬಾಮಿಗೆಲ್ಲ ಮುಯಿಡನ್ ಬಿಡುವುದಿಲ್ಲ. ಈಗ ಐರ್ ಬಿಡ್ತಾರೆ, ಐರ್ ಅಂದ್ರಲ್ಲೇ ದೊಡ್ಡದತ್ತ ಬಾಳೆ ಮೀನು ಸಹಿತ ಬಾಮಿಗಿದ್ರಿ ಅಂತ ತೊಂದರೆ ಆತಿಲ್ಲ. ಈ ಮುಯಿಡು ಬಂದ್ರು
2: ತಳಮುಯಿಡು,
3: ತಳಮುಯಿಡು ಅಂದ್ರೆ ಬುಡದಚ್ಚು ಅವ ಬೇರ್ ಕತ್ತರಿಸದೆ ಗೊತ್ತು, ಮೇಲ್ ಕೈಟದೆ ಗೊತ್ತಂತ. ಹ್ಯಾಂಗ ಕತ್ತರಿಸ ಗೊತ್ತಿಲ್ಲ, ಮೇಲ್ ಕೈಟ್ರ ಮೇಲೆ ಗೊತ್ತಾಗ ಓ ಇದ್ ಹೆಂಗ್ ಕೈಟಿ ಹೋಯ್ತು ಅಂದೇಳಿ ಅವ್ ಬುಡದರ್ಚೆ ಕತ್ತರಿಸಿರ್ತ ಮೋಸ ಮಾಡೋದು. ಹಂಜುಮೇರ,
2: ಹಂಜುಮೇರ ಅಂದ್ರೆ
3: ಹಂಜುಮೇರ ಅಂದ್ರೆ ಮೋಸ ಮಾಡೋದು ಅವನು, ದೊಡ್ಡ ಹಂಜುಮೇರ ಮಾರ್ರೆ ಅಂತ. ಈಗ ಎದುರುಗಡೆ ಒಳ್ಳೆ ನೈಸ್ ಮಾತಾಡ್ತಾ ಹಿಂದಿನಿಂದ ಅವನ ಕತ್ತೇ ಬೇರೆ.
2: ಇದು ಪೋರ್ಚುಗೀಸ್ ಅಲ್ಲಿಂದ ಬಂದ ಪದವ?
3: ಹಂಜುಮೇರ ಪೋರ್ಚುಗಿನ್ ಬಂದದ್ದಲ್ಲ, ಪೋರ್ಚುಗಿನ್ ಮತ್ತು ಉರ್ದುವಿನಿಂದ ಬೇಕಾದ ಶಬ್ದ ನಮ್ಮಲ್ಲಿ ಬಂದಿತ್ತು.
2: ಹೇಗಿಂದಲ್ಲ?
3: ಈಗ ಹರ್ಕತ್ ಹರ್ಕತ್ ಅನ್ನೋದು ಈಗ ನಮ್ಗೆ ನಮ್ದು ಅದು ಬಂದದ್ದು ಅದು ಇದರಿಂದ ಸುಮಾರೆಲ್ಲ ಶಬ್ದಗಳ ಹರ್ಕತ್ ಬಂತು.
2: ನಂಗೆ ಹರ್ಕತ್ ಇಲ್ಲ,
3: ಹರ್ಕತ್ ಇಲ್ಲ ಅದು ಹರ್ಕತ್ ಕನ್ನಡದೇನು ಶಬ್ದ ಅಲ್ಲ, ಅದು ಬೇರೆ ಬೇರೆ ಸಂಕರಗಳೆಲ್ಲ ಬೇರೆ ಬೇಕಾದಷ್ಟು. ಈಗೆಲ್ಲ ಇಂಗ್ಲೀಷ್ ಈಗೆಲ್ಲ ಕಣಿಗೆ ಲಾಂಗ್ ಚೈನ್ ಹಾಕೊಂಡು ನಾವು ಲಾಂಗ್ ಚೈನ್ ಅಂತ ಹೇಳುತ್ತೆ ನಾವು ಕುಂದಾಪುರದಂಗೆ ಲಾಂಗ್ ಚೈನ್, ಯಾಕಂದ್ರೆ ಲಾಂಗ್ ಚೈನ್ ಅದು. ಈ ಮದುವೆ ದಿನ ಕುಂದಾಪುರದ ಹತ್ರ ಕೇಳಿದ ಲಾಂಗ್ ಚೈನ್ ಅಂತ ಹೇಳಿ ಲಾನ್ ಹಂಗೆ ತಗೊಂಡ್ ಹೆಚ್ಚು ಕಡಿಮೆ ಚೈನ್ಗಳು. ಹಾಗೆ ಹಾಗೆ ಭಾಷೆ ಬಗ್ಗೆ ನೀವು ಮಾತಾಡ್ತಾ ಹೋರಿ ಕುಂದಾಪುರದಂಗೆ.
2: ನಮ್ ಕುಂದಾಪುರ ಬೈಗುಳ ಶಬ್ದಗಳು,
3: ಬೈಗುಳ ನಿಮ್ಗೆ ನಿರಂತರ ಬೈಗುಳು ಬೇಕಾರೆ ಬೈಗುಳಲ್ಲೇ ಒಂದು ದೊಡ್ಡ ಸಾಹಿತ್ಯ ಬರೆಯುವಷ್ಟು ಬೈಗುಳು. ಆ ಬೈಗುಳಿಗೆ ಏನು ವ್ಯಾಪ್ತಿ ಇಲ್ಲ. ನಿಮ್ಮ ಮನೆಗೆ ನಾ ಬೈದಾರ ನಿಮ್ ಕಾಣಿ ಕೋಳಿ ಕೋಳಿ ಸಾಂಕು ಮರ್ಯಾದೆ ಬಿಟ್ಟರು, ಕೋಳಿ ಸಾಕ್ತಾರೆ ಕೋಳಿ ಸಾಕು ಗೂಡಂಗ್ ಇಟ್ಕೊಂಡು ಗೊತ್ತಿಲ್ಲ ಈ ನಮ್ಮ ಮನೆ ಬಂದು ಇಲ್ಲಿ ಬಂದು ಪದ ಕೊಡತ್ತ ಈ ಕೋಳಿ ಅಲ್ಲಿ ಬಾಚೋದು ಯಾರು ಹಿಕ್ಕ ತಿಂಬೋ ಸತ್ತಾರು ಅರ್ಧ ಅಥವಾ ಅವ್ರ ಮನೆ ಕೋಳಿ ಹಿಂಡೆ ಅವ್ರ ಮನೆಗೆ ಏನು ಲೆಕ್ಕಚಾರ ಇಲ್ಲ ಕೋಳಿ ಸಾಕೋದು ಅವು ಪಿಚಿ ಪಿಚಿ ಪಿಚಿ ಪಿಚಿ ಬಂದು ಹೇಳೋದು ಇಲ್ಲಿ ಮಕ್ಕಳ ಕೈ ಕಾಲು ಉಳ್ಚುದು. ಅಯ್ಯೋ ದೇವ್ರೆ, ಆ ಕೋಳಿ ದೇಶದಿಂದ ಇರ್ಕದಿಲ್ಲ. ಒಂದು ರಾಶಿ ಒಂದೊಂದು ಹೇಡಿ ಮರಿಯಕ್ಕೊಂದು ಮರ ಹಾಕಿಚ್ಚಿಡಿದ್ರೆ ಅಕ್ಕ ಯಾಕೆ ಅಲ್ಲಿ ಹಿಲಿಗಿಟ್ಟರೆ ಮರಿ ಓಡಿಸೋದು ಹೇಳ ಲೆಕ್ಕಾಚಾರ ಇಲ್ಲ. ಅದು ಅವ್ರು ಸತೇ ಆಯ್ಲಿ ಅವ್ರ ಮನೆ ಮಂಟಪ ಆಯ್ಲಿ ಕಡೀಕೆ ಸ್ವಲ್ಪ ತರ್ಬಿಟ್ಟು ಅಕ್ಕ ಯಾಕೆ ಒಂದು ಏಟಿಂಟಿ ಚಾ ಹೊಡಿದ್ರು ಕೊಡ್ತೀನಿ ಮರಿ ಅಂದ್ರೆ ಆ ಬೈಗಳು ಅಷ್ಟೂ ಬೈಗಳನ್ನು ಬೈದ್ರ ಮೇಲೆ ಕಡೆ ಅರ್ಧ ಗಂಟೆ ಮೇಲೆ ಅಕ್ಕ ಯಾಕೆ ಒಂದು ಸ್ವಲ್ಪ ಚಾ ಕುಡಿದ್ರು ಒಂದು ಸ್ವಲ್ಪ ಕೊಟ್ಟರೆ ಚಾ ಒಂದು ಹುರಿಯಿಲ್ಲ ಮರ್ರೆ ಅಂದ್ರೆ ಆ ಬೈಗಳಿಗೆ ಯಾವುದೇ ರೀತಿ ಅದೊಂದು ಸೀರಿಯಸ್ ತಗೊಳ್ಳೋ ಬೈಗಳಲ್ಲ, ಅಷ್ಟೂ ವಾಚಾಮಗೋಚರ ಬೈತರಲ್ಲ ಅದನ್ನ ಅದರಲ್ಲ. ಈಗ ಶುದ್ಧ ಕನ್ನಡದಲ್ಲಿ ನೀನ್ ಮಂಗ ಅಂದ್ರೆ ಸಾಕು, ನಮ್ಮ ಮಂಗ ಅಂದ್ರೆ ನಂಬದಿರಿ ತಾಂಗುದೇ ಇಲ್ಲ ಬೈಗಳನ್ನೇ ಹಿಟ್ಟಿ ಹಿಟ್ಟಿ ಬೈದ.
2: ಮತ್ತೆ ನೀವು ಕೆಲವೊಂದು ಪದಗಳಿಗೆ ನಾವು ಅದು ಅದನ್ನ ಹೇಳ್ರೆ ಅದು ಎಷ್ಟು ಕೆಟ್ಟ ಪದ ಬೈದ ಅಂತ ಅನ್ಕಂತ, ಅದ್ರ ಅರ್ಥ ಹುಡ್ಕೊಂಡು ಹೋರೆ ಆತರ ಅರ್ಥ ಅಲ್ಲ. ಅದ್ರ
3: ಎಷ್ಟೋ ಪದಗಳಲ್ಲ ಅರ್ಥ ಅಲ್ಲ, ಎಷ್ಟೋ ಹೊಗಳಿಕೆ ಪದಗಳು ನಮ್ಮಲ್ಲಿ ಎಷ್ಟು ಹೊಗಳಿ ನಿಮ್ ಬೈಕ ನಿಮ್ಮ ನಾನ
2: ಹೇಳಿ
3: ಹೊಗಳಿ ಬೈಕ. ನೀವು ದೊಡ್ಡ ಗಾಂಧಿ, ದೊಡ್ಡ ಹರಿಶ್ಚಂದ್ರ, ನೀವು ದೊಡ್ಡ ಶ್ರೀರಾಮಚಂದ್ರ, ನೀವು ನಾನು ಒಂದಾರು ಬೈದೇನೆ ಅದ್ರಿಗೆ
2: ಇಲ್ಲ ಹೊಗಳ
3: ಅಲ್ಲ ನಿಮ್ಮನ್ನು ಹೊಗಳಿ ಬೈದು. ಈಗ ನೀವು ಶ್ರೀರಾಮಚಂದ್ರ, ನೀ ದೊಡ್ಡ ಹರಿಶ್ಚಂದ್ರ, ನೀ ದೊಡ್ಡ ಗಾಂಧಿ ಅಂತ ಹೇಳ್ಕೊಂಡು ನಿಮ್ಮನ್ನಲ್ಲಿ ದೊಡ್ಡ ದೊಡ್ಡದೇ ಹೇಳಿ ನೀವು ಪೂರ್ಣ ಸಂದ ಹೇಳುದು. ಇನ್ನು ಬೈದು ಹೊಗಳಕ ಬೈದು ಹೊಗಳಕ್ಕೂ ನಮಗೆ
2: ಗೊತ್ತಿದೆ.
3: ಬೈದೀಗ ನಿಮ್ಮ ಬೈದರ್ಗ ಕೇಳಿ ಕಳ್ಳ ಹೆಕ್ಕ ತಿಮ್ಮನ ಮೊನ್ನೆ ಬತ್ತಿ ಅಂದ್ರೆ ನೀವು ಬಪ್ಕಿಲ್ಯನ ನಾನು ಹೇಳ್ಕೊಂಡು ಕಡು ಮಾಡಿ ಇಟ್ಟಿದ್ದಿ ನನ್ನ ಕಣಿ ಕೇಳಿ ಕಳ್ಳ ಅಂತ ಹೇಳ್ಕೊಂಡು ಬೈಕಂಡೆ ಬೈಕಂಡೆ ನೀನು ಬಪ್ಕಿಲಿಕ್ಕೆಂಡು ಕೊಂಗಟ ಮಾಡೋದು ಅದು
2: ಪ್ರೀತಿ
3: ಪ್ರೀತಿ ಅದೇ ಅದನ್ನ ಪಟಿಂಗ ಪಟಿಂಗ ಅಂದ್ರೆ ನಿಜವಾಗಿ ಬೈಗಳು ಶಬ್ದ ಆದ್ರೆ ಅವನ ಪಟಿಂಗ್ ಅನ್ನೋದೇ ಒಂದು ಹೊಗಳಿಕೆ ಶಬ್ದ. ಹಾಗೆ ಬೈದು ಹೊಗಳಕ್ಕೂ ಹತ್ತು ನಮ್ಗೆ ಹೊಗಳಿ ಬೈಕು ಹತ್ತು
2: ಎಲ್ಲ ಹತ್ತಲ್ಲ
3: ಎಲ್ಲ ಎಂತ ಬೇಕಾದ್ರೆ ಮಾಡ್ಲಿಕ್ಕೆ
2: ಎಷ್ಟು ಲೈಕ್ ಇತ್ತು ಸರ್. ನಿಜವಾಗ್ ನಿಮ್ಮ ಹತ್ರ ಮಾತಾಡ್ತಿದ್ದಿರ್ತಲ್ಲ ಮಾತು ಮುಗಿಸುದೇ ಬೇಡ ಅಂತ ಅನ್ಸುತ್ತೆ ಸರ್. ನೀವು ಇದನ್ನೆಲ್ಲ ಬರ್ದಿಟ್ಟು ನೀವು ಬರೆಯೋ ಪ್ರಯತ್ನ ಎಂತಾರು ಮಾಡಿರಿ
3: ಪರಲ್ಲ ಬರುದು ಕಡಿಕಲ್ಲ ಕಡಿ ಎಲ್ಲರೂ ಅದನ್ನ ಬರೀತಾರಲ್ಲ ಎಲ್ಲರೂ ಮಾಡ್ತಾರ ಅಂತ ಹೇಳಿ ನಾವಲ್ಲಿ ಕೈ ಮಾಡ್ಕೊಂಡ್ಬಿಟ್ಟು ಅಲ್ಲ ಅಂತ ಶಬ್ದಗಳಲ್ಲ. ಇವತ್ತು ನಮ್ಮ ಮಕ್ಕಳಿಗೆ ಇಷ್ಟೆಲ್ಲ ಈ ಮಕ್ಕಳ ಪಾಪ ಇಲ್ಲಿ ಬಂದು ಕೂತಿರಲ್ಲ
2: ಹೌದು
3: ಇವ್ರ ಕೆಮಿ ಮೇಲೆ ಬಿದ್ದರೆ ಸಾಕು. ಈಗ ಕೆಪ್ಪಿ ಬಾಯಿಗೆ ನೀರು ಕೊಡುದಿಲ್ಲ ಮೇಡಮ್, ಚರ್ಮದಂಗೆ ನೀರು ಕೊಡುದು ಅದೇ ಅದಕ್ಕೆ ನೀರು ಅದ್ರೊಳಗೆ ಹೊತ್ತು ಬೇಕಾದಷ್ಟು. ಈ ಮಕ್ಕಳಿಗೆ ಅವು ಕೆಮಿ ಕೊಟ್ಟು ಕೇಂತ್ರ ಅಂದೇಳಿ ಅಲ್ಲ, ನಾವು ಪದೇ ಪದೇ ಮಕ್ಕಳ ಮಂಡಿ ಮೇಲೆ ಅಥವಾ ಮಕ್ಕಳು ಇದ್ದಲ್ಲಿ ನಾವು ಮಾತಾಡ್ತಾವರೆ ಅಟ್ಲೀಸ್ಟ್ ಮಕ್ಕಳಿಗೆ ಒಂಚೂರಾರು ಒಂದು ಸ್ವಲ್ಪ ಅದ್ರೊಳಗೆ ಅಪ್ಪಾಯಿ ಮಾತಾಡ್ತಿದ್ರು ಹಿಂಗೆ ಇತ್ತಂದೇಳಿ ಯಾರು ಗೊತ್ತಾಗ್ತದೆ
2: ಕೆಮಿ ಮೇಲೆ ಬಿದ್ದದ್ದು ನೆನಪು
3: ಅದಕ್ಕೊಂದು ನೆನಪಾತು ನೆನಪಾತು ನೆನಪಾತು. ಮತ್ತು ಈ ಭಾಷೆ ಯಾರು ಯೂನಿವರ್ಸಿಟಿಯರು ಈ ದೊಡ್ಡ ದೊಡ್ಡ ಸಂತಿಯರೆಲ್ಲ ಉಳಿಸೋದಲ್ಲ ಮೇಡಮ್, ಅದು ಉಳಿಸೋದು ಯಾರಿಗೂ ಐತೆ. ನೀವು ಸಂತೆಗಿದ್ದು ಮಾರ್ಕೆಟಿಗಿದ್ದ ನೀವು ಕಾಣಿ ಎಂತೆಂತಾರೆ ಕಾಣಿ, ನೀವು ಮಾರ್ಕೆಟಿಗೆ ಕಾಣಿ ತುಳಿನಾರು ಹೇಳ್ತಾರಲ್ಲ ನೀವು ಸಂತೆ ಮಾರ್ಕೆಟಿಗೆ ಹೋಯಿನಿ ಅಥವಾ ನೀವು ಕುಂದಾ ನೀವು ಮೀನು ಮಾರ್ಕೆಟಿಗೆ ಹೋಗಿರೋ ಇಲ್ಲ ನಂಗೆ ಗೊತ್ತಿಲ್ಲ. ಮೀನು ನಿಮ್ಗೆ ಈ ಭಾಷೆನ ಕಲಿಕಾರ ಅಲ್ಲಿಗೆ ಹೋಗಿ ಕೊರತು. ನೀವು ಈ ಕುಂದಾಪುರ ಬಂಡಕಾರ BMJT ಕಾಲೇಜ್ ಹೋದ್ರೆ ಅದೆಲ್ಲ ಕಲುಕ್ ಆತಿಲ್ಲ, ಅಲ್ಲಿ ಕಲಿಕ ಅಲ್ಲಿ ಇತ್ಕೊಂಡು ಕಲ್ತ್ರೆ ಎಷ್ಟು ಲೈಕ್ ಮಾತು ಮಾಡ್ತಾರೆ, ಎಷ್ಟು ಲೈಕ್ ಅವರು ಸೇಲ್ ಮಾಡ್ತಾರೆ. ಇಲ್ಲ ಇಡಬಲ ಅಣ್ಣ ಇಡಬಲ ಜೀವದ ಜೀವದ ಜೀವದ ಅಂತ ಜೀವದ ಯಾವ್ದು ಹಿಡ್ಕೊಂಡದ್ ಮಾತ್ರ ಸತ್ತದೆ. ತುಳಿನಂತೂ ಬಲೆಣ್ಣ ಇಡಬಲ ಅಣ್ಣ ಜೀವದ ಅಣ್ಣ ಜೀವದ ಅಣ್ಣ ಭೂತ ಉಂಡು ಜೀವದ ಜೀವದ ಅಂತಾರೆ. ಕಡೆಗೆಲ್ಲ ಹಾಕೊಂಡ್ರೆ ಮೂರು ದಿನ ಹಿಂದಿದ್ರು ಆದರೆ ಜೀವದ ಜೀವದ ಅಂತ ಹೇಳ್ಕೊಂಡ್ರೆ ಅವ್ರು ಕರೆದು ನಮ್ಗೆ ವ್ಯಾಪಾರ ಮಾಡುವಂಥ ಕ್ರಮ. ಮತ್ತು ಅವ್ರು ಯಾವ ಕಾಲಕ್ಕೂ ಭಾಷೆ ಅವ್ರು ಚೇಂಜ್ ಮಾಡೋದಿಲ್ಲ. ಇವತ್ತು ಕಾಣಿ ಸಂತೆಂಗ್ ಭಾಷೆ ಇತ್ತು ನಮ್ದು, ಇವತ್ತು ಹೂಡು ನೆಟ್ಟಿಗೆದ್ದಂಗೆ ಭಾಷೆ ಇತ್ತು.
2: ನಾ ಇದೇ ಹೇಳ್ಕೊಂಡು ಮಾಡಿದೆ ನೆಟ್ಟಿಗೆದ್ದ ಭಾಷೆ ಅವ್ರು ಮಾತಾಡೋ ಭಾಷೆ ಇತ್ತಲ್ಲ ಸರ್, ಅದು ಹತ್ತು ಕುಂದಾಪುರ ಕನ್ನಡ ಬಾಯಿ ತುಂಬಾ ಒಂದಿಷ್ಟು ಎಲೆ ಎಲ್ಲ ತುಂಬಿಕೊಂಡು
3: ತಿನ್ಕೊಂಡು ಅವ್ರು ಯಾವ ರೀತಿಯಲ್ಲಿ ಕೇಂತ್ರು ನಮ್ಮನೆ ಯಾರು ಕಾಂತರು ಅಂತ ಹೇಳೋ ಏನಿಲ್ಲ. ಅವರಿಗೆ ನಮ್ಮಲ್ಲಿ ನಾವಲ್ಲಿ ಮಾಡಿ ಆಚೀಚಿ ಮಾತಾಡೋದು ಜಾಗೃತಿ ಮಾತಾಡೋದು. ಅದಕ್ಕೆ ಸ್ವರ್ಣಂ ಸೊಟ್ಟಂ ಗೋಡೆ ಮೇಲೆ ಇಟ್ಟಂ ಅಂದೇಳಿ ಒಂದು ಗಾದಿ. ಈ ಈ ಹಳ್ಳಿಯರಲ್ಲಿ ಏನು ಗೊತ್ತಾ, ನಾವಲ್ಲಿ ಒಂದು ಸಿಂಬಳ ಬಂದ್ರೆ ಕೂಡ ಕಿಶಿನ ತೆಗೆದು ಟಾವೆಲ್ ತಗೊಂಡು ಮಾಡಿ ಮತ್ತೊಂದು ಕಿಶಿ ಹಾಕಿ ಮನೆಗೆ ಹೊತ್ತು ನಾವು.
2: ಕರೆಕ್ಟ್.
3: ಅವ್ರು ಹಂಗಲ್ಲ, ಸುರ್ರಂ ಅಂತ ಸ್ವರ್ರಂ ಸೊಟ್ಟಂ ಗೋಡೆ ಮೇಲೆ ಇಟ್ಟಂ ಅಂತ ಅದನ್ನ ಅಲ್ಲೇ ಸೊರೆದ್ರು ಅಲ್ಲೇ ಗೋಡೆ ಮೇಲೆ ಇಟ್ಟರೆ ಆ ಮಕ್ಕಳಿಗೆಲ್ಲ ಆ ಸಿಂಬಳ ಒರೆಸಿ ಆ ಸೆರ್ಗಂಗೆ ಒರೆಸು ಕ್ರಮದಂಗೆ ಆ ಮಕ್ಕಳಿಗೆ ಅದಕ್ಕಿಂತ ಹೆಚ್ಚು ಪ್ರೀತಿ ಮಾಡೋಕೆ ಅಂತ ಇಲ್ಲ. ಅವ್ರಿಗೆಲ್ಲ ಬಟ್ಟೆ ತಪ್ಪಕಂತ ಇತ್ತ ಮಕ್ಕಳ ಕೈಲಿ, ಆ ಮಕ್ಕಳು ಒತ್ತಿ ಅದ ಸಿಂಬಳ ತೆಗೆದು ಕಡೆ ಅದೇ ಸಿಂಬಳದ ಅವ್ರ ಕೈ ತೊಳ್ಕೊಂಡೇ ತಮ್ಮ ಸೀರೆ ಸೆರ್ಗೆ ಒರೆಸ್ಕೊಂಡು ಇರ್ತಾರೆ. ಅವ್ರಿಗೆ ಅದು ಅದೊಂದು ಅದು ನೀವು ನಾವು ಗೊಬ್ಬರ ಹೊರಿಸುತ್ತೆ ಗೊಬ್ಬರ ಹೊರಿತಾರೆ ಅದ್ರ ಗೊಬ್ಬರದ ಅದು ವಾಸನೆ ಬರ್ತದೆ. ಅದು ಅದೇ ಕೈಗೆ ಅವ್ರು ಇಡ್ಲಿ ಕೊಟ್ಟರು ತಿಂತಾರೆ,
2: ಹೌದು
3: ಬಾಳೆಹಣ್ಣು ಕೊಟ್ಟರು ತಿಂತಾರೆ, ಯಾಕಂದ್ರೆ ಅದೊಂದು ಅನಾರೋಗ್ಯ ಅಂತೇಳಿ ಅವ್ರು ತಿಳ್ಕೊಂತೇ ಇಲ್ಲ. ಮತ್ತು ಅವ್ರಿಗೆ ಎಂಥದ್ದು
2: ಅವ್ರು ಆರೋಗ್ಯವಾಗಿ ಇರ್ತಾರೆ,
3: ಆರೋಗ್ಯವಾಗಿ ಇರ್ತಾರೆ.
2: ಹ್ಞೂ, ನಾವು ಇಲ್ಲಿ ಸೋಪಾಗಿ ಕೈ ತೊಳೆದವರಿಗೆ ಕಾಯಿಲೆ ಜಾಸ್ತಿ.
3: ಸೋಪಾಗಿ ಕೈ ತೊಳೆದವರಿಗೆ ಕಾಯಿಲೆ ನಾವು ತಗೊಂಡ ಸೋಪಾಗಿ ಕೆಮಿಕಲ್ ಒಂದಿಷ್ಟು ನಾವು ತಗೊಂಡು ನಾವು ಅದು BMI ಹೇಳ್ದಂಗೆ ಘನ ನೀರನ್ನು ತೆಗೆದು ಕಡಿಕೆ ಮತ್ತು ಡಿಸ್ಟಿಲ್ ಮಾಡಿ ಅದನ್ನು ವಿಷ ಮಾಡಿ ಮತ್ತು ನಾವು
2: ಕುಡಿಯುತ್ತೆ. ಕರೆಕ್ಟ್.
3: ಮಕ್ಕಳಿಗೆ ನೀವು ನಾವು ಇನ್ನೂ ಸಹಿತ ಮಕ್ಕಳಿಗೆ ನಾವು ಕುಂದಾಪುರ ಕನ್ನಡದ ಪರಿಜ್ಞಾನವನ್ನು ಮಾಡ್ಕದೆ ಯಾಕೆಂದ್ರೆ ಅಬ್ಬಿದಿಕ್ಕಳು ಅಬ್ಬಿದಿಕ್ಕಳು ಈ ಭಾಷೆ ಹೆಡ್ ಭಾಷೆ ಅಂತೇಳಿ ಮಕ್ಕಳಿಗೆ ತುಂಬ್ರೆ ಅದು ಖಂಡಿತ ಮಕ್ಕಳೇ ಅದನ್ನ ಭಾಷೆನ ಕಲೋದಿಲ್ಲ. ಇಂಗ್ಲೀಷ್ ಕಲೀನಿ, ಬದನೆಕಾಯಿಗೆ ನೀವು ಬ್ರಿಂಜಾಲನಿ ಅಥವಾ ನೀವು ಇದಕ್ಕೆ ಲೇಡೀಸ್ ಫಿಂಗರ್ ಅನಿ ಎಂತ ಬೇಕಾದ್ರೆ ಹೇಳಿ, ಅದು ಹೇಳದೇ ದೊಡ್ಡದು ಅಂತೇಳಿ ತಿಳ್ಕೊಂಡ್ಬೇಡಿ. ಇಂಗ್ಲೀಷ್ ಅನ್ನೋದು ಬೇಕೇ ಬೇಕು, ಅರ್ಥ ಆಯ್ತಾ ನಿಮಗೆ? ಭಾಷೆ ಅನ್ನೋದೊಂದು ಒಂದು ಮಾಧ್ಯಮ ಹೊರತು ಅದ್ರ ಅದೇ ಗೋಲ್ ಅಲ್ಲ. ಹಾಪ್ಕೊಂಡ ದಾರಿ
2: ಅಷ್ಟೇ.
3: ಈಗ ತಪ್ಪು ತಿಳ್ಕೊಂಡದ್ದು ಏನು ಕೇಳಿ, ಅದೇ ಗೋಲ್ ಅಂದೇಳಿ. ಇಂಗ್ಲೀಷೇ ಗೋಲ್ ಅಂದ್ರೆ ಇಂಗ್ಲೀಷ್ ಗೋಲ್ ಅಲ್ಲ, ಒಂದು ಕನ್ನಡದಂಗೂ ಹೋಯ್ಲಕ್ಕ ನೀವು ಇಂಗ್ಲೀಷಂಗೂ ಹೋಯಲು ಮುಟ್ಕೊಳ್ಳಕ್ಕೆ ಹಿಂದೆಗೆ ಹೋಗಿ ಮುಟ್ಕೊಳ್ಳಕ್ಕೆ ಅದ್ರ ಪರಿಜ್ಞಾನ ಇದ್ದರೆ ನಮ್ಮ ಭಾಷೆ ಬಗ್ಗೆ ನಮ್ಗೆ ಒಳ್ಳೆ ಅಭಿಮಾನ ಬರ್ತದೆ.
2: ನಿಜ,
3: ನಮ್ಮ ಭಾಷೆ ವ್ಯವಹಾರ ನಮ್ಮ ಕತೆ ಮುಗ್ದೇ ಹೋಯ್ತು.
2: ಎಷ್ಟು ಲೈಕ್ ಮಾಡಿ ಅರ್ಥ ಮಾಡ್ಕೊಂಡಿದ್ವಿ ಸರ್. ಅದಕ್ಕೆ ನೀವು ಭಾಷಾ
3: ಪ್ರಾಧ್ಯಾಪಕ,
2: ಒಂದ್ ವೇಳೆ ನೀವು ಪ್ರಾಧ್ಯಾಪಕರ ಆಯ್ದಿದ್ರೆ ಎಂತ ಇರ್ತಿದ್ರಿ ಸರ್?
3: ಪ್ರಾಧ್ಯಾಪಕರ ಆಯ್ದಿದ್ರೆ ನಾ ಸತ್ಯಕ್ಕೆ ಹೋದ್ ಮನೆ ಒಳ್ಳೆ ಹೂಟಿ ಮಾಡಿ ಒಳ್ಳೆ ಬ್ಯಾಸೆ ಮಾಡ್ತಿದ್ದೆ. ನಾನು ಒಳ್ಳೆ ರೀತಿ ಹಂಗೆ ಇದ್ರಕ್ಕಿಂತ ಲೈಕ್ ನಾನು ಕನ್ನಡ ಕುಂದಾಪುರ ಕನ್ನಡ ಮತ್ತೂ ಲೈಕ್ ಮಾತಾಡ್ತಿದ್ದೆ
2: ಅಲ್ದಾ.
3: ಈಗ ಹೊಟ್ಟೆ ಅಪ್ತಿಗೆ ಅಲ್ಲಿ ಹೋಯಿ ಇಷ್ಟು ವರ್ಷ ಆದ್ಮೇಲೆ ಸ್ವಾಭಾವಿಕವಾಗಿ ನನ್ನ ಭಾಷೆ ಸೇರಿ ಹೋಯೇ ಹೊತ್ತದೆ. ಯಾಕಂದ್ರೆ ಅನ್ನ ಕೊಟ್ಟ ಜಾಗ ಅದು, ಅಲ್ಲಿದ್ದು ಬಿಟ್ಟು ಊರ ಬಪ್ಪಕಾತಿಲ್ಲ. ನೀವೀಗ ಒಂದು 30 ವರ್ಷ ನಮ್ಮ ಊರಂಗಿದ್ದರೆ ನೀವು ಈ ಊರಂಗಿದ್ದರೆ ನೀವು ಇಸು ಕುಂದಾಪುರ ಕನ್ನಡ ಮಾತಾಡ್ತೀರಿ, ನೀವೆಲ್ಲೆಲ್ಲ ಹೋಗಿ ತಿರುಗಿ ಬಂದಿರಿ, ಈಗ ನೀವು ಕುಂದಾಪುರ ಕನ್ನಡ ಇಲ್ಲಿದ್ದರೆ ಕೂಡಲೇ ಮಾತಾಡ್ತೀಯ.
2: ಹೌದು ಹೌದು ಹೌದು.
3: ಅದೇ ಈ ಭಾಷೆ ಕಣಿ ಇದನ್ನು ರುಚಿ ಐಕರೆ ನೀವು, ನೀವು ಇದನ್ನು ಈ ಕುಂದಾಪುರ ಭಾಷೆ ನೀವು ಕಣಿ, ಇಲ್ಲಾದ್ರೆ ನೀವು ದುಬೈ ಗಂಡ ನಿಮ್ಮ ಗಂಡ ಎಲ್ಲೆಲ್ಲ ಫಾರಿನ್ ಆಗಿದೆ, ನೀವೆಲ್ಲ ಹೋಗಿ ಕಣಿ ಅಲ್ಲೊಬ್ಬ ಹಾಯ್ ಅಂತ ಹೇಳಿದ್ರೆ ಸಹ ಇಷ್ಟು ಖುಷಿ ಆಯ್ತು.
2: ತುಂಬಾ ಖುಷಿ ಆಯ್ತಂದ್ರೆ
3: ಭಾಷೆ ಖುಷಿಯಾಗುವುದೇ ನಾವು ಪರದೇಶಕ್ಕೆ
2: ಹೋದಾಗ.
3: ಈಗ ಬೆಂಗಳೂರಿಗೆ ಹೋಯ್ಕೊಂಡು ಯಾರು ಕುಂದಾಪುರ ಏನು ಹುಷಾರಿದ್ರೆ ಕೇಳಿದ್ರೆ ಬೆಂಗಳೂರಂಗೆ ಅವ ಯಾವನೇ ಇಲ್ಲಿ, ಈಗ ಅವ್ರು ಯಾರು ನಮ್ಮ ಜಾತಿಯರು ಅಲ್ಲದೆ ರೋಡಿಲ್ಲ, ನಮ್ಮ ಪೈಕೇರಿ ಅಲ್ಲದೆ ರೋಡಿಲ್ಲ, ಹಂಗೆ ಕೇಳಿದ್ರು ಕೂಡ ನಾವು ಅವನಿಗೆ ಕನೆಕ್ಟ್ ಆಗಿಬಿಡ್ತೀವಿ. ಭಾಷೆಗೆ ಆ ರೀತಿ ಒಂದು ಅದ್ಭುತವಾದ ಶಕ್ತಿ ಇತ್ತು ಅದು. ಅದನ್ನೇ ಅದಕ್ಕೆ ಬ್ರಿಟಿಷರು ಬಂದು ಏನು ಮಾಡಿದಾರೆ ಅಂದರೆ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡ್ಕೊಂಡು. ಗಜನಿ ಮಹಮ್ಮದ್ ಬಂದನೆ ಅಂತ ಮಾಡ್ದ, ಇಡೀ ಆ ಸೋಮನಾಥ ಟೆಂಪಲ್ನ ಹೊಡೆದ. ಸೋಮನಾಥ 14 ಸರಿ ಏನು ಒಂಟಿ ತಗೊಂಡು ಎಲ್ಲ ನಮ್ಗೆ ಪಾಠ ಮಾಡಿದ, ನಮ್ಮ ಸರಿ ಗೊತ್ತಿಲ್ಲ. ಚಿನ್ನ ತುಂಬಿಸ್ಕೊಂಡು ಅವನು ಊರಿಗೆ ಹೋದ ಅಂದೇಳಿ ನಾವು 14-17 ಸರಿ ಬರೋ ಅಲ್ಲಿರೋ ಮೂರ್ತಿನಲ್ಲಿ ಹೊಡೆದಾಕ್ದ.
2: ಹೌದು,
3: ಮೂರ್ತಿನ ಹೊಡೆದಾಕ್ರೆ ಅಂತ ಸಿಕ್ಕತ್ತೆ ಅಂದ್ರೆ ಇಲ್ಲಿದ್ದು ಸಂಸ್ಕೃತಿ ಹಾಳಾರೆ ಇಡೀ ದೇಶ ಹಾಳತ್ತೆ ಅಂದೇಳಿ ಅವ ತಿಳ್ಕೊಂಡಿದ್ದ. ಅವ ಮುಸ್ಲಿಂ ದಾಳಿಕೋರರು ತಿಳ್ಕೊಂಡಿರು ಇಲ್ಲಿಂದ ಸಂಸ್ಕೃತಿ ನಾಶ ಆದರೆ ನಮ್ಮ ಇಡೀ ಇಂಡಿಯಾವೇ ನಾಶ ಆಗುತ್ತೆ. ಆ ಪ್ರಯತ್ನ ನೋಡಿ ಮೊದಲು ಇಡೀ ವಿದೇಶಿಯರು ಮಾಡೋದು ಅದನ್ನೇ, ಇಲ್ಲಿ ಸಂಸ್ಕೃತಿಯನ್ನು ಹಾಳು ಮಾಡಿದರೆ ಇಂಡಿಯಾ ಹಾಳಾಗ್ತದೆ. ಇಲ್ಲಿ ಎಷ್ಟು ವೈವಿಧ್ಯಮಯವಾದಂಥ ಸಂಸ್ಕೃತಿ ಮೇಡಮ್ ಇದು ನಿಮ್ಮ. ಈಗ ಒಂದೊಂದು ಮದಿ ಒಂದೊಂದು ಥರ.
2: ಹೌದು ಸರ್.
3: ಒಂದೊಂದು ಮಗುವಿನ ತೊಟ್ಟಿಗೆ ಹಾಕೋದು ಒಂದೊಂದು ಥರ, ಒಂದೊಂದು ಹೆಣ ಸುಡೋದು ಒಂದೊಂದು ಥರ, ಒಂದೊಂದು ಮನೆ ಒಂದೊಂದು ಥರ. ಅದಷ್ಟು ವೈವಿಧ್ಯಮಯವಾದದ್ದು ಏಕರೂಪಿ ಆದಂಥದ್ದು ಆಗಲೇಬಾರದು. ನಮಗೆ ಬಹುರೂಪಿ ಬಹುತ್ವ ನಮ್ಮಲ್ಲಿ ಇರಲೇಬೇಕು. ಅರ್ಥ ಆಯ್ತಾ? ಅದಕ್ಕೆ ಶೆಟ್ರು ಮಾತಾಡೋ ಕನ್ನಡವೇ ಕುಂದಾಪುರ ಕನ್ನಡವೇ ಬೇರೆ, ಭಟ್ರು ಮಾತಾಡ ಮಾಡ್ಕಂತೆ ಮಾಡಿ ಅಂತೇಳಿ ಅಂತ ಅದು ಸಹಿತ ಬೇರೆ.
2: ಇದ್ದೇ
3: ಇತ್ತದ, ಒಂದೊಂದು ಜಾತಿಗೆ ಒಂದೊಂದು ಭಾಷೆ ಇತ್ತದ
2: ಅಲ್ದಾ. ಬಟ್ ಎಂತದೇ ಆದ್ರೂ ನಾವು ಕುಂದಾಪುರ ಕನ್ನಡ ಅಲ್ದಾ.
3: ಕುಂದಾಪುರ ಕನ್ನಡಕ್ಕೆ ನೀವು ಇಷ್ಟೆಲ್ಲ ಕೆಲಸ ಮಾಡ್ತೀರಿ, ರೇಡಿಯೋ ಕುಂದಾಪುರ ಮಾಡ್ರಿ, ಇನ್ನಿನ್ನು ಎಷ್ಟೋ ಮಕ್ಕಳಿದನ್ನು ನಾವು ಮಾಡೋದು ಭಾಷೆನೆಲ್ಲ ಕೆಮ್ಮಿಲಿ ಬೀಳುತ್ತೆ. ಏನು ದೊಡ್ಡ ಲಾಭ ಇದ್ದೀರು, ಒಂದು ಭಾಷೆ ಉಳಿಸೋಕೆ ಒಂದು ಸಣ್ಣ ಪ್ರಯತ್ನ ಆಗಿದ್ದು. ಈಗ ಒಂದು ಈ ಕಿಟ್ಟಿ ಟ್ಯಾಂಟ್ರ್ ಹಾಕಿದ್ರೆ ನಿಮಗೆ ಗೊತ್ತಿತ್ತು,
2: ಟ್ಯಾಂಟ್ರ್ ಹಾಕಿ ಗೊತ್ತು,
3: ಟ್ಯಾಂಟ್ರ್ ಹಾಕಿ ಮನ್ಕೊಂಬತ್ತೀನಿ ಬೆನ್ನ ನೆಲಕ್ಕೆ ತಾಗಿಸಿ ಹೊಟ್ಟಿನ ಮೇಲೆ ಮಾಡಿ ಮರಿ ಯಾವ ಹಕ್ಕಿಯೂ ಸಹಿತ ಹಂಗೆ ಮೇನ್ ಮನ್ಕಂತಿಲ್ಲವ್ರು ಹಾಗೆ ಅಲ್ಲ. ಅದಕ್ಕೆ ಯಾವನೊಬ್ಬ ಗಟ್ಟಿಗೆ ಕೇಳಿದವ್ರು ಏ ಹಕ್ಕಿ ಎಲ್ಲ ಪ್ರಪಂಚಗೆಲ್ಲ ಹೊಟ್ಟಿನ ನೆಲಕ್ಕೆ ತಾಗಿಸಿ ಮಲ್ಕೊಂಡ್ರೆ ನೀನೊಂದು ಬೆನ್ನಿನ ಮೇಲೆ ಮಾಡಿ ಮನ್ಕೊಂಡಿದ್ದಿಲ್ಲ. ಯಾಕಂದ್ರೆ ಕುಂದಾಪುರದಂಗೆ ಎಲ್ಲರೂ ಮನ್ಕೊಂಡಿರು, ಎಲ್ಲಾದರೂ ಆಕಾಶ ಬಿದ್ದದ್ದು ನನ್ನ ಕಾಲ್ ಮೇಲೆ ನಿಲ್ಲಿ ಅನ್ನೋ ಕಾರಣಕ್ಕೆ ನಾನು ಮಲ್ಕ. ಹಾಗೆ ನೀವು ರೇಡಿಯೋ ಕುಂದಾಪುರನ ಕುಂದಾಪುರ ಕನ್ನಡ ಉಳಿಸ್ತ್ರಿ ಅಂತೇಳಿ ಅಲ್ಲ, ಆ ಟ್ಯಾಂಟ್ರಕ್ಕೆ ಈ ಕಡೆ ಒಂದು ಕಾಲ್ ನೆಗೆ ಇಟ್ಕೊಂಡ್ರೆ ಎಲ್ಲಾರು ಬೈ ಚಾನ್ಸ್ ಆಕಾಶ ಕೆಳಗಡೆ ಬಿದ್ದರೆ ಅದು ನನ್ನ ಕಾಲ್ ಮೇಲೆ ನಿಲ್ಲಿ ಅಂತ ಆತ್ಮವಿಶ್ವಾಸ ಇದೆಯಲ್ಲ, ಅಂತ ಆತ್ಮವಿಶ್ವಾಸ ನಿಮ್ಮ ರೇಡಿಯೋ ಕುಂದಾಪುರದ ಮೂಲಕ ಬಂದರೆ ನಿಜವಾಗಿಯೂ ಸಹಿತ ಒಂದು ಕುಂದಾಪುರ ಕನ್ನಡಕ್ಕೆ ಹೋದ್ರೆ ಅಷ್ಟು ದೊಡ್ಡ ಕೊಡುಗೆ ಏನಿಲ್ಲ. ನೀವು ಇಡೀ ಕುಂದಾಪುರ ಕನ್ನಡ ಉಳಿಸ್ತೀವಿ ಅಂತೇಳಿ ಹೊರದು ನಿಮ್ಮ ಭ್ರಮೆ ಹೊರತು ಅದು ಸತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
2: ನಿಜ ಸರ್, ಎಷ್ಟು ಲೈಕ್ ಮಾತಾಡಿದ್ರೆ ನಿಮ್ಮ ಕುಂದಾಪುರ ಕನ್ನಡ ಕೇಂತ ಇದ್ರೆ ಇನ್ನೂ ಒಂದು 3 ಗಂಟೆ ಮಾತಾಡಿದ್ರೆ ಕೇಳ್ಕೊಂಬಾಗ ಆತಿತ್ತು. ಬಹುಶಃ ನಮ್ಮ ಕೇಳೋದ್ರಿಗೂ ಹಂಗೆ ಆತಿತ್ತೇನೋ, ಬಟ್ ಟೈಮ್ ಆಯ್ತು, ಗಂಟೆ ಆಯ್ತು,
3: ಗಂಟೆ.
2: ನಿಮ್ ಮಾತನ್ನ ಮುಗಿಸೋ ಮನ್ಸಿಲ್ಲ, ಆದ್ರೆ ನಿಮ್ ಮಾತನ್ನ ಈಗ ಸರ್ ಮುಗಿಸು ಅಂತ ಹೇಳಲೇಬೇಕು.
3: ಅವಕಾಶ ಕೊಟ್ರಿ ನಂಗು ಕುಂದಾಪುರ ಕನ್ನಡ ಯಾವ ಮಾತಾಡೋಕೆ ಆಗ್ತಿಲ್ಲ ಅನ್ನೋ ಪುಕ್ಕಿದಿತ್ತು
2: ಒಳಗೆ,
3: ಪುಕ್ಕಲ್ಲ ಯಾಕೋಯ್ತಾ. ಅಯ್ಯೋ ನಾವೊಂದು 12 ವರ್ಷ ಹೊರಗೆ ಪರೂರ ಹೊಟ್ಟೆ ಆಗ್ತೀವಿ ನಾನು ಕಂಡೆ ಆಯ್ಕೊಂಡನ, ಅದೇದು ತುಳು ಬತ್ತೋ ಅಥವಾ ಮಧ್ಯ ಇಂಗ್ಲೀಷ್ ಬತ್ತೋ ಅಥವಾ ಶುದ್ಧ ಕನ್ನಡ ಬತ್ತೋ ಅಂತ ಹೇಳುವಂಥ ಒಂದು ಆತಂಕ ಇದ್ದಿತ್ತು. ಅದು ಯಾವುದೂ ಬರದಿದ್ದಂಗೆ ನಿಮ್ಮ ಪ್ರಶ್ನೆಗೆಲ್ಲ ನಾವು ಉತ್ತರ ಕೊಟ್ಟಿದ್ದೆ ಅಂದೇಳಿ ನಾನು ಉತ್ತರ ಕೊಡದಿದ್ದರೂ ಪ್ರಯತ್ನ ಮಾಡಿದೆ ಅಂತ ಹೇಳ್ತಾ ಕುಂದಾಪುರ ಭಾಷೆನ ಬಿಡಬೇಡಿ. ಯಾಕಂದ್ರೆ ನೀವು ಬೇರೆ ಭಾಷೆನ ಕಲೀನಿ ಕಲೀನಿ, ನಾವು ಹೀಗೆ ನಿತ್ತ ನೀರಾಪಕಾಗ ನಾವು ನಿರಂತರ ಬದಲಾವಣೆ ಆಗ್ತಾನೆ ಇರಬೇಕು. ಆದರೆ ಬದಲಾವಣೆ ಒಟ್ಟಿಗೆ ಇದ್ದದ್ದೆಲ್ಲ ಗೆರ್ಚ್ಕೊಂಡು ಹೋಗಿ ಬದಲಾವಣೆ ಅಂತ ದಯವಿಟ್ಟು ನಾವು ಮಾಡೋಕ್ಕಾಗ ಅಂತ ಹೇಳಿ
2: ಎಷ್ಟು ಚಂದದ ಪದ ಬಳಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು,
3: ಥ್ಯಾಂಕ್ ಯು.
2: ತುಂಬಾ ಖುಷಿ ಆಯ್ತು. ಎಂತಕ್ಕಂದ್ರೆ ಈ ಪದ ಎಲ್ಲ ಎಲ್ಲಿ ನಮ್ಮ ಅಬ್ಬಿ ಮಾತಾಡುದು, ಅಜ್ಜಿ ಮಾತಾಡುದು ಅಂತ ಸನ್ನಿವೇಶ, ಅಥವಾ ಮನೆ ಬದಗಿ ಇಪ್ಪತ್ತಿಗೆ ಚಂದಕ್ಕ, ಬಿಂದು ಅಕ್ಕ, ಅಕ್ಕು ಅಕ್ಕ, ಚಣಕು ಅಕ್ಕ, ಇವರ ಬಾಯಲ್ಲೆಲ್ಲ ಕೆಂಬಂತ ಪದಗಳು. ಹಿಂಗ್ ನಾವು ಮಾತಾಡುತ್ತಲ್ಲ ಅದೇನು ಹತ್ತ ಕುಂದಾಪುರ ಕನ್ನಡ ಅಲ್ಲ, ಅದೆಲ್ಲ ಪಾಲಿಶ್ಡ್ ಕುಂದಾಪುರ ಕನ್ನಡ ಆಯ್ತಾ. ಇಂಥದೆಲ್ಲ ಕೆಂಬ ಸಿಕ್ಕು ತುಂಬಾ ಅಪರೂಪ. ಕೇಂದ್ರ ಕೂಡಲೇ ಅದೆಷ್ಟು ಖುಷಿಯತ್ತು ಗೊತ್ತಾ, ನೀವೀಗ ಗೆರ್ಚ್ಕೊಂಡು ಹಾಪದಂದ್ರಲ್ಲ. ಇದೆಲ್ಲ ಬಳಕೆ ಇಲ್ಲ ಈಗ, ಅಂದ್ರೆ ನಾವು ದಿನದ ಬಳಕೆಯಲ್ಲಿ ಈ ಪದಗಳು ಇಲ್ಲದೇ ಇಲ್ಲ.
3: ಗೆರ್ಚುದು ಕಣಿಯೋದಿಲ್ಲ, ಬಿದ್ದಗಳಿಗೆ ಗೆರ್ಚ್ಕೊಂಡು ಹೋಯ್ತು ಅಂತ.
2: ಹೌದು,
3: ಅದನ್ನ ಆ ಗೆರ್ಚುದಮ್ಮದಲ್ಲೇ ಆ ಶಬ್ದದಲ್ಲೇ ಗೆರ್ಚ್ಕೊಂಡು ಹೋಗ್ಬೋದು.
2: ಅದ್ರ ತೀವ್ರತೆ ಗೊತ್ತಾಗ್ತದೆ,
3: ತೀವ್ರತೆ ಗೊತ್ತ. ಶಬ್ದವೇ ಹಾಗೆ. ಈಗ ಮುತ್ತಂದ ಹೇಳಿ ಹೇಳಿ ಹಿಂಗ್ ಮಾಡಿ ಆ ಬಾಯ್ಕಳಿ ಹಿಂಗೆ ಅಗಲ ಮಾಡಿ ಮುತ್ತು ಕೊಡುಕಾತಿಲ್ಲ, ಮುತ್ತಿಗೆ ತುಟಿನ ಅಗಲ ಮಾಡಿ ಮುತ್ತು ಕೊಟ್ಟಂಗೆ ಹೇಳ್ತು.
2: ಕರೆಕ್ಟ್, ಹೌದು. ತುಂಬಾ ಖುಷಿ ಆಯ್ತು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಕೇಳುಗ್ರೆ, ಕುಂದಾಪುರ ಮಾತುಕತೆಯಲ್ಲಿ ಇಷ್ಟು ತನಕ ನಮ್ಮ ಕುಂದಾಪುರ ಕನ್ನಡನ ಅಷ್ಟು ಲೈಕ್ ಮಾಡಿ ಮಾತಾಡ್ತಾ ಇದ್ದದ್ದು ನಮ್ಮ ಬಾಲಕೃಷ್ಣ ಶೆಟ್ಟಿಯವರು, ಪ್ರಾಂಶುಪಾಲರಾಗಿದ್ದವರು, ಕನ್ನಡ ಪ್ರಾಧ್ಯಾಪಕರು. ಕನ್ನಡ ಪ್ರಾಧ್ಯಾಪಕರು ಕನ್ನಡನ ಅಷ್ಟು ಲೈಕ್ ಅರ್ಧ ಕುಡ್ದಿರ ಅದರೊಟ್ಟಿ ಕುಂದಾಪುರ ಕನ್ನಡ ಅವ್ರ ರಕ್ತದಲ್ಲೇ ಇತ್ತು. ಹಾಗಾಗಿ ಇಷ್ಟು ಲೈಕ್ ಆಯ್ತು ಮಾತುಕತೆ. ನಂಗೆ ಗೊತ್ತಿತ್ತು ನಿಮಗೂ ಎಲ್ಲ ಹೊರಡುಕ್ಕೆ ಕೇಂಬಕ್ಕೆ ಅಂದರೆ ರೇಡಿಯೋ ಮುಗೀತಂದು ಹೇಳೋಕೆ ಮನಸ್ಸಿಲ್ಲ ಅಂತ. ನನಗೂ ಇಲ್ಲ ಟೈಮ್ ಆಯಿಪ್ಪು ಕೋಯೆ, ನಾವು ಹೊರಡಲೇಬೇಕು. ಸರಿ, ಮತ್ತೊಮ್ಮೆ ಧನ್ಯವಾದ ಹೇಳ್ತಾ. ಕೇಂತಾಳಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ತೆ ಸಿಕ್ವಕ್ಕ.

ಇವತ್ತು ನಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯ ವೃಂದ ಸೈಬರ್ ಕಟ್ಟೆ ಇವರು ನಮ್ಮ ಜೊತೆಗಿದ್ರು. ಇದೀಗ ಮಂಗಳ ವಾದ್ಯವನ್ನ ಕೇಂಬ ನಮ್ಮೊಂದಿಗೆ ಸ್ಯಾಕ್ಸೋಫೋನ್ ನಲ್ಲಿ ಭಾಸ್ಕರ್ ದೇವಾಡಿಗ ಸೈಬರ್ ಕಟ್ಟೆ, ಹಾಗೂ ಕೌಶಿಕ್ ದೇವಾಡಿಗ ಕುಂಬಶಿ, ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಶಿ, ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸೈಬರ್ ಕಟ್ಟೆ ನಮ್ಮೊಂದಿಗಿದ್ರು. ಹಂಗಾರೆ ಮಂಗಳ ವಾದ್ಯದ ವಾದನವನ್ನು ಕೇಂಬಲ್ಲ.

ಎಲ್ರಿಗೂ ನಮಸ್ಕಾರ. ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ನಿಮ್ಮ ನಾಗರತ್ನ ಹೆರಳೆ. ಇವತ್ತು ನಮ್ಮ ತಂಡವಾದ ಕಲಾಭಿರಾಮ ಪ್ರತಿಷ್ಠಾನ ಉಡುಪಿ ಇದರ ವತಿಯಿಂದ ಪಾರ್ಥಸಾರಥ್ಯ ತಾಳಮದ್ದಲೆಯನ್ನ ಪ್ರಸ್ತುತಗೊಳಿಸಲಿಕ್ಕಿದ್ದೇವೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ಕುಮಾರಿ ಪಂಚಮಿ ವೈದ್ಯ, ಮದ್ದಲೆಯಲ್ಲಿ ಶ್ರೀ ಅನಂತಕೃಷ್ಣ ನಾವುಡ, ಮುಮ್ಮೇಳದಲ್ಲಿ ಶ್ರೀಕೃಷ್ಣನಾಗಿ ಶ್ರೀ ಆದಿತ್ಯ ಹೆಗಡೆ ಯಡೂರು, ಕೌರವನಾಗಿ ಡಾಕ್ಟರ್ ಶಿವಕುಮಾರ ಅಳಗೋಡು, ಹಾಗೆ ಅರ್ಜುನನಾಗಿ ಶ್ರೀಮತಿ ನಾಗರತ್ನ ಹೇರಳೆ ಗಿಳಿಯಾರು.

ತಸ್ಯ ದೇವತಾಹ, ಮನುಷ್ಯನಾದವ ಹೇಗೆ ಬದುಕಬೇಕು ಎನ್ನುವುದನ್ನು ಜಗತ್ತಿಗೆ ತೋರಿಸಿಕೊಟ್ಟಂತಹ ಮಹನೀಯನೊಬ್ಬ ಆಡಿದ ಮಾತಿದು. ಯಾವುದೇ ಸ್ಥಳವಾಗಲಿ, ಯಾವುದೇ ಕಾಲವಾಗಲಿ, ಮನುಷ್ಯನಾದವ ತಾನು ತನ್ನ ಹಸಿವನ್ನು ತೀರಿಸಿಕೊಳ್ಳುವುದಕ್ಕೆ ಬೇಕಾಗಿ ಏನನ್ನು ಆಹಾರ ಅಂತ ಸ್ವೀಕಾರ ಮಾಡ್ತಾನೋ ಅದೇ ಅವನು ಆರಾಧನೆ ಮಾಡುವಂತಹ ದೇವರಿಗೂ ಆಹಾರವಾಗುತ್ತದೆ. ಅದರ ಅರ್ಥ ಏನು? ದೇವರಿಗೆ ಹಸಿವಾಗ್ತದೆ ಅಂತಲೋ, ದೇವರಿಗೆ ಹೊಟ್ಟೆ ತುಂಬುತ್ತದೆ ಅಂತಲೋ, ಹಾಗಲ್ವಲ್ಲ. ದೇವರು ಕೊಟ್ಟಂತಹ ಈ ಬದುಕು, ಈ ಬದುಕನ್ನು ಬದುಕುವ ಕಾಲಕ್ಕೆ ಏನೇ ಬರಲಿ, ಅದೆಲ್ಲವೂ ಭಗವಂತನ ಪ್ರಸಾದ ಎನ್ನುವ ಭಾವದಿಂದ ಸ್ವೀಕಾರ ಮಾಡಿದಾಗ ಆತ್ಮೋನ್ನತಿಗೆ ಅದು ಕಾರಣವಾಗ್ತದೆ. ಅಂತಹ ಭಾವಶುದ್ಧ ಬೇಕು ಎನ್ನುವ ಲೆಕ್ಕದಲ್ಲಿ ದೇವರಿಗೆ ನೈವೇದ್ಯ ಅಂತ ಮಾಡುವುದು. ಹಾಗಾಗಿ ಅಲ್ವಾ ತಾಮಸಿ ಪ್ರವೃತ್ತಿಯುಳ್ಳಂತಹ ಭಕ್ತರು ಭೂತ, ಪ್ರೇತ, ರಾಕ್ಷಸ ಇತ್ಯಾದಿ ದೈವಗಳನ್ನು, ದೇವರುಗಳನ್ನು ಆರಾಧನೆ ಮಾಡುವ ಕಾಲಕ್ಕೆ ಮದ್ಯವನ್ನು, ಮಾಂಸವನ್ನು ನೈವೇದ್ಯವಾಗಿ ಕೊಡ್ತಾರೆ. ಯಾಕೆ? ಅದು ಅವರು ತಿನ್ನುವ ಆಹಾರ, ಹಾಗಾಗಿ ಅದನ್ನೇ ಕೊಡಬೇಕು. ಅದೇ ಸಾತ್ವಿಕ ಗುಣ ಪ್ರಕೃತಿಯುಳ್ಳಂತಹ ಭಕ್ತರು ತಾವು ಆರಾಧನೆ ಮಾಡುವಂತಹ ಶಿವ, ವಿಷ್ಣು ಇತ್ಯಾದಿ ದೇವತೆಗಳಿಗೆ ನೈವೇದ್ಯವಾಗಿ ಕೊಡುವ ಕಾಲಕ್ಕೆ ತಾವು ಉಣ್ಣಬಹುದಾದ ಅನ್ನವನ್ನೇ ನೈವೇದ್ಯ ಅಂತ ಕೊಡ್ತಾರೆ. ಅಲ್ಲಿ ದೇವರು ಸ್ವೀಕಾರ ಮಾಡ್ತಾನೋ ಇಲ್ಲವೋ ಎನ್ನುವುದು ಪ್ರಶ್ನೆ ಅಲ್ಲ, ತಾನು ಸ್ವೀಕಾರ ಮಾಡುವುದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು, ಹಾಗಾಗಿ ಅದಕ್ಕೆ ನಿವೇದನೆ ಅಂತ ಹೆಸರು. ಇದು ಶಾಸ್ತ್ರದ ಮೂಲ ವಿಚಾರವಾದರೂ ಕೂಡ ಭಾವುಕ ಭಕ್ತ ಜನರ ಭಾವವೇ ಬೇರೆ. ಅವರ ಪಾಲಿಗೆ ದೇವರ ಮೂರ್ತಿ ಅದು ಸಜೀವವಾದಂತಹ ದೇವರೇ ಸರಿ. ತಾನು ಕೊಟ್ಟಂತಹ ಆಹಾರವನ್ನು ದೇವರು ಸ್ವೀಕಾರ ಮಾಡುತ್ತಾನೆ, ತಿನ್ನುತ್ತಾನೆ. ತಾನು ಸ್ನಾನ ಮಾಡಿಸಿದಾಗ ದೇವರು ಶುದ್ಧನಾಗುತ್ತಾನೆ. ತಾನು ಮಲಗಿಸಿದಾಗ ದೇವರು ನಿದ್ರಿಸುತ್ತಾನೆ. ತಾನು ಸುಪ್ರಭಾತವನ್ನು ಹಾಡಿದಾಗ ದೇವರು ಎಚ್ಚರ ಆಗುತ್ತಾನೆ. ಹೀಗೆಲ್ಲ ಭಾವಗಳಿಂದ ಭಕ್ತರು ಪೂಜಾ ವಿಧಿಗಳನ್ನು ಮಾಡಿದಾಗ ಆ ಭಕ್ತಿಯನ್ನೋ ಶ್ರದ್ಧೆಯನ್ನೋ ಗಮನಿಸಿದ ದೇವರು ಸಜೀವವಾಗಿ ಪ್ರಕಟಗೊಂಡು ಅದನ್ನು ಸ್ವೀಕಾರ ಮಾಡಲೇಬೇಕಾದ ಅನಿವಾರ್ಯತೆ ಆಗುತ್ತದೆ. ಹಾಗಾಗಿಯೇ ಅಲ್ವಾ ಅರೆಯ ಮಹಾಚೇತನವಾದರೂ ಸಹ ದ್ವಾರಕೆಯಲ್ಲಿ ಕೃಷ್ಣ ಎನ್ನುವ ಅಭಿಧಾನದಿಂದ ಹುಟ್ಟಿದಂತಹ ನನಗೆ ಭಾವುಕ ಭಕ್ತದ ಜನರೆಲ್ಲ ಬಂದು ಷಡ್ರಸೋಪೇತವಾದ ಭೋಜನವನ್ನು ಮುಂದಿಟ್ಟು ಕೃಷ್ಣ ಸ್ವೀಕಾರ ಮಾಡು ಎನ್ನುವ ಹಾಗೆ ಭಕ್ತಿಯಿಂದ ಕೈಮುಗಿದಾಗ ಅದೆಲ್ಲವನ್ನ ಸ್ವೀಕರಿಸಿ ಹೊಟ್ಟೆ ತುಂಬಿದೆ ಎನ್ನುವ ಹಾಗೆ ನೆಮ್ಮದಿಯಿಂದ ತೃಪ್ತಿಯಿಂದ ಆಶೀರ್ವಾದ ಮಾಡಿದ್ದೇನೆ. ಹಸಿವಾದಾಗ ತಂದುಕೊಟ್ಟ ಆಹಾರದಿಂದ ಹೊಟ್ಟೆ ತುಂಬುತ್ತದೆ ದೇವರಿಗೆ ಅಂತಾದರೆ ಅವರೆಲ್ಲ ಹಾಡನ್ನು ಹಾಡಿದಾಗ ನಿದ್ರೆ ಬರಲೇಬೇಕಲ್ಲ. ಸರಿ, ನೋಡುವ, ಸ್ವಲ್ಪ ಹೊತ್ತು ಹಾಗೆ ಮಲಗಿರ್ತೇನೆ, ಏನಾಗ್ತದೆ ಎನ್ನುವ ನಿರೀಕ್ಷೆಯಲ್ಲಿರ್ತೇನೆ.

ಓಂ ನಮೋ ಭಗವತೆ ವಾಸುದೇವಾಯ. ಈಗ ತಾನೇ ಅಜ್ಞಾತವಾಸವನ್ನ ಪೂರೈಸಿ ವಿರಾಟರಾಯನು ಬಳುವಳಿಯಾಗಿತ್ತಂತಹ ಉಪಪ್ಲಾವಿಯ ನಗರದಲ್ಲಿ ಬೀಡನ್ನು ಬಿಟ್ಟಿದ್ದೇವೆ. ನಮ್ಮದ್ದೇ ಆದಂತಹ ಇಂದ್ರಪ್ರಸ್ಥವನ್ನು ಪ್ರವೇಶಿಸುವ ಮೊದಲು ಶಿಷ್ಟಾಚಾರಕ್ಕೆ ಎಂಬಂತೆ ನಮ್ಮ ಮಾವನ ಪುರೋಹಿತರಾಗಿರುವಂತಹ ಶತಾನಂದರ ಮೂಲಕ ಕೌರವನಿಗೆ ಹೇಳಿ ಕಳುಹಿದರೆ ಯುದ್ಧದ ಮುಖೇನವೇ ಪಡೆದುಕೊಳ್ಳಲಿ ಎನ್ನುವ ಸಂದೇಶವನ್ನು ಆತ ಕಳುಹಿದ್ದಾನೆ. ಇದರಿಂದ ಚಿಂತಾಕುಲಿತನಾಗಿರುವಂತಹ ನಮ್ಮಣ್ಣ ಧರ್ಮರಾಯ ದೇವನೂ ಭಾವನೂ ಆಗಿರುವಂತಹ ಶ್ರೀಕೃಷ್ಣನನ್ನು ನಮ್ಮ ಪಕ್ಷಕ್ಕೆ ಮಾಡಿಕೊಳ್ಳಬೇಕು ಎನ್ನುವುದಾಗಿ ನನ್ನನ್ನೇ ಕಳುಹಿಕೊಟ್ಟಿದ್ದಾನೆ. ದ್ವಾರಕೆಯ ಅಳಿಯನಾದ್ದರಿಂದ ನನಗೆ ಅಲ್ಲಿ ಮುಕ್ತವಾದಂತಹ ಪ್ರವೇಶ. ಭಾವನನ್ನು ಹುಡುಕುತ್ತಾ ಹುಡುಕುತ್ತಾ ಅವನ ಶಯನಾಗ್ರಹವನ್ನು ಪ್ರವೇಶಿಸಿದೆ. ಆಹಾ, ಇದೇನಾಶ್ಚರ್ಯ! ಅರ್ಧ ನಿಮೀಲಿತ ನೇತ್ರನಾಗಿ ಭಾವ ಹಂಸತೂಲಿಕಾ ತಲ್ಪದಲ್ಲಿ ಪವಡಿಸಿದ್ದಾನೆ. ಆತನನ್ನು ಎಚ್ಚರಗೊಳಿಸುವಂತಹ ಸಲುಗೆ ನನ್ನಲ್ಲಿ ಇದೆಯಾದರೂ ಕೂಡ ಕಾರ್ಯಾರ್ಥಿಯಾಗಿ ಬಂದಿದ್ದೇನೆ. ಹಾಗಾಗಿ ಅವನಿಗೆ ಎಚ್ಚರವಾಗುವವರೆಗೂ ಕೂಡ ಅವನ ಕಾಲಬುಡದಲ್ಲಿಯೇ ಕುಳಿತು ಕಾಯುತ್ತಾ ಇರುತ್ತೇನಂತೆ. ಗೋ

0: ಶಕುನ ಶಾಸ್ತ್ರಗಳಲ್ಲಿ ಸ್ವಪ್ನವನ್ನು ವಿಶೇಷವಾಗಿ ಗಣನೆಗೆ ತೆಗೆದುಕೊಳ್ತಾರೆ. ಶುಭ ಸೂಚಕವಾದಂತಹ ವಿಷಯಗಳು ಕಂಡರೆ ಶುಭ, ಅಶುಭ ಸೂಚಕವಾದದ್ದು ಕಂಡ್ರೆ ಅಶುಭ. ಈ ಶುಭ ಅಶುಭ ಎರಡು ಒಟ್ಟಿಗೆ ಬಂದರೆ ಇದೊಂದು ಶಾಸ್ತ್ರದಲ್ಲಿ ಇಲ್ಲದ ವಿಷಯ. ಹೇಗೆ ನಿದ್ರೆ ಬಂತು ಅಂತ ಗೊತ್ತಾಗಲಿಲ್ಲ, ಎಚ್ಚರಾಗಿ ನೋಡ್ತೇನೆ, ಕಾಲ ಬಳಿಯಲ್ಲಿ ಅರ್ಜುನ ಕುಳಿತುಕೊಂಡಿದ್ದಾನೆ. ಮೊದಲೇ ಮಾತು ಕೊಟ್ಟಾಗಿದೆ, ಪ್ರಾಣಕ್ಕೆ ಸಮಾನನಾದವ ಅರ್ಜುನ ಎನ್ನುವ ಹಾಗೆ ಪ್ರೀತಿಯಿಂದ ಕರೆದು ಮನ್ನಿಸಿ ಮಾತಾಡಿಸಿದ್ದೇನೆ. ಮಾತಾಡಿಸಿ ಈ ಕಡೆ ತಿರುಗಿ ನೋಡ್ತೇನೆ, ಓ ಹೋ ಹೋ ಹೋ, ನಿಜವಾಗಿ ಶುಭ ಅಶುಭ ಎರಡು ಒಟ್ಟಾಗಿ ಬಂದದ್ದು ಹೌದು, ಕೌರವನು ಬಂದಿದ್ದಾನೆ. ಹಾ ಹಾ ಹಾ, ಮಾತಾಡಬೇಕಾದದ್ದು ಅವನಲ್ಲಿಯೇ. ಅಯ್ಯ ಕೌರವೇಶ್ವರ.
1: ಓಹೋಹೋ ಭಾವಯ್ಯ.
0: ನಮಸ್ಕಾರ.
1: ಆಯ್ತ ಎಚ್ಚರ?
0: ಹಾ, ಬಹಳ ಸಂತೋಷ ಆಯ್ತಯ್ಯ ನಿನ್ನನ್ನು ಕಂಡು.
1: ಹೌದಾ?
0: ಹೌದಪ್ಪ, ಇಲ್ಲಿಯವರೆಗೆ ನೀನು ಬಂದದ್ದು ನಿಜವಾಗಿ ಬಡವರ ಮನೆಯ ಬಾಗಿಲಿಗೆ ಭಾಗ್ಯಲಕ್ಷ್ಮಿಯೇ ಧರಗಿಳಿದು ಬಂದ ಹಾಗಾಯ್ತು.
1: ಅಲ್ಲ ಹಾಗೆಯಪ್ಪ ನಮ್ಮ ಪ್ರವೇಶ ಅಂತ.
0: ಖಂಡಿತ ಹೌದು, ಆದ್ರೆ ಇನ್ನೂ ಆಶ್ಚರ್ಯ ಉಂಟು. ನೀನು ಒಬ್ಬನೇ ಬಂದರೆ ದೊಡ್ಡ ವಿಷಯ ಅಲ್ಲ, ಅಂದ್ರೆ ದೊಡ್ಡ ವಿಷಯವೇ ಅಷ್ಟು ದೊಡ್ಡದಲ್ಲ ಅಂತ ಸಂತೋಷ ಮಾತ್ರ. ಜೊತೆಯಲ್ಲೊಂದು ಆಶ್ಚರ್ಯ, ನೀನು ಪಾರ್ಥನನ್ನು ಸೇರಿಸಿಕೊಂಡು ಇಲ್ಲಿಯವರೆಗಾಗಿ ಬಂದಿದ್ಯೋ? ಅದು ನಾನು ಹೇಳ್ತಾ ಇರುವುದು, ನೋಡ್ತಾ ಇದ್ದೇನಲ್ಲ.
1: ನೋಡಿದ್ದೆಲ್ಲ ಸತ್ಯ ಆಗುವುದಕ್ಕಿಲ್ಲ.
0: ಅಲ್ಲ,
1: ಪಾರ್ಥನನ್ನು ಸೇರಿಸಿಕೊಂಡು ಬಂದದ್ದೇ ಅಲ್ಲ ನಾನು.
0: ಅಲ್ಲ, ಇದು ಒಂದು ಕ್ಷಣಕ್ಕೆ ನನಗೆ ಕನಸೋ ನಿಜವೋ ಗೊತ್ತಾಗಲಿಲ್ಲ. ಯಾವಾಗಲೂ ಆಲೋಚನೆ ಮಾಡ್ತಾ ಇರುವುದು, ಪಾರ್ಥ ಮತ್ತು ಕೌರವರು ಇರುವರು ಒಂದಾಗಿ ಬದುಕಲಿ, ಪಾಂಡವ ಕೌರವರು ಎರಕವಾಗಿರಲಿ ಎನ್ನುವ ಹಾಗೆ ಪ್ರತಿ ಕ್ಷಣ ಚಿಂತನೆ ಮಾಡುವವ ನಾನು. ಯಾವುದನ್ನು ಅನುಗಾಲವೂ ಚಿಂತನೆ ಮಾಡುತ್ತೇವೋ ಅದು ಕನಸಾಗಿ ಕಾಣುತ್ತದಂತೆ. ಹಾಗೆ ಕನಸು ಬಿದ್ದದ್ದು ಉಂಟು,
1: ಅದು ಕನಸಾಗಿಯೇ ಉಳಿಯುವುದಕ್ಕುಂಟು.
0: ಈಗ ನನಸಾಯ್ತಲ್ಲ, ಆಹ ನಿಜವಾಗಿ ಎಷ್ಟು ಸಂತೋಷವಾಗ್ತದೆ ಕೇಳಿದ್ರೆ. ಹೇಳ್ತಾರೆ, ಹಸು ಮತ್ತು ಹುಲಿ ಎರಡು ಪರಸ್ಪರ ವಿರೋಧವನ್ನು ಇಟ್ಟುಕೊಂಡಂತಹ ಪ್ರಾಣಿಗಳು ಅಂತ. ಆ ಹಸು ಹುಲಿಗಳೆರಡು ಒಂದಾಗಿ ಬಂತಲ್ಲ ಈಗ ನಮ್ಮ ಮನೆಗೆ.
1: ನಂಜುಂಡ ಆದರೂ ಕೂಡ ಇಷ್ಟು ನಂಜಿನ ಮಾತಾಡುವುದಿಲ್ಲವೋ ಏನೋ.
0: ಏನು ನಂಜು?
1: ಅಲ್ಲ ಮತ್ತೆ ಹಸು ಮತ್ತೆ ಹುಲಿ ಅಂತ ಹೇಳಿದ್ರೆ ನಾನೀಗ ವ್ಯಾಘ್ರ ಅಂತ.
0: ಛೇ ಛೇ ಛೇ ಛೇ ಛೇ, ಆದ್ರೆ ಒಂದು ನರರಲ್ಲಿ ನೀನು ವ್ಯಾಘ್ರನೇ. ಹೌದು ಹೌದು ಹೌದು, ಖಂಡಿತವಾಗಿ.
1: ಮತ್ತೆ ಕೇಸರಿ ಅಂತ ಹೇಳಿದ್ರು ಅದೀತಪ್ಪ.
0: ಅಲ್ಲ ಎಲ್ಲ ಪ್ರಾಣಿ ಜಾತಿಯದ್ದೇ ಅಲ್ವಾ ಬಾವಯ್ಯ,
1: ಒಟ್ಟಾರೆಯಾಗಿ ಮನುಷ್ಯತ್ವವೇ ಇಲ್ಲ.
0: ಛೇ ಛೇ ಛೇ, ಹಾಗಲ್ಲ ಬಾವ. ಉದಾಹರಣೆ ಅಂತ ಹೇಳಿದ್ರೆ ಹೇಗೆ, ಒಂದಕ್ಕೊಂದು ಹೋಲಿಕೆ. ಆ ಹೋಲಿಕೆ ನೂರಕ್ಕೆ ನೂರರಷ್ಟು ಇರಬೇಕು ಅಂತ ಇಲ್ವಲ್ಲ.
1: ಮತ್ತೆ ಪಾಂಡವರನ್ನು ಪಾಪದವರು ಹೇಳಿದ ಮಾತ್ರಕ್ಕೆ ಅವರು ಅದಾಗಬೇಕು ಅಂತ ಇಲ್ವಲ್ಲ
0: ಅಲ್ವಾ? ಖಂಡಿತ ಹೌದು. ಆ ಮಟ್ಟಿಗೆ ಒಂದು, ಈಗ ಗೋಮುಖ ವ್ಯಾಘ್ರಕ್ಕಿಂತ ವ್ಯಾಘ್ರಮುಖ ಗೋವು ಬಹಳ ಉತ್ತಮ.
1: ಎಷ್ಟು ಜನರಿಗೆ ಅರ್ಥ ಆದೀತು ಹೇಳಿ
0: ಅಲ್ವಾ? ಒಂದಾಗಿ ಬಂದ್ರಲ್ಲ, ಹಾವು ಮುಂಗುಸಿಗಳು ಒಂದಾಗಿ ಬಂದ ಹಾಗೆ. ಹೌದು, ವಾಲಿ ಸುಗ್ರೀವರು ಒಂದಾಗಿ ಬಂದ ಹಾಗೆ.
1: ಹೇಳಿ ಹೇಳಿ, ಏನು ತೊಂದರೆ ಇಲ್ಲಪ್ಪ.
0: ಸಂತೋಷವಾಗ್ತದೆ ನೀವಿರುವರು ಒಂದಾಗಿ ಬಂದದ್ದನ್ನು ಕಾಣುವಾಗ. ನೂತನವಾಯ್ತು, ಇವತ್ತಿನವರೆಗೆ ಕಾಣಲಿಲ್ಲ ಇಂತಹದ್ದನ್ನ.
1: ಇದು
0: ಹೌದೌದು. ಈಗ ಒಂದು ಕೊಟ್ಟಿಗೆಯಲ್ಲಿ ದನ ಎತ್ತು ಎಮ್ಮೆ ಕೋಣ ಎಲ್ಲ ಒಟ್ಟಾಗಿ ಕಟ್ಟಿದ್ದಾರೆ. ಹೊರಗಡೆಯಿಂದ ನೋಡುವವ ಏನ್ ಹೇಳ್ತಾನೆ, ಅವೆಲ್ಲ ಒಂದಾಗಿ ಇದ್ದಾವೆ ಅಂತ.
1: ಎರಡನ್ನೂ ಕಟ್ಟಿದವ ಮಲಗಿದ್ದಾನೆ.
0: ಅಲ್ಲ ಹಾಗಲ್ಲ,
1: ಕೊಟ್ಟಿಗೆಯಲ್ಲಿ
0: ಎಲ್ಲ ಒಂದಾಗಿ ಇದ್ದಾವೆ ನೋಡುವವರಿಗೆ ಹೊರಗಡೆಯಿಂದ. ಆದ್ರೆ ಒಳಗಡೆ ದನವೇ ಬೇರೆ, ಎತ್ತು ಬೇರೆ, ಎಮ್ಮೆ ಬೇರೆ, ಕೋಣ ಬೇರೆ ಅಲ್ವಾ? ಹಾಗೆಯೇ ಪಾಂಡವ ಕೌರವರು ಯಾವತ್ತು ಹಸ್ತಿನಾವತಿಯಲ್ಲಿ ಇರುವ ಕಾಲಕ್ಕೆ ಹೊರಗಿನವರು ಆರ್ಯಾವರ್ತದಲ್ಲಿದ್ದವರು ಹೇಳುವುದು ಹೇಗೆ ಪಾಂಡವ ಕೌರವರು ಒಂದಾಗಿ ಇದ್ದಾರೆ ಅಂತ? ಆದ್ರೆ ಒಳಗೆ ಬಂದು ನೋಡಿದ್ರೆ ಗೊತ್ತಲ್ವ ನಿಮ್ಮಿಬ್ಬರ ನಡುವೆ ಇರುವ ವೈಷಮ್ಯ. ಆದ್ರೆ ಇವತ್ತು ಹಾಗಲ್ಲ, ನಿಜವಾಗಿ ನೀವಿರುವರು ಒಂದಾಗಿ ಬಂದಿದ್ದೀರಿ, ಎರಡಾಗಿ ಬರಲಿಲ್ಲ ಇವತ್ತು.
1: ಒಂದ ಮೇಲೆ ಒಂದಾದದ್ದು ಅಲ್ಲ, ಒಂದಾಗಿ ಬಂದದ್ದು ಅಲ್ಲ, ಒಂದೊಂದು ಕಡೆಯಲ್ಲಿ ಕುಳಿತಿದ್ದೇವೆ ಅಷ್ಟೇ.
0: ಹಾ ಹಾ, ಆಗ್ಲಿ, ಯಾವುದೋ ಒಂದು ವಿಷಯಕ್ಕಾದ್ರೂ, ಕೃಷ್ಣನನ್ನು ಕಾಣುವ ವಿಷಯಕ್ಕಾದ್ರೂ ಒಂದಾದ್ರಲ್ಲ, ಅದೇ ಸಂತೋಷ. ನಿಜವಾಗಿ ನೀವಿರುವರು ಒಂದಾದದ್ದು ಬಹಳ ಒಳ್ಳೆಯದ್ದು. ಅದರಲ್ಲೂ ಆ ಪಾಂಡವರ ಮೇಲೊಂದು ನಿನಗೆ ಈಗಲಾದರೂ ಕರುಣೆ ಬಂತಲ್ಲ, ಈಗಲಾದರೂ ಒಂದು ಪ್ರೀತಿ ಹುಟ್ಟಿತಲ್ಲ.
1: ಆಹಾ,
0: ಅಲ್ಲಲ್ಲ ಹಾಗಲ್ಲ, ಇದ್ದ ಆ ಪ್ರೀತಿ ಪ್ರಕಟಪಡಿಸಿದೆಯಲ್ಲ ಬೂದಿ ಮುಚ್ಚಿದ ಕೆಂಡದ ಹಾಗೆ. ನೀನು ಹಾಗೆ, ಹೌದೌದು, ಸೋಗೆ ಮುಚ್ಚಿದ ಹೊಂಡದ ಹಾಗೆ. ನೀನು
1: ಕೆಂಡ ಮುಚ್ಚಿದ ಬೂದಿ ಪಾಂಡವರು ಅಂತ ನೀನು ಆಡುವುದು?
0: ಅಲ್ಲ, ಸ್ವಲ್ಪ ಸಿಟ್ಟು. ಆ ಸಿಟ್ಟು ಎನ್ನುವ ಬೂದಿ ಮುಚ್ಚಿತ್ತು, ಪ್ರೀತಿ ಎನ್ನುವ ನೀರು ಅದರ ಮೇಲೆ ಬಿದ್ದು ಅದೆಲ್ಲ ಹೋಯಿತು. ಈಗ ಉಳಿದದ್ದು ಶುದ್ಧ ಕೌರವ ಮಾತ್ರ.
1: ಯಾವಾಗ ಶುದ್ಧ ಮತ್ತು ಅಶುದ್ಧ ಅಂತ ಆಡ್ತಾರೋ ಅದರಲ್ಲಿ ವ್ಯತ್ಯಾಸ ಉಂಟು ಅಂತಲ್ವಾ? ಅಂದ್ರೆ ಇಲ್ಲಿಯವರೆಗೆ ಕೌರವ ಬೆರಕೆಯ ಕೌರವ ಅಂತ
0: ಹಾಗಲ್ಲಪ್ಪ, ಬೂದಿ ಮುಚ್ಚಿತ್ತು ಅಂತ ಅಷ್ಟೇ. ಈಗ ಮಣ್ಣಿನ ಒಳಗೆ ಚಿನ್ನ ಇರ್ತದೆ, ಮಣ್ಣು ಮುಚ್ಚಿರ್ತದೆ, ಯಾರಿಗೆ ಯಾರಾದ್ರೂ ಬೆಲೆ ಕೊಡ್ತಾರಾ? ಅದನ್ನು ತೆಗೆದು ಅದನ್ನೊಂದು ಆಭರಣ ಆಗಿ ಮಾಡಿದಾಗ ಮಾತ್ರ ಅಲ್ವಾ ಅದಕ್ಕೆ ಬೆಲೆ ಸಿಗುವುದು. ಈಗ ಆಭರಣ ಆಗಿದ್ದಿ ನೀನು, ಅವರ ಮೇಲೊಂದು ಕರುಣೆ ಬಂತಲ್ಲ, ಸಂತೋಷ ಆಯಿತು, ವಿಶೇಷ ಉಪಚಾರ ಬೇಕು ಅಂತಿಲ್ಲ, ಆದ್ರೂ ಏನು ಕುಡಿಲಿಕ್ಕೆ ಬೇಕು, ಏನು ಸ್ವೀಕಾರ ಮಾಡಲಿಕ್ಕೆ ತಿನ್ಲಿಕ್ಕೆ ಬೇಕು, ಈರುವರೆಗೂ ಒಂದಾಗಿ ತರಿಸಿಕೊಡ್ತೇನೆ ಹೇಳಬೇಕು ಬಾವಯ್ಯ.
1: ಉಪಚಾರ
0: ಹೌದು,
1: ನೀನು ನನಗೆ ಮಾಡುವುದು ಯಾರಿಗೋ ಉಪಚಾರ.

0: ಕೃಷ್ಣ
1: ಭವಯ್ಯ,
0: ಉಪಚಾರ ಮಾಡುವುದಕ್ಕೆ ನೀನು ತೊಡಗುತ್ತಾ ಇದ್ದೀಯ.
2: ಹ
0: ಅಲ್ಲ, ಉಪಚಾರ ಮಾಡುವ ಅಗತ್ಯ ಉಂಟಾ ಅಂತ ಕೇಳುವುದು.
2: ಅಂದ್ರೆ
0: ಈಗ ಉಪಚಾರ ಯಾರು ಯಾರಿಗೆ ಮಾಡಬೇಕಾದದ್ದು?
2: ಅತಿಥಿಯಾದವನಿಗೆ, ಗೃಹಸ್ಥನಾದವ ಮಾಡಬೇಕು. ಹೌದು.
0: ಈಗ ಒಬ್ಬ ಅತಿಥಿಯೇ ಅಲ್ಲ ಅಂತಾದ ಮೇಲೆ ಅವನಿಗೆ ಉಪಚಾರ ಮಾಡುವ ಅನಿವಾರ್ಯತೆ ಉಂಟಾ?
2: ಅದಿಲ್ಲ.
0: ಈಗ ಮನೆಯಲ್ಲಿಯೇ ಇರುವಂತಹ ಸದಸ್ಯರು ಒಬ್ಬರು ಇನ್ನೊಬ್ಬರಿಗೆ ಉಪಚಾರ ಮಾಡುವ ಕ್ರಮ ಉಂಟು?
2: ಇಲ್ಲಪ್ಪ, ಇಲ್ಲ.
0: ನಮ್ಮದ್ದು ಹಾಗೆ ಅಲ್ವ? ಅಲ್ಲ, ನಾನೇನು ನಿನಗೆ ಹೊಸಬನೋ ಹೇಳು.
2: ಛೇ,
0: ಈ ಸಂಬಂಧದಲ್ಲಿ ಪಾಂಡವರು ನಿನಗೆ ಹೇಗೆ ಅತ್ತೆಯ ಮಕ್ಕಳಾಗುತ್ತಾರೋ ಒಂದು ಅರ್ಥದಲ್ಲಿ ಭಾವಂದಿರೇ ಆಗುವುದು.
2: ಹೌದಪ್ಪ.
0: ಅಷ್ಟೇ ಅಲ್ಲ ಅಂತ, ಈಗ ನಮ್ಮ ನಿನ್ನ ನಡುವೆ ಸಂಬಂಧವೂ ಉಂಟಾಗಿದ್ದು ಉಂಟಲ್ಲ?
2: ಅದೌದು.
0: ನನ್ನ ಮಗಳಾದಂತಹ ಲಕ್ಷಣೆಯನ್ನೇ ನಿನ್ನ ಮಗನಾದ ಸಾಂಬನಿಗೆ ನಾನು ಕೊಟ್ಟವ.
2: ಖಂಡಿತ.
0: ಒಂದು ರೀತಿಯಾದಂತಹ ಆ ಸಂಬಂಧವೂ ಗಟ್ಟಿಯಾಗಿದೆ. ಜೊತೆಗೆ ನಾನೇನು ಹೊಸತಾಗಿ ಇಲ್ಲಿಗೆ ಬರುವುದು ಹೇಳ? ಆಗಾಗ ದ್ವಾರಾವತಿಯ ಮಣ್ಣನ್ನು ಸ್ಪರ್ಶಿಸುವುದಕ್ಕಾಗಿಯೇ ನಾ ಬರುವುದು.
2: ಅದು ನಮ್ಮ ನೆಲದ ಪುಣ್ಯ.
0: ಹಾಗಿರುವಾಗ ಮತ್ತೆ ಆಗಾಗ ಬರುವುದು ಅಂತಾದ ಮೇಲೆ ನಾನು ಮನೆಯವನೇ ಅಂತಾಗಲಿಲ್ಲ.
2: ಹೌದಪ್ಪ.
0: ಎಂತದ್ದು ಇಂತಹ ಉಪಚಾರ, ಬೇಕಾದದ್ದೇ ಇಲ್ಲ. ಮತ್ತೆ ನೀನು ಆಡಿದೆಯಲ್ಲ, ಪಾಂಡವರ ಕುರಿತಾದಂತಹ ಸಹೋದರಿಯ ಭಾವವನ್ನು ತಳೆದು ಇಲ್ಲಿಗೆ ಬಂದದ್ದು ಅಂತ.
2: ಆ ಪ್ರೀತಿಯ ವಿಶ್ವಾಸ ಕಲಿಬೇಕು ನಿನ್ನನ್ನು ನೋಡಿ.
0: ಅಲ್ಲವೇ ಅಲ್ಲ, ಈಗ ನೀನೇ ಆಡಿದ ಹಾಗೆ ನನಗಿದು ಕನಸೋ ಭ್ರಮೆಯೋ?
2: ಹೌದು,
0: ಅದು ಭ್ರಮೆಯೇ. ಯಾವುದು ವಾಸ್ತವ ಆಗುವುದಿಲ್ಲವೋ ಅದು ಕನಸಾಗಿಯೇ ಉಳಿಯುತ್ತದೆ, ಕನಸಾಗಿಯೇ ಉಳಿಯಬೇಕು ಕೂಡ. ಈಗ ಪಾಂಡವರ ಬಗ್ಗೆ ಕೌರವರ ಬಗ್ಗೆ ನಿನ್ನ ಮನಸ್ಸಿನಲ್ಲಿಯೇ ಇಂಥದ್ದೊಂದು ಅಂತರ ಉಂಟು ಅಂತಾದ ಮೇಲೆ ಮತ್ತೆ ನಾವು ಒಂದಾಗುವುದಕ್ಕಾದರೂ ಹೇಗೆ ಸಾಧ್ಯ? ಸಾಧ್ಯವೇ ಇಲ್ಲ ಅಂತ. ನನ್ನನ್ನು ಕಾಣುವುದಕ್ಕಾಗಿ ನಾನು ಹೇಗೆ ಬಂದವನೋ ಆರ್ಥನು ಬಂದದ್ದು ಹಾಗೆ. ಒಟ್ಟಾಗಿ ಬಂದದ್ದು ಅಲ್ಲ, ಬಂದ ಮೇಲೆ ಒಟ್ಟಾದದ್ದು ಅಲ್ಲ, ಅಥವಾ ಒಂದಾಗುವುದಕ್ಕಾಗಿ ಬಂದದ್ದು ಅಲ್ಲ.
2: ಅಂದ್ರೆ ಹೆಚ್ಚಿನ ಪುಣ್ಯಕ್ಷೇತ್ರಗಳಲ್ಲಿ ಎಲ್ಲ ಕಥೆ ಇರುತ್ತದೆ. ಕ್ಷೇತ್ರ ಸ್ಥಾಪನೆ ಪ್ರಾರಂಭ ಆದದ್ದು ಹೇಗೆ, ಹುಟ್ಟಿದ್ದು ಹೇಗೆ ಕೇಳಿದ್ರೆ, ಒಂದು ಕಪ್ಪೆಯ ಮೇಲೆ ಹಾವು ನೆರಳನ್ನು ತೋರಿಸಿತ್ತು, ಹುಲಿ ಹಸುಗಳು ಒಂದಾಗಿದ್ದವು, ಹೀಗೆ ಅಲ್ವಾ? ಇವತ್ತು ಹಾಗೆ ಆಯಿತೇನೋ, ಹಾವು ತನ್ನ ಹೆಡೆಯನ್ನು ಬಿಚ್ಚಿದ್ದು ವಿಷ ಕಕ್ಕುವುದಕ್ಕಾಗಿ ಅಲ್ಲ, ಒಂದು ಆಶ್ರಯ ಕೊಡ್ಲಿಕ್ಕಾಗಿ ಅಂತ ಭಾವಿಸಿದೆ ನಾನು.
0: ಕೆಲವೇ ಕೆಲವು ಕ್ಷೇತ್ರಗಳಲ್ಲಿ, ಕೆಲವು ನಿರ್ದಿಷ್ಟ ಕಾಲದಲ್ಲಿ ಮಾತ್ರ. ಎಲ್ಲಾ ಕಾಲದಲ್ಲಿಯೂ ಹುಲಿಯನ್ನು ಹಸು ಸೇರಿ ಬದುಕ್ತದೆ ಅಂತಾದ್ರೆ, ಅಲ್ಲ, ಹಸುವನ್ನು ಹುಲಿ ಸೇರಿಸಿಕೊಂಡು ಬದುಕುತ್ತದೆ ಅಂತಾದ್ರೆ ಅದು ಲೋಕದ ನಿಯತಿಗೆ ವಿರುದ್ಧವಾದದ್ದು. ಯಾವುದು ಯಾವುದನ್ನು ತಿಂದು ಬದುಕಬೇಕೆನ್ನುವ ಹಾಗೆ ಪ್ರಕೃತಿಯೇ ಒಂದು ದಾರಿಯನ್ನು ಮಾಡಿಕೊಟ್ಟ ಮೇಲೆ ಅದಕ್ಕೆ ಸರಿಯಾಗಿ ಬದುಕಬೇಕಾದದ್ದು ನಮ್ಮದ್ದು ಕರ್ತವ್ಯ. ನಾನು ಆಳುವುದಕ್ಕಾಗಿ ಹುಟ್ಟಿದವ, ಪೀಠ ಬಿಟ್ಟರೆ ನಮ್ಮದು ವ್ಯವಹಾರವೇ ಇಲ್ಲ. ಆ ಪೀಠ ಉಳಿಸಿಕೊಳ್ಳುವುದಕ್ಕಾಗಿಯೇ ಪಾಂಡವರನ್ನು ನಾನು ಕಾಡಿಗೆ ಕಳುಹಿಸಿದ್ದ ಹೌದಪ್ಪ, ಪಾಂಡವರನ್ನು ನಿವಾರಿಸಿಕೊಳ್ಳುವುದಕ್ಕೆ ಯೋಚಿಸಿದ್ದು ಹೌದು. ಈಗ ಸಾಮ ಅಲ್ಲವೇ ಅಲ್ಲ, ಪಾಂಡವರನ್ನು ಸಂಧಿಯ ಮೂಲಕ ಅಲ್ಲ ಸಂಗ್ರಾಮದ ಮೂಲಕವಾಗಿ ಎದುರಿಸಬೇಕು. ಅಲ್ಲ, ರಾಜ್ಯವನ್ನು ಪಾಂಡವರು ಪಡೆಯುವುದಿದ್ರೆ ಸಂಗ್ರಾಮ ಮುಖೇನವಾಗಿ ಪಡೆಯಬೇಕು. ಹೀಗೆ ನಾವು ತೀರ್ಮಾನಿಸಿ ಆಗಿದೆ.
2: ಓಹೋ.
0: ಆ ನೆಲೆಯಲ್ಲಿ ಕ್ಷತ್ರಿಯೋಚಿತವಾದಂತಹ ನೆಲೆಯ ಯುದ್ಧವನ್ನೇ ನಾವು ಅಪೇಕ್ಷಿಸಿ ಯುದ್ಧಕ್ಕೆ ಸಿದ್ಧತೆಯನ್ನು ನಾವು ನಡೆಸಿ ಆಗಿದೆ. ಅಲ್ಲ, ನಿನ್ನಲ್ಲಿ ಹೇಳುವುದೇನು ವಿಶೇಷ ಅಲ್ಲ, ಕೆಲವಷ್ಟು ಸಿದ್ಧತೆಯು ನಮ್ಮಲ್ಲಿ ಆಗಿದೆಯಪ್ಪ.
2: ಹೌದಪ್ಪ.
0: ಪಾಂಡವರಲ್ಲಿ ಸಿದ್ಧತೆ ಆಗಲಿಲ್ಲ?
2: ಖಂಡಿತ.
0: ವನವಾಸದಲ್ಲಿಯೇ ಬೇಕು ಬೇಕಾದ ಅಸ್ತ್ರಶಸ್ತ್ರಗಳನ್ನೆಲ್ಲ ಪಡೆದುಕೊಂಡವರು ಇದ್ದಾರಂತೆ, ನಾವು ಕೇಳಿದ ವಿಷಯ.
2: ಹೌದೌದು.
0: ಇಬ್ಬರೂ ಇದಕ್ಕೆ ಸಿದ್ಧರಾದ ಮೇಲೆ ಸಂಧಿಯ ಕಾರ್ಯ ಅಲ್ಲ. ಈಗ ನಿನ್ನಲ್ಲಿಗೆ ಬಂದದ್ದು ಯಾಕೆ ಅಂತ ಕೇಳಿದ್ರೆ, ಕುಶಲಕ್ಷೇಮ ವಿಚಾರಿಸುವುದಕ್ಕೂ ಮತ್ತೊಂದಕ್ಕೂ ಇನ್ನೊಂದಕ್ಕೂ ಅಲ್ಲವೇ ಅಲ್ಲ.
2: ಮತ್ತೆ
0: ಈಗ ನಮ್ಮಿಬ್ಬರು ಪಕ್ಷದಲ್ಲಿ ನಿನಗೊಂದು ರೀತಿಯ ಸಮಾನವಾದ ಭಾವ ಉಂಟು ಅಂತ ನಾವು ಯೋಚಿಸುವುದು
2: ಸತ್ಯ.
0: ಸಂಬಂಧವೂ ಉಂಟು. ಈಗ ನನ್ನ ಮಗಳನ್ನು ನಿನ್ನ ಕಡೆಗೆ ಕೊಂಡು ಹೋದ ಮೇಲೆ ನಿಮ್ಮ ಕಡೆಯ ಹುಡುಗಿಯನ್ನು ನೀನು ಆ ಕಡೆಗೆ ಕೊಟ್ಟವನಿದ್ದೀಯ ನಿನ್ನ ಭಾವನೆಗೆ.
2: ಹೌದು.
0: ಹಾಗಾಗಿ ಆ ನೆಲೆಯ ಸಂಬಂಧ ಸಮಾನವಾಗಿದೆ. ಯುದ್ಧ ಮುಖೇನವಾಗಿಯೂ ನಿನ್ನ ಸಮಾನವಾದ ಭಾವವನ್ನು ನಮಗೆ ಹಂಚಬೇಕು ಅಂತ ಕೇಳುವ ನಮ್ಮ ಉಭಯರಿಗೆ, ನಮಗೂ ಪಾಂಡವರಿಗೂ ನೀನು ಬಲವಾಗಿ ಒದಗಿದೆ ಅಂತಾದ್ರೆ ನಾವು ನೋಡಿಕೊಳ್ಳುತ್ತೇವೆ. ನೀವು ಅಷ್ಟು ಮಾಡಿದ್ರು ಸಾಕು. ಕೇಳುವುದಕ್ಕೆ ಬಂದದ್ದು ಈಗ
2: ನೀವು ಉಭಯರಿಗೂ ನಾನು ಬಲವಾಗಿ ಬರಬೇಕು.
0: ನಮ್ಮ ಪರವಾಗಿ ಹೆಚ್ಚು ಇಲ್ಲದಿದ್ದರೂ ತೊಂದರೆ ಇಲ್ಲ. ಬೇಕು ನಮಗೆ.
2: ಅಲ್ಲ, ಬಲವಾಗಿ ಬರುವ ಮೊದಲು ಒಂದೆರಡು ಮಾತು.
0: ಆದಿತಪ್ಪ
2: ಭವಯ್ಯ, ಯಾಕೆ ಹೀಗೆ ಧರಣಿ?

0: ಗೌರವೇಶ್ವರ
1: ಬಾವಯ್ಯ,
0: ಇತಿಹಾಸದಲ್ಲಿ ಅದೆಷ್ಟೋ ಅಣ್ಣ ತಮ್ಮಂದಿರು ಹೆಸರಾಗಿ ಹೋಗಿದ್ದಾರೆ. ಇವತ್ತು ನಾವು ಹೇಳುವಾಗ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಇವರ ಹೆಸರನ್ನೂ ಹೇಳ್ತೇವೆ. ವಾಲಿ, ಸುಗ್ರೀವ ಅಥವಾ ರಾವಣ, ವೈಶ್ರವಣ ಇವರ ಕುರಿತಾಗಿ ಎಲ್ಲ ಹೇಳ್ತೇವೆ ನಾವು ಕಥೆಗಳನ್ನು. ಆದರೆ ಹೇಳುವಾಗ ಯಾರನ್ನು ಆದರ್ಶ ಅಂತ ಭಾವಿಸ್ತೇವೆ ಆಲೋಚನೆ ಮಾಡಿ ನೋಡು. ರಾಮ ಲಕ್ಷ್ಮಣಾದಿಗಳ ಭ್ರಾತೃತ್ವವನ್ನು ನೆನೆಯುತ್ತೇವೆ. ನಮ್ಮ ಮನೆಯ ಮಕ್ಕಳು ಇದ್ರೆ ರಾಮ ಲಕ್ಷ್ಮಣರ ಹಾಗಿರಲಿ, ಹೀಗೇ ಭಾವಿಸುತ್ತೇವೆಯೇ ಹೊರತು ರಾವಣ ಕುಬೇರರ ಹಾಗೆಯೋ ಅಥವಾ ವಾಲಿ ಸುಗ್ರೀವರಂತಹ ಅಣ್ಣ ತಮ್ಮಂದಿರು ನಮ್ಮ ಮನೆಯಲ್ಲಿ ಹುಟ್ಟಲಿ ಅಂತ ಭಾವಿಸುವುದಿಲ್ವಲ್ಲ, ಹಾಗೆ ದೇವರಲ್ಲಿ ಪ್ರಾರ್ಥನೆ ಮಾಡುವುದಿಲ್ವಲ್ಲ. ಹಾಗಾದ್ರೆ ಯಾಕೆ? ಪ್ರೀತಿಯನ್ನೇ ನಾವು ಬಯಸುತ್ತೇವೆ, ಆದರೆ ಕೊಡುವಾಗ ಮಾತ್ರ ದ್ವೇಷ. ಇದರಿಂದಲೇ ಮನುಷ್ಯನ ಅಧೋಗತಿ ಆಗುವುದೇ ಹೊರತು ಪ್ರತಿಯೊಬ್ಬನೂ ಪ್ರೀತಿಯನ್ನು ಕೊಡುವುದಕ್ಕೆ ಪ್ರಾರಂಭ ಮಾಡಿದರೆ ನಿಜವಾಗಿ ಯಾರಿಗೂ ನೋವಾಗಲಿಕ್ಕಿಲ್ಲ. ಹೇಳುವುದು ಈಗ ಮೊದಲಿದ್ದ ಹಾಗೆ ಇರಬಹುದಿತ್ತು. ಇಂದ್ರಪ್ರಸ್ಥದಲ್ಲಿ ಪಾಂಡವರು, ಹಸ್ತಿನಾವತಿಯಲ್ಲಿ ಸಮ್ರಾಟನಾಗಿ ಚಕ್ರವರ್ತಿಯಾಗಿ ಮೆರೆದಾಡುವ ಕೌರವೇಶ್ವರ, ಆ ಕಾಲದಲ್ಲಿ ಎಷ್ಟು ಸಂತೋಷ. ಆ ಇಂದ್ರಪ್ರಸ್ಥದ ಒಂದು ರಾಜಸೂಯ ಯಾಗಕ್ಕೆ ನೀನಲ್ಲಿಯವರೆಗಾಗಿ ಹೋಗುವುದೋ ಅಥವಾ ನಿಮ್ಮ ಹಸ್ತಿನಾವತಿಯವರೆಗಾಗಿ ಧರ್ಮಜಾತಿಗಳು ಬರುವುದೋ, ಆ ಒಂದು ಕೊಡುಕೊಳ್ಳುವಿಕೆ, ಬಂದು ಹೋಗುವಿಕೆ, ಇದನ್ನೆಲ್ಲ ಕೇಳಿ ಎಷ್ಟು ಸಂತೋಷ ಪಟ್ಟವ ನಾನು. ಬೀಳುವುದು ಏಳುವುದು ಯಾರಿಗಿಲ್ಲ ಬಾವಯ್ಯ.
1: ಯಾರು ಹೇಳುವುದಕ್ಕೆ ಸಿದ್ಧನಿಲ್ಲೋ ಅವನಿಗಲ್ವ ಭಯ
0: ಅಲ್ವಾ? ಈಗ ಆಟ ಆಡುವ ಚೆಂಡನ್ನು ಎಷ್ಟು ಬಾರಿ ನೆಲಕ್ಕೆ ಬಿಸಾಡಿದ್ರು ಅದು ಮತ್ತೆ ಅದರ ಹೆಚ್ಚು ಪಟ್ಟು ವೇಗದಿಂದ ಮೇಲೆ ಬರುವುದಲ್ವಾ? ಅದಾದ ಮೇಲೆ ಅಲ್ವಾ ನಿನ್ನದಾದಂತಹ ವಿರಾಟ್ ವಿಶ್ವರೂಪ ದರ್ಶನ ಆದದ್ದು ಜನರಿಗೆ?
1: ಅಂತ ಪ್ರಸಂಗ ಆದ್ರೆ ಮತ್ತೆ ಏನು ಉಂಟು ಅಂತ ಗೊತ್ತಾಗುವುದು.
0: ನಿಜವಾಗಿ ಹೇಳುವುದಾದ್ರೆ ಅವತ್ತು ಒಂದು ಬಾರಿ ಅಲ್ಲ, 10 ಬಾರಿ ಬೀಳ್ಬೇಕಿತ್ತು ನೀನು.
1: ನಿನ್ನ ಬಾಯಲ್ಲಿ ಎಷ್ಟು ಬಾರಿ ಬಿದ್ದಾಗಿದೆಯೋ ಏನು ಈಗ?
0: ಹಾಗಲ್ಲ ಬಾವಯ್ಯ, 10 ಬಾರಿ ಬಿದ್ದರು 11ನೆಯ ಬಾರಿಗೆ ಮತ್ತೆ ಮೇಲಕ್ಕೆ ಏಳುವ ಉಂಟು ಆ ಯೋಗ್ಯತೆ.
1: 10 ಬಾರಿ ಬಿದ್ದರೆ 100 ಬಾರಿ ಎದ್ದು ನಿಲ್ಲುವ ಶಕ್ತಿ ಉಂಟು ನಮ್ಮ
0: ಅಲ್ವಾ? ಅದು ಅದು ಬೇಕಾದದ್ದು. ಹಾಗಾಗಿ ಅಂತಹ ಒಂದು ಪ್ರೀತಿಯಲ್ಲಿ ನೀವಿರುವರು ಇದ್ದದ್ದೇ ಹೌದಾಗಿದ್ರೆ ಅಲ್ಲ, ಇವತ್ತು ಯಾವ ತೊಂದರೆಯೂ ಇಲ್ಲದೆ ಎಲ್ಲರೂ ಸಂತೋಷದಲ್ಲಿ ಇರಬಹುದಾಗಿತ್ತು. ಅಲ್ಲ, ಯುದ್ಧ ಬೇಡ ಅಂತಲ್ಲ, ದೊಡ್ಡ ವಿಷಯ ಅಲ್ಲ ಯುದ್ಧ ಮಾಡುವುದು. ಕುರುಕುಲ ಸಮ್ರಾಟನೆನ್ನಿಸಿಕೊಂಡಂತಹ ಕೌರವ ಯುದ್ಧ ಮಾಡ್ತೇನೆ ಎನ್ನುವ ಹಾಗೆ ಸಿದ್ಧನಾದ್ರೆ ಸಹಕಾರಕ್ಕೆ ಎಷ್ಟು ಮಂದಿ ಬಂದಾರು, ಮತ್ತೆ ಪಾಂಡವರು ಬದುಕಲಿಕ್ಕುಂಟೋ ಅದೆಲ್ಲ ಆಲೋಚನೆ ಮಾಡಿದ್ರೆ ಅಷ್ಟು ಯೋಗ್ಯತೆ ಇದ್ದವರು ನೀವು. ಅಲ್ಲ, ಅವರು ಸಾಮಾನ್ಯ ಸಿದ್ಧತೆ ಮಾಡಿಕೊಂಡಿದ್ದಾರೆ, ದೈವ ಸಹಾಯವನ್ನು ಪಡ್ಕೊಂಡಿದ್ದಾರೆ, ಆಯುಧಗಳನ್ನು ಪಡ್ಕೊಂಡಿದ್ದಾರೆ, ಒಳ್ಳೆಯ ಕಡೆ ಸಂಬಂಧ ಬೆಳೆಸಿಕೊಂಡಿದ್ದಾರೆ ಅಲ್ವಾ? ಅನೆಲೆಯಲ್ಲಿ ಹೋರಾಟ ಏನೂ ಆಗಬಹುದು, ತೀರ್ಮಾನ ಗೆಲುವು ಸೋಲು ಗೊತ್ತಾಗುವುದು ಯುದ್ಧ ಮುಗಿದ ಮೇಲಲ್ವಾ? ಅದಕ್ಕಿಂತ ಮೊದಲೇ ತೀರ್ಮಾನ ಮಾಡಿಕೊಂಡ್ರೆ ಈಗ ಯಾರೋ ಗೆಲ್ಲುವುದು, ಯಾರೋ ಸೋಲುವುದು, ಇನ್ಯಾರೋ ಸಾಯುವುದು, ಹಾಗೆ ಸತ್ತು ಇತಿಹಾಸದಲ್ಲಿ ಇದ್ದರೂ ಕೌರವರು ಪಾಂಡವರು ಎನ್ನುವವರು ಹೊಡೆದಾಟ ಮಾಡಿಕೊಂಡು ಸತ್ರು, ಈ ಒಂದು ಕೆಟ್ಟ ಒಂದು ಅಪಕೀರ್ತಿ ನಿಮ್ಮ ಕುರುವಂಶಕ್ಕೆ ಬರುವುದರ ಬದಲು ಏನೋ ಒಂದು ಹೊಂದಾಣಿಕೆ ಮಾಡಿಕೊಂಡು ನೀವಿರುವರು ಪ್ರೀತಿಯಿಂದ ಇದ್ದದ್ದೇ ಹೌದಾಗಿದ್ರೆ ನೋಡುವವರಿಗೂ ಸಂತೋಷ, ನಿಮ್ಮ ಮನೆಯಲ್ಲಿಯೂ ಸಂತೋಷ. ನೋಡುವುದಕ್ಕೆ ಪಾಂಡವರಿಗೆ ಅಪ್ಪ ಇಲ್ಲ, ನಿನಗೆ ಅಪ್ಪ ಇದ್ರೂ ಅವ ನೋಡುವುದಿಲ್ಲ, ನೋಡುವವರು ಯಾರು? ಹಾಗಾದ್ರೆ ನಾವೆಲ್ಲ ಇದ್ದೇವಲ್ಲ ಬಂಧು ಬಾಂಧವರು.
1: ಅಪ್ಪ ಇಲ್ಲದ ಮಕ್ಕಳನ್ನು ನೀವು ನೋಡಿ ಸಂತೋಷ ಪಡುವುದು?
0: ಹಾ ಹೌದಪ್ಪ, ಪ್ರೀತಿಯಿಂದ ಇದ್ರೆ. ಅದಲ್ಲ ಅಂತಾದ್ರೆ ಮತ್ತೆ ಮುಂದಿನ ಪೀಳಿಗೆಗೆ ಅಪ್ಪ ಇಲ್ಲ ಅಂತ ಆಗುತ್ತದಲ್ಲ ಯುದ್ಧ ಆದ್ರೆ. ಅದಾಗಬಾರದು ಎನ್ನುವ ನೆಲೆಯಲ್ಲಿ ಹೇಳುವುದು, ನೀವಿರುವರು ಸಂತೋಷದಿಂದ ಇರಬಹುದಲ್ವಾ? ಯಾಕೆ ಸುಮ್ಮನೆ ಈ ಯುದ್ಧ ಯಾಕೆ ಬೇಕು?
1: ನಿಜವಾಗಿ ಪಾಂಡವರು ಹುಟ್ಟಿದ್ದು ಎಲ್ಲಿ ಅಂತ ಕೇಳಿದ್ರೆ ಕಾಡಿನಲ್ಲಿ.
0: ಹೌದೌದು,
1: ಅಲ್ಲ ಕಾಡಿನಲ್ಲಿಯೇ ಬೆಳೆದವರು ಕೂಡ.
0: ಹೌದು,
1: ಮತ್ತೆ ಹೋದದ್ದು ಕಾಡಿಗೆ. ಹಾಗಾಗಿ ಕಾಡು ಅವರಿಗೆ ಹೊಸತಲ್ಲವೇ ಅಲ್ಲ.
0: ಹೌದು,
1: ಕೌರವ ಕಾಡಿದ್ದರಿಂದ ಅವರು ಕಾಡಿಗೆ ಹೋದದ್ದು ಅಲ್ಲ, ಕಾಡಿಗೆ ಹೋಗುವುದೇ ಸಹಜವಾದ ಪ್ರವೃತ್ತಿಯಾಗಿ ಹೋಗಿದೆ.
0: ಹೌದು,
1: ನಾವು ಹಾಗಲ್ಲ. ನಾನು ಹುಟ್ಟಿದ್ದೆ ಈ ಸಿಂಹಾಸನಕ್ಕಾಗಿ ಎನ್ನುವ ಹಾಗೆ ನಮ್ಮಲ್ಲಿ ಒಂದು ಅಭಿಪ್ರಾಯ ಇಲ್ವಾ?
0: ಅಲ್ಲ, ಈಗ ಎಲ್ಲಿ ಹುಟ್ಟಿದ್ದಾರೆ ಎನ್ನುವುದನ್ನೇ ಆಲೋಚನೆ ಮಾಡಿದ್ರೆ ಕಾಡಿನಲ್ಲಿ ಹುಟ್ಟಿದ್ದರಿಂದ ಅವರು ಕಾಡಿನಲ್ಲಿಯೇ ಇರಬೇಕು ಅಂತ ಹೇಳುವುದಾದ್ರೆ, ಅಲ್ಲ ಮಾತಿಗೆ ಹೇಳುವುದು ನಾನು, ಈಗ ತುಪ್ಪದ ಗಡಿಗೆಯಲ್ಲಿ ಹುಟ್ಟಿದವರು ಗಡಿಗೆಯಲ್ಲಿಯೇ ಇರಬೇಕು ಅಂತ ಹೇಳಲಿಕ್ಕೆ ಆಗ್ತದ ಬಾವ? ಹೇಳಿದ್ದು
1: ತಾತ್ಪರ್ಯ ಅರ್ಥ ಮಾಡಿಕೊಳ್ಳಬೇಕು. ತುಪ್ಪದ ಗಡಿಗೆಯಲ್ಲಿ ಹುಟ್ಟಿದವರು ತುಪ್ಪ ತಿನ್ನುವುದಕ್ಕಾಗಿ ಹುಟ್ಟಿದವರು ಎನ್ನುವುದಲ್ಲಿಯೇ ಸೂಕ್ಷ್ಮ. ಶ್ರೇಷ್ಠವಾದದ್ದನ್ನು ತುಪ್ಪವನ್ನು ಸಾಮಾನ್ಯವಾಗಿ ಭೋಗಿಸುವವರು ಯಾರು?
0: ಬ್ರಾಹ್ಮಣರು.
1: ಉಳ್ಳವರು ಬ್ರಾಹ್ಮಣರು ಆದೀತು. ಉಳ್ಳವರು ಬ್ರಾಹ್ಮಣರಿಗೂ ಕೊಡುವಷ್ಟು ಎಲ್ಲಿರ್ತದೆ? ಕ್ಷತ್ರಿಯರಾದ ನಮ್ಮಲ್ಲಿ
0: ಖಂಡಿತ.
1: ಆ ನೆಲೆಯಲ್ಲಿಯೇ ಬಂದವ. ಯುವರಾಜ ಅಭಿಷೇಕ ಆದದ್ದು ಧರ್ಮರಾಜನಿಗಾದರೂ ಅನಭಿಷಿಕ್ತ ಸಮ್ರಾಟನಾಗಿ ಕರೆಸಿಕೊಂಡ ವೈ ಸುಯೋಧನ.
0: ಹೌದಪ್ಪ.
1: ಮೃಗರಾಜನಿಗೂ ತಲೆಯ ಮೇಲೆ ಕಿರೀಟ ಇಟ್ಟು ಅಭಿಷೇಕ ಮಾಡುವವರು ಯಾರು ಇಲ್ಲ.
0: ಇಲ್ಲಪ್ಪ.
1: ಒಂದು ರೀತಿಯ ಮೃಗೇಂದ್ರನ ಸ್ವಭಾವವೇ.
0: ಹೌದು.
1: ಹಾಗಾಗಿ ಸಾಮ ಸಾಧ್ಯವೇ ಇಲ್ಲ. ಸಾಧ್ಯವಾಗುವುದು ಹೌದು ಅಂತಾದರೆ ಹಸ್ತಿನಾವತಿಯ ಸಿಂಹಾಸನವನ್ನು ಅಖಂಡವಾಗಿಸುವ ನೆಲೆಯಲ್ಲಿಯೇ ನಮ್ಮದ್ದು ಯೋಚನೆ. ಖಂಡಗೊಳಿಸುವುದು ಅಂತಾದರೆ ಅದು ನಮ್ಮ ಬದುಕಿನಲ್ಲಿ ಸಾಧ್ಯ ಇಲ್ಲ. ನಮಗೆ ಇದು ಬೇಕು ಅಂತಲೇ ಬಂದದ್ದು ಅಂತ. ನಾವು ಸಂಧಿಗೆ ಸಾಧ್ಯವೇ ಇಲ್ಲ.
0: ಧರ್ಮ ಅಧರ್ಮಗಳ ಚಿಂತನೆ ಸ್ವಲ್ಪ ಮಾಡಿದ್ರೆ ಒಳ್ಳೇದು ಅಂತ.
1: ಯಾರಿಗೆ

0: ಕೃಷ್ಣ ಧರ್ಮಶ್ರವಣವನ್ನು ಮಾಡಿಸಿಕೊಳ್ಳುವುದಕ್ಕಾಗಿಯೇ ಕೇಳುವುದಕ್ಕಾಗಿಯೇ ಕುರುವಂಶದಲ್ಲಿ ಒಬ್ಬ ಹುಟ್ಟಿದವನಿದ್ದಾನೆ. ಧರ್ಮರಾಜ
1: ಹೌದಪ್ಪ,
0: ಅದೇ ಕೆಲಸ.
1: ಹಾಗಾಗಿ ಅಲ್ವಾ ನಿನಗೆ ಧರ್ಮವನ್ನು ಹೇಳಬೇಕು ಅಂತ ಬಂದ ದೂರ್ವಾಸರನ್ನು ನೀನು ಧರ್ಮಜನಲ್ಲಿಗೆ ಕಳುಹಿಸಿಕೊಟ್ಟದ್ದು.
0: ನಮಗೆ ಧರ್ಮದ ಅಗತ್ಯ ಉಂಟ?
1: ಇಲ್ಲಪ್ಪ.
0: ಧರ್ಮ ಏನು ಎನ್ನುವುದನ್ನು ನಾವು ತಿಳಿದು ಭಾಷ್ಯ ಬರೆಯುವಷ್ಟು ನಮ್ಮಲ್ಲಿ ಉಂಟು.
1: ಖಂಡಿತ.
0: ಹಾಗಾಗಿ ಮತ್ತೆ ನಮಗೆ ಅದರ ಅನಿವಾರ್ಯತೆ ಆದ್ರೂ ಏನು?
1: ಹೌದಪ್ಪ.
0: ಯಾರಿಗೆ ಬೇಕು ಬೇಕು ಎನ್ನುವ ಹಪಹಪಿಕೆ ಇರ್ತದೆಯೋ ಅವರಿಗೇ ಅದು ಸಿಗಬೇಕು ಕೃಷ್ಣ. ಯಾರಿಗೆ ಯಾವ್ದು ಬೇಕು ಅಂತ ಇರ್ತದೆಯೋ ಅವ್ರಿಗೆ ಅದರಲ್ಲಿ ಸಿಕ್ಕಿದಾಗಲೇ ಸಂತೋಷ ಆಗುವುದು. ಧರ್ಮರಾಜ ವನವಾಸದಲ್ಲಿದ್ದಾಗಲೂ ಮಾಡಿದ ಕೆಲಸ ಅಂತದ್ದೇ. ನಾವು ಅಂತವರಲ್ಲ. ನಾವು ಧಾರ್ಮಿಕವಾದಂತಹ ವಾತಾವರಣದಲ್ಲಿರುವ ಸನ್ನಿವೇಶ ಬಂದರೂ ನಾವು ನಮಗೆ ಬೇಕಾದದ್ದು ಧರ್ಮದಲ್ಲೇನುಂಟು ಅಷ್ಟನ್ನೇ ನಾವು ಯೋಚಿಸಿಕೊಳ್ಳುವವರು. ಹಾಗಾಗಿ ಧರ್ಮಶ್ರವಣವನ್ನು ಕೇಳುವುದಕ್ಕಾಗಿ ಇಲ್ಲಿಗೆ ನಾ ಬಂದವನು ಅಲ್ಲ. ಮತ್ತೆ ನೀ ಧರ್ಮಶ್ರವಣ ಮಾಡಿದರೆ ಕೇಳುವ ಮನಸ್ಥಿತಿಯು ಕೌರವನದ್ದಲ್ಲ. ಈಗಾಗಲೇ ನಾನು ಆಡಿದ ಹಾಗೆ ಧರ್ಮಸಮ್ಮತವಾದ ನೆಲೆಯಲ್ಲಿಯೇ ಈಗ ಧೃತರಾಷ್ಟ್ರನಿಗಿರುವಂತಹ ಸಿಂಹಾಸನ ಅವನ ಹಿರಿಯ ಮಗನಾದ ಕೌರವನಿಗೆ ಬರಬೇಕೆನ್ನುವ ನೆಲೆಯಲ್ಲಿ ಯೋಚಿಸಿದರು ನಾನು ಸಿಂಹಾಸನಕ್ಕೆ ಬಾಧ್ಯಸ್ಥನೇ ಇದ್ದೇನೆ. ಹಾಗಾಗಿ ಸಾಮದಿಂದ ಕೊಡುವುದಿಲ್ಲ, ಸಂಧಿಗೆ ಬಂದಂತವರಲ್ಲಿಯೂ ನಾನು ಅದನ್ನೇ ಆಡಿ ಕಳುಹಿಸಿದ್ದು. ಬೇಕು ಅಂತ ಆದರೆ ಸಂಗ್ರಾಮ ಉಂಟೇ ಉಂಟು. ಕ್ಷತ್ರಿಯರಾದವರು ಸಾಮದಿಂದ ಬೇಡುವುದಕ್ಕಾಗಿ ಅಲ್ಲ, ಬ್ರಾಹ್ಮಣೋತ್ತಮರಾದ್ರೆ ಬೇಡುವುದರಲ್ಲಿ ಅವರಿಗೆ ಸಾರ್ಥಕತೆ ಉಂಟು, ಬೇಡಿದರ ಅಪರಾಧವೂ ಅಲ್ಲ. ಇವರು ಬ್ರಾಹ್ಮಣ ವೇಷವನ್ನು ಮಾಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ಆ ನೆಲೆಯಲ್ಲಿ ಬೇಡುವುದಕ್ಕೆ ಅಂತ ಹೊರಟ್ರೆ ಕ್ಷತ್ರಿಯರಾದ ನಾವು ದಾನವಾಗಿ ಕೊಡಬಹುದೇ ವಿನಃ ಅದನ್ನು ಭಾಗ ಮಾಡಿಕೊಡುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಂಧಿ ಕಾರ್ಯವನ್ನು ಬಿಡು, ಸಂಗ್ರಾಮವನ್ನೇ ನಾವು ಸಿದ್ಧ ಮಾಡಿಕೊಂಡು ಬಂದ ಮೇಲೆ ನೀನು ನಮಗೆ ಸಹಾಯಿಯಾಗಿ ಒದಗಿ ಬಂದೆ ಅಂತಾದ್ರೆ ಮತ್ತೆ ಆಮೇಲೆ ನೀನು ಆಡಿದ ಹಾಗೆ ಪರಿಣಾಮದಲ್ಲಿ ಅಲ್ವ ತಿಳಿಯುವುದು, ನಾನು ಅಲ್ಲ ಧರ್ಮರಾಜನು, ಏಕಛತ್ರವಾಗಿರಬೇಕು. ಅದೇ ನಮ್ಮದ್ದು ಯೋಚನೆ. ಹಾಗಾಗಿ ಸಂಗ್ರಾಮವೇ ಸಿದ್ಧ, ಸಂಧಿಯ ಮಾತು ಇಲ್ಲ, ಆ ನೆಲೆಯಲ್ಲಿಯೇ ಪ್ರಯತ್ನ ಆಗಬೇಕು ಅಂತ ಬಂದದ್ದು.
1: ಇದು ನಾಡಿನಲ್ಲಿಯೇ ಹುಟ್ಟಿ ನಾಡಿನಲ್ಲಿಯೇ ಬೆಳೆದವರ ಮಾತು. ನೋಡುವ ಕಾಡಿನವರು ಏನ್ ಹೇಳುತ್ತಾರೆ ಅಂತ. ಭಾವ ಪಾರ್ಥ,
2: ಭಾವ
1: ಕೇಳಿದೆಯಲ್ಲ ನಿನ್ನ ದಾಯಾದಿ ಆಡಿದಂತಹ ಮಾತುಗಳನ್ನು.
2: ಹೌದು,
1: ಸಂಗ್ರಾಮವೇ ಸಿದ್ಧ, ಸಹಾಯ ಬೇಕು ಅಂತ ಅವನ ಆಲೋಚನೆ. ನಿನ್ನ ಆಲೋಚನೆ ಏನು, ಬಂದದ್ಯಾಕೆ, ನೀನು ಹೇಳಬಾರ್ದ?
2: ಖಂಡಿತವಾಗಿಯೂ ನಮ್ಮ

0: ಓ ದೇವ್ರೇ,
1: ಅರ್ಥ
0: ನಮ್ಮಣ್ಣ ಧರ್ಮರಾಯನ ಸ್ವಭಾವ ನಿನಗೆ ತಿಳಿಯದ್ದೇನಲ್ಲ. ಬೇರೆಯವರಿಗೆ ಬೇಸರ ಆಗ್ತದೆ, ಅವರ ಮನಸ್ಸಿಗೆ ಬೇಸರ ಮಾಡಬಾರದು ಎನ್ನುವ ಹಾಗೆ ಸದಾ ನಡೆದುಕೊಂಡವನು. ಹಿಂದಿನ ಪ್ರಕರಣಗಳನ್ನೆಲ್ಲ ಒಮ್ಮೆ ಗಮನಿಸಿದ್ರೆ ಕೌರವನಿಗೆ ಬೇಸರ ಆಗ್ತದೆ ಎನ್ನುವಂತಹ ಕಾರಣಕ್ಕೆ ಅಲ್ವಾ ನಮ್ಮನ್ನೆಲ್ಲ ಕರೆದುಕೊಂಡು ಆತ ವಾರಣಾವತಕ್ಕೆ ಹೊರಟದ್ದು.
1: ಕೌರವನಿಗೆ ಬೇಸರ ಆಗ್ತದೆ ಎನ್ನುವುದು ಅವನಿಗೆ ಗೊತ್ತಾಗ್ತದೆ, ಜೊತೆಯಲ್ಲಿರುವ ನಾಲ್ಕು ತಮ್ಮಂದರಿಗೆ ಬೇಸರ ಆಗ್ತದೆ ಎನ್ನುವುದು ಗೊತ್ತಾಗುವುದಿಲ್ವಲ್ಲ, ಅದು ದೊಡ್ಡ ಸಮಸ್ಯೆ ಆದದ್ದು.
0: ಹೌದಪ್ಪ, ಈಗ ನಿಮ್ಮ ಸಂಭಾಷಣೆಯನ್ನ ಕೇಳ್ತಾ ಇದ್ದೆ. ಅಣ್ಣನಿಗೆ ಪಟ್ಟಾಭಿಷೇಕ ಆದದ್ದು ಹೌದು. ಪಟ್ಟಾಭಿಷಿಕ್ತನಾದ ಮೇಲೆ ಯಾರಾದ್ರೂ ರಾಜ್ಯವನ್ನ ಪಾಲು ಮಾಡ್ಲಿಕ್ಕೆ ಸಮ್ಮತಿಸ್ತಾರಾ? ಖಂಡಿತವಾಗಿಯೂ ಇಲ್ಲ. ಆದ್ರೆ ಅಣ್ಣ ಒಪ್ಪಿದ ಯಾಕೆ?
1: ಯಾಕೆ?
0: ಇದರಿಂದ ದೊಡ್ಡಪ್ಪನಿಗೋ ಕೌರವನಿಗೋ ಬೇಸರ ಆಗಬಾರದು ಎನ್ನುವಂತಹ ಕಾರಣಕ್ಕೆ. ಹಾಗೆಯೇ ಕೌರವ ಅಣ್ಣನನ್ನ ದ್ಯೂತಕ್ಕೆ ಕರೆದಾಗ ಬಂದು ಆಡಿದ್ದೂ ಕೂಡ ಅದೇ ಕಾರಣಕ್ಕೆ. ಎಲ್ಲವನ್ನು ಕಳೆದುಕೊಂಡ, ಏನೋ ದೊಡ್ಡಪ್ಪನ ದಯೆ, ಮತ್ತೊಮ್ಮೆ ಕಳೆದುಕೊಂಡದ್ದೆಲ್ಲ ಸಿಕ್ತು. ಕೌರವ ಅಷ್ಟಕ್ಕೆ ಸುಮ್ಮನಾಗ್ಲಿಲ್ವಲ್ಲ, ಮತ್ತೆ ದ್ಯೂತಕ್ಕೆ ಆಹ್ವಾನಿಸಿದ. ಪುನಃ ಎಲ್ಲವನ್ನೂ ಕಳೆದುಕೊಳ್ಳಬೇಕಾದಂತಹ ಸಂದರ್ಭ ಬಂತು. ಕಾಡಿಗೆ ಹೋಗಿ ಈಗ ಎಲ್ಲವನ್ನ ಅನುಭವಿಸಿ ನಾವು ಬಂದಿದ್ದೇವೆ. ಇದೆಲ್ಲ ಕಾರಣ ಯಾಕೆ? ಬೇರೆಯವರಿಗೆ ಬೇಸರ ಆಗಬಾರದು, ತನಗೆ ನೋವಾದ್ರೂ ಅಡ್ಡಿಲ್ಲ ಎನ್ನುವುದಕ್ಕಾಗಿ. ಈಗಲೂ ಹಾಗೆ. ನಿಜ ಹೇಳಬೇಕು ಅಂತ ಹೇಳಿದ್ರೆ ಅಣ್ಣನಿಗೆ ಯುದ್ಧ ಮಾಡಲಿಕ್ಕೆ ಮನಸ್ಸಿಲ್ಲ. ಸಾಮದಿಂದಲೇ ಬಗೆಹರಿಸಿಕೊಳ್ಳಬೇಕು ಎನ್ನುವುದಾಗಿ ಅಲ್ವ ಪ್ರಯತ್ನವನ್ನ ನಡೆಸಿದ್ದು. ಕೌರವ ಒಪ್ಪಲಿಲ್ಲ ಎನ್ನುವ ಕಾರಣಕ್ಕೆ ತನಗೆ ಮನಸ್ಸಿಲ್ಲದಿದ್ದರೂ ಕೂಡ ಆತ ಯುದ್ಧದ ಸಿದ್ಧತೆಯನ್ನ ನಡೆಸಲಿಕ್ಕೆ ತೊಡಗಿದ್ದಾನೆ. ಮತ್ತೆ ಈ ವಿಚಾರದಲ್ಲಿ ನೀನೇನೋ ನನ್ನ ಅಭಿಪ್ರಾಯವನ್ನ ಕೇಳಿದೀಯ. ನನಗೆ ಹೇಳುವಂತಹ ಯಾವುದೇ ಸ್ವಾತಂತ್ರ್ಯ ಇಲ್ಲ. ಅಣ್ಣ ಹೇಳಿ ಕಳುಹಿದ್ದಾನೆ, ಶ್ರೀಕೃಷ್ಣನನ್ನ ನಮ್ಮ ಪಕ್ಷಕ್ಕೆ ಬರಮಾಡಿಕೊಂಡು ಬಾ. ಇಷ್ಟು ವಿಚಾರವನ್ನ ಮಾತ್ರ ನಾನು ಹೇಳಬಲ್ಲೆ, ಮತ್ತೆ ಯಾವ ನಿರ್ಧಾರವೂ ನನಗೆ ಬಿಟ್ಟದ್ದಲ್ಲ.
1: ನಿಮ್ಮ ಪಕ್ಷದ ನಾಯಕನಾದ ಧರ್ಮರಾಯನಿಗೆ ಯುದ್ಧ ಬೇಡ ಅಂತುಂಟು.
0: ಹೌದು.
1: ಆದ್ರೆ ನೀವೆಲ್ಲ ಸೇರಿ ಯುದ್ಧ ಬೇಕು ಎನ್ನುವ ಪ್ರಚೋದನೆಯನ್ನು ಕೊಡ್ತಾ ಇದ್ದೀರಿ. ಕೌರವರ ಪಕ್ಷದ ನಾಯಕನಾದ ಸುಯೋಧನನಿಗೆ ಯುದ್ಧ ಬೇಕು ಅಂತುಂಟು. ಆದ್ರೆ ಭೀಷ್ಮ ದ್ರೋಣಾದಿಗಳೆಲ್ಲ ಸೇರಿ ಯುದ್ಧ ಬೇಡ ಬೇಡ ಎನ್ನುವ ಹಾಗೆ ಪ್ರಚೋದನೆಯನ್ನು ಮಾಡ್ತಾ ಇದ್ದಾರೆ. ನೋಡುವ ಯಾರ ತೀರ್ಮಾನ ಆಗ್ತದೆ ಅಂತ. ಈರ್ವರೂ ಸೇರಿ ಸಹಾಯವನ್ನು ಕೇಳುವುದಕ್ಕೆ ಬಂದಿದ್ದೀರಿ.
0: ಹೌದು.
1: ಕೊಡಬಹುದಿತ್ತು, ಆದ್ರೆ ಒಂದು

0: ಇರುವರೂ ಬಂದು ಒಂದನ್ನೇ ಅಪೇಕ್ಷೆ ಮಾಡ್ತಾ ಇದ್ದೀರಿ. ಕೃಷ್ಣ ತನು ಮನ ಧನ ಸಹಾಯವನ್ನು ಕೊಡಬೇಕು. ಕೊಡಬಹುದಿತ್ತು, ಏನು ಮಾಡುವ. ಎಳವೆಯಿಂದ ಗೋಪಿಕಾ ಸ್ತ್ರೀಯರೊಟ್ಟಿಗೆ ಒಡನಾಟ ಮಾಡಿ ಮಾಡಿ ಮಾಡಿ ಯುದ್ಧ ಮಾಡುವುದನ್ನೇ ಮರೆಯಬಹುದಾದ ಸ್ಥಿತಿಗೆ ನಾನು ಒಳಗಾಗಿದ್ದೇನೆ. ನಿಮ್ಮ ಇರುವರಿಗೂ ಗೊತ್ತಾಗಿರಬಹುದು, ಮಾಗಧ ಯುದ್ಧ ಮಾಡುವುದಕ್ಕೆ ಬಂದಾಗ ಒಮ್ಮೆಯೂ ಯುದ್ಧ ಮಾಡುವುದಕ್ಕೆ ನಿಲ್ಲದೆ ಓಡಿ ಹೋದವ ನಾನು. ಯುದ್ಧ ಮಾಡುವಂತಹ ಯಾವ ಉತ್ಸಾಹವೂ ನನಗಿಲ್ಲ. ಸುದರ್ಶನ ಚಕ್ರ ಅದು ಯಾರನ್ನೂ ಕೊಲ್ಲದೆ ಯಾವುದನ್ನೂ ಕತ್ತರಿಸದೆ ಏನೂ ಕೆಲಸಕ್ಕೆ ಬಾರದೇ ಇರುವ ಸ್ಥಿತಿಗೆ ಬಂದು ಹೋಗಿದೆ. ಹಾಗಾಗಿ ನಾನು ಯುದ್ಧ ಮಾಡುವ ಸ್ಥಿತಿಯಲ್ಲಂತೂ ಇಲ್ಲ. ಆದ್ರೂ ಏನಾದರೂ ಮಾಡಬೇಕಲ್ಲ, ನೀವಿರುವರು ಬಂದವರಿಗೆ ಏನನ್ನೋ ಕೊಡಲೇಬೇಕಲ್ಲ. ಹಾಗಾಗಿ ನಮ್ಮ ಯಾದವೀ ಸೇನೆಯನ್ನು ಒಂದು ಕಡೆಯಲ್ಲಿ ಇಡ್ತಾ ಇದ್ದೇನೆ, ಮತ್ತೊಂದೆಡೆಯಲ್ಲಿ ನಾನು ನಿಮ್ಮ ಇರುವರಲ್ಲಿ ಯಾರಿಗೆ ಯಾವುದು ಬೇಕೋ ತೆಗೆದುಕೊಳ್ಳಬಹುದು. ನಾನು ಚಕ್ರವನ್ನು ಆಯುಧವನ್ನು ಹಿಡಿಯುವುದಿಲ್ಲ, ಯುದ್ಧ ಮಾಡುವುದಿಲ್ಲ, ಸುಮ್ಮನೆ ಇರ್ತೇನೆ ಅಷ್ಟೇ. ಯಾವ ಕೆಲಸಕ್ಕೂ ಬಾರದೆ ಹೋದ ವ್ಯಕ್ತಿಯಾಗಿ ಯಾದವೀ ಸೇನೆ ನಿಮಗೆ ಯುದ್ಧಕ್ಕೆ ಸಹಾಯ ಆಗುತ್ತದೆ. ಯಾರು ಯಾರಿಗೆ ಹೇಗೆ ಬೇಕು ಎನ್ನುವ ತೀರ್ಮಾನ ನಿಮಗೆ ಇರಲಿ. ಹಾಗಾಗಿ ಆಯ್ಕೆಯನ್ನು ಮುಂದಿಡ್ತಾ ಇದ್ದೇನೆ. ಮೊದಲಾಗಿ ಬಂದವ ನೀನು, ಕಾಣಿಸಿಕೊಂಡವನು ನೀನು. ಹಾಗಾಗಿ ನೀನೇ ಹೇಳು ಪಾರ್ಥ, ಏನು ಬೇಕು ನಿನಗೆ?
1: ಶ್ರೀಕೃಷ್ಣ, 13 ವರ್ಷಗಳ ಕಾಲ ನೆಲೆ ಇಲ್ಲದೆ ಕಾಡಿನಲ್ಲಿ ತಿರುಗಾಡಿದವರು ನಾವು. ಈಗಲೂ ಕೂಡ ವಿರಾಟರಾಯ ಕೊಟ್ಟಂತಹ ಉಪಪ್ಲಾವ್ಯ ನಗರದಲ್ಲಿ ನಾವು ಇದ್ದೇವೆ. ಹಾಗಾಗಿ ನಮಗೆ ಏನು ಎನ್ನುವುದು ಸುಸ್ಥಿರವಾಗಿ ಇಲ್ಲ. ಈಗಾಗಲೇ ಯುದ್ಧ ಎನ್ನುವ ವಿಚಾರವನ್ನ ಕೇಳಿ ದ್ರುಪದನೋ ಅಥವಾ ವಿರಾಟನೋ ನಮಗೆ ಆತ್ಮೀಯರಾದವರು ಒಂದಷ್ಟು ಸೈನ್ಯವನ್ನ ನಮ್ಮ ಸಹಾಯಕ್ಕೆ ಕಳುಹಿಸಿದ್ದಾರೆ. ಆದರೆ ಅವರೆಲ್ಲರನ್ನೂ ಸಾಕುವಂತಹ ಜವಾಬ್ದಾರಿ ನಮ್ಮ ಮೇಲಿಲ್ಲ. ನಮ್ಮ ಮೇಲಿನ ಪ್ರೀತಿಯಿಂದ ಅವರೇ ಆ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ. ಈಗ ಇನ್ನು ನಿನ್ನ ಯಾದವೀ ಸೇನೆ ನಮ್ಮ ಸಹಾಯಕ್ಕೆ ಬಂತು ಅಂತಾದ್ರೆ ಅದನ್ನ ಸಾಕುವುದು ಹೇಗೆ? ನಮಗೆ ಬಹಳ ಕಷ್ಟ ಆಗ್ತದೆ. ಮತ್ತೆ ನಮಗೆ ಅಣ್ಣ ಹೇಳಿದ್ದಿಷ್ಟೇ, ಶ್ರೀಕೃಷ್ಣ ಒಂದು ನಮ್ಮ ಪಕ್ಷಕ್ಕೆ ಇದ್ರೆ ಸಾಕು ಎನ್ನುವುದಾಗಿ. ಒಂದು ಮಾತಿಲ್ವಾ, ಹಕ್ಕಿಗೆ ರೆಕ್ಕೆಯೇ ಬಲ, ಭಾವನೆಗೆ ಭಾವನೆಯೇ ಬಲ ಎನ್ನುವುದಾಗಿ. ಹಾಗಂತ ನಿನ್ನನ್ನ ಸಾಕ್ತೇವೆ ಎನ್ನುವಂತಹ ಉದ್ದಟತನ ನಮಗಿಲ್ಲ. ನೀವು ನಮ್ಮ ಜೊತೆಗಿದ್ರೆ, ನಿನ್ನ ಆಶೀರ್ವಾದ ನಮ್ಮ ಮೇಲಿದ್ರೆ ಖಂಡಿತವಾಗಿಯೂ ಯುದ್ಧವನ್ನ ಗೆಲ್ಲಬಹುದೇನೋ ಎನ್ನುವಂತಹ ಒಂದು ಆಸೆ ನಮ್ಮಣ್ಣನದ್ದು. ಹಾಗಾಗಿ ನೀನೊಬ್ಬನೇ ಬಂದ್ರೆ ಸಾಕು, ಯಾದವಿ ಸೈನ್ಯದ ಅವಶ್ಯಕತೆ ನಮಗೆ ಖಂಡಿತ ಇಲ್ಲ.
0: ಸರಿ, ನೋಡುವ ಕೌರವ ಏನ್ ಹೇಳ್ತಾನೆ ಅಂತ ಕೇಳುವ.
2: ಕೃಷ್ಣ
0: ಬಾವಯ್ಯ,
2: ಅರ್ಥ ಆಯ್ತು.

0: ಕೃಷ್ಣ
1: ಭಾವಯ್ಯ,
0: ಈ ಪ್ರಸಂಗ ನಮಗೆ ನಿರೀಕ್ಷಿತವೇ? ಬಂದ ಮೇಲೆ ಇಂಥದ್ದೊಂದು ಪ್ರಸಂಗ ಆದದ್ದಲ್ಲಪ್ಪ,
1: ಮತ್ತೆ
0: ಬರುವಾಗಲೇ ನಿರೀಕ್ಷಿಸಿಕೊಂಡು ಬಂದ ಪ್ರಸಂಗ. ಅಲ್ಲ, ನೀನು ಪಾಂಡವರನ್ನು ಬಿಡುವುದಕ್ಕೆ ಸಾಧ್ಯ ಉಂಟ? ಅದು ನಮ್ಮದ್ದು ಯೋಚನೆ ಹೌದಪ್ಪ, ಆದರೆ ಎಲ್ಲಿಯಾದರೂ ಕೃಷ್ಣನನ್ನು ಒಲಿಸಿಕೊಳ್ಳುವುದಕ್ಕೊಂದು ಅವಕಾಶ ಉಂಟು ಅಂತಾದರೆ ನಾಳೆ ನಮ್ಮವರು ಆಡುವುದಕ್ಕಿಲ್ಲ. ಅಲ್ಲ, ನೀನು ಆ ದಿನವೇ ಹೋಗಿ ಕೃಷ್ಣನನ್ನು ಮಾತಾಡಿಸಿದ್ದಿದ್ರೆ ಏನೋ ಒಂದು ನಿನಗೆ ಸಹಾಯ ಆದರೂ ಆಗುತ್ತಿತ್ತೋ ಏನೋ. ನಮ್ಮಲ್ಲಿ ಕೆಲವರೆಲ್ಲ ಇದ್ದಾರೆ ಭಾಗವತ ಶ್ರೇಷ್ಠರಲ್ಲ, ಅವರ ಬಾಯಿಗೆ ಆಹಾರವಾಗಬಾರದು ಎನ್ನುವ ಕಾರಣಕ್ಕೆ ಒಂದು ಪ್ರಯತ್ನ ಮಾಡುವ ಅಂತ ಬಂದದ್ದು.
1: ಏನು ಮಾಡಿದ್ರು ಭಾಗವತರಿಗೆ ಆಹಾರ ಹಾಕುವುದೇ ಹಾಗಾದ್ರೆ
0: ಆಗುವುದಕ್ಕಿಲ್ಲ ಅಂತ ಅರ್ಥ ಆಯ್ತಲ್ಲ. ಈಗ ನಾಳೆ ಅವರೂ ಆಡುವುದಕ್ಕಿಲ್ಲ, ನಾನು ಪ್ರಯತ್ನಿಸಿ ಆಗಿದೆ. ಆದರೂ ನೀನು ಉಪಾಯದಿಂದಲಾಗಿ ಒಂದು ವಿಷಯವನ್ನು ಮುಂದಿಡುತ್ತೀಯ, ಅದಕ್ಕೆ ಅವ ಅಸ್ತುಮುದ್ರೆಯನ್ನು ಒತ್ತುತ್ತಾನೆ ಅಂತಾದರೆ ಆದಿ ತಪ್ಪ.
1: ಅಲ್ಲ, ನಾನು ಏನು ಯುದ್ಧ ಮಾಡುವುದಿಲ್ಲ, ಚಕ್ರ ಹಿಡಿಯುವುದಿಲ್ಲ, ಯಾವ ಕೆಲಸಕ್ಕೂ ಇಲ್ಲ ನಾನು.
0: ಅಲ್ಲ, ನಮಗೆ ಅಂತವರಿಂದ ಪ್ರಯೋಜನ ಉಂಟ?
1: ಕೆಲವು ಮೇಲ್ವಿಚಾರಣೆ ಮಾಡಬಹುದು.
0: ಹೌದಪ್ಪ,
1: ಹೊರಟವರನ್ನು ಹೋಗು ಅಂತ ಹೇಳುವುದು,
0: ನಮ್ಮ
1: ಬರ್ತಾ ಇರುವವರನ್ನು ಬಾ ಅಂತ ಕರೆಯುವುದಷ್ಟೇ.
0: ಅದೇ, ನಮ್ಮಲ್ಲಿ ಅಂತಹ ಸಾವಿರ ಸಾವಿರ ಜನರಿದ್ದಾರೆ, ಕೇವಲ ಮೇಲ್ವಿಚಾರಣೆಗಾಗಿಯೇ ಅವರನ್ನು ನೇಮಿಸಿದ್ದೇವೆ. ನಿಮ್ಮಲ್ಲಿ ಆದರೆ ಪಾಪ ಬೇರೆ ಯಾರೂ ಇಲ್ಲ, ಹಾಗಾಗಿ ನಿನಗೊಂದು ಆಸ್ಥಾನವನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿ ಅಂತದ್ದಕ್ಕೆ ಸಾವಿರ ಸಾವಿರ ಜನರು ಕಾಯ್ತಾ ಇದ್ದಾರೆ.
1: ಕೆಲಸ ಮಾಡುವ ನೂರಾರು ಜನರನ್ನು ಸಾವಿರಾರು ಮೇಲ್ವಿಚಾರಕರು ಮೇಲ್ವಿಚಾರಣೆ ಮಾಡುವ
0: ಅಲ್ಲವೇ ಅಲ್ಲ, ಕೆಲಸ ಮಾಡುವ ಕೋಟಿಗಟ್ಟಲೆ ಜನರನ್ನು ವಿಚಾರಿಸುವುದಕ್ಕೆ ಸಾವಿರಾರು ಜನರಿದ್ದಾರೆ ಎನ್ನುವ ಹಾಗೆ ನಮ್ಮದು ಅಷ್ಟು ಅಪರಿಮಿತವಾದಂತಹ ಬಲ ಬೆಂಬಲ ಉಂಟು ಎನ್ನುವ ನೆಲೆಯಲ್ಲಿ
1: ಸರಿ.
0: ಈಗ ನೀನು ಇಂಥದ್ದೊಂದು ಪ್ರಕರಣವನ್ನು ಇಂಥದ್ದೊಂದು ವಿಷಯವನ್ನು ಮುಂದಿಡ್ತೀಯ ಅಂತಾದರೆ ಆದೀತು. ಆದ್ರೆ ಒಂದುಂಟು.
1: ಏನು?
0: ನಮ್ಮ ಪಕ್ಷವನ್ನು ನೀನು ಯಾವುದೇ ನೆಲೆಯಲ್ಲಿಯೂ ವಿರೋಧಿ ಪಕ್ಷ ಅಂತ ನೋಡುವ ಹಾಗಿಲ್ಲ. ನೀನು ಪಾಂಡವರನ್ನು ಸೇರಿಕೊಳ್ಳುವುದೇ ಆದರೂ ನಮ್ಮೊಳಗೆ ಹೊಕ್ಕಿರಿಯಲಾಗದು. ಈಗ ನಿನ್ನನ್ನು ಕೇವಲ ಈ ಶಸ್ತ್ರಾಸ್ತ್ರದಿಂದ ಮಾಡುವಂತಹ ಯುದ್ಧದಲ್ಲಿ ಮಾತ್ರ ನಿರೀಕ್ಷಿಸುವ ಹಾಗಿಲ್ಲ.
1: ಮತ್ತೆ
0: ನೀನು ಕೆಲವೊಮ್ಮೆ ನೀನು ಯುದ್ಧ ಮಾಡದೆಯೂ ಬಹುಬಗೆಯಲ್ಲಿ ಪ್ರವರ್ತಿಸಿದಂತಹ ವಿಚಾರವನ್ನು ನಾವು ಕೇಳಿದವರಿದ್ದೇವೆ. ತಟಸ್ಥನಾಗಿಯೇ ಇರ್ತೇನೆ ಅಂತ ನೀನೀಗ ಆಡುತ್ತೀಯ ಅಂತಾದರೆ ಯುದ್ಧ ಮುಗಿಯುವವರೆಗೂ ನಿನ್ನದು ಅಂತಹದ್ದೇ ಭಾವ ಬೇಕಾಗುತ್ತದೆ. ನಾವು ನೋಡಿಕೊಳ್ಳುತ್ತೇವೆ. ಈಗ ಎರಡೂ ಕಡೆಗೆ ಸಂಬಂಧವನ್ನು ನೀನು ಬೆಳೆಸಿದ ಮೇಲೆ ನಾವು ಗೆಲ್ಲುವುದು ಅಲ್ಲ ಪಾಂಡವರು ಗೆಲ್ಲುವುದು ಯುದ್ಧದಲ್ಲಿ ತೀರ್ಮಾನ ಆಗುತ್ತದೆ.
1: ಸರಿ,
0: ನೀನು ಕೇವಲ ಉತ್ಸವ ಮೂರ್ತಿಯ ಹಾಗೆ ಕುಳಿತು ನೋಡುವುದೇ ಹೌದು ಅಂತಾದರೆ ಮತ್ತೆ ನಾವು ಉಳಿದದ್ದೆಲ್ಲ ನೋಡಿಕೊಳ್ಳುತ್ತೇವೆ.
1: ಹಾ, ಅದೊಂದು ಮಾತು ಸರಿ.
0: ಯಾವುದು?
1: ಉತ್ಸವ ಮೂರ್ತಿಯ ಹಾಗೆ
0: ಹಾಗೆ ಇದ್ರಾಯ್ತು.
1: ಸರಿ,
0: ಮತ್ತೆ ಯಾವ ಕೆಲಸವೂ ಬೇಡ.
1: ಇದು ದೇವರು ಉತ್ಸವ ಮೂರ್ತಿ ಅಂತ ಹೇಳಿದ್ರೆ ಹಾಗೆ ಅಲ್ವಾ? ಒಂದು ದೀಪ, ದೀಪದ ಬುಡದಲ್ಲಿ ಕುಳಿತಂತಹ ವ್ಯಕ್ತಿ ಪುಸ್ತಕ ಓದುತ್ತಾನೆ, ಮತ್ತೊಬ್ಬ ಅದೇ ದೀಪ ಹಿಡಿದುಕೊಂಡು ಹೋಗಿ ಯಾವುದೋ ಒಂದು ಮನೆಯ ಕಳ್ಳತನವನ್ನು ಮಾಡುತ್ತಾನೆ. ಅಲ್ಲಿ ಮಾಡಿದ ವ್ಯಕ್ತಿಗೆ ಪಾಪ ಪುಣ್ಯಗಳ ಲೇಪವೇ ಹೊರತು ದೀಪಕ್ಕಲ್ವಲ್ಲ. ಪ್ರಚೋದನೆ ಕೊಡುವುದು ಮಾತ್ರ ದೇವರ ಕೆಲಸ, ಕೆಲಸ ಮಾಡುವುದು ಮನುಷ್ಯರ ಕೆಲಸ. ಹಾಗೆಯೇ ಉತ್ಸವ ಮೂರ್ತಿಯು ಹಾಗೆ ಇಡೀ ಊರೆಲ್ಲ ಸುತ್ತಾಡಿ ಬರುತ್ತದೆ. ಯಾವ ಮನೆಯು ತನ್ನದು ಎನ್ನುವ ಭಾವ ಇಲ್ಲ, ಯಾರೋ ಪರರು ಎನ್ನುವ ಭಾವವೂ ಇಲ್ಲ. ಹಾಗಂತ ಸುತ್ತಾಡಿ ಅನುಗ್ರಹ ಮಾಡುವುದು ಮಾಡುವುದೇ. ಪ್ರಸಾದ ತಗೊಳ್ಳುವವರು ತಗೊಳ್ತಾರೆ, ಅದು ಅವರಿಗೆ ಅವರ ಭಾಗ್ಯಕ್ಕೆ ಬಿಟ್ಟದ್ದು. ಸರಿ, ಹಾಗಾದ್ರೆ ಪಾಂಡವರ ಪಕ್ಷದಲ್ಲಿರ್ತೇನೆ, ತಟಸ್ಥನಾಗಿ ಯುದ್ಧ ಮಾಡದೆ ನಿಂತಿರ್ತೇನೆ.
0: ಅಷ್ಟು ನೀ ಮಾಡಿದ್ರೆ ನಾವು ಪ್ರಸಾದ ತೆಗೆದುಕೊಳ್ತೇವೆ.
1: ಪ್ರಸಾದ ಕೊಟ್ಟೇ ಕೊಡ್ತೇನೆ, ಖಂಡಿತ.
0: ನಮಗೆ ಬೇಕಾದದ್ದು ಅಷ್ಟೇ.
1: ಸರಿ,
0: ಹಾಗಾಗಿ ಆ ನಿರೀಕ್ಷೆಯಲ್ಲಿಯೇ ಇರುವುದು ಹೌದು ಅಂತಾದ್ರೆ ಮತ್ತೆ ಈ ದ್ವಾರಾವತಿಯಲ್ಲಿ ಸ್ವಲ್ಪ ನಮಗೆ ಕೆಲಸ ಉಂಟಪ್ಪ.
1: ಹಾ ಹಾ ಹಾ ಹಾ,
0: ತಮ್ಮನನ್ನು ಮಾತಾಡಿಸಿದ ಮೇಲೆ ನಮ್ಮ ಗುರುಗಳು ಇದ್ದಾರೆ ಇಲ್ಲಿ.
1: ಹಾ, ಹೌದು.
0: ಸ್ವಲ್ಪ ಇದ್ದಾರೋ ಅಂತ ನಾವು ಆ ಕಡೆಯಲ್ಲಿ ಗಮನ ಹರಿಸಿ ಮತ್ತೆ ನಾವು ಹಾಗೆ ಹೋಗುತ್ತೇವೆ. ಆದೀತಾ?
1: ಹೌದು, ಗುರುಗಳಿಂದ ಕಲಿತದ್ದನ್ನೆಲ್ಲ ಒಮ್ಮೆ ಪ್ರಯೋಗ ಮಾಡಿ ಹಾಗೆ ಮರಳಿ ಹೋಗಬಹುದು.
0: ಹಾಗಾದ್ರೆ ಮಾತು ಮಾತೇ ಅಲ್ವಾ?
1: ಖಂಡಿತವಾಗಿ.
0: ಆದೀತು ಆಗಿದ್ರೆ
1: ಪಾರ್ಥ, ಏನು ಮರಳಾಗಿ ಬಿಟ್ಟೆ ಪುಣ್ಯಾತ್ಮ ನೀನು. ಅಲ್ಲದೆ ಹೋದರೆ ಸಮಸ್ತ ಯಾದವೀ ಸೈನ್ಯವನ್ನು ಒಂದೆಡೆಯಲ್ಲಿ ನಿಲ್ಲಿಸಿ ಮತ್ತೊಂದೆಡೆಯಲ್ಲಿ ಯುದ್ಧವನ್ನೇ ಮಾಡದ ನಾನು ತಟಸ್ಥನಾಗಿರ್ತೇನೆ, ಯಾವುದು ಬೇಕು ಅಂತ ಆಯ್ಕೆ ಮಾಡಿಕೊ ಅಂತ ಕೇಳಿದರೆ ಹೋಗಿ ಹೋಗಿ ನನ್ನನ್ನು ಆಯ್ಕೆ ಮಾಡಿದ್ಯಲ್ಲ, ಏನು ಮರುಳುತನ ಮಾಡಿಬಿಟ್ಟೆ. ಯಾದವೀ ಸೈನ್ಯವನ್ನು ಪಡೆದುಕೊಂಡಿದ್ರೆ ಯುದ್ಧ ಮಾಡುವುದಕ್ಕಾದ್ರೂ ಒಂದು ಸಹಾಯ ಆಗ್ತಾ ಇತ್ತು. ಈಗ ನಾನು ಏನೂ ಮಾಡದೆ ಆ ಯುದ್ಧವನ್ನು ಹಿಡಿಯದೆ ಯುದ್ಧವನ್ನು ಮಾಡದೆ ಸುಮ್ಮನೆ ನಿನಗೊಂದು ಹೊರೆ ಆಗುತ್ತೇನೆ ಬಿಟ್ರೆ ಯಾವ ಅನುಕೂಲವೂ ಇಲ್ವಲ್ಲ. ಯಾಕೆ ಮನೆಯ ಬಾಗಿಲಿಗೆ ಬಂದ ಕಾಮಧೇನುವನ್ನು ಹೊರಗೆ ಓಡಿಸಿ ಬರಡು ಎಮ್ಮೆಯನ್ನು ಮನೆಗೆ ತೆಗೆದುಕೊಂಡು ಬಂದಿಯಲ್ಲ, ಯಾಕೆ ಹೀಗೆ ಮಾಡಿದೆ ಪಾರ್ಥ?
2: ಕೃಷ್ಣ, ನಿನ್ನ ಮಾತನ್ನ ಕೇಳುವಾಗ ನನಗೊಂದು ವಿಚಾರ ನೆನಪಾಗ್ತದೆ. ಒಂದೆಡೆಯಲ್ಲಿ ಶೀತಲ ಕಿರಣವನ್ನ ಬೀರುವಂತಹ ಚಂದ್ರ, ಇನ್ನೊಂದೆಡೆ ಸಾವಿರಾರು ನಕ್ಷತ್ರ ಪುಂಜಗಳು. ಆ ನಕ್ಷತ್ರ ಪುಂಜದ ಬೆಳಕಿನಲ್ಲಿ ನಡಿಲಿಕ್ಕಾಗ್ತದೋ?
0: ಅದಿಲ್ಲ,
2: ಖಂಡಿತವಾಗಿಯೂ ಇಲ್ಲ. ಹಾಗೆಯೇ ಚಂದ್ರನಿದ್ದ ಹಾಗೆ ನಮ್ಮ ಬದುಕಿನಲ್ಲಿ ನೀನು, ಪಾಂಡವರನ್ನ ಸದಾ ಕೈ ಹಿಡಿದು ನಡೆಸುತ್ತಾ ಬಂದವನು. ಈ ಯುಗಕ್ಕೆ ದುಸ್ಸಾಧ್ಯ ಅಲ್ಲ ಅಸಾಧ್ಯವೇ ಎನಿಸುವಂತಹ ರಾಜಸು ಯಾಗವನ್ನ ನಮ್ಮಿಂದ ಮಾಡಿಸಿದವನು. ಆ ಸಂದರ್ಭದಲ್ಲಿ ಅಣ್ಣ ನಿನಗೇ ಅಲ್ವಾ ಅಗ್ರಪೀಠವನ್ನ ಕೊಟ್ಟದ್ದು, ಸುಮ್ಮನೆ ಕೊಟ್ಟದ್ದು ಅಂತ ಹೇಳಿ ಮಾಡಿದ್ಯಾ? ನಿನ್ನ ಯೋಗ್ಯತೆಯನ್ನ ಆತ ತಿಳಿದುಕೊಂಡಿದ್ದಾನೆ. ನೀನು ನಗಾಡಿಕೊಳ್ತೀಯ, ಓಡಿಕೊಳ್ತೀಯ, ಆಡಿಕೊಳ್ತೀಯ, ಹೇಗೆ ಬೇಕಿದ್ರೂ ಸಹಾಯವನ್ನ ನಮಗೆ ಮಾಡ್ತೀಯ ಎನ್ನುವಂತಹ ಭರವಸೆ ನನ್ನ ಅಣ್ಣನಿಗೆ ನಿನ್ನ ಮೇಲಿದೆ. ಹಾಗಾಗಿ ಹೇಳುವಂಥದ್ದು, ಮತ್ತೆ ನಿನ್ನ ಸಾರಥ್ಯ ಎನ್ನುವಂಥದ್ದು ಬ್ರಹ್ಮನ ಸಾರಥ್ಯಕ್ಕೆ ಸಮಾನ, ಪರಮೇಶ್ವರ ಕೂಡ ನಿನ್ನ ಸ್ನೇಹಿತ. ಅಂತಹ ಯೋಗ್ಯತೆ ಉಳ್ಳಂತಹ ನೀನು ನಮ್ಮ ಪಕ್ಷಕ್ಕೆ ಬಂದು ಇದ್ರೆ ಸಾಕು. ಜೊತೆಯಲ್ಲಿ ನನ್ನದೊಂದು ಮನವಿ, ನನ್ನ ಭಾವನಾಗಿಯೋ ಅಲ್ಲ ದೇವನಾಗಿಯೋ ನನ್ನ ರಥದ ಸಾರಥ್ಯವನ್ನ ವಹಿಸಿಕೊಳ್ಬೇಕು ಎನ್ನುವುದಾಗಿ ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೇನೆ. ಆ ಮೂಲಕ ನಮ್ಮ ಬಾಳ ರಥವನ್ನ ಸಸೂತ್ರವಾಗಿ ನಡೆಸುವಂತಹ ಹೊಣೆಯನ್ನ ನಿನ್ನ ಪಾಲಿಗೆ ಒಪ್ಪಿಸ್ತಾ ಇದ್ದೇನೆ. ಹೇಗೆ ಆದೀತೋ
1: ಅರ್ಜುನ? ಸಾವಿರ ಸಾವಿರ ವರ್ಷಗಳ ಕಾಲ ತಪಸ್ಸನ್ನಾಚರಿಸಿದಂತಹ ತಪಸ್ವಿಗಳು, ಯೋಗಿಗಳು ಪ್ರತ್ಯಕ್ಷನಾದಂತಹ ದೇವನಲ್ಲಿ ಕೇಳುವುದೇನು? ನನಗೆ ಆ ವರ ಬೇಕು, ಈ ವರ ಬೇಕು, ಅದು ಬೇಕು, ಇದು ಬೇಕು, ಎಲ್ಲವನ್ನೂ ಕೇಳಿದರೆ, ಕೇಳಿದ್ದೆಲ್ಲವನ್ನೂ ದೇವರು ಅನುಗ್ರಹ ಮಾಡ್ತಾನೆ. ಆದ್ರೆ ಅದು ಅಷ್ಟಕ್ಕೇ ಸೀಮಿತವಾಗಿರ್ತದೆ, ಕೇಳಿದ್ದು ಮಾತ್ರ ಸಿಗ್ತದೆ. ಒಮ್ಮೆ ಆ ದೇವರನ್ನೇ ನೀನೇ ಬೇಕು ಅಂತ ಕೇಳಿದರೆ ನಾವು ಕೇಳಿದ್ದು ಕೇಳದೆ ಹೋದದ್ದು ಎಲ್ಲವೂ ನಮ್ಮ ಮನೆಯ ಬಾಗಿಲಿಗೆ ಬಂದು ಬೀಳುವುದಿಲ್ವಾ?
2: ಖಂಡಿತ.
1: ಸಣ್ಣ ಮಗುವೊಂದು ತಂದೆಯನ್ನು ಹೋಗಿ ಪೀಡಿಸಿ ಅದು ಬೇಕು ಇದು ಬೇಕು ಹಾಗೆ ಕೊಡು ಹೀಗೆ ಕೊಡು ಅಂತೆಲ್ಲ ಬೇಡ್ತದೆ. ಹಾಗೆ ಬೇಡುವ ಬದಲು ಹೋಗಿ ತಂದೆಯನ್ನು ನೀನೇ ಬೇಕು ಅಪ್ಪ, ನನಗೆ ಬೇಕಾದದ್ದನ್ನೆಲ್ಲ ಕೊಡುವ ಹೊಣೆ ನಿನ್ನದ್ದು ಎನ್ನುವ ಹಾಗೆ ಒಮ್ಮೆ ತನ್ನ ಹೊಣೆಗಾರಿಕೆಯನ್ನು ಅಪ್ಪನ ಹೆಗಲಿಗೆ ಏರಿಸಿದ್ರೆ ಅದಕ್ಕೆ ಬೇಕಾದದ್ದಕ್ಕಿಂತ ಹೆಚ್ಚಿಗೆ ಸಿಗುವುದಿಲ್ವ?
2: ಹೌದು.
1: ಬುದ್ಧಿವಂತಿಕೆಯ ಕೆಲಸ ಮಾಡಿದ್ದಿ, ಹೆದರಬೇಡ. ಕೇವಲ ನಿನ್ನ ರಥದ ಸಾರಥ್ಯಾಗಿ ಅಲ್ಲ, ಬದುಕಿನ ಸಾರಥ್ಯವನ್ನು ಮಾಡ್ತೇನೆ ಎನ್ನುವುದು ಇವತ್ತಿನ ಮನೋರಥ ಅಲ್ಲ, ಅವತ್ತಿನದ್ದೇ ನಿನ್ನ ಅಮ್ಮನಿಗೆ ಮಾತು ಕೊಟ್ಟಾಗಿದೆ. ಹಾಗಾಗಿ ನಿನ್ನ ರಥ, ನಿನ್ನ ಮನೋರಥ, ನಿನ್ನ ಬಾಳಿನ ರಥವನ್ನು ಮುನ್ನಡೆಸುವ ಹೊಣೆಗಾರಿಕೆ ನನ್ನದ್ದು. ಬಾ ಬಾ, ಹೀಗೆ ಬಾ.
2: ಆದೀತು.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

चुप चुप दिए तेरा नाम।

0: ಸ್ವರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನಮಸ್ತೆ ಕೇಳಿದ್ರೆ, ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ನಾನು ನಿಮ್ಮ ಡಾಕ್ಟರ್ ಶ್ರೀನಿಧಿ ಅಡಿಗ, ವೃತ್ತಿ ಅಜಿಮ್ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಕನ್ಸಲ್ಟೆಂಟ್. ಕೇಳಿದ್ರೆ ನಾನು ನಿಮ್ಗೆ ಇವತ್ತೊಂದು ಪ್ರವಾಸ ಕಥನವನ್ನ ಹೇಳ್ತಾ ಇದ್ದೆ. ಈ ಪ್ರವಾಸ ಕಥನದ ಹೆಸರು ಮಧ್ಯಪ್ರದೇಶದ ಹಾದಿಯಲ್ಲಿ. ಇದು ಭಾರತದ ಹೃದಯ ಭಾಗ, ಭೌಗೋಳಿಕವಾಗಿ ಭಾರತದ ಎರಡನೇ ದೊಡ್ಡ ರಾಜ್ಯ ಮಧ್ಯಪ್ರದೇಶದ ಒಂದು ಪ್ರವಾಸ ಕಥನ. ಅಲ್ಲಿ ಜನ, ಅವರ ಭಾಷೆ, ಅಲ್ಲಿನ ವಿಭಿನ್ನ ಸಂಸ್ಕೃತಿ, ಅಲ್ಲಿ ಕಾಂಬುವಂತಹ ಸ್ಥಳ

ಅದ್ರ ಚರಿತ್ರೆ, ಅಲ್ಲಿ ಹೊಸ ಬಗೆ, ಹೊಸ ಹೊಸ ನಮೂನೆ ಆಹಾರದ ರುಚಿ ಇದ್ರ ಬಗ್ಗೆ ಹೇಳ್ತಾ ಇದ್ದೆ. ಕೇಳುಗ್ರೆ, ಈ ಪ್ರವಾಸದಲ್ಲಿ ನಾವು ಮೊದಲು ಕಾಲಿಟ್ಟದ್ದು ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ಗೆ. ಸಿಟಿ ಆಫ್ ಲೇಕ್ಸ್ ಅಂತ ಕರೆಯುವಂತಹ ಭೋಪಾಲ್ ರಾಜ್ಯದ ರಾಜಧಾನಿ, ಆದ್ರೂ ಮಧ್ಯಪ್ರದೇಶದ ದೊಡ್ಡ ನಗರ ಇಂದೋರ್ ಭೋಪಾಲ್ ಅಲ್ಲ. ಭೋಪಾಲ್ ನಮ್ ಬೆಂಗಳೂರಿಗೆ ಹೋಲಿಸಿದ್ರೆ ಅಷ್ಟು ದೊಡ್ಡ ನಗರ ಅಲ್ಲ, ಅದರ ಬೆಂಗಳೂರಿನ ಅರ್ಧಷ್ಟು ಇಲ್ಲ ಅಂತಲೇ ಹೇಳಕ್. ಜೊತೆಗೆ ಅಷ್ಟೊಂದು ಶ್ರೀಮಂತ ನಗರವೂ ಅಲ್ಲ. ಭೋಪಾಲ್ನಲ್ಲಿ 1983 ಒಂದು ಅನಿಲ ದುರಂತ ನಡೆಯಿತ್ತು, ಅದನ್ನ ಅದ್ರ ಬಗ್ಗೆ ನೀವೆಲ್ಲ ಕೇಳಿಪ್ಪಕ್ಕೂ ಸಾಕು. ಈಗ ಆ ದುರ್ಘಟನೆ ನಡೆದ 4 ದಶಕಗಳೇ ಕಳೆದು ಹೋಯ್ತು, ಆದ್ರೂ ಆ ಭೋಪಾಲ್ ನಗರ ಇನ್ನೂ ಆ ಒಂದು ಘೋರ ಅನಿಲ ದುರಂತದಿಂದ ಈಗಷ್ಟೇ ಚೇತರಿಸ್ಕಂತೆ ಇತ್ತು ಅಂತ ಅನ್ಸುವಷ್ಟು ಈ ನಗರ ತುಂಬಾ ಸಿಂಪಲ್. ಈ ನಗರದಲ್ಲಿ ದೊಡ್ಡ ದೊಡ್ಡ ಮಾಲ್ಗಳಾಗಲಿ, ಬ್ರಾಂಡೆಡ್ ಶಾಪ್ಗಳಾಗಲಿ, ರೆಸ್ಟೋರೆಂಟ್ಗಳಾಗಲಿ ನಮ್ಮ ಕಣ್ಣಿಗೆ ಕಾಣಿಸುದಿಲ್ಲ. ಈ ನಗರ ತುಂಬಾ ಒಂಥರ ಒಂದು ಸರಳ ಆಯ್ಪು ಅಂತಹ ಒಂದು ನಗರ. 11ನೇ ಶತಮಾನದಲ್ಲಿ ರಾಜ ಭೋಜ ಅಂತ ಹೇಳೋನು ಇಲ್ಲಿ 2 ದೊಡ್ಡ ಕೆರೆಗಳನ್ನು ಕಟ್ಟಿಸ್ತ, ಭೋಜ ತಾಲ್ ಮತ್ತೆ ಛೋಟಾ ತಾಲ್ ಅಂತ. ಇದು ಈ ನಗರದ ಪ್ರಮುಖ ಆಕರ್ಷಣೆ. ಜೊತೆಗೆ ಇಲ್ಲಿ ಬುಡಕಟ್ಟು ಜನಾಂಗದ ಮ್ಯೂಸಿಯಂ ಇತ್ತು, 2 ಬುಡಕಟ್ಟು ಜನಾಂಗದ ಮ್ಯೂಸಿಯಂ ಇಲ್ಲಿತ್ತು. ವಿವಿಧ ಬುಡಕಟ್ಟು ಜನಾಂಗದವರ ವಸತಿ, ಸಂಸ್ಕೃತಿ, ಜೀವನ ಪದ್ಧತಿ, ಆಹಾರ ಶೈಲಿ ಹ್ಯಾಂಗಿರುತ್ತ ಎಂಬುದನ್ನ ಇಲ್ಲಿ ಒಂದು ಪ್ರತಿಕೃತಿಗಳ ಮೂಲಕ ಹೇಳಿದ್ರು. ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಹೇಳುದಾದ್ರೆ ಜೇನು ಕುರುಬರು ಅಂತ ತಕೊಂಡ್ರೆ, ಜೇನು ಕುರುಬರು ಅವರ ಒಂದು ಸಂಸ್ಕೃತಿ ಹ್ಯಾಂಗಿರುತ್ತೆ, ಅವರು ಅಂದ್ರೆ ಬೇಟೆ ಆಡೋಕೆ ಉಪಯೋಗಿಸುವಂತಹ ಒಂದು ವೆಪನ್ಸ್ ಯಾವ ರೀತಿಯಾಗಿರುತ್ತೆ, ಅವರು ಧರಿಸುವಂತಹ ಉಡುಗೆ ತೊಡುಗೆಗಳು ಅಥವಾ ಅವ್ರು ಬಳಸುವಂತಹ ಆಹಾರ ಅಥವಾ ಪಾತ್ರೆಗಳು ಯಾವ ರೀತಿಯಾಗಿರುತ್ತೆ ಅಂತ ಹೇಳೋದನ್ನ ಇಲ್ಲಿ ಒಂದಾದ್ರೆ ಪ್ರತಿಕೃತಿಗಳನ್ನ ತಯಾರು ಮಾಡಿ ಅಲ್ಲಿ ಇಟ್ಟಿದ್ರು. ಒಂದು ವಿಶಾಲ ಪ್ರದೇಶದಲ್ಲಿ ಬೇರೆ ಬೇರೆ ಬುಡಕಟ್ಟು ಜನಾಂಗದವರ ಒಂದು ಪ್ರತಿಯೊಂದು ಅವರ ವಸತಿ ಬಗ್ಗೆ ಎಲ್ಲ ಪ್ರತಿಕೃತಿಗಳನ್ನ ನಾವಿಲ್ಲಿ ಕಾಣಲಕ್ಕೆ. ಕೇಳಿದ್ರೆ ಇಲ್ಲಿನ ಕೆರೆ ಮತ್ತೆ ಮ್ಯೂಸಿಯಂ ಕಂಡ್ಕೊಂಡು ನಾವಿಲ್ಲಿಂದ ಹೊರಟದ್ದು ಭೋಪಾಲ್ನಿಂದ ಸುಮಾರು 45 ಕಿಲೋಮೀಟರ್ ದೂರ ಇಪ್ಪುವಂತಹ ಭೀಮ್ಬೆಟ್ಕಾಕ್ಕೆ. ಭೀಮ್ಬೆಟ್ಕಾ ಕಲ್ಲಿನ ಗುಹೆಗಳು ಭಾರತದ ಅತ್ಯಂತ ಪ್ರಾಚೀನ ಮತ್ತು ಮಹತ್ವದ ಪುರಾತತ್ವ ತಾಣಗಳಲ್ಲಿ ಒಂದು. ಯುನೆಸ್ಕೋ ಇದನ್ನ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳಿ ಇದನ್ನ ಐಡೆಂಟಿಫೈ ಮಾಡಿತ್ತು. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನ ಬೇರ್ಪಡಿಸುವಂತಹ ಮಧ್ಯಮ ಎತ್ತರದ ವಿಂಧ್ಯ ಪರ್ವತ ಶ್ರೇಣಿಯ ಬೆಟ್ಟಗುಡ್ಡಗಳಲ್ಲಿ ಈ ಒಂದು ಭೀಮ್ಬೆಟ್ಕಾ ಸ್ಥಳ ಕಂಡುಬತ್ತು. ಇಲ್ಲಿ ಮೊದಲು ಸುಮಾರು 750 ಕಲ್ಲಿನ ಗುಹೆ ಇತ್ತು ಅಂತ ಹೇಳ್ತಾ ಇದ್ದಿದ್ರು, ಆದ್ರೆ ಈಗ ಅಲ್ಲಿ ಅಷ್ಟು ಇಲ್ಲ. ಸುಮಾರು 1,00,000 ವರ್ಷಗಳಿಂದ ಹಳೆಯದು ಅಂತ ಹೇಳುವಂತಹ ಈ ಕಲ್ಲಿನ ಗುಹೆಗಳಲ್ಲಿ ಪ್ರಾಚೀನ ಆದಿವಾಸಿ ಜನರು ಕಲ್ಲಿನ ಬಂಡೆಗಳ ಮೇಲೆ ಬಿಡಿಸಿಪ್ಪುವಂತಹ ಚಿತ್ರಗಳಿತ್ತು. ಈ ಶಿಲಾಯುಗದ ಕಾಲದಲ್ಲಿ ಬಿಡಿಸಲಾದಂತಹ ಈ ಚಿತ್ರಗಳು, ಇದರಲ್ಲಿ ಬೇಟೆಗಾರರು, ನೃತ್ಯ ಮಾಡುವವರು, ಜಿಂಕೆ, ಆನೆ, ಕುದುರೆ ಮುಂತಾದ ಪ್ರಾಣಿಗಳು, ಯುದ್ಧದ ಒಂದು ದೃಶ್ಯಗಳು, ಕಲ್ಲಿನ ಉಪಕರಣಗಳು, ದೈನಂದಿನ ಜೀವನ, ಮನುಷ್ಯರ ಚಿತ್ರಗಳು ಇತ್ಯಾದಿಯನ್ನೆಲ್ಲ ಈ ಕಲ್ಲಿನ ಬಂಡೆಗಳ ಮೇಲೆ ಬಿಡಿಸಿದ್ರು. ಕೆಂಬಣ್ಣ ಅಥವಾ ಕಾವಿ ಬಣ್ಣ ಅಂತ ನಾವೆಂತ ಹೇಳತ್ತ ಆ ಬಣ್ಣದಲ್ಲಿ ಮತ್ತೆ ಬಿಳಿ ಬಣ್ಣದಲ್ಲಿ ಈ ಚಿತ್ರಗಳನ್ನ ಬಿಡಿಸಿದ್ರು. ಆಶ್ಚರ್ಯ ಅಂದ್ರೆ 1,00,000 ವರ್ಷ ಆಯ್ತಂತ ಹೇಳುವಂತ ಈ ಚಿತ್ರಗಳು ಮಳೆ ಬಿಸಿಲು ಯಾವುದಕ್ಕೂ ಎಂತದೂ ಆಯ್ದೆ ಹಾಂಗೆ ಇತ್ತು. ಮನೆಗೆ ಹಾಕಿದ ಪೇಂಟೆ ಉಳಿದ ಕಷ್ಟ ಅಂತದ್ರಲ್ಲಿ ಇದು ಹ್ಯಾಂಗ್ ಉಳಿದಿತ್ತು, ಅದ್ ಯಾವ ರೀತಿಯ ಒಂದು ಕಾಂಬಿನೇಷನ್ ಆಫ್ ಪೇಂಟ್ಸ್ ಅಂತ, ಯಾವ ರೀತಿಯ ಒಂದು ಕಾಂಬಿನೇಷನ್ ಆಫ್ ಕಲರ್ಸ್ ಅನ್ನು ಯೂಸ್ ಮಾಡಿ ಇದನ್ನ ಬಿಡಿಸಿದ್ರು ಅಂತ ಹೇಳುವಂತದ್ದು ತುಂಬಾ ಆಶ್ಚರ್ಯ ಆಗ್ತು. ಬೇರೆ ಬೇರೆ ರೀತಿಯ ಒಂದು ಚಿತ್ರಗಳನ್ನಲ್ಲಿ ಬಿಡಿಸಿದ್ರು. ಭಾರತದಲ್ಲಿ ಮಾನವ ನಾಗರಿಕತೆ ಅತ್ಯಂತ ಒಂದು ಹಳೆಯ ಸಾಕ್ಷಿ ಅಂತಿದ್ರೆ, ಮಾನವನ ನಾಗರಿಕತೆಗೆ ಒಂದು ಅತ್ಯಂತ ಹಳೆಯ ಸಾಕ್ಷಿ ಅಂತಿದ್ರೆ ಅದು ಭೀಮ್ಬೆಟ್ಕಾ ಬೆಟ್ಟಗಳು. ಶಿಲಾಯುಗದ ಮನುಷ್ಯರು ಹ್ಯಾಂಗ್ ಬದುಕಿದ್ರು, ಅವರ ಯಾವ ರೀತಿಯಾಗಿದ್ರು ಅಂಬುದನ್ನ ಈ ಎಂತ ಹೇಳಿದ್ರೆ ಈ ಬೆಟ್ಟದಲ್ಲಿ ನಾವು ಕಾಣ್ಲಕ್ಕೆ, ಯಾಕಂದ್ರೆ ಅವ್ರು ಪ್ರತಿಯೊಂದನ್ನು ಅಲ್ಲಿ ಅವ್ರು ಬಿಡಿಸಿದ್ರು. ಅವ್ರು ಬೇಟೆ ಆಡ್ತಿತ್ತಂತ ರೀತಿ, ಯುದ್ಧ ದೃಶ್ಯಗಳು, ಅಲ್ಲಿ ಇದ್ದಂತ ಪ್ರಾಣಿಗಳು, ಅಂದ್ರೆ ಪ್ರಾಣಿಗಳು ಯಾವ ರೀತಿ ಆಯ್ದಿತ್ತು ಅಥವಾ ಯಾವೆಲ್ಲ ರೀತಿಯ ಪ್ರಾಣಿಗಳಲ್ಲಿತ್ತು ಅಥವಾ ಆ ಶಿಲಾಯುಗದ ಕಾಲದಲ್ಲಿ ಆ ಪ್ರದೇಶದಲ್ಲಿ ಇತ್ತು ಅಂಬುದನ್ನ ಈ ಚಿತ್ರಗಳ ಮೂಲಕ ನಾವು ತಿಳ್ಕೊಳ್ಳೋಣ. ಕೇಳಿದ್ರೆ ಇಲ್ಲಿಂದ ನಾವು ಮುಂದೆ ಹೋದ್ದು ಭೋಜಪುರ ದೇವಸ್ಥಾನಕ್ಕೆ. ಭೋಜಪುರ ದೇವಸ್ಥಾನ ಭಾರತದ ಮಧ್ಯಪ್ರದೇಶದಲ್ಲಿ ಇಪ್ಪುವಂತಹ ಅತ್ಯಂತ ಪ್ರಸಿದ್ಧ ಮತ್ತೆ ಅದ್ಭುತ ಶಿವ ದೇವಸ್ಥಾನ. ಭೋಪಾಲ್ನಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿ ಬೇತ್ವಾ ನದಿ ಹರಿತಾ ಇತ್ತು. ಆ ನದಿಯ ದಡದ ಮೇಲೆ ಇಪ್ಪುವಂತಹ ಬೆಟ್ಟದ ಮೇಲೆ ಈ ದೇಗುಲ ಇತ್ತು. ಈ ಮಧ್ಯಪ್ರದೇಶವನ್ನ ಮಾಲವ ಪ್ರದೇಶ ಅಂತ ಕರೀತಾರೆ. ಈ ಮಾಲವ ಪ್ರದೇಶದ ಪ್ರಸಿದ್ಧ ರಾಜ ಪರಮಾರ ವಂಶದ ರಾಜ ಭೋಜ ಇದನ್ನ ಕಟ್ಟಿಸಿದ.
ಇವ ಕಲೆ ಸಾಹಿತ್ಯ ಮತ್ತು ವಿಜ್ಞಾನದ ಪೋಷಕ. ಇವನ ಕಾಲ ಸುಮಾರು 11ನೇ ಶತಮಾನ, ಅಂದ್ರೆ ಸುಮಾರು 1000 ವರ್ಷ ಹಳೆಯ ದೇವಸ್ಥಾನ ಇದು. ಈ ದೇವಾಲಯ ಅರ್ಧ ಪೂರ್ಣಗೊಂಡಿತ್ತು. ಇದರ ಶಿಖರ ಅಂದ್ರೆ ಗೋಪುರದ ಭಾಗ ಏನಿತ್ತು ಮತ್ತೆ ಇತರ ಭಾಗಗಳೆಲ್ಲ ಪೂರ್ಣ ಆಯಿಲ್ಲ, ಅಂದ್ರೆ ಅರ್ಧ ಮಾತ್ರ ಇತ್ತು. ಆದ್ರೂ ಇದರ ಗಾತ್ರ ತುಂಬಾ ಎತ್ತರ ಇಪ್ಪುವಂತ ಗಾತ್ರ ಮತ್ತೆ ಇಲ್ಲಿಪ್ಪುವಂತ ವಾಸ್ತುಶಿಲ್ಪ ತುಂಬಾ ಚಂದ ಇತ್ತು. ಇದರ ಗರ್ಭಗುಡಿಯಲ್ಲಿ ಒಂದೇ ಬಂಡೆಯಿಂದ ಕೊರೆದಂತ ಅತಿ ದೊಡ್ಡ ಶಿವಲಿಂಗ ಇತ್ತು. ಸುಮಾರು 7.5 ಅಡಿ ಎತ್ತರ ಇಪ್ಪುವಂತ ಶಿವಲಿಂಗ. ಇದರ ಸುತ್ತಳತೆ 17.8 ಅಡಿ. ಇಷ್ಟು ದೊಡ್ಡ ಒಂದೇ ಬಂಡೆಯಿಂದ ಕೊರೆದಿಪ್ಪುವಂತಹ ಇದು ಶಿವಲಿಂಗ. ಇದು ಭಾರತದ ಅತಿ ದೊಡ್ಡ ಮೊನೋಲಿಥಿಕ್ ಶಿವಲಿಂಗಗಳಲ್ಲಿ ಒಂದು ಅಂತ ಹೇಳಿ ಹೇಳತ್ರು. ಇದು ಸುಮಾರು ಅಂದ್ರೆ ಪೀಠ ಸಮೇತವಾಗಿ, ಅಂದ್ರೆ ನಾನೀಗ ನಿಮ್ಗೆ ಹೇಳಿದ್ದು ಶಿವಲಿಂಗದ ಎತ್ತರ, ಪೀಠ ಸಮೇತ ಇದು ಸುಮಾರು 12-26 ಅಡಿ ಎತ್ತರ ಇತ್ತಂತ ಹೇಳಿ ಹೇಳತ್ರು. ಈ ದೇಗುಲ ಚೌಕಾಕಾರದಲ್ಲಿ ಇತ್ತು. 4 ದೊಡ್ಡ ಕಂಬಗಳು, 10 ಮೀಟರ್ ಎತ್ತರದ ದ್ವಾರ ಈ ದೇವಸ್ಥಾನದ್ದು. ಇಡೀ ದೇಗುಲವೇ ನಿಮ್ಗೆ ತಾಮ್ರದಲ್ಲಿ ಮಾಡಿದ್ದೇನೋ ಅಂತ ಅನ್ಸುವ ಹಂಗೆ ಅದು ತಾಮ್ರದ ಬಣ್ಣದಲ್ಲಿ ಇತ್ತು. ದೂರಕ್ಕೆ ಕಾಣತ್ತ ನಿಮ್ ದೇವಸ್ಥಾನ ತಾಮ್ರದ ಬಣ್ಣದಲ್ಲಿ ಇಪ್ಪದಂತದ್ದು. ಇದು ಯಾಕೆ ಅರ್ಧ ಉಳಿತಂದ್ರ ಕಾರಣ ಗೊತ್ತಿಲ್ಲ. ಬಹುಶಃ ರಾಜ ಭೋಜನ, ಮರಣ, ಯುದ್ಧಗಳು ಅಥವಾ ಇತರ ಆರ್ಥಿಕ ಕಾರಣಗಳು ಇಪ್ಪಕ್ಕೆ ಸಾಕಂತ ಹೇಳಿ ಹೇಳತ್ರು. ಎಲ್ಲಾ ಶಿವನ ದೇವಸ್ಥಾನದಲ್ಲಿ ಇಪ್ಪು ಹಂಗೆ ಇಲ್ಲಿ ಸಹ ಶಿವನ ಎದುರು ನಂದಿ ವಿಗ್ರಹ ಇತ್ತು. ಜೊತೆಗೆ ಬಿಳಿ ಬಣ್ಣದ ಶಿಲೆಯಲ್ಲಿ ಗೌರಿ ಗಣೇಶ ಎರಡೂ ಇತ್ತು. ಅಮ್ಮ ಮಗ ಇಬ್ಬರನ್ನು ಇಲ್ಲಿ ಪೂಜೆ ಮಾಡಿದ್ರು. ಬಹುಶಃ ನಮ್ಮಲ್ಲಿಯಲ್ಲೂ ಈ ರೀತಿ ಗೌರಿ ಗಣೇಶನ ಪೂಜೆ ಚೌತಿ ಹೊರತಾಗಿ ಬೇರೆ ಸಮಯದಲ್ಲಿ ನಾವು ಮಾಡೋದಿಲ್ಲ. ಆದ್ರೆ ಇಲ್ಲಿ ಅಮ್ಮ ಮಗ ಇಬ್ಬರನ್ನು ಒಂದೇ ಸ್ಥಳದಲ್ಲಿ ಪೂಜೆ ಮಾಡಿದ್ರು. ಮತ್ತೆ ಈ ಮಧ್ಯಪ್ರದೇಶದ ದೇವಸ್ಥಾನದಲ್ಲಿ ನಾನು ಕಂಡಂತ ಒಂದು ಅಂಶ ಎಂತ ಅಂದ್ರೆ, ಶಿವನ ಲಿಂಗದ ತಲೆ ಹತ್ರ ಎಲ್ಲ ಒಂದು ತಾಮ್ರದ ಸರ್ಪ ಇರುತ್ತೆ. ಮತ್ತೆ ಎಲ್ಲಾ ಕಡೆ ಇಲ್ಲಿ ಶಿವನ ದೇವಸ್ಥಾನವೇ ಜಾಸ್ತಿ. ಮಧ್ಯಪ್ರದೇಶದಲ್ಲಿ ಎಲ್ಲಾ ಕಡೆಯೂ ಶಿವನ ದೇವಾಲಯವೇ ಜಾಸ್ತಿ, ಜೊತೆಗೆ ಶಿವನ ಲಿಂಗದ ಹತ್ರ ಒಂದು ತಾಮ್ರದ ಸರ್ಪ. ಮತ್ತೆ ಹನುಮಂತನ ವಿಗ್ರಹ ಇದ್ದಲ್ಲೆಲ್ಲ ಹನುಮಂತನ ಕೈಯಲ್ಲಿ ಸಂಜೀವಿನಿ ಪರ್ವತ ಇರುತ್ತೆ. ಸಾಮಾನ್ಯವಾಗಿ ನಮ್ಮಲ್ಲಿ ಗದೆ ಹಿಡಿದ ಆಂಜನೇಯನ ವಿಗ್ರಹ ಹೆಚ್ಚು, ಆದ್ರೆ ಇಲ್ಲಿ ಎಲ್ಲಾ ಕಡೆಯಲ್ಲೂ ಆತನ ಕೈಯಲ್ಲಿ ಸಂಜೀವಿನಿ ಪರ್ವತ ಇರುತ್ತೆ. ಮತ್ತೆ ಇಲ್ಲಿನ ದೇವಸ್ಥಾನದಲ್ಲಿ ಸಾಮಾನ್ಯ ಭಕ್ತ ಬಂದವರು ಅವರೇ ಪೂಜೆ ಮಾಡ್ಕೊಂಡು ಹೋದ್ರು. ಎಲ್ಲರೂ ಇಲ್ಲಿ ದೇವರನ್ನ ಮುಟ್ಟಿ ಪೂಜೆ ಮಾಡ್ಲಕ್ಕ ಕೇಳಿದ್ರೆ ಇಲ್ಲಿಂದ ನಾವು ಮುಂದೆ ಹೋದ್ದು ಉಜ್ಜಯಿನಿಗೆ. ಮಧ್ಯಪ್ರದೇಶ ಒಂದು ಪ್ರಮುಖ ಧಾರ್ಮಿಕ ಕ್ಷೇತ್ರ ಮತ್ತು ಪ್ರಾಚೀನ ನಗರ ಉಜ್ಜಯಿನಿ. ಶಂಕರಾಚಾರ್ಯರು ಸ್ಥಾಪಿಸಿದ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದು ಉಜ್ಜಯಿನಿಯಲ್ಲಿತ್ತು. ಕ್ಷಿಪ್ರಾ ನದಿಯ ದಡದ ಮೇಲೆ ಈ ಉಜ್ಜಯಿನಿ ಇಪ್ಪುವಂತದ್ದು. ಇದನ್ನ ಅವಂತಿಕ, ಉಜ್ಜಯಿನಿ ಅಥವಾ ಮಹಾಕಾಲ ನಗರ ಅಂತ ಕರೀತರು. ಕುಂಭಮೇಳ ನಡೆಯುವಂತ 4 ಸ್ಥಳಗಳಲ್ಲಿ, ಅಂದ್ರೆ ಭಾರತದಲ್ಲಿ ಕುಂಭಮೇಳ 4 ಸ್ಥಳಗಳಲ್ಲಿ ನಡೆಯುತ್ತೆ. ಅದು ಒಂದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್, ಇನ್ನೊಂದು ಉತ್ತರಾಖಂಡದ ಹರಿದ್ವಾರ್, ಮತ್ತೊಂದು ಮಹಾರಾಷ್ಟ್ರದ ನಾಸಿಕ, ಮತ್ತೆ ಕೊನೆಯದು ಮಧ್ಯಪ್ರದೇಶದ ಉಜ್ಜಯಿನಿ. 1000 ವರ್ಷಗಳ ಇತಿಹಾಸ ಹೊಂದಿಪ್ಪುವಂತ ಈ ನಗರದ ಉಲ್ಲೇಖ ನಾವು ಸಮಾಜ ಪಾಠ ಪುಸ್ತಕದಲ್ಲಿ ಓದಿಪ್ಪದು ನಿಮ್ಗೆ ನೆನಪಕ್ಕೂ ಸಾಕು. ಮೌರ್ಯ, ಗುಪ್ತ ಸಾಮ್ರಾಜ್ಯಗಳ ಕಾಲದಲ್ಲಿ ಈ ಉಜ್ಜಯಿನಿ ಅವರ ರಾಜಧಾನಿಯಾಗಿದ್ದಿತ್ತು. ಅಶೋಕ, ವಿಕ್ರಮಾದಿತ್ಯ, ಕಾಳಿದಾಸನ ಅವರ ಕಾಲದಲ್ಲಿ ಈ ನಗರದ ಉಲ್ಲೇಖ ಬರುತ್ತೆ. ಇತಿಹಾಸದಲ್ಲಿ ಇದು ಜ್ಯೋತಿಷ್ಯ ಮತ್ತು ಖಗೋಳ ಶಾಸ್ತ್ರದ ಕೇಂದ್ರವಾಯಿತಂತಲೂ ಹೇಳತ್ರು. ಈ ಉಜ್ಜಯಿನಿಯಲ್ಲಿ, ಅಂದ್ರೆ ಮಹಾಕಾಲ, ಇಲ್ಲಿನ ಪ್ರಮುಖ ದೇವರು ಮಹಾಕಾಲ, ಈ ದೇವಸ್ಥಾನದಲ್ಲಿ ಭಸ್ಮಾರತಿ ತುಂಬಾ ಪ್ರಸಿದ್ಧ. ಮುಂಜಾನೆ ಒಂದು 3 ಬೆಳಗ್ಗಿನ ಜಾವ 3:30ಕ್ಕೆ ಆರಂಭ ಆಗುವಂತಹ ಈ ಪೂಜೆ ಸುಮಾರು 2.5 ಗಂಟೆಗಳ ಕಾಲ ನಡೆಯುತ್ತೆ. ಈ ವೇಳೆಯಲ್ಲಿ ದನದ ಸಗಣಿಯಿಂದ ತಯಾರಿಸುವಂತಹ ಭಸ್ಮವನ್ನ ಬಟ್ಟೆಯಲ್ಲಿ ಕಟ್ಟಿ ಲಿಂಗದ ಸುತ್ತ ಪ್ರದಕ್ಷಿಣೆ ಮಾಡ್ತಾ ಅದನ್ನ ಲಿಂಗಕ್ಕೆ ಅಭಿಷೇಕ ಮಾಡ್ತಾ ಹೊತ್ತರು. ಈ ಮೊದಲು, ಅಂದ್ರೆ ಈ ಭಸ್ಮಾರತಿ ಮಾಡೋ ಮೊದಲು, ಅದರ ಮೊದಲ ಸ್ಟೆಪ್ ಅಲ್ಲಿ ಲಿಂಗಕ್ಕೆ ಹಾಲು, ಮೊಸರು, ಹೀಗೆ ಬೇರೆ ಬೇರೆ ದ್ರವ್ಯಗಳಿಂದ ಅಭಿಷೇಕವೂ ಮಾಡ್ತರು. ಇದು ಸಾಧಾರಣವಾಗಿ ನಮ್ಮ ದಕ್ಷಿಣ ಭಾರತದ ಶಿವನ ದೇವಾಲಯಗಳಲ್ಲಿ ಇಲ್ಲ. ಹಿಂಗಾಗಿ ಇದು ತುಂಬಾ ಅಪರೂಪ. ಈ ಭಸ್ಮಾರತಿ ಅಂತ ಹೇಳೋದು ತುಂಬಾ ಅಪರೂಪ. ಇದಕ್ಕೆ ಟಿಕೆಟ್ ಸಿಕ್ಕುವಂತ ತುಂಬಾ ಕಷ್ಟ. ನಾವು ಹೋಪ್ಗಿಂತ 2 ತಿಂಗಳು ಮೊದಲೇ ಇದಕ್ಕೆ ಟಿಕೆಟ್ ತಕೊಂಡು ಟ್ರೈ ಮಾಡಿದ್ರು ನಮ್ಗೆ ಸಿಕ್ಲಿಲ್ಲ. ಜೊತೆಗೆ ನಾವು ಉಜ್ಜಯಿನಿ ಹೋದ್ದು ಸೋಮವಾರ ಆದ ಕಾರಣವೂ ಕೂಡ ಆ ಟಿಕೆಟ್ ಸ್ವಲ್ಪ ಕಷ್ಟ ಆಯ್ತು ಸಿಕ್ಕೋದು. ಕೇವಲ ದರ್ಶನ ಮಾತ್ರ ಸಾಧ್ಯ ಆಯ್ತು. ಹಿಂಗಪ್ಪ ಈ ಭಸ್ಮಾರತಿಯನ್ನ ಕಾಣಕ್ಕಂತ ಹೇಳುವಂತ ಒಂದು ಆಸೆ ಹಾಗೆ ಉಳಿದು ಬಿಡುತ್ತೆ. ಕೇವಲ ಒಂದು ಮಹಾಕಾಲನ ದರ್ಶನ ನಾವು ಮಾಡ್ಕೊಂಡು ಬಂತು. ಇಲ್ಲಿ ಇತರ ಪ್ರಮುಖ ಸ್ಥಳಗಳಂತ ಹೇಳಿದ್ರೆ, ಒಂದು ರಾಮಘಾಟ್, ಇದು ಕ್ಷಿಪ್ರಾ ನದಿಯ ಘಾಟ್. ಕುಂಭಮೇಳ ನಡೆಯುವಂತಹ ಒಂದು ಸ್ಥಳ ಈ ರಾಮಘಾಟ್. ಇಲ್ಲಿ ಸಂಜೆ ಕ್ಷಿಪ್ರ ಆರತಿ ಮಾಡಿದ್ರು.
ಇನ್ನೊಂದು ಪ್ರಮುಖ ಸ್ಥಳ ಅಂತ ಹೇಳಿದ್ರೆ ಇಲ್ಲಿದ್ದು ಸಾಂದೀಪನಿ ಆಶ್ರಮ, ಕೃಷ್ಣ ಶಿಕ್ಷಣ ಪಡೆದಂತಹ ಸ್ಥಳ. ಇಲ್ಲಿ ಒಂದು ಅತ್ಯಂತ ಪವಿತ್ರ ಸ್ಥಳ ಇದು. ಶ್ರೀಕೃಷ್ಣ, ಅವನ ಸಹೋದರ ಬಲರಾಮ ಮತ್ತೆ ಸ್ನೇಹಿತ ಸುಧಾಮ ಈ ಗುರು ಸಾಂದೀಪನಿ ಮುನಿಯ ಬಳಿ ವಿದ್ಯಾಭ್ಯಾಸ ಮಾಡಿದಂತಹ ಗುರುಕುಲ ಇಲ್ಲಿತ್ತು. ಆದರೆ ನಮ್ಗೆ ನಾವು ಹೋದ ತಡಾಪು ಕಾರಣ ಅದನ್ನ ಕಾಯಲಿಲ್ಲ, ಹೊರಗಿಂದಲೇ ಕಂಡು ಬರಕಾಯಿತು. ಅದೇ ರೀತಿ ಮಧ್ಯಪ್ರದೇಶದಲ್ಲಿ ಇರುವಂತಹ ಇನ್ನೊಂದು ದ್ವಾದಶ ಜ್ಯೋತಿರ್ಲಿಂಗದ ಕ್ಷೇತ್ರ ಓಂಕಾರೇಶ್ವರ. ಈ ನರ್ಮದಾ ನದಿಯ ಒಂದು ಮಧ್ಯದಲ್ಲಿ, ಅಂದ್ರೆ ಸುತ್ತ ನರ್ಮದಾ ನದಿ ಹರಿತಾ ಇದ್ರೆ ಮಧ್ಯದಲ್ಲಿ ದ್ವೀಪದ ತರ ಇತ್ತು. ಆ ದ್ವೀಪದಲ್ಲಿ ಈ ಓಂಕಾರೇಶ್ವರ ದೇಗುಲ ಇತ್ತು. ಈ ಇಡೀ ದ್ವೀಪ ನಾವಂದ್ರೆ ಓಂ ಅಂತ ಬರ್ರೆ ಯಾವ ರೀತಿ ತೋರುತ್ತೋ ಅದೇ ರೀತಿ ಈ ಇಡೀ ದ್ವೀಪ ಓಂಕಾರ ತರ ತೋರುವ ಕಾರಣ ಇದನ್ನ ಓಂಕಾರೇಶ್ವರ ಅಂತ ಕರೀತ್ರ ಅಂತ ಹೇಳತ್ರು. ಕೆಲವರು ಇಲ್ಲಿಯೂ ಸಾಮಾನ್ಯ ಹೆಚ್ಚಿನ ರಶ್ ಇರುತ್ತೆ. ನಾವು ಆನ್ಲೈನ್ ಟಿಕೆಟ್ ಬುಕ್ ಮಾಡದೆ ಹೋದ ಕಾರಣ ಸುಮಾರು 2 ಗಂಟೆ ಕಾಲ ಕ್ಯೂ ಅಲ್ಲಿ ನಿಲ್ಕಾಯಿತು. ಇಲ್ಲಿನ ಲಿಂಗ ಉದ್ಭವ ಲಿಂಗ ಅಂತ ಹೇಳತ್ರು. ಹಂಗಪ್ಕೊ ಇದು ಉಳಿದ ಪ್ರದೇಶಗಳಲ್ಲಿ, ಅಂದ್ರೆ ನಾವು ಸಾಧಾರಣವಾಗಿ ಶಿವನ ದೇವಸ್ಥಾನಕ್ಕೆ ಹೋದಾಗ ಲಿಂಗ ಯಾವ ರೂಪದಲ್ಲಿರುತ್ತೋ ಆ ರೂಪದಲ್ಲಿ ಇದು ಇಲ್ಲ. ಇಲ್ಲಿ ಲಿಂಗದ ಪಕ್ಕದಲ್ಲಿ ಇನ್ನೊಂದು ಲಿಂಗ ಸಹ ಇತ್ತು, ಅದನ್ನ ಶಿವನೊಟ್ಟಿಗೆ ಅಂತ ಪಾರ್ವತಿ ಅಂತ ಹೇಳತ್ರು. ಮತ್ತೆ ಈ ದೇವಸ್ಥಾನ ಸ್ವಲ್ಪ ಉಳಿದ ದೇವಸ್ಥಾನಗಳಿಂದ ಸ್ವಲ್ಪ ಭಿನ್ನ, ಅಂದ್ರೆ ಒಂದ್ ಸ್ವಲ್ಪ ಎಂತ ಹೇಳಿದ್ರೆ ವಿಶಾಲವಾದ ಪ್ರಾಂಗಣ ಎಲ್ಲ ಇಲ್ಲ. ಇಲ್ಲಿ ನಮ್ಮ ಆಗಮ ಶಾಸ್ತ್ರದ ಪ್ರಕಾರ ಯಾವ ದೇವಸ್ಥಾನಗಳು ನಾರ್ತ್ ಇಂಡಿಯಾದಲ್ಲಿ ಇಲ್ಲ, ನಮ್ಮ ಕರಾವಳಿ ಪ್ರದೇಶದಲ್ಲಿ ಇಪ್ಪುತ್ತಾರ. ಅದರಲ್ಲೂ ಈ ದೇವಸ್ಥಾನ ಅಂದ್ರೆ ಜನ ಜಾಸ್ತಿ ಆದ್ರೆ ಅಲ್ಲಿ ಹೋಗುದು ಸ್ವಲ್ಪ ಕಷ್ಟವೇ. ಆ ರೀತಿ ಸ್ವಲ್ಪ ಒಂದು ಸಣ್ಣ ಒಂದು ದೇವಸ್ಥಾನ. ಜೊತೆಗೆ ಇಲ್ಲಿ ಏನಂತ ಹೇಳಿದ್ರೆ ನರ್ಮದಾ ಪರಿಕ್ರಮ, ಇಲ್ಲಿ ನೀವು ಬೇಕಂತ ಹೇಳಿದ್ರೆ ನರ್ಮದಾ ನದಿಗೊಂದು ಸುತ್ತ ಬರ್ಲಕ್ಕ, ಇಲ್ಲಿ ಬೇಕಾದ್ರೆ ಬೋಟ್ ಅಲ್ಲಿ ನದಿಗೆ ಒಂದು ಸುತ್ತ ಹಾಕಿ ಬರ್ಲಕ್ಕ. ಈ ರೀತಿ ಸುತ್ತುವ ಪುಷ್ಟಿಗೆ ಬೆಟ್ಟದ ಮೇಲೆ ನಮ್ಗೊಂದು ಶಂಕರಾಚಾರ್ಯರ ವಿಗ್ರಹ ಇತ್ತು. ದ್ವಾದಶ ಜ್ಯೋತಿರ್ಲಿಂಗಗಳನ್ನ ಸ್ಥಾಪನೆ ಮಾಡಿದಂತಹ ಶಂಕರಾಚಾರ್ಯರ ವಿಗ್ರಹವನ್ನ ಇಲ್ಲಿ ಬೆಟ್ಟದ ಮೇಲೆ ಸ್ಥಾಪನೆ ಮಾಡಿದ್ರು. ನೀವು ನರ್ಮದಾ ಪರಿಕ್ರಮಕ್ಕೆ ಹೋದ್ರೆ ಈ ವಿಗ್ರಹವನ್ನ ನೀವು ಕಾಣ್ಲಕ್ಕ. ಈಚೆ ನಾನು ಹೇಳಿದೆ ಇದು ದ್ವೀಪದಲ್ಲಿ ಇಪ್ಪುವಂತ ಪ್ರದೇಶದಲ್ಲಿ ಓಂಕಾರೇಶ್ವರ ಇತ್ತಂತ. ಅದೇ ರೀತಿ ನದಿಯ ಒಂದು ಭಾಗದಲ್ಲಿ ಮಾಮಲೇಶ್ವರ ದೇವಸ್ಥಾನ ಇತ್ತು. ಕೆಲವರು ಇದನ್ನು ಜ್ಯೋತಿರ್ಲಿಂಗ ಅಂತ ಹೇಳಿ ಕರೀತ್ರು, ಆದ್ರೆ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಈ ಲಿಂಗದ ಉಲ್ಲೇಖ ಇಲ್ಲ. ಇದು ತುಂಬಾ ಪ್ರಾಚೀನವಾದ ದೇಗುಲ. ಈ ದೇಗುಲದ ಹೊರಗೆ ಅಂದ್ರೆ ಬರೀ ಗರ್ಭಗುಡಿ ಇಪ್ಪುವಂತ ಅನೇಕ ಸಣ್ಣ ಸಣ್ಣ ದೇವಸ್ಥಾನಗಳು ಕೂಡ ಇತ್ತು. ಅಂದ್ರೆ ಇಲ್ಲಿ ವಾಸ್ತುಶಿಲ್ಪದ ದೃಷ್ಟಿಯಿಂದ ಅಷ್ಟು ಶ್ರೀಮಂತವಾಗಿಪ್ಪುವಂತಹ ವಾಸ್ತುಶಿಲ್ಪ ಅಲ್ಲ, ಆದ್ರೆ ತುಂಬಾ ಪ್ರಾಚೀನ ದೇವಾಲಯಗಳು. ಒಂದು ಮಾಮಲೇಶ್ವರ ದೇವಸ್ಥಾನ ಒಂದು ಮುಖ್ಯ ದೇವಸ್ಥಾನ ಆದ್ರೆ ಅದರ ಸುತ್ತ ಸಣ್ಣ ಸಣ್ಣ ಒಂದು ಕೇವಲ ಗರ್ಭಗುಡಿ ಇಪ್ಪುವಂತಹ ಅನೇಕ ಕಿರು ದೇವಾಲಯಗಳು ಇಲ್ಲಿತ್ತು. ಇಲ್ಲಿ ಇದೊಂದು ದೊಡ್ಡ ಆಕರ್ಷಣೆ ಅಂತ ಅಂತ ಹೇಳಿದ್ರೆ, ನೀವು ದೇಗುಲಕ್ಕೆ ಹೋಗುವಷ್ಟೇ ಎರಡೂ ಕಡೆಯಲ್ಲಿ, ಅಂದ್ರೆ ನಮ್ಮೂರಲ್ಲೇ ಇರುತ್ತೆ ರಥ ಬೀದಿ ಅಂತ ನಾವೇನ್ ಹೇಳತ್ತ, ಅಥವಾ ದೇವಸ್ಥಾನದ ಎದುರಿನ ಒಂದು ದಾರಿಯಲ್ಲಿ ಹೋಗುವಷ್ಟೇ ಆಚೆ ಈಚೆ ಅಂಗಡಿಗಳಿರುತ್ತೆ, ಮಣಿ ಸರಕು, ದೇವ್ ಫೋಟೋ ಅಥವಾ ಆ ಸ್ಥಳದ ವಿಶೇಷವಾದಂತಹ ದೇವರ ವಿಗ್ರಹ ಸಿಕ್ಕುವಂತದ್ದು, ಈ ರೀತಿ ಅಂಗಡಿ ಇರುತ್ತೆ. ಅದೇ ರೀತಿ ಇಲ್ಲಿ ಏನಂತ ಹೇಳಿದ್ರೆ ಎಲ್ಲಾ ಅಂಗಡಿಯಲ್ಲೂ ವಿವಿಧ ಆಕೃತಿಯ ಲಿಂಗಗಳು, ಸಾಲಿಗ್ರಾಮ ಶಿಲೆಯಿಂದ ಹಿಡಿದು ಕೈಯಲ್ಲಿ ಹಿಡ್ಕಂ ಕಾಪುವಂತಹ ಲಿಂಗಗಳಿಂದ ಹಿಡಿದು ದೇವಸ್ಥಾನದಲ್ಲಿ ಸ್ಥಾಪಿಸಬಹುದಾದಂತ ಪೀಠದ ಸಮೇತ ಇಪ್ಪುವಂತಹ ಲಿಂಗಗಳವರೆಗೆ ಇಲ್ಲಿ ಲಿಂಗಗಳದ್ದೇ ಜಾತ್ರೆ. ಸಾಲು ಸಾಲು ಅಂಗಡಿಗಳಲ್ಲಿ ಎಲ್ಲಿ ಕಂಡ್ರು ಬರೇ ಲಿಂಗಗಳೇ. ಅಂದ್ರೆ ನರ್ಮದಾ ನದಿ ದಂಡೆಯಿಂದ ಒಂದು ಕಲ್ಲು ತಂದು ಪೂಜಿಸಿದ್ರು ಅದು ಸಾಲಿಗ್ರಾಮ ಲಿಂಗದ ಪೂಜೆಗೆ ಸಮ ಅಂತ ಹೇಳುವಂತ ನಂಬಿಕೆ ಇತ್ತು. ಹಿಂಗಪ್ಪ ಇಲ್ಲಿ ಭಕ್ತರು ಬಂದವರು ಈ ಶಿವಲಿಂಗವನ್ನ ಖರೀದಿ ಮಾಡಿದ್ರು. ಇಲ್ಲಿ ಅಂತ ಹೇಳಿದ್ರೆ ಈ ಲಿಂಗಗಳು ಬೇರೆ ಬೇರೆ, ಅಂದ್ರೆ ಎಂತ ಹೇಳ್ತೀವಿ ನಾವು ಕ್ರಿಸ್ಟಲ್ ಸ್ಟೋನ್ ಅಂತ ಹೇಳುತ್ತೆ, ಸ್ಫಟಿಕ ಅಂತ, ಆ ಬಿಳಿ ಕಲ್ಲಲ್ಲಿ ಕೆತ್ತಿಪ್ಪುವಂತಹ ಲಿಂಗಗಳು, ಕಪ್ಪು ಕಲ್ಲಲ್ಲಿ ಕೆತ್ತಿಪ್ಪುವಂತಹ ಲಿಂಗಗಳು, ಈ ರೀತಿ ಬೇರೆ ಬೇರೆ ಕಲ್ಲಿನಲ್ಲಿ ಕೆತ್ತಿಪ್ಪುವಂತಹ ಮತ್ತೆ ಬೇರೆ ಬೇರೆ ಗಾತ್ರದ ಲಿಂಗಗಳು ಇಲ್ಲಿ. ನಾವು ಇಲ್ಲಿಂದ ಮುಂದೆ ಹೋದದ್ದು ಮಹೇಶ್ವರ ಅಂತ ಹೇಳುವಂತಹ ಒಂದು ನಗರಕ್ಕೆ. ಈ ಮಹೇಶ್ವರ ನರ್ಮದಾ ನದಿಯ ದಂಡೆ ಮೇಲೆ ಇಪ್ಪುವಂತಹ ಒಂದು ಪ್ರದೇಶ. ಅಹಲ್ಯಾಬಾಯಿ ಹೋಳ್ಕರ್, ಅಹಲ್ಯಾಬಾಯಿ ಹೋಳ್ಕರ್ನ ರಾಜಧಾನಿ ಈ ಮಹೇಶ್ವರ. ನಾವು ಹೋಪಷ್ಟಿ ರಾತ್ರಿ ಆಯ್ದಿತ್ತು ಅಂತ ಹೇಳಿದೆ, ರಾತ್ರಿ ಆಯ್ತು ಕಡೆ ರೂಮಿಗೆ ಹೋಪ ನಾಳೆ ಬಂದ್ರೆ ಸಾಕಂತ ಎಣಿಸಿದ್ರು. ನಾವು ಇಲ್ಲ ಬೇಡ ನದಿ ಹತ್ರವೇ ಹೋಪ ಅಂತ ಹೇಳಿ ಹೋಯ್ತು. ಆದ್ರೆ ಅವತ್ತು ಹೋಗ್ಲಿಲ್ಲ ಅಂದ್ರೆ ತುಂಬಾ ಏನೋ ಮಿಸ್ ಮಾಡ್ಕಂತಿತ್ತು ಅಂತ ಹೇಳುವಷ್ಟು ಎಂತ ಹೇಳಿದ್ರೆ ಈ ನದಿ ದಂಡೆಯಲ್ಲಿ ಅಷ್ಟು ಒಂದು ಕ್ಷಣಗಳು, ಕಳೆದಂತಹ ಕ್ಷಣಗಳು ಮನಸ್ಸಿಗೆ ತುಂಬಾ ಒಂದು ಪ್ರಶಾಂತತೆ ತಂದ್ಕೊಡ್ತು. ನಾವು ಅಂದ್ರೆ ಆ ನದಿ ದಂಡೆಗೆ ಹೋದಾಗ ನರ್ಮದಾ ಆರತಿ ನಡೀತಾ ಇದ್ದಿತ್ತು. ನೀವು ಕೇಳಿಪಕ್ಕೂ ಸಾಕು, ಗಂಗಾ ಆರತಿ ಅಂತ. ನಾರ್ತ್ ಇಂಡಿಯಾದಲ್ಲಿ ಹೆಚ್ಚಿನ ಕಡೆ ಗಂಗಾ ನದಿ ಹರಿಯುವಲ್ಲಿ ಋಷಿಕೇಶ, ಹರಿದ್ವಾರ ಇಲ್ಲೆಲ್ಲ ಗಂಗಾ ಆರತಿ ಮಾಡ್ತಾರೆ. ಅದೇ ರೀತಿ ಇಲ್ಲಿ ನರ್ಮದಾ ಆರತಿ ಮಾಡ್ತಾ ಇದ್ರು.
ಊರಿನವರೆಲ್ಲ ನರ್ಮದೆಯ ಭಜನೆ ಮಾಡ್ತಾ ಇದ್ದಿದ್ರು. ಆಮೇಲೆ ಗಂಗೆಗಿಂತಲೂ ನರ್ಮದೆ ಮನಸ್ಸಿಗೆ ಹತ್ರ ಅಂತ ಅನ್ಸುತ್ತೆ. ಅಂದ್ರೆ ತುಂಬಾ ಸರಳವಾಯಿ, ಪ್ರಶಾಂತವಾಯಿ, ಒಂದು ನಿರಾಳತೆಯಿಂದ ಹರಿತಾ ಇದ್ಲ ಅಂತ ಹೇಳುವಷ್ಟು ನರ್ಮದೆ ನಮ್ಗೆ ಖುಷಿ ಆಗ್ತದೆ. ಎಷ್ಟು ಹೊತ್ತು ಕೂತ್ರು ಆ ಜಾಗವನ್ನು ಬಿಟ್ಟು ಹೋಗ್ತೇ ಬೇಡ, ಅಲ್ಲೇ ಕೂತ್ಕಂಬ ಅಂತ ಅನಿಸುವಷ್ಟು ಒಂದು ಮನಸ್ಸಿಗೆ ಹತ್ರ ಹಾಕುವಂತಹ ಜಾಗ ಈ ಮಹೇಶ್ವರ ಲಿಪ್ಪು ಅಂತ ನರ್ಮದಾ ನದಿಯ ದಂಡೆ. ಕೇಳಿದ್ರೆ ನಾವು ಇಲ್ಲಿಂದ ಮುಂದೆ ಹೋದ್ದು ಮಹೇಶ್ವರಗೆ. ಮಹೇಶ್ವರ ನಗರ ಇದು ಅಹಲ್ಯಾಬಾಯಿ ಹೋಳ್ಕರ್ನ ರಾಜಧಾನಿ, ಜೊತೆಗೆ ನರ್ಮದೆಯ ದಂಡೆಯ ಮೇಲೆ ಇಪ್ಪುವಂತಹ ಒಂದು ಕ್ಷೇತ್ರ. ನಾವು ಹೋಗತ್ತಿಗೆ ರಾತ್ರಿ ಆಯ್ತಂತ ಹೇಳಿದೆ, ಸೋ ರಾತ್ರಿ ಆಯ್ತು ನಾಳೆ ಬೆಳಗ್ಗೆ ಬಪ್ಪ ಅಂತ ಅನ್ಕೊಂಡ್ರು, ಬೇಡ ನದಿ ಹತ್ರ ಹೋಪ ಅಂತ ನಾವು ಹೋಯ್ತು. ನಿಜವಾಗಿ ಅಲ್ಲಿ ಹೋದ್ರ ಮೇಲೆ ಅನ್ಸ್ ನಾವು ಬರ್ಲಿಲ್ಲ ಅಂದ್ರೆ ತುಂಬಾ ತುಂಬಾ ಮಿಸ್ ಮಾಡ್ಕಂತಿದ್ದಂತ. ಅಷ್ಟು ಒಂದು ಪ್ರಶಾಂತತೆ, ಮನಸ್ಸಿಗೆ ಒಂದು ಪ್ರಶಾಂತತೆ ತಂದುಕೊಡುವಂತಹ ಒಂದು ಪ್ಲೇಸ್ ಅಂತ ಹೇಳಕ್ಕ. ನಾವಂತ ಹೇಳಿದ್ರೆ ಅಲ್ಲಿ ನಾವು ಹೋದಾಗ ನರ್ಮದಾ ಆರತಿ ನಡೀತಾ ಇದ್ದಿತ್ತು. ಗಂಗಾ ಆರತಿ ನೀವೆಲ್ಲ ಕೇಳಿರ್ತೀರಿ. ಸಾಮಾನ್ಯವಾಗಿ ಗಂಗೆ ಹರಿಯೋರ್ಲಿ ಹರಿದ್ವಾರ, ಋಷಿಕೇಶ ಇಲ್ಲೆಲ್ಲ ಗಂಗಾರತಿ ಮಾಡ್ತಾರೆ. ಅದೇ ರೀತಿ ಇಲ್ಲಿ ನರ್ಮದಾ ಆರತಿ ಮಾಡ್ತಾ ಇದ್ರು. ಊರಿನವರೆಲ್ಲರೂ ನರ್ಮದೆಯ ಭಜನೆ ಮಾಡ್ತಾ ನರ್ಮದಾ ಆರತಿ ಮಾಡ್ತಾ ಇದ್ದಿದ್ರು. ಇಲ್ಲಿ ಏನಂತ ಹೇಳಿದ್ರೆ ನರ್ಮದೆ ಗಂಗೆಗಿಂತಲೂ ಒಂದು ಪ್ರಶಾಂತವಾಗಿ ಹರಿತಾ ಇತ್ತು, ನಿರಾಳವಾಗಿ ಹರಿತಾ ಇತ್ತು. ಮನಸ್ಸಿಗೊಂದು ತುಂಬಾ ನೆಮ್ಮದಿ ಕೊಡುವಂತ ಪ್ಲೇಸ್ ಅಂತ ಇದು ತುಂಬಾ ಅನ್ಸುತ್ತೆ. ನಾವಲ್ಲಿಗೆ ಹೋದ್ರೆ ಎಷ್ಟು ಹೊತ್ತು ಕೂತ್ರು ಅಲ್ಲಿಂದ ಹೋಗ್ತೇ ಬೇಡ, ನರ್ಮದಾ ನದಿಯ ದಂಡೆ ಮೇಲೆ ಹಾಗೆ ಕೂತ್ಕೊಂಡ್ ಬಿಡುವ, ರಾತ್ರಿಯ ಒಂದು ನೀರವ ವಾತಾವರಣದಲ್ಲಿ ಅಲ್ಲೇ ಕೂತ್ಕೊಂಡ್ ಬಿಡುವ ಅಂತ ಅನಿಸುವಷ್ಟು ನರ್ಮದೆ ನಮ್ಗೆ ಆಪ್ತ ಆತ ಹೊಂತು. ಹಾಗೆ ನಾವು ಅಲ್ಲೇ ನರ್ಮದೆ ಆರ್ತಿನ್ ಕಾಂತ್ ಅದಾದ್ಮೇಲೆ ಅಲ್ಲೇ ಘಾಟ್ ಮೇಲೆ ಅಂದ್ರೆ ನದಿ ಮೇಲೆ ಘಾಟ್ ಅಂದ್ರೆ ಘಾಟ್ ಆದ್ಮೇಲೆ ಮೇಲ್ಗಡೆ ಶಿವನ ಒಂದು ದೇವಾಲಯ ಇತ್ತು. ಆ ಶಿವನ ದೇವಾಲಯಕ್ಕೆ ಹೋಯ್ತು. ಅಲ್ಲಿ ವಿಶೇಷ ಅಂದ್ರೆ ಊರಿನವರೆಲ್ಲ ಸೇರಿ ಶಿವನ ಭಜನೆ ಮಾಡ್ತಾ ಇದ್ದಿದ್ರು. ಅಂದ್ರೆ ನಾ ಹುಡುಗರ ಮಕ್ಳು ಅಂತ ಹೇಳುತ್ತೆ, ಹುಡುಗರ ಮಕ್ಳು ಪ್ರಾಯ ಆದವರು ಎಲ್ಲರೂ ಸೇರಿ ಅಂದ್ರೆ ತಬಲ ಗಿಬ್ಲ ಎಲ್ಲ ಬಾರಿಸ್ಕೊಂಡು ಶಿವನ ಭಜನೆ ಮಾಡ್ತಾ ಇದ್ದಿದ್ರು. ಪೂಜೆಯ ವೇಳೆಯಲ್ಲಿ ಆ ಒಳಗಿಂದ ಪೂಜೆಯವರು ಪೂಜೆ ಮಾಡುವ ಭಟ್ರು ಏನಿದ್ರು ಅವರು ಮಂತ್ರ ಹೇಳುವಷ್ಟೊತ್ತಿಗೆ ಈ ಇಲ್ಲಿ ಭಜನೆಯಲ್ಲಿ ಪಾಲ್ಗೊಂಡವರೆಲ್ಲರೂ ತಾವು ಸಹ ಮಂತ್ರ ಹೇಳ್ತಾ ಇದ್ದಿದ್ರು. ಅನ್ಕಂಡು ತುಂಬಾ ಖುಷಿ ಅಂತ ಅನ್ಸ್ತು. ಆಮೇಲೆ ಅಲ್ಲಿ ಹತ್ರ ಕೇಂಬಷ್ಟು ಹೇಳಿದಿಲ್ಲ, ಇದೇ ತರ ದಿನ ಬಂದು ಇವರೆಲ್ಲರೂ ಭಜನೆ ಮಾಡ್ತರು, ಜೊತೆಗೆ ಮಂತ್ರನು ಹೇಳತ್ರು ಅಂತ. ಹಾಗೆ ಆ ವಾತಾವರಣ ತುಂಬಾ ಒಂಥರ ಖುಷಿ ಅಂತ ಅನ್ನಿಸ್ತು. ಸರಿ, ಅಲ್ಲಿಂದ ಮತ್ತೆ ಅಲ್ಲೇ ಕೂತ್ಕಮ್ಮ ಅಂತ ಅನ್ಸಿದ್ರು. ಮತ್ತೆ ರಾತ್ರಿ ಆಯ್ತು ನಾಳೆ ಬೆಳಗ್ಗೆ ಬಪ್ಪ ಅಂತ ಹೇಳಿ ನಾವು ಮತ್ತೆ ರೂಮಿಗೆ ಹೋಯ್ ಮತ್ತೆ ಬಳಗತ ಮತ್ತೆ ಪುನಃ ಬಂತು. ಕೇಳಿದ್ರೆ ನಾವು ಬೆಳಗ್ಗೆ ಇದ್ದು ಮತ್ತೆ ಅಹಲ್ಯಾಬಾಯಿ ಹೋಳ್ಕರ್ ಕೋಟೆಗೆ ಹೋಯ್ತು. ಭಾರತದ ಇತಿಹಾಸದಲ್ಲಿ ಮಹಾನ್ ಮಹಿಳಾ ಆಡಳಿತಗಾರ್ತಿಯರಲ್ಲಿ ಪ್ರಮುಖ ಸ್ಥಾನ ಪಡೆದವರು ಈ ಅಹಲ್ಯಾಬಾಯಿ ಹೋಳ್ಕರ್. ಅವರ ಧೈರ್ಯ, ನ್ಯಾಯಪ್ರಿಯತೆ ಮತ್ತೆ ಜನಪರ ಆಡಳಿತಕ್ಕೋಸ್ಕರ ಈ ಕ್ಷೇತ್ರದಲ್ಲಿ ಪ್ರಸಿದ್ಧರಾದವರು. ಅವರ ಆಡಳಿತದ ಕಾಲವನ್ನ ಈ ಪ್ರದೇಶದಲ್ಲಿ ಅಂದ್ರೆ ಮಾಲ್ವಾ ಪ್ರದೇಶದಲ್ಲಿ ಸ್ವರ್ಣಯುಗ ಅಥವಾ ಗೋಲ್ಡನ್ ಪಿರಿಯಡ್ ಅಂತ ಹೇಳಿ ಕರೀತಾರೆ. ಮರಾಠ ಸಾಮ್ರಾಜ್ಯದ ಪ್ರಸಿದ್ಧ ಸೇನಾನಿ ಮಾಲ್ವಾ ರಾವ್ ಹೋಳ್ಕರ್ ಅವರು ಈ ಅಹಲ್ಯಾಬಾಯಿಯಲ್ಲಿ ಇರುವಂತಹ ಒಂದು ಗುಣಗಳನ್ನ ಗಮನಿಸಿ ತಮ್ಮ ಮಗ ಕಾಂದೇರಾವ್ ಹೋಳ್ಕರ್ ಅವರೊಟ್ಟಿಗೆ ಮದುವೆ ಮಾಡಿಸಿದ್ರು. ಕಾಂಡೇರಾವ್ ಹೋಳ್ಕರ್ ಯುದ್ಧದಲ್ಲಿ ಮೃತಪಟ್ಟ ನಂತರ ಮಾಲವರಾವ್ ಹೋಳ್ಕರ್ ಏನಿದ್ರು ಅವರು ಅಹಲ್ಯಾಬಾಯಿಗೆ ಪಟ್ಟ ಕಟ್ಟಿದ್ರು. 1767ರಲ್ಲಿ ಅಹಲ್ಯಾಬಾಯಿ ಮಾಲ್ವಾ ರಾಜ್ಯದ ಆಡಳಿತವನ್ನು ಸ್ವೀಕಾರ ಮಾಡಿದ್ರು. ಕೇಳಿದ್ರೆ ಆಗ ಸತಿ ಪದ್ಧತಿ ಪ್ರಚಲಿತದಲ್ಲಿದ್ದ ಕಾಲ, ಅಂತ ಟೈಮಲ್ಲಿ ಸ್ವತಃ ಮಾವನೇ ತನ್ನ ಸೊಸೆಯಲ್ಲಿದ್ದಂತಹ ಒಂದು ಅಂದ್ರೆ ರಾಜ್ಯವನ್ನ ಆಡಳಿತ ಮಾಡುವಂತಹ ಗುಣಗಳನ್ನ ಗಮನಿಸಿ ಅವಳಿಗೆ ಪಟ್ಟ ಕಟ್ಟಿದಂತಹ ಉದಾಹರಣೆ ಚರಿತ್ರೆಯಲ್ಲಿ ತುಂಬಾ ಕಡಿಮೆ. ಆದ್ರೆ ಈ ರೀತಿಯ ಅವಕಾಶ ಒಂದು ಅಹಲ್ಯಾಬಾಯಿ ಹೋಳ್ಕರಿಗೆ ಸಿಕ್ಕದು. ಮಹೇಶ್ವರ ಅಹಲ್ಯಾಬಾಯಿ ಹೋಳ್ಕರ್ ಅವರ ರಾಜಧಾನಿ. ಇವತ್ತು ಅವರು ಇಲ್ಲಿ ನಿರ್ಮಿಸಿದಂತಹ ಕೋಟೆ, ದೇವಸ್ಥಾನ, ಶಾಲೆ ಎಲ್ಲವೂ ಇಲ್ಲಿತ್ತು. ಇದೆಲ್ಲವೂ ಅವರೊಂದು ಆಡಳಿತದ ಒಂದು ವೈಭವ ಏನಿತ್ತು ಅದನ್ನ ತೋರಿಸ್ತರು. ಅವರ ಕೋಟೆಯನ್ನ ಇವತ್ತು ಒಂದು ಮ್ಯೂಸಿಯಂ ಮಾಡಿದ್ರು. ಅಲ್ಲಿ ಹೋಯ್ ಅಂದ್ರೆ ಅವರು ಬಳಸ್ತಿದ್ದಂತ ವಸ್ತುಗಳು, ಅವರ ಇತಿಹಾಸ ಎಲ್ಲವನ್ನು ಅಲ್ಲಿ ಕಾಣ್ಲಕ್ಕ. ಜೊತೆಗೆ ಇಲ್ಲಿ ಪ್ರತಿದಿನ ಸಾವಿರಾರು ಮಣ್ಣಿನ ಸಣ್ಣ ಸಣ್ಣ ಲಿಂಗಗಳನ್ನ ಮಾಡಿ ಲೋಕದ ಒಳಿತಿಗಾಗಿ ಪ್ರಾರ್ಥನೆ ಮಾಡತ್ರು. ಒಂದು ಐದಾರು ಜನ ಪುರೋಹಿತರ ಗುಂಪು ಒಂದು ಮರದ ಮನೆಯ ಮೇಲೆ ಸಾವಿರಾರು ಮಣ್ಣಿನ ಲಿಂಗಗಳನ್ನ ಇಟ್ಟು ನಿತ್ಯ ಪೂಜೆ ಮಾಡುತ್ತೆ. ಇದು ಅಹಲ್ಯಾಬಾಯಿ ಹೋಳ್ಕರ್ ಕಾಲದಿಂದಲೂ ನಡೆದು ಬಂದಂತ ಒಂದು ಪದ್ಧತಿ. ಈ ಅರಮನೆಯ ಮೆಟ್ಲು ಇಳಿದು ನರ್ಮದೆಯ ದಡಕ್ಕೆ ಹೋಪಷ್ಟೊತ್ತಿಗೆ ಬಲದಲ್ಲಿ ಎರಡು ದೇವಸ್ಥಾನ ಇತ್ತು. ಅಹಲ್ಯಾಬಾಯಿ ಹೋಳ್ಕರ್ ಕಟ್ಟಿಸಿದಂತ ದೇವಸ್ಥಾನ ಅದು ಇಷ್ಟು ಚಂದ ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿ ನಿಂತ್ಕೊಂಡು ನಿಮ್ ನರ್ಮದಾ ನದಿ ಹರಿಯುತ್ತಾ ಇಪ್ಪುವಂತದ್ದು ಕಾಣುತ್ತೆ. ಅಂದ್ರೆ ಈ ಒಂದು ನರ್ಮದಾ ನದಿ, ಅದರ ಮೇಲೆ ಈ ದೇವಸ್ಥಾನ, ದೇವಸ್ಥಾನದ ಮೇಲೆ ಕೋಟೆ, ಅದು ಎಷ್ಟು ಚಂದ ಅಂದ್ರೆ ನಾವು ಕ್ಯಾಮರಾವನ್ನ ಆ್ಯಪ್ ಆಂಗಲ್ ಅಲ್ಲಿ ಸೆಟ್ ಮಾಡೋದು ಫೋಟೋ ತೆಗಿಯೋಕೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗ್ತಿಲ್ಲ, ಕನ್ಫ್ಯೂಷನ್ ಆಗುತ್ತೆ. ಯಾಕಂದ್ರೆ ಅಷ್ಟು ಪ್ರತಿ ಫ್ರೇಮ್ ಅಲ್ಲೂ ನಿಮ್ಗೆ ಒಂದು ಅಲ್ಲಿನ ಒಂದು ನಿಸರ್ಗ ಸೌಂದರ್ಯ ಅಷ್ಟು ಚಂದ ಸೆಟ್ ಆಗ್ತದೆ. ಹಂಗಪ್ಪ ಯಾವ ಫ್ರೇಮ್ ಅಲ್ಲಿ ಇಟ್ಟು ನೀವು ಯಾವ ಆಂಗಲ್ ಅಲ್ಲಿ ಇಟ್ಟು ಕ್ಯಾಮರಾದಲ್ಲಿ ಫೋಟೋ ತೆಗೆದ್ರು ಅದು ಅಷ್ಟು ಚಂದ.
ನರ್ಮದಾ ನದಿ ಅದರ ಹರಿಯೋದು, ಮತ್ತೆ ದೇವಸ್ಥಾನ, ಕೋಟೆ, ಅದ್ರ ಸೌಂದರ್ಯ ನಿಮ್ಗೆ ಎಷ್ಟು ಕಂಡ್ರು ಕಾಣ್ತಾ ಇರ್ಕ ಕಾಣ್ತಾ ಇರ್ಕ ಅಂತ ಅನಿಸ್ತಾನೆ ಇರುತ್ತೆ. ಈ ರೀತಿ ಒಂದು ನದಿಯ ಘಾಟಲ್ಲಿ ಹೋತಾ ಇಪ್ಪಷ್ಟೊತ್ತಿಗೆ ಒಂದು ತಂಬೂರಿ ನುಡಿಸ್ತಾ ನದಿ ತೀರದಲ್ಲಿ ಒಬ್ಬ ಕಬೀರನ ದೋಹಗಳನ್ನ ಯಾರು ಹಾಡ್ತಾ ಇದ್ರೆ ಹೆಂಗ ಅನ್ಸುತ್ ನಿಮ್ಗೆ? ಅದೇ ರೀತಿ ಅಲ್ಲಿ ಒಬ್ರು ಫಕೀರರು ಕಬೀರ್ನ ದೋಹಗಳನ್ನ ಹಾಡ್ತಾ ಇದ್ರು ತಂಬೂರಿ ನುಡಿಸ್ತಾ. ಅದನ್ನಕ್ಕಿಂತ ನಾವು ಮತ್ತೆ ಅಲ್ಲಿಂದ ಹೊರಡ. ಒಂದ್ ವಿಷಯ ಹೇಳಕ್ ಮರ್ತಿದ್ದೆ ಕೇಳಿದ್ರೆ, ಮಹೇಶ್ವರದ ಇನ್ನೊಂದು ಆಕರ್ಷಣೆ ಅಂದ್ರೆ ಇಲ್ಲಿಪ್ಪು ಅಂತ ಮಹೇಶ್ವರಿ ಸೀರೆಗಳು. ಅಹಲ್ಯಾಬಾಯಿ ಹೋಳ್ಕರ್ ಇಲ್ಲಿನ ನೇಕಾರರನ್ನ ಸಬಲೀಕರಣ ಮಾಡಲು, ಮಹಿಳೆಯರನ್ನ ಸಬಲೀಕರಣ ಮಾಡಲು ಈ ಮಹೇಶ್ವರಿ ಸೀರೆಗಳ ನೇಯ್ಗೆಯನ್ನ ಆರಂಭಿಸಿದ್ರು. ಆ ಕೋಟೆಯ ಬಳಿ ರೇವಾ ನೇಕಾರರ ಸೊಸೈಟಿಯಲ್ಲಿ ಸೀರೆಗಳು ಸಿಕ್ಕತ್ತು. ಜೊತೆಗೆ ಇಲ್ಲಿ ನೇಕಾರರ ಸೀರೆಗಳನ್ನ ನೇಯುವುದನ್ನು ಕಾಣ್ಲಕ್ಕ ಬೆಲೆ ಸ್ವಲ್ಪ ಜಾಸ್ತಿ ಅನ್ಸಿದ್ರು. ಈ ಸೀರೆ ಅಷ್ಟು ಚಂದ. ಮತ್ತೆ ಮಹೇಶ್ವರ ನಗರದಲ್ಲೂ ಮಹೇಶ್ವರಿ ಸೀರೆಯ ಅಂಗಡಿಗಳಿತ್ತು. ಅದ್ ಜೊತೆಗೆ ಮಹೇಶ್ವರಿ ಸಿಲ್ಕ್ ಸಾರೀಸ್, ಹ್ಯಾಂಡ್ ಬ್ಲಾಕ್ ಪ್ರಿಂಟ್, ಚೂಡಿದಾರ, ಹಿಂಗೆ ಅಲ್ಲಿಯ ವಿಶೇಷ ಇತ್ತು. ನಾವು ಅದನ್ನ ತೆಕ್ಕೊಂಡು ಮತ್ತೆ ದೇವಾಸಿ ಹೊರಡು. ಕೇಳಿದ್ರೆ ನೀವೆಲ್ಲ ಹಿಂದೂಸ್ತಾನಿ ಸಂಗೀತದ ಮೇರು ಶಿಖರ ಕುಮಾರ ಗಂಧರ್ವರ ಹೆಸರು ಕೇಳಿಪ್ಪಗು ಸಾಕು. ಕುಮಾರ ಗಂಧರ್ವರು ತಮ್ಮ ಸಂಗೀತ ಅಭ್ಯಾಸ ಮಾಡಿದ್ದು, ಸಂಗೀತದಲ್ಲಿ ಸಾಧನೆ ಮಾಡಿದ್ದು ಮಧ್ಯಪ್ರದೇಶದ ದೇವಾಸ್ ನಗರದಲ್ಲಿ. ಈ ದೇವಾಸ್ ನಗರ ಕುಮಾರ ಗಂಧರ್ವರ ಕರ್ಮಭೂಮಿ. ಅವರ ಮನೆ, ಅವರ ಸಂಗೀತ ಅಭ್ಯಾಸ ಮಾಡಿದ ಸ್ಥಳ ಎಲ್ಲವನ್ನೂ ಕಾಣುವಂತ ಅವಕಾಶ ಇಲ್ಲಿ ಸಿಕ್ತು. ಕುಮಾರ ಗಂಧರ್ವರ ಮನೆ ಹತ್ರ ಒಂದು ಬೆಟ್ಟ ಇತ್ತು. ಆ ಬೆಟ್ಟದಲ್ಲಿ ಚಾಮುಂಡ ಮಾತಾ ಮತ್ತೆ ತುಳಜಾ ಭವಾನಿ ದೇವಸ್ಥಾನ ಇತ್ತು. ಅಂದ್ರೆ ನಮ್ಮ ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಇಪ್ಪು ತರ ಈ ಬೆಟ್ಟವನ್ನ ಒಂದು ಹತ್ಕೊಂಡು ಹೋಗ್ಲಕ್ಕೂ, ಇಲ್ಲಾಂದ್ರೆ ಕೇಬಲ್ ಕಾರ್ ಅಲ್ಲಿ ಕೂಡ ಇಲ್ಲಿ ಹೋಗ್ಕಾತು. ಇದು ನಮ್ಮ ನಾರ್ತ್ ಕರ್ನಾಟಕ ತರ ಒಂದು ಜನಪದ ದೇವಿ ಒಂದು. ಈ ದೇವಿಯ ಮುಖದಲ್ಲಿ ಕೂಡ ಅದೇ ರೀತಿ ಒಂದು ಜನಪದೀಯ ಕಳೆ ಎದ್ದು ತೋರುತ್ತೆ. ಈ ಇಲ್ಲಿನ ದೇಗುಲ ಕುಮಾರ ಗಂಧರ್ವರಿಗೆ ಹೊಸ ಹೊಸ ರಾಗಗಳನ್ನ ಸಂಯೋಜನೆ ಮಾಡೋಕೆ ಪ್ರೇರೇಪಣೆಯೂ ಆಯ್ದಿತ್ತಂತ ಹೇಳತ್ರು. ನಾವು ಇಲ್ಲಿಂದ ಮತ್ತೆ ಮಧ್ಯಪ್ರದೇಶದ ಸ್ವಚ್ಛ ನಗರಿ ಅಂತ ಹೆಸರು ಪಡೆದಿಪ್ಪುವಂತಹ ಇಂದೋರಿಗೆ ಹೋಯ್ತು. ನಾನಾಗ್ಲೇ ಆ ಮಹೇಶ್ವರ್ ಬಗ್ಗೆ ಹೇಳ್ತಾ ಇಪ್ಪತ್ತಿಗೆ ಅಹಲ್ಯಾಬಾಯಿ ಹೋಳ್ಕರ್ ಬಗ್ಗೆ ಹೇಳ್ತಾ ಇದ್ದಿದ್ದೆ. ಅಹಲ್ಯಾಬಾಯಿ ಹೋಳ್ಕರ್ ಅವರ ರಾಜವಾಡೆ ಈ ಇಂದೋರ್ ನಗರದಲ್ಲಿ ಇತ್ತು. ಇಂದೋರ್ ಆಕ್ಚುಲಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಪ್ರಥಮ ರಾಜಧಾನಿ. ಆಮೇಲೆ ಅವರು ಅದನ್ನ ಮಹೇಶ್ವರಿಗೆ ಶಿಫ್ಟ್ ಮಾಡಿದ್ರು. ಇಲ್ಲಿ ಮರಾಠ, ಫ್ರೆಂಚ್ ಮತ್ತೆ ಮೊಘಲ್ ವಾಸ್ತುಶಿಲ್ಪ ಸಂಯೋಜನೆಯಲ್ಲಿ ನಿರ್ಮಾಣ ಮಾಡಿದಂತಹ ರಾಜವಾಡೆ ಇತ್ತು. ಬಹುಶಃ ಮಧ್ಯಪ್ರದೇಶದಲ್ಲಿ ತುಸು ಶ್ರೀಮಂತ ಅಂತ ಕರೆಯುವಂತಹ ನಗರ ಈ ಇಂದೋರ್. ಇಲ್ಲಿ ನಮ್ಗೆ ಅಂದ್ರೆ ಹೆಚ್ಚು ಟೈಮ್ ಇಪ್ಪು ಕಾಯ್ಲಿಲ್ಲ. ಸೊ ಇಲ್ಲಿಂದ ನಾವು ಮತ್ತೆ ಮಧ್ಯಪ್ರದೇಶದ ಇನ್ನೊಂದು ತುದಿ ಖಜುರಾಹೋಗೆ ಹೋಯ್ತು. ಈ ಮಧ್ಯಪ್ರದೇಶದ ಒಂದು ಈಚೆ ಬದಿಯಲ್ಲಿ ಈ ಇಂದೋರ್, ಭೋಪಾಲ್ ನಗರಗಳೆಲ್ಲ ಇದ್ರೆ, ಇನ್ನೊಂದು ತುದಿಯಲ್ಲಿ ಖಜುರಾಹೋ, ಗ್ವಾಲಿಯರ್ ಎಲ್ಲ ಇಪ್ಪುವಂತದ್ದು. ನಮ್ಮ ಉಡುಪಿ ಮಂಗಳೂರು ಬದಿಯಿಂದ ಬೀದರಿ ಹೋಪ್ ಹ್ಯಾಂಗ್ ಆಯ್ತು, ಆ ರೀತಿ ನಾವು ಇಲ್ಲಿಂದ ಸುಮಾರು ಒಂದು 12 ಗಂಟೆಗಳ ಕಾಲ ರೈಲಲ್ಲಿ ಪ್ರಯಾಣ ಮಾಡಿ ಖಜುರಾಹೋಗ್ ಹೋಯ್ತು. ನಾವಂದ್ರೆ ಇಷ್ಟು ದಿನ ಒಂದು ಕಳೆದಾಗ ಈ ಎಲ್ಲ ಬೇರೆ ಬೇರೆ ನಗರಗಳ ಕಂಡಾಗ ಮಧ್ಯಪ್ರದೇಶ ಟೂರಿಸಮ್ಗೆ ಅಷ್ಟಾಗಿ ಗಮನ ಕೊಡ್ಲಿಲ್ಲ ಅಂತ ಅನಿಸ್ತಿತ್ತು. ಜೊತೆಗೆ ಇಲ್ಲಿ ಒಪ್ಪುವಂತ ಪ್ರವಾಸಿಗರ ಸಂಖ್ಯೆಯೂ ಕಮ್ಮಿ ಇದ್ದಿತ್ತು. ಯಾಕಂದ್ರೆ ಬೇರೆ ರಾಜ್ಯಗಳ ನೋಂದಣಿ ಇಪ್ಪುವಂತಹ ಒಂದು ವಾಹನಗಳನ್ನು ನಾವು ಕಂಡದ್ದು ತುಂಬಾ ಕಡಿಮೆ. ಆದ್ರೆ ಈ ಖಜುರಾಹೋದಲ್ಲಿ ಫಾರಿನರ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಿದ್ರು. ಇಲ್ಲಿನ ದೇಗುಲಗಳಲ್ಲಿ ಇಪ್ಪುವಂತಹ ವಾಸ್ತುಶಿಲ್ಪ ಕಾಮಕ್ಕೋಸ್ಕರ ಈ ಫಾರಿನರ್ಸ್ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬತ್ತರು. ಖಜುರಾಹೋದಲ್ಲಿ ಚಂದೇಲ ವಂಶದ ರಾಜರು ಕ್ರಿ.ಶ. 12ನೇ ಶತಮಾನದವರೆಗೆ ನಡುವೆ ನಿರ್ಮಿಸಿದಂತ ಅನೇಕ ದೇಗುಲಗಳಿತ್ತು. ಅನೇಕ ದೇಗುಲಗಳಂತ ಹೇಳಿದ್ರೆ ಸುಮಾರು ಅಂದಿನ ಕಾಲದಲ್ಲಿ 85 ದೇವಾಲಯಗಳಿತ್ತು ಅಂತ ಹೇಳಿದ್ರು. ಇವತ್ತಿಗೆ ಅಲ್ಲಿ ಒಂದು 20-25 ಮಾತ್ರ ಉಳಿದಿತ್ತು. ಜೊತೆಗೆ ಇಡೀ ಒಂದು ಆ ನಗರವೇ ದೇಗುಲಗಳಿಂದ ತುಂಬಿ ಹೋಯಪ್ಪು ಅಂತ. ಸೊ ಅದನ್ನೊಂದು ಗ್ರೂಪ್ ಮಾಡ್ತಾರೆ ಅವರು, ಈಸ್ಟರ್ನ್ ಗ್ರೂಪ್ ಆಫ್ ಟೆಂಪಲ್ಸ್, ವೆಸ್ಟರ್ನ್ ಗ್ರೂಪ್ ಆಫ್ ಟೆಂಪಲ್ಸ್, ಸದರ್ನ್ ಗ್ರೂಪ್ ಆಫ್ ಟೆಂಪಲ್ಸ್ ಅಂತ. ಅಂದ್ರೆ ಅದನ್ನ ಅದರ ಒಂದು ಗ್ರೂಪ್ ಅಲ್ಲಿ ಒಂದಷ್ಟು ದೇವಾಲಯಗಳು ನಮ್ಗೆ ಕಾಮ್ಕಿತ್ತು. ಅಂದ್ರೆ ಫಾರ್ ಎಕ್ಸಾಂಪಲ್ ವೆಸ್ಟರ್ನ್ ಗ್ರೂಪ್ ಆಫ್ ಟೆಂಪಲ್ ಅಂತ ಅಂದ್ರೆ ಅದನ್ನ ಕಾಮ್ಕೆ ನಮ್ಗೊಂದು ಅರ್ಧ ದಿನ ಬೇಕು. ಅಷ್ಟು ಆ ವೆಸ್ಟರ್ನ್ ಗ್ರೂಪ್ ಆಫ್ ಟೆಂಪಲ್ಸ್ ಅಲ್ಲಿ ಅಷ್ಟು ದೇಗುಲಗಳಿತ್ತು. ಜೊತೆಗೆ ಅಷ್ಟು ವಾಸ್ತುಶಿಲ್ಪ ಶ್ರೀಮಂತ ಆಯ್ಪುವಂತಹ ದೇವಾಲಯಗಳು ಅದನ್ನ ಅಷ್ಟು ನೀವು ಅಂದ್ರೆ ಕಾಣ್ತಾ ಹೋಯ್ಲಕ್ಕ. ಜೊತೆಗೆ ಈ ವೆಸ್ಟರ್ನ್ ಗ್ರೂಪ್ ಆಫ್ ಟೆಂಪಲ್ಸ್ ಅಲ್ಲಿ ಒಂದು ಅಂದ್ರೆ ಹೊಂದಿಕೊಂಡಂತ ಇಪ್ಪಂತ ಒಂದು ಕೆರೆ ಇತ್ತು. ಒಂದು ವಿಹಂಗಮ ನೋಟ ಅಂತ ನಾವೆಂತ ವರ್ಡ್ ಯೂಸ್ ಮಾಡುತ್ತೆ, ಅದು ನಿಜಕ್ಕೂ ಅಕ್ಷರಶಃ ಅಂತ ಅನ್ಸುದು. ಆ ಕೆರೆ ಹತ್ರ ಸಂಜೆ ಹೋದಾಗ ಅಲ್ಲಿ ಒಪ್ಪುವಂತಹ ಪಕ್ಷಿಗಳು, ನೀರಲ್ಲಿ ತೇಲುವಂತಹ ಒಂದು ರಾಜಹಂಸಗಳು, ಅಂದ್ರೆ ಇಲ್ಲಿನ ಸಂಜೆ ತುಂಬಾ ಒಂದು ಎಂತ ಹೇಳಿ ಮೆಮೊರೇಬಲ್ ಅಂತ ನಾವೇನ್ ಹೇಳುತ್ತೋ ಆ ರೀತಿ ಆಗಿರುತ್ತೆ. ಈ ಖಜುರಾಹೋ ದೇವಾಲಯಗಳು ನಾಗರ ಶೈಲಿಯಲ್ಲಿ ನಿರ್ಮಾಣ ಆಗಿರುವಂತದ್ದು. ಇಲ್ಲಿಪ್ಪುವಂತಹ ಕಂದಾರಿಯ ಮಹಾದೇವ ದೇವಸ್ಥಾನ ಅತಿ ದೊಡ್ಡ ಮತ್ತೆ ಕಲಾತ್ಮಕ ನಿರ್ಮಿತಿಯಿಂದ ಅಂದ್ರೆ ವಾಸ್ತುಶಿಲ್ಪದ ದೃಷ್ಟಿಯಿಂದಲೂ ಅತ್ಯಂತ ಶ್ರೀಮಂತವಾಗಿಪ್ಪುವಂತಹ ಒಂದು ದೇವಾಲಯ. ಇಲ್ಲಿ ಎಲ್ಲಾ ದೇವಾಲಯಗಳು ಒಂದಕ್ಕಿಂತ ಒಂದು ವಾಸ್ತುಶಿಲ್ಪ ಕಲೆಯಲ್ಲಿ ವಿಭಿನ್ನ ಆಯ್ತು.
ಇಲ್ಲಿ ಹೆಂಗಂದ್ರೆ ದೇಗುಲದ ಹೊರಗೆ ಧರ್ಮ ಅರ್ಥ ಕಾಮಕ್ಕೆ ಸಂಬಂಧಿಸಿದಂತಹ ಶಿಲ್ಪಗಳಿತ್ತು. ಅಂದ್ರೆ ಇದರ ಮೆಸೇಜ್ ಎಂತ ಅಂತ ಅಂದ್ರೆ ಇದೆಲ್ಲ ಲೌಕಿಕ ಜಗತ್ತಿಗೆ ಸಂಬಂಧಪಟ್ಟದ್ದು ಅಂತ. ಅದನ್ನ ತ್ಯಜಿಸಿದ ನಂತರ ಮೋಕ್ಷಕ್ಕಾಗಿ ನಾವು ಗರ್ಭಗುಡಿಯಲ್ಲಿ ಇಪ್ಪುವಂತಹ ದೇವರನ್ನ ಕಾಣಕ ಅಂತ. ಅಂದ್ರೆ ಹೊರಗಿನ ಭೌತಿಕ ಜೀವನದಿಂದ ಒಂದು ಆಧ್ಯಾತ್ಮಿಕ ಒಳಗಿನ ಆಧ್ಯಾತ್ಮಿಕ ಶಾಂತಿಗೆ ಸಾಗುವಂತಹ ಯಾತ್ರೆ ಈ ಜೀವನ. ಇದನ್ನ ದೇವಾಲಯದ ಒಂದು ರಚನೆಯಲ್ಲಿ ಎಂತಂದ್ರೆ ರಿಫ್ಲೆಕ್ಟ್ ಆಪ್ ತರ ನಿರ್ಮಾಣ ಮಾಡಿದ್ರು. ಇಲ್ಲಿಪ್ಪುವಂತಹ ಕೆಲವು ವಿಗ್ರಹಗಳು ವಿದೇಶಿಯರ ಆಕ್ರಮಣದಿಂದ ಭಗ್ನಗೊಂಡಿತ್ತು. ಆದ್ರೂ ಕೆಲವೆಲ್ಲ ಇಲ್ಲಂದ್ರೆ ಇಲ್ಲಿನ ಕಲ್ಲಿನ ಮಂಟಪದಲ್ಲಿ ಇರುವಂತಹ ಒಂದು ವರಹ ಮೂರ್ತಿ, ಅದರಲ್ಲಿ ಅಂದ್ರೆ ಮೈತುಂಬ ಸಮುದ್ರ ಮಥನದ ಕಥೆಗಳ ಕೆತ್ತನೆಗಳಿತ್ತದ್ರಲ್ಲಿ. ಅದೇ ರೀತಿ ಬಲಿಚಕ್ರವರ್ತಿಯ ಮೂರ್ತಿ, ಈ ರೀತಿ ಅಂದ್ರೆ ತುಂಬಾ ವಿಶೇಷವಾಗಿಪ್ಪುವಂತಹ ಕೆಲವು ಇದನ್ನ ನೀವು ಒಂದು ಕೆತ್ತನೆಗಳನ್ನ ಇಲ್ಲಿ ಕಾಣ್ಲಕ್ಕೆ. ಜೊತೆಗೆ ಒಂದು ಬ್ರಹ್ಮನ ದೇಗುಲ, ಸಾಧಾರಣವಾಗಿ ಭೂಲೋಕದಲ್ಲಿ ಬ್ರಹ್ಮನಿಗೆ ಪೂಜೆ ಇಲ್ಲ, ಆದ್ರೆ ಇಲ್ಲಿ ಒಂದು ಬ್ರಹ್ಮನ ದೇಗುಲ ಕೂಡ ಇತ್ತು. ಜೊತೆಗೆ ಬೃಹದಾಕಾರದ ಶಿವಲಿಂಗ, ನಾನಾಗ್ಲೇ ಹೇಳ್ತಿದ್ದೆ ಭೋಜ್ಪುರಲ್ಲಿ ಅದೇ ರೀತಿ ಇಲ್ಲೊಂದು ಬೃಹದಾಕಾರದ ಶಿವಲಿಂಗ ಇತ್ತು. ಅದರ ಪೀಠವನ್ನ ಹತ್ತಿ ಭಕ್ತರು ತಾವೇ ಸ್ವತಃ ಪೂಜೆ ಮಾಡ್ತಾರೆ ಇಲ್ಲಿ. ಇಲ್ಲಿನ ಜನರಿಗೆ ಪ್ರವಾಸೋದ್ಯಮವೇ ಒಂಥರ ಜೀವನಾಧಾರ, ಬೇರೆ ಎಂಥದ್ದು ಇಲ್ಲ. ಇದೊಂಥರ ಒಂಥರ ಹಳ್ಳಿ ಸ್ವಲ್ಪ ಆತರ, ಸಿಟಿ ಅಂಬುವಂತದ್ದಲ್ಲ ಇದು. ಇಲ್ಲಿ ಎಂತ ಅಂದ್ರೆ ಪ್ರವಾಸೋದ್ಯಮವೇ ಒಂಥರ ಜೀವನಾಧಾರ, ಬೇರೆ ಎಂಥದ್ದು ಇಲ್ಲ ಇಲ್ಲಿನ ಒಂದು ಜನರಿಗೆ ಜೀವನಾಧಾರಕ್ಕೆ. ವಾಹನಗಳು ಅಂತ ಹೇಳಿದ್ರೆ ಒಂದ ಜನರು ಅಂದ್ರೆ ಬಾಡಿಗೆ ವೆಹಿಕಲ್ ಮೂಲಕ ಅರ್ನಿಂಗ್ ಮಾಡಿದ್ರು. ಜೊತೆಗೆ ಸಣ್ಣ ಸಣ್ಣ ಹೋಟೆಲ್ಗಳು, ಆಹಾರ ಸ್ವಲ್ಪ ದುಬಾರಿಯೇ ಹಂಗೆ ಆ ರೀತಿ. ಮತ್ತೆ ಇಲ್ಲಿ ಖಜುರಾಹೋದಲ್ಲಿ ಒಂದು ಏನಂತ ಹೇಳಿದ್ರೆ ಸಂಜೆ ಹೊತ್ತಿಗೆ ಇಲ್ಲೊಂದು ಧ್ವನಿ ಮತ್ತೆ ಬೆಳಕಿನ ಪ್ರದರ್ಶನ ಇತ್ತು. ಖಜುರಾಹೋದ ಇತಿಹಾಸವನ್ನು ಸಾರುವಂತಹ ಒಂದು ಪ್ರದರ್ಶನ ಇದು, ತುಂಬಾ ಚಂದ ಇತ್ತು. ಇಲ್ಲಿಂದ ನಾವು ನೆಕ್ಸ್ಟ್ ಗ್ವಾಲಿಯರಿಗೆ ಹೋಯ್ತು. ಈ ಗ್ವಾಲಿಯರ್ನ ಪ್ರಮುಖ ಆಕರ್ಷಣೆ ಅಂದ್ರೆ ಕೋಟೆ. 15ನೇ ಶತಮಾನದಲ್ಲಿ ತೋಮರ ರಾಜ ಮಾನ್ಸಿಂಗ್ ತೋಮರ್ ಅವ ನಿರ್ಮಿಸಿದಂತ ಮಾನ ಮಂದಿರ ಅರಮನೆ ಈ ಕೋಟೆಯೊಳಗಿತ್ತು. ಆಮೇಲೆ ಮೊಘಲ್ ಚಕ್ರವರ್ತಿ ಅಕ್ಬರ್ ಈ ಕೋಟೆಯನ್ನ ಆಕ್ರಮಣ ಮಾಡ್ಕಂತ, ಜೊತೆಗೆ ತನ್ನ ಸೈನಿಕ ಕೇಂದ್ರ ಅಂತ ಅದನ್ನ ಏನ್ ಮಾಡ್ಕಂತ ಯೂಸ್ ಮಾಡ್ಕಂತ. ಈ ಗ್ವಾಲಿಯರ್ ಕೋಟೆ 3 ಕಿಲೋಮೀಟರ್ ಉದ್ದದ ಪರ್ವತ ಶ್ರೇಣಿಯ ಮೇಲೆ ನಿರ್ಮಾಣ ಮಾಡಿಪ್ಪುವಂತದ್ದು. ನೆಲದ ಮಟ್ಟದಿಂದ ಈ ಪರ್ವತ ಶ್ರೇಣಿ ಇಪ್ಪುದು 300 ಅಡಿ ಎತ್ತರದಲ್ಲಿ, ಅದರ ಮೇಲೆ ಈ ಕೋಟೆ ಇತ್ತು. ಈ ಕೋಟೆಯೊಳಗೆ ಅನೇಕ ಒಂದು ದೇವಾಲಯಗಳು, ಅರಮನೆಗಳು, ಜೈನ ತೀರ್ಥಂಕರ ಶಿಲ್ಪಗಳು ಮತ್ತೆ ಜಲ ಸಂಗ್ರಹಣಾ ವ್ಯವಸ್ಥೆ, ಅದಕ್ಕೆ ಕುಂಡ ಅಂತ ಕರೀತಾರೆ, ಅದೆಲ್ಲವೂ ಇಲ್ಲಿತ್ತು. ನಾವು ಚಿತ್ರದುರ್ಗದ ಕೋಟೆ ಯಾವ ರೀತಿ ಇತ್ತು ಅದೇ ತರ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಕ್ಕೆ. ಅಂದ್ರೆ ಈ ಕೋಟೆಯಲ್ಲಿ ಅನೇಕ ನೆಲಮಾಳಿಗೆಗಳಿತ್ತು. ಅಂದ್ರೆ ಕೆಳಗೆ ಇಳಿತಾ ಹೋಯ್ಲಕ್ ಮೆಟ್ಲಲ್ಲಿ, ಒಂದ್ ಕಡೆ ಹೋರ್ ಯಾವ ಕಡೆ ಬಪ್ಪದಂತ ಕನ್ಫ್ಯೂಷನ್ ಆಗ್ತ ಆತರ ನಿಮ್ಮನ್ನ ನೀವು ಮೆಟ್ಲಿ ಇಳಿತಾ ಇಳಿತಾ ಹೋದ್ರೆ ಕೆಳಗೆ ಹೋತ್ರಿ. ಅಂದ್ರೆ ಶತ್ರು ರಾಜರ ಆಕ್ರಮಣ ಪೋಷ್ಟತಿಗೆ ಅವರ ಕೈಯಿಂದ ತಪ್ಪಿಸ್ಕಂಕೆ ಇದು ಬಹುಶಃ ಒಂದು ದಾರಿ ಆಯ್ಕು ಸಾಕಂತ ಇಲ್ಲಿ ಹೇಳುತ್ತೆ. ಬಾವಿ ಮಾದರಿಯಲ್ಲಿ ಒಂದು ದೊಡ್ಡ ನೀರಿನ ಕುಂಡ ಇತ್ತು, ಅಂದ್ರೆ ನೀರು ಸಂಗ್ರಹ ಮಾಡೋಕೆ ಮೆಟ್ಲು ಹತ್ತಿ ಅದರ ನೀರನ್ನ ನಾವು ಏನಂತ ಹೇಳಿದ್ರೆ ತಕೊಂಡ್ ಬರ್ಲ. ಜೊತೆಗೆ ಗ್ವಾಲಿಯರ್ನಲ್ಲಿ ಇನ್ನೊಂದು ಅರಮನೆ ಇತ್ತು, ಇದು ಜಯವಿಲಾಸ್ ಪ್ಯಾಲೇಸ್ ಅಂತ. ಇದು ಸಿಂಧಿಯಾ ವಂಶದ ರಾಜರು ಕಟ್ಟಿಸಿದಂತಹ ಅರಮನೆ. ಈ ನಮ್ಮ ಮೈಸೂರು ಅರಮನೆ ರೀತಿಯಲ್ಲಿ ಸ್ವಲ್ಪ ಆಧುನಿಕ ಶೈಲಿಯ ವೈಭವೋಪೇತ ಅರಮನೆ. ಸಿಂಧಿಯಾ ರಾಜರು ನಮ್ಮಲ್ಲಿ ಒಡೆಯರು ಯಾವ ತರ ಇದ್ರು, ಈಗಲೂ ಅವರು ಸಿಂಧಿಯಾ ವಂಶದವರು. ಅವರು ಸ್ವಲ್ಪ ಅಂತ ಹೇಳಿದ್ರೆ ಪೊಲಿಟಿಕ್ಸ್ ಅಲ್ಲಿ ಆಕ್ಟಿವ್ ಆಯ್ಪು ಅಂತವರು. ಅವರು ಅಂತ ಹೇಳಿದ್ರೆ ಅಲ್ಲಿದ್ದಂತ ಡೈನಿಂಗ್ ಟೇಬಲ್, ಅಂದ್ರೆ ಅವರ ಅತಿಥಿಗಳಿಗೆ ಯೂಸ್ ಮಾಡ್ತಿದ್ದಂತಹ ಡೈನಿಂಗ್ ಟೇಬಲ್ ಯಾವ ರೀತಿ ಇತ್ತು, ರಾಜರ ಒಂದು ಬೆಡ್ರೂಮ್, ಲಿವಿಂಗ್ ಏರಿಯಾ, ಅವರು ಬಳಸ್ತಿದ್ದಂತಹ ಸಂಗೀತದ ಉಪಕರಣಗಳು, ಅಡುಗೆ ಕೋಣೆ, ಆಮೇಲೆ ಬಳಸ್ತಿದ್ದಂತಹ ಒಂದು ವಸ್ತ್ರಗಳು, ಆಭರಣಗಳು, ಅದೆಲ್ಲ ಯಾವ ರೀತಿ ಇದ್ದಿತ್ತು ಅಂತ ಹೇಳಿ ಇಲ್ಲಿ ಕಾಣ್ಲಕ್ಕೆ. ಬಹುಶಃ ಈ ಅರಮನೆ ಕಾಮಕ್ಕೆ ನಮ್ಗೆ ಸುಮಾರು 3 ಗಂಟೆಗಳ ಕಾಲ ಬೇಕಾಗ್ತ ಅಷ್ಟು ವಿಶಾಲವಾಗಿಪ್ಪುವಂತಹ ಒಂದು ಅರಮನೆ. ಗ್ವಾಲಿಯರ್ ಭಾರತೀಯ ಶಾಸ್ತ್ರೀಯ ಸಂಗೀತದ ಒಂದು ಪ್ರಮುಖ ಒಂದು, ಇಲ್ಲಿ ಹುಟ್ಟಿದಂತಹ ಒಂದು ದೃಪದ್ ಪರಂಪರೆ ಮತ್ತೆ ಬೆಳೆದಂತಹ ಖಯಾಲ್ ಶೈಲಿ ಭಾರತದ ಒಂದು ಸಂಗೀತ ಪರಂಪರೆಯಲ್ಲಿ ಒಂದು ಪ್ರಮುಖ ಸ್ಥಾನ ಪಡೆದಿತ್ತು. ಪ್ರಸಿದ್ಧ ಗಾಯಕ ತಾನ್ಸೇನ್ ಗ್ವಾಲಿಯರಲ್ಲಿ ಜನಿಸಿದ್ದು ಅಂತ ಹೇಳ್ತಾರೆ. ಮೊಘಲ್ ಅರಸ ಅಕ್ಬರ್ ಅವರ ದರ್ಬಾರಲ್ಲಿ ಒಂದು ನವರತ್ನಗಳು ಯಾರಿದ್ರು ಅದರಲ್ಲಿ ತಾನ್ಸೇನ್ ಕೂಡ ಒಬ್ರು. ಗ್ವಾಲಿಯರಲ್ಲಿ ಪ್ರತಿ ವರ್ಷ ತಾನ್ಸೇನ್ ಸಂಗೀತೋತ್ಸವ ನಡೆಯಿತು. ದೇಶದ ವಿವಿಧ ಭಾಗಗಳಿಂದ ಕಲಾವಿದರು ಇಲ್ಲಿ ಬತ್ತರು. ಈ ಗ್ವಾಲಿಯರ್ ನಗರದಲ್ಲಿ ತಾನ್ಸೇನ್ ಸ್ಮಾರಕ ಕೂಡ ಇತ್ತು. ಇದರೊಂದಿಗೆ ಗುಜ್ರಿ ಮಹಲ್ ಮ್ಯೂಸಿಯಂ, ಸಾಸ್ ಬಹು ದೇವಸ್ಥಾನ ಮತ್ತೆ ಸೂರ್ಯ ದೇವಸ್ಥಾನ ಒಂದೇನಂತ ಹೇಳಿದ್ರೆ ತುಂಬಾ ಪ್ರಮುಖ ದೇವಸ್ಥಾನ ಇಲ್ಲಿದು. ಈ ಸ್ಮಾರಕಗಳು ಇಲ್ಲಿ ವಿವಿಧ ಕಾಲಘಟ್ಟಗಳಲ್ಲಿ ಯಾವ ರೀತಿ ಧಾರ್ಮಿಕತೆ ಯಾವ ರೀತಿ ಇದ್ದಿತ್ತು, ಸಾಂಸ್ಕೃತಿಕತೆ ಒಂದು ಯಾವ ರೀತಿ ಇದ್ದಿತ್ತು, ಕಲಾತ್ಮಕತೆ ಯಾವ ರೀತಿ ಇದ್ದಿತ್ತು ಅಂತ ತೋರಿಸುತ್ತೆ. ಒಟ್ಟಾರೆ ಹೇಳುವುದಾದ್ರೆ ಮಧ್ಯಪ್ರದೇಶ ಪ್ರವಾಸೋದ್ಯಮಕ್ಕೆ ಅಷ್ಟು ಮಹತ್ವ ಕೊಟ್ಟಿಲ್ಲ ಅಂತ ಅನಿಸಿದ್ರು, ಇಲ್ಲಿ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳಿತ್ತು.
ಭಕ್ತಿ, ಆಧ್ಯಾತ್ಮಿಕ, ಮನರಂಜನೆ, ಇತಿಹಾಸ, ವಾಸ್ತುಶಿಲ್ಪ ಜೊತೆಗೆ ಎಲ್ಲವನ್ನು ಇಲ್ಲಿಯ ಸ್ಥಳಗಳು ಕಟ್ಟಿಕೊಡುತ್ತೆ. ಒಮ್ಮೆ ಖಂಡಿತವಾಗಿ ಒಂದು ಭೇಟಿ ನೀಡಿಕಾದಂತಹ ಒಂದು ಸ್ಥಳ. ಕೇಳಿದ್ರೆ ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले।
1: मुंगारु हंगामिन बेले विमेगागी ईग नोंदणी माडिकोळ्ळिरी।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಭಾವಗೀತೆ ಲೋಕದ ಕಣ್ಣಿಗೆ ರಾಧೆಯು ಕೂಡ. ರಚನೆ ಮೈಸೂರು ಅನಂತಸ್ವಾಮಿ, ಹಾಡುವವರು ಮೀನಾ ಕಾರಂತ, ತಬಲ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂ ಮನೋಜ್ ಕಾರಂತ್.

ಪ್ರಿಯ ಕೇಳುಗರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

ರವಿ ಬಸ್ರೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೋ.

0: ಕುಂದಾಪುರ 89.6 ಎಫ್ಎಂ ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೆ ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ ಸರಿಯಾಗಿದೆ ಕಣೋ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.

ಅಲ್ಲಿ ತಾಳಮದ್ದಳೆ ಪ್ರಸಾರ ಪ್ರಸಂಗ ಶ್ರೀರಾಮ ದರ್ಶನ ಭಾಗ ಒಂದು. ಹಿಮ್ಮೇಳದಲ್ಲಿ ಭಾಗವತರಾಗಿ ಪಂಚಮಿ ವೈದ್ಯ ತೆಕ್ಕಟ್ಟೆ, ಮದ್ದಳೆಯಲ್ಲಿ ರಾಹುಲ್ ಕುಂದರ್ ಕೋಡಿಕನ್ಯಾಣ, ಅರ್ಥಧಾರಿಗಳು ಸಾಹಿತ್ಯ ಕುಂದಾಪುರ, ಪ್ರತೀಕ್ಷಾ ಪಿ ಮಯ್ಯ, ರಾಹುಲ್ ಕೋಟ, ಅನೂಪ ಉರಾಳ.

0: ಗುರುಭ್ಯೋ ನಮಃ. ಗುರುಗಳಾದ ಸಾಂದೀಪನಿ ಮುನಿಗಳಿಂದ ವಿದ್ಯಾಭ್ಯಾಸವನ್ನು ಪೂರೈಸಿ ಸಮುದ್ರದ ಮಧ್ಯದಲ್ಲಿ ಹುದುಗಿದ ಕುಶಸ್ಥಳೀಯವನ್ನು ಮೇಲಕ್ಕೆತ್ತಿ ದ್ವಾರಕ ಎಂಬುದಾಗಿ ನಿರ್ಮಿಸಿದ್ದೇನೆ. ಇಲ್ಲಿ ನಾನು ರಾಜನಾಗಿ ಪ್ರಜೆಗಳನ್ನು ಪಾಲಿಸುತ್ತಾ ಬಂದಿದ್ದೇನೆ. ಮತ್ತೆ ಸ್ವಾಮಿ, ನನಗೆ ಹಿಂದಿನಿಂದ ಹೇಳುವವರು ಇದ್ದಾರೆ, ಬಲರಾಮನು ಬೆಳಗ್ಗೆ ಇದ್ದ ಹಾಗೆ ಸಂಜೆ ಇರುವುದಿಲ್ಲ ಎಂಬುದಾಗಿ. ಅವನು ಕುಡುಕ ಎಂದು ಹೇಳಿದ್ದಾರೆ.
1: ಹೌದು ಸ್ವಾಮಿ, ನಾನು ಕುಡಿಯುವುದು ಹೌದು, ಆದರೆ ಕುಡಿಯುವುದು ಏನನ್ನ ಅಂತ ಬೇಕಲ್ಲ.
0: ಎಲ್ಲ ಕುಡಿಯುವುದು ಹೆಂಡವನ್ನ, ಆದರೆ ನಾನು ಕುಡಿಯುವುದು ಮಾತ್ರ ಅದನ್ನಲ್ಲ. ಸೋಮಯಾಜಿಗಳ ಮೂಲಕ ಯಜ್ಞವನ್ನು ಮಾಡಿಸಿ ವರುಣದೇವನನ್ನು ಪ್ರಸನ್ನೀಕರಿಸಿ ವರುಣನತ್ತವಾದ ವಾರುಣಿಯನ್ನು ಕುಡಿಯುವುದು. ಅಂತೂ ಸಮಯಕ್ಕೆ ಸರಿಯಾಗಿ ಓಲಗವನ್ನು ಇತ್ತಿದ್ದೇನೆ. ಯುವರಾಜ ಪೀಠವೂ ಬರಿದಾಗಿದೆ, ತಮ್ಮ ಕೃಷ್ಣನೂ ಇನ್ನೂ ಬರಲಿಲ್ಲ. ನೋಡೋಣ, ಏನಾದರೂ ವಿಶೇಷವಿದ್ದರೆ ಬರಲಿ.

0: ಓಹೋ, ನಾರದ ಮುನಿಗಳು ಹೀಗೆ ಬರಬೇಕು, ಹೀಗೆ ಬರಬೇಕು. ಆಸನವನ್ನು ಸ್ವೀಕರಿಸಿ.
1: ಹಾ, ಕುಳಿತಿದ್ದೇನೆ.
0: ನಿಮಗೆ ಬೇಕು ಬೇಕಾದಂತಹ ಆತಿಥ್ಯಗಳನ್ನೆಲ್ಲ ಮಾಡಿದ್ದೇನೆ, ಅದನ್ನು ಸ್ವೀಕರಿಸಬೇಕು. ನೀವು ಬಂದಿರಿ ಅಂತಾದರೆ ಏನೋ ವಿಷಯ ಬಂದಿದೆ ಎಂದರ್ಥ. ಇಲ್ಲಿ ಬಂದಿರುವ ವಿಶೇಷವಾದರೂ ಏನು ನನ್ನಲ್ಲಿ ಹೇಳುವಿರಾ?
1: ಅಯ್ಯ, ನಿನ್ನ ಷೋಡಶೋಪಚಾರಗಳೆಲ್ಲವೂ ನನಗೆ ಬಂದು ತಲುಪಿದೆ. ಹಾಗಿದ್ದರೆ ಬಂದು ಕಾರಣ ಏನು ಎನ್ನುವುದಾಗಿ ಕೇಳುತ್ತಾ ಇದ್ದೀಯ. ಹೇಳುವುದೇ
2: ಕೇ

0: ಹಲದರ ಕೇಳಬೇಕು, ಯಾಕೆ ಇಲ್ಲಿವರೆಗೆ ಬಂದಿರಿ ಮುನಿಪೋತ್ತಮ ಎನ್ನುವುದಾಗಿ ಕೇಳುತ್ತಾ ಇದ್ದಿ. ಮತ್ತೊಂದುಂಟು,
1: ಏನು?
0: ಕರೆದಲ್ಲಿಗೆ ನಾರದ ಮುನಿ ಹೋಗುವವನಲ್ಲ, ಕರೆಯದು ಇದ್ದರು ಹೋಗದೇ ಇರುವವನಲ್ಲ. ಈ ಕಾಲಕ್ಕೆ ಇಲ್ಲಿಗೆ ಬಂದಿದ್ದೇನೆಂದರೆ ಒಂದು ವಿಷಯ ಉಂಟು.
1: ಏನು ಸ್ವಾಮಿ?
0: ಸುಭಿಷ್ಟವಾಗಿ ಆಳ್ವಿಕೆ ಮಾಡಿಕೊಂಡು ಬಂದಿದ್ದೀಯ ನಿನ್ನ ಈ ದ್ವಾರಕೆಯನ್ನು. ಆದರೆ ನೀನು ಒಮ್ಮೆ ಆದ್ರೂ ಆಲೋಚನೆ ಮಾಡಿದ್ದೀಯೇನು?
1: ಏನು?
0: ನಿನ್ನ ತಮ್ಮ ದೇವನೆನಿಸಿಕೊಂಡವನು
1: ನಿಜ
0: ಕೃಷ್ಣ ಪರಮಾತ್ಮ. ಆತ ದೇವನೆನಿಸಿಕೊಂಡವನು, ಬಾಲ್ಯದಲ್ಲಿ ಅದೆಷ್ಟೋ ಲೀಲಾ ನಾಟಕಗಳನ್ನು ಲೀಲಾಮಯನಾಗಿ ಮೆರೆದವನು, ಲೀಲೆಯನ್ನು ತೋರಿಸಿದವನು. ಈ ಕಾಲಕ್ಕೆ ಯೌವನಾವಸ್ಥೆಗೆ ಬಂದಂತಹ ಸಂದರ್ಭದಲ್ಲಿ ಆತ ಮಾಡುತ್ತಿರುವುದಾದರೆ ಏನು? ಬಂಧುಗಳ ವಿರೋಧವನ್ನು ಕಟ್ಟಿಕೊಂಡಿದ್ದಾನೆ, ಇದು ಸರಿಯೇ? ಅದಕ್ಕಾಗಿ ನೀನು ಅವನಿಗೆ ಬುದ್ಧಿ ಮಾತನ್ನು ಹೇಳಬೇಕು. ಹೇಳುತ್ತೀಯೇನು?
1: ಹೌದಾ ಸ್ವಾಮಿ, ಯಾರ ಬಳಿ ದ್ವೇಷವನ್ನು ಕಟ್ಟಿಕೊಂಡಿದ್ದಾನೆ ನನ್ನ ತಮ್ಮ, ಬಿಡಿಸಿ ಹೇಳ್ತೀರಾ?
0: ಹೇಳಬಹುದೇ?

0: ಬಲರಾಮ.
1: ನಾರದರೇ,
0: ಯಾರಲ್ಲಿ ವೈರವನ್ನು ಕಟ್ಟಿಕೊಂಡಿದ್ದಾನೆ ನಿನ್ನ ತಮ್ಮ ಎನ್ನುವುದಾಗಿ ಕೇಳಿದೆ. ಈ ಹಿಂದೆ ನಡೆದಂತ ಘಟನೆಯನ್ನು ಆಲೋಚನೆ ಮಾಡು.
1: ಏನು?
0: ನಿನ್ನ ಅತ್ತೆ ಆದಂತ ರಾಜಾದಿದೇವಿಯ ಮಗಳು ಮಿತ್ರವೆಂದೇ ಅವಳನ್ನು ಮದುವೆ ಆಗಿಕೊಂಡು ಬಂದದ್ದು ಹೇಗೆ?
1: ಹೇಗೆ?
0: ಯುದ್ಧವನ್ನು ಮಾಡುವುದರ ಮೂಲಕ ಅವರಲ್ಲಿ ವೈರತ್ವವನ್ನು ಕಟ್ಟಿಕೊಂಡು ಬಂದ.
1: ನಿಜ?
0: ಯಾರಲ್ಲಿ? ರಾಜಾದಿದೇವಿಯ ಸಹೋದರರಾದಂತ ವಿಂದರು ಅವರಲ್ಲಿ ವೈರತ್ವವನ್ನು ಕಟ್ಟಿಕೊಂಡು ಮದುವೆ ಆಗಿದ. ಅಷ್ಟೇ ಅಲ್ಲದೆ ಲಕ್ಷಣೆ, ಕಾಳಿಂದಿ ಹೀಗೆ ಮುಂತಾದ ಹೆಣ್ಣು ಮಕ್ಕಳನ್ನು ಓಡಿಸಿಕೊಂಡೇ ಬಂದು ಮದುವೆ ಆದದ್ದು. ಅರ್ಥಾತ್ ಯುದ್ಧ ಮಾಡಿಯೇ ಮದುವೆ ಆದದ್ದು. ಯಾರಲ್ಲಿಯೂ ಸರಿಯಾಗಿಯೂ ನೇಪಥ್ಯವನ್ನು ವಹಿಸಿ ಮದುವೆ ಆದದ್ದಲ್ಲ. ಹೀಗೆಲ್ಲ ಇರುವಾಗ ಇರುವಂತ ಬಂಧು ಮಿತ್ರರಲ್ಲಿ ವೈರತ್ವವನ್ನು ಕಟ್ಟಿಕೊಂಡದ್ದಲ್ವೇನು? ಇದರ ಬಗ್ಗೆ ನೀನು ಆಲೋಚನೆ ಮಾಡಿದ್ಯಾ? ನೀನೆಲ್ಲ ಇಷ್ಟೊಂದು ಒಳ್ಳೆ ಕೈಂಕರ್ಯಗಳನ್ನು ಮಾಡುವುದು, ರಾಜ್ಯದಲ್ಲಿ ಸುಭಿಷ್ಟವನ್ನು ಕಾಯ್ದುಕೊಳ್ಳುವುದು, ಆದರೆ ನಿನ್ನ ತಮ್ಮ ಈ ರೀತಿಯಾಗಿ ಮಾಡಿಕೊಂಡು ಬರುತ್ತಾ ಇರುವುದು ಇದು ಸರಿಯಲ್ಲ ಎನ್ನುವುದಕ್ಕಾಗಿ ಹೇಳುವುದಕ್ಕೆ ಬಂದವನು ನಾನು.

0: ಅಯ್ಯೋ ನಾರದರೇ, ನೀವು ಹೇಳುವ ವಿಷಯವನ್ನು ಈಗಾಗಲೇ ತಿಳಿದಿದ್ದೇನೆ. ಏನೇ ಮಾಡಿದ್ರೂ ನನ್ನ ಅಪ್ಪಣೆಯನ್ನು ಪಡೆದೆ ಅವನು ಮಾಡುವವನು. ಇಷ್ಟು ಬಿಟ್ಟು ಇನ್ನೇನಾದ್ರೂ ಉಂಟೆ?
1: ಅಂದರೆ ಇದೆಲ್ಲ ಕೆಲಸವನ್ನು ನಿನ್ನ ಅಪ್ಪಣೆಯ ಮೇರೆಯೇ ಮಾಡಿದ್ದು, ನಿನ್ನ ಸಮ್ಮುಖದಲ್ಲೇ ಮಾಡಿದ್ದಂತ. ಇನ್ನೊಂದು ವಿಷಯ ಇದೆ ಹೇಳುವುದಾದರೆ.
0: ಏನದು?
2: ಹುರುತ

0: ಬಲರಾಮ
1: ಸ್ವಾಮಿ,
0: ಸತ್ರಾಜಿತನ ಬಗ್ಗೆ ನೀನು ಕೇಳಿರಬಹುದು. ಆತನಲ್ಲಿರುವುದು ತಪಸ್ಸನ್ನ ಆಚರಿಸುವ ಮೂಲಕ ಪಡೆದುಕೊಂಡಿರುವಂತಹ ವರ ಶಮಂತಕ ಮಣಿ.
1: ಹೌದೇ?
0: ಆ ಶಮಂತಕ ಮಣಿಯನ್ನು ಈ ನಿನ್ನ ತಮ್ಮ ಅಂದ್ರೆ ನಮ್ಮ ಕೃಷ್ಣದೇವರು ಅವನ ಆಸ್ಥಾನಕ್ಕೆ ಹೋಗಿ ಕೇಳಲಿಕ್ಕೆ ಹೋದನಂತೆ.
1: ನಂತರ
0: ಆ ಕಾಲಕ್ಕೆ ಸತ್ರಾರ್ಜಿತ ಇದನ್ನು ಕೊಡುವುದಿಲ್ಲ, ಮಣಿಯನ್ನು ಕೊಡುವುದಿಲ್ಲ ಎಂದು ಹೇಳಿದನಂತೆ. ಅದನ್ನು ಕೇಳಿ ಪುನರಪಿ ಕೃಷ್ಣ ಅರಮನೆಗೆ ಬಂದನಂತೆ. ಅದಾದ ಮೇಲೆ ಸತ್ರಾರ್ಜಿತನ ತಮ್ಮನಾದಂತಹ ಪ್ರಸೇನ ಮೃಗಯಾವಿಹಾರಕ್ಕಾಗಿ ವನದೆಡೆ ಸಾಗಿದನಂತೆ. ಆ ಕಾಲಕ್ಕೆ ಮೂರು ಮತ್ತೊಂದು ದಿನವಾದರೂ ತಮ್ಮ ಮರಳಿ ಬರದೇ ಇರುವಂತಹ ಕಾರಣಕ್ಕೆ ಲೋಕಾಪವಾದಕ್ಕೆ ಕೃಷ್ಣನು ಗುರಿಯಾಗುತ್ತಾ ಇದ್ದಾನೆ ಎನ್ನುವುದು ಇದಕ್ಕೆ ಹೇಳಲಿಕ್ಕೆ ಮುಂದಾದದು. ಹೇಗೆ ಬಲ್ಲೆಯ?
1: ಹೇಗೆ
0: ಬರದೆ ಮೂರು ಮತ್ತೊಂದು ದಿನವಾದರೂ ಚಕ್ರವರ್ತಿಯು ಹಾಗೂ ಊರಿನವರೆಲ್ಲರೂ ಕೃಷ್ಣನ ವಿರುದ್ಧವಾಗಿ ಮಾತನಾಡತೊಡಗಿದರಂತೆ.
1: ಹೌದೇ?
0: ಏನೆಂದು?
1: ಏನು?
0: ಕೃಷ್ಣನಿಗೆ ಮಣಿಯನ್ನು ಕೊಡದೇ ಇರುವಂತಹ ಕಾರಣಕ್ಕಾಗಿ ಕೃಷ್ಣನೇ ಪ್ರಸೇನನನ್ನು ಕೊಂದ ಎನ್ನುವಂತಹ ಅಪವಾದಕ್ಕೆ ಗುರಿಯಾಗಿದ್ದಾನೆ.

0: ಬಲರಾಮ
1: ಸ್ವಾಮಿ,
0: ಈ ದ್ವಾರಕೆಯಲ್ಲಿ ನೀನು ರಾಜನಾಗಿ ಮೆರೆಯುತ್ತಾ ಇದ್ದರೆ ನಿನ್ನ ತಮ್ಮ ಯುವರಾಜನಾಗಿ ಮೆರೆಯುತ್ತಾ ಇದ್ದವನು ಅಂತವನೇ ಈ ರೀತಿ ಬಂಧುಗಳ ವಿರೋಧವನ್ನು ಕಟ್ಟಿಕೊಂಡಿದ್ದಾನೆ. ಇದು ಸರಿಯೇ? ಅದಕ್ಕಾಗಿ ನೀನು ಅವನಿಗೆ ಬುದ್ಧಿ ಮಾತನ್ನು ಹೇಳಬೇಕು. ಹೇಳುತ್ತೀಯೇನು?
1: ಹೌದಾ ಸ್ವಾಮಿ, ಇದೊಂದು ನನಗೆ ಗೊತ್ತಿರಲಿಲ್ಲ. ಹಾಗಾದ್ರೆ ಕೃಷ್ಣನನ್ನು ಇಲ್ಲೇ ಕರೆಸುತ್ತೇನೆ.
0: ಅದೊಂದು ಮಾಡಬೇಡ. ನೋಡು, ನನ್ನ ಕಾಲು ತಡವರಿಸುತ್ತಾ ಇದೆ. ಮೂರು ಮತ್ತೊಂದು ಗಳಿಗೆಯಲ್ಲಿ ಮೂರು ಲೋಕವನ್ನು ಸಂಚರಿಸುವವನು ನಾನು. ಈ ಕ್ಷಣದಲ್ಲಿ ಇಲ್ಲಿದ್ದರೆ ಮತ್ತೊಂದು ಕ್ಷಣದಲ್ಲಿ ಇಲ್ಲಿರುವುದಿಲ್ಲ. ಈಗ ನಿನಗೊಂದು ವಿಷಯವನ್ನು ತಿಳಿಸಿದೆ, ಹೌದು ಅಲ್ಲವೋ?
1: ಹೌದು.
0: ಅದೇ ರೀತಿಯಲ್ಲಿ ಮತ್ತು ಇನ್ನು ಲೋಕ ಉದ್ಧಾರದ ಕಾರ್ಯಗಳನ್ನು ಮಾಡಬೇಕು. ಹಾಗಾಗಿ ಕೃಷ್ಣ ಬರುವಾಗ ನಾನು ಇಲ್ಲಿರುವುದಿಲ್ಲ. ವಿಷಯ ನಿನಗೆ ತಲುಪಿಸಿದ್ದೇನೆ, ಇನ್ನು ನಾನು ಇರುವುದಿಲ್ಲ. ನಾನು ಹೋಗಿ ಬರ್ತೇನೆ.
1: ಕೃಷ್ಣ ಬರಲಿ ಸಭೆಗೆ, ಅಲ್ಲೇ ನೋಡಿಕೊಳ್ಳುತ್ತೇನೆ.

0: ಅಯ್ಯ, ಬಂದ ಹೆಸರನ್ನು ಗಳಿಸುವುದಕ್ಕಿಂತ ಹೆಚ್ಚು ಅದನ್ನು ಉಳಿಸಿಕೊಳ್ಳುವಲ್ಲಿ ಬಹಳ ಪ್ರಯಾಸ ಉಂಟು. ನನ್ನ ಹಲವು ನಾಮಗಳಲ್ಲಿ ಗೋವಿಂದನೂ ಒಂದು. ಸಭಾಸ್ಥಾನಕ್ಕೆ ಹೋಗುವ ಅಂತ ಹೊರಟಿದ್ದ ನಾನು ಅತ್ತ ನೋಡಿದರೆ ಅಂತರಂಗದಲ್ಲಿ ಹರಿನಾಮವನ್ನು ಸ್ಮರಣೆ ಮಾಡುತ್ತಾ ಸದಾ ನನ್ನಲ್ಲಿ ಬರಬೇಕಾಗಿದ್ದ ನಾರದ ಇಂದು ಅಣ್ಣನಲ್ಲಿಗೆ ಹೋಗಿ ಇತ್ತ ಕಡೆಯಿಂದ ನಿರ್ಗಮಿಸುತ್ತಾ ಇದ್ದಾನೆ. ಈಗ ಒಂದು ವಿಷಯವೊಂದು ಸ್ಪಷ್ಟವಾಯಿತು. ಮುಂದೆ ನಡೆಯುವ ಪ್ರಸಂಗ ಏನಿದ್ದರೂ ಬ್ರಹ್ಮಪುತ್ರನಿಗೆ ಬೇಕಾಗಿ ಅಥವಾ ನಾರದನ ನೆವನದಿಂದಾಗುವ ಪ್ರಕರಣ ಎಂಬುದು ಸ್ಪಷ್ಟ. ಇರಲಿ, ಆಸ್ಥಾನವನ್ನು ಪ್ರವೇಶಿಸಿ ನೋಡಿದರೆ ಅಣ್ಣ ಕೋಪಗೊಂಡಂತಿದೆ. ಮಾತನಾಡಿಸುತ್ತೇನೆ. ಅಣ್ಣ, ವಂದಿಸಿಕೊಂಡಿದ್ದೇನೆ.
1: ಬ

0: ಮಾಡಿದೆ ಮೋರೆಯನು ದುರುಳತ್ವವ ಕೈಗೊಂಡೆನು ಮಾನವ ತೊರೆದೆಯ ನಿಶ್ಚಯವೋ.
1: ಎಲ ಕೃಷ್ಣ
2: ಅಣ್ಣ,
1: ನನ್ನ ಮುಂದೆ ಬರಬೇಡ, ನಿನ್ನ ಮುಖವನ್ನು ತೋರಿಸಬೇಡ. ನನಗೆ ನಿನ್ನ ಮುಖವನ್ನು ಕಾಣುವುದಕ್ಕೂ ಇಷ್ಟವಿಲ್ಲ. ಬೇಡದೆ ಹೋದ ಕೆಲಸವನ್ನು ಮಾಡಿ ನನ್ನ ಮಾನವನ್ನು ಕಳೆದು ಹೋಗಿದ್ದೀಯ, ನಡೆ ಇಲ್ಲಿಂದ.
2: ಅಣ್ಣ, ದಯೆಯಲ್ಲಿ ಅರುಹ ಬೇಕು.

0: ಇದೇನಿದು? ನಮ್ಮಣ್ಣನ ಕಣ್ಣು ಕೆಂಪಾಗಿದೆಯಲ್ಲ. ರಾತ್ರಿ ಹೊತ್ತು ನಮ್ಮಣ್ಣನ ಕಣ್ಣು ಕೆಂಪಾಗುವುದು ಸಹಜ, ಆದರೆ ಇಂದು ಹಗಲಲ್ಲೇ ಕಣ್ಣು ಕೆಂಪಾಗಿದೆಯಲ್ಲ, ಅಂದರೆ ಸಿಟ್ಟು ಬಂದಿದೆ ಎಂದರ್ಥ. ಅಣ್ಣ, ನನ್ನ ಮೇಲೆ ನೀನು ಸಿಟ್ಟಾಗುವುದು ಸಹಜ, ಆದರೆ ಇಂದಿನ ನಿನ್ನ ಈ ಸಿಟ್ಟಿಗೆ ಕಾರಣ ಏನು ಎನ್ನುವುದೇ ಸಮಸ್ಯೆ. ನಾನು ಸಭೆಗೆ ವಿಳಂಬವಾಗಿ ಬಂದೆ ಎನ್ನುವುದೇ ಸಿಟ್ಟೇ?
1: ಅದಲ್ಲ.
0: ಹಾಗಾದರೆ ಈ ಕಾರಣಕ್ಕೆ ನೀನು ಸಿಟ್ಟುಗೊಂಡಿಲ್ಲ ಅಂತಾಯ್ತು. ಮತ್ತೆ ಯಾಕೆ ಇಷ್ಟು ಕೋಪ ಅಣ್ಣ? ಅಣ್ಣ, ಕೋಪದಿಂದ ನಿಂದಿಸಿದರೆ ಏನೂ ಪ್ರಯೋಜನವಿಲ್ಲ. ನಾನು ಮಾಡಿದ ತಪ್ಪಾದರೂ ಏನು? ನಿನ್ನ ಮರ್ಯಾದೆ ಹೋಗುವ ಕಾರ್ಯ ನಾನೇನು ಮಾಡಿದ್ದೇನೆ? ಅಣ್ಣ, ನಿನಗೇನಾದರೂ ಆದರೆ ನಾನು ಸಹಿಸಲಾರೆ. ಏನಾಯಿತು ಹೇಳಣ್ಣ.
1: ಏಕೆ
2: ಏಕೆ

0: ಎಲ್ಲ ಕೃಷ್ಣ
1: ಅಣ್ಣ,
0: ನಿನ್ನಲ್ಲಿಯೇ ಕೇಳುತ್ತೇನೆ. ಮೊನ್ನೆ ನೀನ್ ಎಲ್ಲಿಗೂ ಹೋಗಿದ್ದೀಯಲ್ಲ?
1: ಹೋಗುವುದಕ್ಕೆ ಬಹಳ ಕಡೆ ಹೋಗಿದ್ದೇನೆ. ಸನ್ನಿಧಾನಕ್ಕೆ ಯಾವ ವಿಚಾರ ಬಂದು ಮುಟ್ಟಿದೆಯೋ ನನಗೆ ಗೊತ್ತಿಲ್ಲ.
0: ಸತ್ರಜಿತ ಇದ್ದಲ್ಲಿಗೆ ಹೋದೆಯಂತೆ ಅಲ್ಲ?
1: ಹೌದು ಅಣ್ಣ.
0: ಅಲ್ಲಿ ಹೋಗಿ ಏನನ್ನು ಕೇಳಿದೆ?
1: ಶಮಂತಕ ಮಣಿಯನ್ನು ಕೇಳಿದೆ.
0: ಅನಂತರ ಏನು ಮಾಡಿದೆ?
1: ಅವನು ಅದನ್ನು ಕೊಡಲಿಲ್ಲ, ಹಾಗಾಗಿ ಹಿಂತಿರುಗಿ ಬಂದೆ.
0: ಸಾಕು ಮಾಡು ಕೃಷ್ಣ, ಸುಳ್ಳು ಹೇಳಬೇಡ. ನನಗೆ ಎಲ್ಲವೂ ತಿಳಿದಿದೆ. ಮಣಿಯನ್ನು ಧರಿಸಿ ಹೋದಂತಹ ಪ್ರಸೇನನನ್ನು ಕೊಂದು ಅವನಿಂದ ಆ ಮಣಿಯನ್ನು ಕದ್ದು ತಂದು ಇಲ್ಲಿವರೆಗೆ ಓಡಿ ಹೋಗಿದ್ದೀಯ. ನಡೆ, ಇಲ್ಲಿಂದ ನಿನ್ನ ಮುಖವನ್ನು ತೋರಿಸಬೇಡ.
1: ಅಣ್ಣ, ಏನು ಹೇಳುತ್ತಿರುವೆ ನೀನು?

0: ಅಣ್ಣಾ, ಹೀಗೋ ವಿಷಯ, ಇದೇ ಕಾರಣದಿಂದ ನಿನಗೆ ಸಿಟ್ಟು ಬಂದಿದ್ದು ಅಂತಾಯ್ತು. ಅಣ್ಣಾ, ನಮ್ಮ ಸಂಬಂಧವನ್ನು ಕೆಡಿಸಲು ಯಾರೋ ಹೂಡಿದ ತಂತ್ರವಿದು, ಯಾರಿರಬಹುದು? ಹೌದು ಅಣ್ಣಾ, ಈ ವಿಷಯ ನಿನಗೆ ಯಾರು ಹೇಳಿದ್ದು?
1: ಯಾರಾದ್ರೂ ಇರ್ಲಿ, ನಿನಗೆ ಯಾಕೆ ಅದು ವಿಷಯ ಬಂದಿದೆಯಲ್ಲ.
0: ಹಾ ಹೌದು ಅಣ್ಣಾ, ಪ್ರಸೇನ ಬೇಟೆಗೆ ಹೋದ ವಿಷಯವನ್ನೇ ನಾನು ಅರಿಯೇ. ಅಂತಾದ ಮೇಲೆ ಇನ್ನು ಅವನನ್ನು ಕೊಂದು ಮಣಿಯನ್ನು ಅಪಹರಿಸುವುದುಂಟೆ? ಮತ್ತೆ ಅಣ್ಣಾ, ಬಾಲ್ಯದಲ್ಲಿ ನಾ ತೋರಿದ ಲೀಲೆಗಳಿಗೋ ಅಥವಾ ಮಾಡಿದ ತುಂಟಾಟಗಳಿಗೋ ಯಾವುದಾದರೂ ಒಂದು ಅರ್ಥ ಇತ್ತು. ಲೋಕವೇ ನನ್ನನ್ನು ನಿಂದಿಸಿದರೂ ನೀನು ಸದಾ ನನ್ನನ್ನು ಬೆಂಬಲಿಸುತ್ತಿದ್ದವ. ಇಂದು ನಾನು ಇಂತಹ ನೀಚ ಕೃತ್ಯ ಮಾಡಿದ್ದೇನೆ ಎಂದು ನೀನು ನಂಬುತ್ತೀಯಾ ಅಣ್ಣಾ?
1: ಇಷ್ಟೆಲ್ಲ ಆಗುವುದಕ್ಕೆ ಕಾರಣ ಅಲ್ಲಿಗೆ ಹೋಗಿ ಆ ಮಣಿಯನ್ನು ಕೇಳಿದ್ದು. ಯಾಕೆ ಆ ಮಣಿ ನಿನಗೆ ಬೇಕಿತ್ತು? ಏನು ದ್ವಾರಕೆಯಲ್ಲಿ ಬರಗಾಲ ಬಂದಿತೆ? ಯಾಕೆ ಬೇಕಿತ್ತು ನಿನಗೆ ಆ ಮಣಿ?
0: ಅಣ್ಣಾ, ನಿನಗೆ ಗೊತ್ತುಂಟು, ಅದೊಂದು ಅಮೂಲ್ಯವಾದ ರತ್ನ. ಅದು ಕೇವಲ ತುಂಡರಸನಾದ ಸತ್ರಾಜಿತನಲ್ಲಿರುವವರೆಗೂ ಯಾದವಾಗ್ರಣಿ ಎನಿಸಿದ ಉಗ್ರಸೇನ ಭೂಪತಿಗಳಲ್ಲಿದ್ದರೆ ಅದರ ಉಪಯೋಗ ನಮ್ಮೆಲ್ಲಾ ಯಾದವರಿಗೆ ಆಗುತ್ತದೆ ಎಂಬ ಸದುದ್ದೇಶದಿಂದ ಹೋಗಿ ಕೇಳಿದ್ದು ನಾನು. ನಾನು ಮಣಿಯನ್ನು ಕದಿಯಲಿಲ್ಲ ಅಣ್ಣ.
1: ಸುಮ್ಮನಿರು.
2: ಚಾರಚೋರತ್ವಗಳು ನಿನ್ನೊಳು, ಚಾರಚೋರತ್ವಗಳು ನಿನ್ನೊಳು, ಮಾರಿ ಹುದು ಕಪಟಂಗಳರಿವೆನು, ಮಾರಿ ಹುದು ಕಪಟಂಗಳರಿವೆನು. ಯಾರುಳಿ ಪರಿನುಡಿವೆ ಮಣಿಯ ಪಹಾರಗೈದೆ?
1: ಕೃಷ್ಣ, ನೀನು ಆಡುವ ಮಾತುಗಳನ್ನು ಸಂಪೂರ್ಣವಾಗಿ ನಂಬಲು ಸಾಧ್ಯವಿಲ್ಲ. ಯಾಕೆಂದರೆ ನೀನು ಮೊದಲಿನಿಂದನೂ ಚೋರ ಕೃತ್ಯಗಳನ್ನು ಮಾಡಿಕೊಂಡು ಬಂದವನು. ಮೊದಲು ಬೆಣ್ಣೆ ಕದ್ದೆ, ಅನಂತರ ಸ್ತ್ರೀಯರ ಸೀರೆಯನ್ನು ಕದ್ದೆ. ಹೀಗಾಗಿ ನೀನು ಆತನನ್ನು ಕೊಂದು ಮಣಿಯನ್ನು ಅಪಹರಿಸಲಿಲ್ಲ ಎಂಬುದಕ್ಕೆ ಸಾಕ್ಷಿ ಏನು?
0: ಅಣ್ಣಾ, ಇದೊಳ್ಳೆ ಕಥೆಯಾಯಿತಲ್ಲ. ಕಾಗೆ ಬಂದು ಮರದ ಮೇಲೆ ಕೂರುವುದಕ್ಕೂ ಮರ ಮುರಿದು ಬೀಳುವುದಕ್ಕೂ ಸರಿಯಾದ ಹಾಗೆ ಆಯಿತು. ಕಾಕತಾಳೀಯ ನ್ಯಾಯ ಅಂತ. ಈಗ ಲೋಕ ನನ್ನನ್ನು ಏನೇ ಹೇಳಿ ನಿಂದಿಸಲಿ, ಆದರೆ ನನ್ನ ಅಣ್ಣನಿಗಾದರೂ ಒಪ್ಪಿಗೆಯಾಗಬೇಕಲ್ಲ. ಈಗೇನು ಮಾಡಲಿ? ಹಾ, ನಮ್ಮಣ್ಣನಿಗೆ ಆಣೆ ಪ್ರಮಾಣಗಳ ಮೇಲೆ ಸ್ವಲ್ಪ ನಂಬಿಕೆ ಹೆಚ್ಚು. ಹಾಗಾಗಿ ಅಣ್ಣಾ, ಜಗತ್ತನ್ನೇ ಬೆಳಗುವ ಸೂರ್ಯ ಚಂದ್ರರ ಆಣೆಯಾಗಿಯೂ ನಾನು ಮಣಿಯನ್ನು ಅಪಹರಿಸಲಿಲ್ಲ ಅಣ್ಣಾ.
1: ನಾನು ನಂಬುವುದಿಲ್ಲ.
0: ಯಾಕೆ?
1: ಯಾಕೆ ಗೊತ್ತಾ?
0: ಹಾ,
1: ಸೂರ್ಯನು ಬೆಳಗ್ಗೆ ಉದಯಿಸುತ್ತಾನೆ.
0: ಹೌದು,
1: ಸೂರ್ಯ ಮುಳುಗಿದ ನಂತರ ಚಂದ್ರನು ಉದಯಿಸುತ್ತಾನೆ. ಅವರು ಒಂದು ದಿನ ಒಂದೇ ಕಡೆ ಇರುವವರಲ್ಲ, ಹಾಗಾಗಿ ನಾನು ನಂಬುವುದಿಲ್ಲ.
0: ಇರಲಿ ಬಿಡಿ ಅಣ್ಣಾ, ಆಣೆ ಮಾಡುವಾಗ ನಮಗೆ ಪ್ರೀತಿಪಾತ್ರರಾದವರ ಮೇಲೆ ಆಣೆ ಮಾಡುವುದುಂಟಂತೆ. ಹಾಗಾಗಿ ನನ್ನ ಹೆಂಡತಿಯ ಮೇಲಾಣೆಯಾಗಿಯೂ ನಾನು ಮಣಿಯನ್ನು ಅಪಹರಿಸಲಿಲ್ಲ.
1: ಇದನ್ನು ನಾನು ಖಂಡಿತವಾಗಿ ನಂಬುವುದಿಲ್ಲ.
0: ಯಾಕೆ ಅಣ್ಣ?
1: ಯಾಕೆ ಗೊತ್ತಾ? ಇವತ್ತು ಒಂದು ಹೆಂಡತಿ ಅಂದರೆ ನಾಳೆ ಒಂದು ಹೆಂಡತಿ ಅಂತ ಹೇಳ್ತೀಯ, ಇದಂತೂ ಖಂಡಿತವಾಗಿ ನಂಬುವುದಿಲ್ಲ. ನಡೆ ಇಲ್ಲಿಂದ
0: ಅಣ್ಣ. ನನ್ನ ಕೊನೆಯದಾದ ಆಣೆ ಕೇಳು.
3: ಜನನೇ

0: ಹೌದಣ್ಣ, ಸತ್ರಾಜಿತ ನನ್ನ ಮೇಲೆ ಅಪವಾದ ಹೊರಿಸುವುದಕ್ಕೂ ಒಂದು ಆಧಾರವಿದೆ. ಆದರೆ ನಾನು ನಿರಪರಾಧಿ ಎಂದು ಸಾಬೀತುಪಡಿಸಲು ಸಾಕ್ಷಿಗಳಿಲ್ಲ. ಸತ್ಯ, ನಿನ್ನ ನಂಬಿಕೆಗಾಗಿ ಒಂದು ಮಾತನ್ನು ಹೇಳುತ್ತೇನೆ, ಕೇಳು.
1: ಏನು?
0: ಲೌಕಿಕ ಪ್ರಪಂಚದಲ್ಲಿ ಜನನಿ ಜನಕರನ್ನೇ ನಾವು ದೇವರು ಎಂದು ಭಾವಿಸಿದ್ದೇವೆ. ಅಂತಹ ನಮ್ಮ ಜನನಿ ಜನಕರ ಆಣೆಯಾಗಿಯೂ ನಾನು ಪ್ರಸೇನನನ್ನು ಕೊಲ್ಲಲಿಲ್ಲ, ಮಣಿಯನ್ನು ಅಪಹರಿಸಲಿಲ್ಲ ಅಣ್ಣ.
1: ಇಷ್ಟು ಹೇಳಿದ ಮೇಲೆ ನನಗೆ ನಂಬಿಕೆ ಬಂತು. ಆದರೆ ಊರವರು ನಂಬಬೇಕಲ್ಲ. ಹಾಗಾಗಿ ಇದರ ಸತ್ಯ ಶೋಧನೆಯನ್ನು ನೀನೇ ಮಾಡಬೇಕು.
0: ಆಗಲಿ ಅಣ್ಣ,
1: ನೀನೇ ನೋಡಿಕೊ.
0: ಆಗಲಿ ಅಣ್ಣ, ಆಶೀರ್ವದಿಸಣ್ಣ.
1: ಶುಭವಾಗಲಿ.
0: ಪ್ರೀತ್.

ಅಪ್ಪನಿಂದ ಅಪ್ಪಣೆಯನ್ನು ಪಡೆದಂತಾಯಿತು. ಶೀಘ್ರಾತಿ ಶೀಘ್ರವಾಗಿ ಮಾಡಬೇಕಾದ ಕಾರ್ಯ ಮುಂದಿದೆ. ಈ ಸತ್ಯಶೋಧಕ್ಕೆ ನಾನೊಬ್ಬನೇ ಹೋಗಬಹುದು. ಆದರೆ ನನಗೆ ಬಂದಂತಹ ಅಪವಾದವನ್ನು ನಿವಾರಿಸಿಕೊಳ್ಳಲು ಸಾಕ್ಷಿಗಳ ಅಗತ್ಯವಿದೆ. ಹಾಗಾಗಿ ಸಾತ್ಯಕಿ ಕೃತವರ್ಮಾದಿ ಯಾದವ ಮುಖ್ಯರನ್ನು ನನ್ನೊಡನೆ ಕರೆದುಕೊಂಡು ಕಾಡಿನತ್ತ ತೆರಳುತ್ತೇನೆ. ಮತ್ತೆ ದಟ್ಟವಾದ ಕಾಡಿನಲ್ಲಿ ಪ್ರಸೇನನ ಕಳೆಬರವನ್ನು ಕಾಣುವುದು ಸ್ವಲ್ಪ ಕಷ್ಟ ಸಾಧ್ಯ. ಹಾಗಾಗಿ ಆತ ಏರಿ ಹೋದ ತುರಗದ ಪಾದದ ಚಿಹ್ನೆಯ ಗುರುತನ್ನು ಇಟ್ಟುಕೊಂಡು ಮುಂದೆ ಹೋಗೋಣವಂತೆ.

0: ವರ್ಷದ ದಕ್ಷಿಣ ಭಾಗದಲ್ಲಿ ವಿಸ್ತಾರವಾಗಿ ಹಬ್ಬಿಕೊಂಡದ್ದು ವಿಂಧ್ಯ ಶ್ರೇಣಿ. ಈ ವಿಂಧ್ಯಾದ್ರಿಯ ತಪ್ಪಲಲ್ಲಿರುವ ಕಾಡಿಗೆ ಪ್ರಸೇನ ಬೇಟೆಗೆ ಹೋದದ್ದು ಎಂದು ಕೇಳಿ ತಿಳಿದಿದ್ದೇನೆ. ತುರಗದ ಪಾದದ ಚಿಹ್ನೆಯ ಜಾಡನ್ನೇ ಹಿಡಿದು ಮುಂದೊತ್ತಿ ಮುಂದೊತ್ತಿ ಬರುವಾಗ ಈ ಕಡೆ ಆ ಕಡೆ ಶೋಧ ದೃಷ್ಟಿಯನ್ನು ಹರಿಸಿ ನೋಡಿದರೆ ಅಗೋ, ಅಲ್ಲಿ ಸರಸಿ ತಟದಲ್ಲಿ ಭೀಕರವಾದ ಘಟನೆ. ಇದೇನಿದು? ಸತ್ರಾಜಿತನ ತಮ್ಮ ಪ್ರಸೇನನ ಕಳೆಬರವೇ ಇದು? ಬೆಳೆದು ಬಾಳಬೇಕಾಗಿದ್ದ ಯುವಕನೊಬ್ಬ ಇಂತಹ ದುರ್ಮರಣವನ್ನು ಹೊಂದಿದ್ದಾನೆ ಎಂದರೆ ಇದು ನಮ್ಮ ಯಾದವ ಕುಲಕ್ಕೆ ದುಃಖಕರವಾದ ವಿಷಯವೇ ಹೌದು. ಇದನ್ನು ನೋಡಿ ಹೀಗೆ ಸುಮ್ಮನಿರಲಿಕ್ಕಾಗುವುದಿಲ್ಲ. ಹಾಗಾಗಿ ಪ್ರಸೇನನ ಕಳಬರಕ್ಕೆ ಅಂತ್ಯ ಸಂಸ್ಕಾರವನ್ನು ಉಳಿಸುವರೆ ನಮ್ಮ ಯಾದವರೊಂದಿಗೆ ಆತನ ದೇಹವನ್ನು ದ್ವಾರಕೆಗೆ ಕಳುಹಿಸಿಕೊಟ್ಟಿದ್ದೇನೆ. ಇಲ್ಲಿಯ ಲಕ್ಷಣಗಳನ್ನೆಲ್ಲ ನೋಡುವಾಗ ಯಾವುದೋ ಮೃಗದಿಂದ ಪ್ರಸೇನ ಹತಗೊಂಡಿದ್ದಾನೆ ಎನ್ನುವುದು ಸ್ಪಷ್ಟವಾಗುತ್ತಿದೆ. ಸೂಕ್ಷ್ಮವಾಗಿ ನತಕ್ಷತೆಗಳನ್ನು ಕಂಡರೆ ಸಿಂಹದ ಗುರುತೊಂದು ಇಲ್ಲಿ ಕಾಣಿಸುತ್ತಿದೆ. ಬಹುಶಃ ಆ ಸಿಂಹವೇ ಈತನ ಮೇಲೆ ಆಕ್ರಮಣ ಮಾಡಿ ಪ್ರಸೇನನನ್ನು ಕೊಂದು ಮಣಿಯನ್ನು ಒಯ್ದಿರಬೇಕು. ಇನ್ನು ನಾನು ಮುಂದೆ ಮಾಡಬೇಕಾಗಿರುವ ಕಾರ್ಯ ಸಿಂಹದ ಪಾದದ ಗುರುತನ್ನು ಇಟ್ಟುಕೊಂಡು ಮುಂದೆ ಹೋಗುತ್ತಿರುವಾಗ ಅದು ಇದೇನಿದು ಚೋದ್ಯ? ರಕ್ತಸಿದ್ಧವಾದ ದೇಹವನ್ನೊಳಗೊಂಡ ಸಿಂಹವೊಂದು ಇಲ್ಲಿ ಸತ್ತು ಬಿದ್ದಿದೆಯಲ್ಲ. ಸೂಕ್ಷ್ಮವಾಗಿ ಗಮನಿಸಿದರೆ ಆ ಸಿಂಹದ ಉಗುರಿನಲ್ಲಿ ಬಲ್ಲೂಕದ ಕೂದಲುಗಳು ಕಾಣಿಸುತ್ತಿವೆ. ಅಂದರೆ ಬಲ್ಲೂಕವು ಈ ಸಿಂಹವನ್ನು ಮೃತಗೈದು ಪಳಪಳನೆ ಹೊಳೆಯುತ್ತಿರುವ ಮಣಿಯನ್ನು ಎತ್ತಿಕೊಂಡು ಹೋಗಿರಬೇಕು. ಹಾಗಾಗಿ ಬಲ್ಲೂಕದ ಪದಚಿಹ್ನೆಯನ್ನೇ ಗುರುತಾಗಿಟ್ಟುಕೊಂಡು ಮುಂದೆ ಹೋಗೋಣವಂತೆ.
1: ಬಲ್ಲೂಕನ ಪದ ಚಿಹ್ನೆಯ

0: ಬಲ್ಲೂಕದ ಪದಚಿಹ್ನೆಯನ್ನೇ ಉದ್ದೇಶವಾಗಿಟ್ಟುಕೊಂಡು ಮುಂದೆ ಮುಂದೆ ಸಾಗಿ ಬಂದೆ. ಈ ಚಿಹ್ನೆಯು ನಮ್ಮನ್ನು ಒಂದು ಗುಹೆಯ ಬಾಗಿಲಿಗೆ ತಂದು ಮುಟ್ಟಿಸಿತ್ತಲ್ಲ. ಕಾಡಿನಲ್ಲಿರುವ ಒಂದು ಗುಹೆ, ಈ ಗುಹೆಯ ಒಳಪ್ರವೇಶ ಅಪಾಯಕಾರಿ ಎಂಬ ದೃಷ್ಟಿಯಿಂದ ನಮ್ಮ ಯಾದವರನ್ನೆಲ್ಲ ಗುಹೆಯ ಬಾಗಿಲಲ್ಲಿ ನಿಲ್ಲುವಂತೆ ಹೇಳಿದ್ದೇನೆ. ಗುಹೆಯ ಒಳಪ್ರವೇಶಿಸಿ ನೋಡುತ್ತೇನೆ. ಆಹಾ,
1: ಶರದ ಋತು ಪೂರ್ಣಿಮೆಯೊಳು

0: ಗುಹೆ ಎಂದರೆ ಕತ್ತಲೆಯಿಂದ ಕೂಡಿರಬೇಕು, ಆದರೆ ಇಲ್ಲಿ ಬೆಳಕು ಕಾಣಿಸುತ್ತಾ ಇದೆ. ಮಾತ್ರವಲ್ಲ, ಶರದ್ ಋತುವಿನಲ್ಲಿ ಆಕಾಶವು ಹೇಗೆ ನಿರಭ್ರವಾಗಿರುವ ಕಾಲಕ್ಕೆ ಚಂದ್ರಕಾಂತಿಯು ಹೇಗೆ ಕಂಗೊಳಿಸುತ್ತದೋ ಅದೇ ರೀತಿಯಾಗಿ ಚಂದ್ರಕಾಂತಿಯುಳ್ಳ ಚಂದಿರ ಮುಖವನ್ನು ಹೊಂದಿದ ತರುಣಿಯೋರ್ವಳು ತೊಟ್ಟಿಲನ್ನು ತೂಗುತ್ತಾ ಜೋಗುಳವನ್ನು ಹಾಡುತ್ತಾ ಇದ್ದಾಳೆ. ಮಾತ್ರವಲ್ಲ, ಪ್ರಪಂಚದ ಸೌಂದರ್ಯವೇ ಇಲ್ಲಿ ಮೈ ಒಡೆದು ನಿಂತಿದೆಯೋ ಎಂಬ ರೀತಿಯಲ್ಲಿ ಸೌಂದರ್ಯವತಿಯಾಗಿ ಕಂಗೊಳಿಸುತ್ತಿದ್ದಾಳೆ. ನನಗೆ ಆಶ್ಚರ್ಯವಾಗುವುದು, ನಾನು ಹೋದಲ್ಲೆಲ್ಲ ನನಗೆ ಚೆಲುವೆಯರೇ ಯಾಕೆ ಕಾಣಸಿಗುತ್ತಾರೆ ಎಂದು. ಮೊದಲೇ ಹಲವರನ್ನು ಕಟ್ಟಿಕೊಂಡಿದ್ದೇನೆ. ಇರಲಿ, ಈ ಚೆಲುವೆಯು ಜೋಗುಳವನ್ನು ಹಾಡುತ್ತಾ ಇದ್ದಾಳೆ. ನನ್ನ ಆಗಮನದಿಂದ ಈಕೆಯ ರಸಭಂಗವಾಗುವುದು ಬೇಡ, ಹಾಗಾಗಿ ಇಲ್ಲಿಯೇ ಮರೆಯಲಿದ್ದು ಆಕೆಯ ಜೋಗುಳಕ್ಕೆ ಕಿವಿಗೊಳ್ಳುತ್ತೇನೆ.
1: ಇದರ ಮುಂದಿನ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ಕೇಳಿ.

ಯಕ್ಷ ಸಮಾಗಮ ಭಾಗವತಿಕೆಯಲ್ಲಿ ಯಕ್ಷಗುರು ಕಿಶೋರ್ ಕುಮಾರ್ ಆರೂರು, ಪದ್ಯ ರಚನೆಯಲ್ಲಿ ಶಾಂತಾ ವಾಸುದೇವ ಪೂಜಾರಿ ಆನ್ಗಳ್ಳಿ, ಮದ್ದಳೆಯಲ್ಲಿ ಅನಂತ ಕೃಷ್ಣ ನಾವುಡ ಮತ್ತು ಚಂಡೆಯಲ್ಲಿ ಸಾತ್ಯಕಿ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.